ಆಕಾಶವಾಣಿ ಮೈಸೂರು ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭ ಮಾಡುತ್ತಿದ್ದೇವೆ. ಎಫ್ಎಂ ಕಂಪನಾಂಕ 100.6 MHz. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ, ವೈಶಾಖ ಮಾಸದ 23ನೇ ದಿನ. ಸ್ಥಳೀಯ ಪಂಚಾಂಗ ವೈಶಾಖ ಮಾಸ ಕೃಷ್ಣಪಕ್ಷದ ಏಕಾದಶಿ. 2026 ಇಸವಿ ಮೇ ತಿಂಗಳ 13ನೇ ತಾರೀಖು ಬುಧವಾರ. ಈಗ ಸಮಯ 5:58:15. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಎಸ್ ಲಕ್ಷ್ಮೀನಾರಾಯಣ್ ಮಾಡುವ ನಮಸ್ಕಾರ.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಈ ಬೆಳಿಗ್ಗೆ 6:10 ಗೀತಾರಾಧನೆ ಭಕ್ತಿ ಸಂಗೀತವನ್ನು ಕೇಳಬಹುದು. 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ, ಎಫ್ಎಸ್ ಕಲ್ಲಪ್ಪನಮಠ ಅವರಿಂದ ಕಾರ್ಯಕ್ರಮ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ವಚನ ಬಾನುಲಿ ಬಾನುಲಿ ಸರಣಿ ಪ್ರಸ್ತುತಪಡಿಸುತ್ತಾರೆ ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ. ಕಾರ್ಯಕ್ರಮದ ಮರುಪ್ರಸಾರ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ, 7:15 ಭಾವಗೀತೆಗಳು. 7:30 ಸೇವಾ ವಾಹಿನಿ, 7:45, 8:35, 14:40 ಹಾಗೂ ರಾತ್ರಿ 7:45 ಚಿತ್ರಗೀತೆಗಳನ್ನು ಕೇಳಬಹುದು. ಈ ಬೆಳಿಗ್ಗೆ 8:30 ಹಾಗೂ 5:30 ಚೂಟಿ ಚೂಟಿ ಚುಟಕ್ ಗುಳಂ ಗುಟಕ್ ಶಿಶುಗೀತೆಗಳ ಕಾರ್ಯಕ್ರಮ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರ ಶಹನವಾದನ ಪ್ರಸಾರವಾಗಲಿದೆ. 10:30 4:30 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು. ಈ ಬೆಳಿಗ್ಗೆ 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಹಾಗೂ ಪತ್ರೋತ್ತರವಿದೆ. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ ಕಾರ್ಯಕ್ರಮ, ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳ ಕಾರ್ಯಕ್ರಮ, ಸುಧಾ ಮಂಜುನಾಥ್ ಅವರು ಹಾಡಿರುವ ವಾದಿರಾಜರ ರಚನೆಗಳನ್ನು ಕೇಳಬಹುದು. 12:45 ಜನಪದ ಸಂಗೀತ ಕಾರ್ಯಕ್ರಮ, ಎರಗನಹಳ್ಳಿ ಸಣ್ಣಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ ಪ್ರಸಾರವಾಗಲಿದೆ. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಸರಣಿ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಕುರಿತು ಮಾಹಿತಿ ಕಾರ್ಯಕ್ರಮ, ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 1:20 ಡಾಕ್ಟರ್ ಸ್ನೇಹಶ್ರೀ ಅವರು ಹಾಡಿರುವ ಭಾವಗೀತೆಗಳು. 1:30 ಹಾಗೂ 5:05 ಸಂದೇಶ ಆಧಾರಿತ ಶ್ರೋತೃಗಳ ಕೋರಿಕೆ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಮೈಸೂರು ಎ ಚಂದನ್ ಕುಮಾರ್ ಅವರ ವೇಣುವಾದನ ಕೇಳಬಹುದು. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು CAET ಹಾಗೂ NCERT ನವದೆಹಲಿ. 4:00 ಮಹಿಳಾ ರಂಗ, ಸಾಧನಾ ಶಿಖರ ಲೇಖಕಿ ಅನುವಾದಕಿ ಹಾಗೂ ನಿವೃತ್ತ ಇಂಗ್ಲಿಷ್ ಪ್ರೊಫೆಸರ್ ಸುಕನ್ಯಾ ಕನಾರಳಿ ಅವರೊಂದಿಗಿನ ಮಾತುಕತೆ ಕೇಳಬಹುದು. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಳ್ಳುತ್ತಾರೆ ದಿಗ್ವಿಜಯ್ ಬಿ. 4:45 ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಸ್ಮಿತಾ ಚಿಪ್ಲೋನ್ಕರ್. 6:30 ರಸವಾರ್ತೆ, 6:50 ಕೃಷಿ ರಂಗ, ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿ, ಭಾರತೀಯ ರೇಷ್ಮೆ ಉದ್ಯಮದ ಅಭಿವೃದ್ಧಿಯಲ್ಲಿ ದ್ವಿತಳಿ ರೇಷ್ಮೆ ಕೃಷಿಯ ಪಾತ್ರ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ಹಿರಿಯ ವಿಜ್ಞಾನಿ ಡಾಕ್ಟರ್ ದಯಾನಂದ ಅವರೊಂದಿಗಿನ ಸಂದರ್ಶನ ಕೇಳಬಹುದು. ಸಂದರ್ಶಕರು ಎನ್ ಕೇಶವಮೂರ್ತಿ. ರಾತ್ರಿ 8:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಎಸ್ ಹಿರಣ್ಮಯಿ ಅವರ ಗಾಯನ ಪ್ರಸಾರವಾಗಲಿದೆ. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕ್ರೀಡಾಲೋಕ, ಅಂತಾರಾಷ್ಟ್ರೀಯ ಮಟ್ಟದ ಸೈಲಿಂಗ್ ಮತ್ತು ಡ್ರ್ಯಾಗನ್ ಬೋಟ್ ಆಟಗಾರ್ತಿ ಸಮನ್ವಿ ಹಾಗೂ ಅವರ ಪೋಷಕರಾದ ಅಶ್ವಿನಿ ಅವರೊಂದಿಗಿನ ಸಂದರ್ಶನ ಕೇಳಬಹುದು. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಹಳ್ಳಿ ಹಾಡು ಭಾಗವಹಿಸುತ್ತಾರೆ ಮೈಸೂರಿನ ಸುರಭಿ, ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 10:30 ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

ಇನ್ನು ಮುಂದೆ ಕೇಳಿ. ವಿಷಯವೆಂಬ ಅಸುರ ನಿಮ್ಮ ಮುಂದೆ ತಂದು ಪಸರಿಸದಿರಯ್ಯ. ಬಸವಣ್ಣನವರ ವಚನವನ್ನು ಹಾಡಿದ್ದಾರೆ ಪರಮೇಶ್ವರ ಹೆಗಡೆ.

ಇನ್ನು ಮುಂದೆ ಕೇಳಿ ಪುತ್ತೂರು ನರಸಿಂಹನಾಯಕ್ ಅವರು ಹಾಡಿರುವ ಮಧ್ವೇಶದಾಸರದ ರಚನೆ ಬಾರೋ ನಮ್ಮ ಮನೆಗೆ. ಶ್ರೀ ರಾಘವೇಂದ್ರ, ಬಾರೋ ನಮ್ಮ ಮನೆಗೆ.

ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ವೃಂದಗಾನದಲ್ಲಿ ಕೆಎಸ್ ನರಸಿಂಹಸ್ವಾಮಿ ವಿರಚಿತ ದೇಶಭಕ್ತಿಗೀತೆ, ನದನದಿಗಳ ಗಿರಿವನಗಳ ತಾಯೇ ಭರತ

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಚಿಂತನ FS ಕಲ್ಲಪ್ಪನ ಮಠ ಅವರಿಂದ.
1: ಮಾನವರಲ್ಲಿ ಪರಸ್ಪರ ಪ್ರೀತಿ ಸಹಜ ಧರ್ಮವಾಗಿದೆ, ದ್ವೇಷ ಆಕಸ್ಮಿಕವಾಗಿದೆ. ಆಕಸ್ಮಿಕತೆ ಮುಂದುವರೆದರೆ ದ್ವೇಷಾಸೂಯೆ ಸ್ಫೋಟವಾಗುವುದು. ಮಳೆ ಸಹಜ ಧರ್ಮ, ಗುಡುಗು ಸಿಡಿಲು ಆಕಸ್ಮಿಕ. ಗುಡುಗು ಸಿಡಿಲು ಮುಂದುವರೆದರೆ ಸಾವು ನೋವು ಖಚಿತ. ದ್ವೇಷಕ್ಕೆ ಕೋಪವೇ ಕಾರಣವಾಗಿದೆ. ಕೋಪ ಹಿಡಿತಕ್ಕೆ ಸಿಗದಾಗ ದ್ವೇಷಾಗ್ನಿ ಹೊತ್ತಿ ಉರಿಯುವುದು. ದ್ವೇಷ ಅಸೂಯೆ ಅವಳಿ ಜವಳಿಗಳು ಇದ್ದಂತೆ, ಅದು ಕಾಮಾಲೆ ರೋಗವಾಗಿದೆ. ಕಾಮಾಲೆ ಕಣ್ಣಿಗೆ ಕಂಡಿದ್ದೆಲ್ಲ ಹಳದಿಯಾಗಿ ಕಾಣುವಂತೆ ಕೋಪಿಗಳಿಗೆ ನಡೆದಿದ್ದೆಲ್ಲ ತಪ್ಪಾಗಿಯೇ ಕಾಣುತ್ತದೆ. ಕಾರಣ, ಕೋಪ ನಿರ್ಮೂಲನೆಗೆ ಸಂಯಮ, ತಾಳ್ಮೆ, ಸಹನೆ, ಪ್ರೀತಿ ಅವಶ್ಯವಾಗಿದೆ. ದ್ವೇಷ ಅಸೂಯೆಗಳು ಹಾನಿ ಅಷ್ಟೇ ಅಲ್ಲ, ಪ್ರಗತಿಗೆ ಅಡ್ಡಗಾಲು ಎಂದು ಹೇಳಬಹುದಾಗಿದೆ. ದ್ವೇಷಾಗ್ನಿ ಜ್ವಾಲೆಗೆ ತುತ್ತಾದವರು ಇಲ್ಲಿಯವರೆಗೆ ಯಾರೂ ಗೆದ್ದಿಲ್ಲ, ಸುಖ ಕಂಡಿಲ್ಲ. ಅಷ್ಟೇ ಅಲ್ಲ, ದ್ವೇಷಾಗ್ನಿ ವ್ಯಕ್ತಿ ವ್ಯಕ್ತಿಯಿಂದ ಸಮಾಜ ರಾಷ್ಟ್ರವನ್ನು ಕೂಡ ತಲ್ಲಣಗೊಳಿಸುವುದು. ಕಾರಣ, ಸಂತೋಷಕ್ಕೆ ದ್ವೇಷ ಅಲ್ಲ, ಪರಸ್ಪರ ಪ್ರೀತಿ ಅಗತ್ಯವಾಗಿದೆ. ದ್ವೇಷ ಮೊದಲು ಜನಾಂಗೀಯ ದ್ವೇಷವಾಗಿ, ಅನಂತರ ಧಾರ್ಮಿಕ ದ್ವೇಷವಾಗಿ ಸಮಾಜದ ಶಾಂತಿ ನೆಮ್ಮದಿ ಕಿತ್ತುಕೊಂಡ ಘಟನೆಗಳು ಇತಿಹಾಸದಲ್ಲಿ ಇವೆ. ಎರಡನೇ

0: ತಪ್ಪಿಕೆಟ್ಟರು ಕಾಣ ಗುಹೇಶ್ವರ. ಅಲ್ಲಮರವಾಣಿಯಂತೆ ಅಹಂಕಾರ ಗುಣಗಳು ಜೀವನ ಹಾಳು ಮಾಡುತ್ತವೆ. ಕೋಪದಿಂದ ತಾಪ, ತಾಪದಿಂದ ದ್ವೇಷ, ದ್ವೇಷದಿಂದ ನಾಶ. ದುರ್ಯೋಧನನ ಪಾಂಡವರಿಗೆ ಸೂಜಿ ಮನೆಯಷ್ಟು ಜಾಗ ಕೊಡುವುದಿಲ್ಲ ಎಂಬ ದ್ವೇಷ ಸಾವಿಗೆ ಕಾರಣವಾದ ಘಟನೆ ಇದೆ. ಕಾರಣ, ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆ ತೋರಿಸು ಎಂಬ ಗಾಂಧೀಜಿಯವರ ತತ್ವ ಸಿದ್ಧಾಂತ ಪ್ರಸ್ತುತ ಅಗತ್ಯವಾಗಿದೆ. ದ್ವೇಷದ ಹಿಂಸಾ ಮಾರ್ಗಕ್ಕಿಂತ ಪ್ರೀತಿ ಅಹಿಂಸಾ ಮಾರ್ಗ ಶ್ರೇಷ್ಠವಾಗಿದೆ. ಕೋಪ ಮೂರ್ಖರ ಲಕ್ಷಣವಾಗಿದೆ. ಕೋಪದಿಂದ ಮೂರುದ್ದ ಜಾಗಕ್ಕೆ ನೂರುದ್ದದ ಜಾಗ ಕಳೆದುಕೊಂಡಂತೆ ವ್ಯರ್ಥ. ಶ್ರೀರಾಮಕೃಷ್ಣರ ಹಾವಿನ ಕಥೆಯಂತೆ ತೊಂದರೆಗಳ ಸಂದರ್ಭದಲ್ಲಿ ಹಾವಿನಂತೆ ಬುಸಗುಡಬೇಕೇ ವಿನಃ ಕಚ್ಚಬಾರದು. ಸರ್ವೇ ಜನ ಸುಖಿನೋ ಭವಂತು ಎಂಬ ಪ್ರಾರ್ಥನೆಯಂತೆ ಸರ್ವರು ಸುಖಿಗಳಾಗಲಿ, ಸುರಕ್ಷಿತವಾಗಲಿ, ಯಾರಿಗೂ ದುಃಖ ಬೇಡ ಎಂಬ ಉದಾರ ಭಾವ, ವಸುದೈವ ಕುಟುಂಬಕಂ ಎಂಬ ಭಾವ ಬೆಳೆಸಿಕೊಂಡು ವಂದೇ ಮಾತರಂ ಗೀತೆಯಂತೆ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಬಾಳುವುದು ಪ್ರಮುಖವಾಗಿದೆ. ಹಾವಿನ ದ್ವೇಷ 12 ವರ್ಷ ಎಂಬಂತೆ ನಾವು ದ್ವೇಷ ಸಾಧಿಸಲು ಹಾವುಗಳೇ ಅಲ್ಲ ಅಲ್ಲ, ನಾವು ಮಾನವರು. ನಡೆಗಳಲ್ಲಿ ನುಡಿಗಳಲ್ಲಿ ದ್ವೇಷ ಸಲ್ಲದು. ದ್ವೇಷ ಭಾಷಣಗಳಿಂದ ಶಾಂತಿಭಂಗದ ಸಾಧ್ಯತೆಯಿದೆ. ಶಾಸ್ತ್ರ ನಿಂದೆ, ಧರ್ಮ ನಿಂದೆಗಳು ದ್ವೇಷಗಳಾಗಿವೆ. ದೈವಭೇದ ಜೀವಭೇದಗಳು ಸಲ್ಲದು. ದ್ವೇಷ ಎಂಬುದು ಉರಿಯುವ ಕೆಂಡದಂತೆ. ದ್ವೇಷಗಾರರಿಗೆ ದ್ವೇಷದ ಕೆಂಡ ಬಗೆಯಲು ಮೊದಲು ಕೆಂಡವನ್ನು ನಾವು ಹಿಡಿಯಬೇಕು. ಆಗ ಮೊದಲು ನಮ್ಮ ಕೈ ಸುಡುವುದು ಎಂಬುದನ್ನು ಮರೆಯಬಾರದು.
1: ಇದುವರೆಗೆ FS ಕಲ್ಲಪ್ಪನಮಠ ಅವರಿಂದ ಚಿಂತನ ಕೇಳಿದಿರಿ. ಚಿಂತನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: FM 100.6 ಇದು ಆಕಾಶವಾಣಿ ಮೈಸೂರು. ಶ್ರೋತೃಗಳು ಗಮನಿಸಿ, ಈ ಬೆಳಿಗ್ಗೆ 10 ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರ ಶಹನಾಯಿ ವಾದನ ಪ್ರಸಾರವಾಗಲಿದೆ. ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಸ್ ಹಿರಣ್ಮಯ್ಯ ಅವರ ಗಾಯನ ಕೇಳಬಹುದು. ಸಮಯ ಸರಿಯಾಗಿ 6:35.
3: ಆಕಾಶವಾಣಿ ಮೈಸೂರು. ವಚನ ಬಾನುಲಿ, ಆಯ್ದ ವಚನ ವಿಶ್ಲೇಷಣೆ.

0: ಪ್ರಸ್ತುತಿ ಓಎಲ್ ನಾಗಭೂಷಣ ಸ್ವಾಮಿ.
1: ಸಂಘ ಸಂಗಡ ಇಂದು ಮೂಳಿಗೆ ಮಾರಯ್ಯನವರ ವಚನವನ್ನು ನೋಡೋಣ. ಮೂಳಿಗೆ ಎಂದರೆ ಕಟ್ಟಿಗೆಯ ಹೊರೆ ಎಂಬ ವಿವರಣೆ ದೊರೆಯುತ್ತದೆ. ಮಾರಯ್ಯನವರ 820 ವಚನಗಳು ದೊರೆತಿವೆ. ನಿಷ್ಕಳಂಕ ಮಲ್ಲಿಕಾರ್ಜುನ ಎಂಬುದು ಅವರ ಅಂಕಿತ. ಮಾರಯ್ಯನವರು ಕಲ್ಯಾಣಕ್ಕೆ ವಲಸೆ ಬಂದ ಕಾಶ್ಮೀರ ಪ್ರಾಂತ್ಯದ ಅರಸರೆಂಬ ಐತಿಹ್ಯ ಇದೆ. ಅವರ ಹೆಸರು ಮತ್ತು ಅರಸುತನ ಕುರಿತ ಶಾಸನಾಧಾರಗಳು ಇದ್ದಂತಿಲ್ಲ. ಕನ್ನಡದ ವಾಕ್ಯರಚನೆಯ ವಿಶಿಷ್ಟ ಬಳಕೆಯನ್ನು ಇವರ ವಚನಗಳಲ್ಲಿ ಕಾಣಬಹುದು. ಅವರ ವಚನ ಹೀಗಿದೆ. ಒಂದು, ಆನೆ ಕುದುರೆ ಭಂಡಾರವಿದ್ದಡೇನೋ, ತಾನುಮ್ಮುದು ಪಡಿಯಕ್ಕಿ, ಒಂದಾವಿನ ಹಾಲು, ಮಲಗುವುದು ಅರ್ಧ ಮಂಚ, ಈ ಹೊರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ, ಒಡಲು ಭೂಮಿಯ ಸಂಘ, ಒಡವೆ ತಾನೇ ನಪ್ಪುದೋ, ಕೈವಿಡಿದ ಮಡದಿ ಪರರ ಸಂಘ, ಪ್ರಾಣ ವಾಯುವಿನ ಸಂಘ, ಸಾವಿಂಗೆ ಸಂಗಡವಾರೂ ಇಲ್ಲ ಕಾಣ ನಿಷ್ಕಳಂಕ ಮಲ್ಲಿಕಾರ್ಜುನ. ಆನೆ ಕುದುರೆ ಭಂಡಾರ ಇದ್ದರೇನು, ಉಣ್ಣುವುದು ಪಡಿಯಕ್ಕಿ ಅಂದರೆ ಅಳತೆ ಮಾಡಿದ ಪ್ರಮಾಣದಷ್ಟು ಅಕ್ಕಿ, ಕುಡಿಯುವುದು ಒಂದು ಹಸುವಿನ ಹಾಲು, ಮಲಗುವುದು ಅರ್ಧ ಮಂಚ, ಇವೆಲ್ಲವೂ ಹುರುಳಿರದ ಅರ್ಥವಿರದ ಸಂಪತ್ತು. ದೇಹವೇ ಮಣ್ಣಾಗುವಾಗ ಒಡವೆ ಏನಾಗುತ್ತದೆ? ಮೈ ಮಣ್ಣಾದ ಮೇಲೆ ಹೆಂಡತಿ ಬೇರೆಯವರ ಸಂಗಡ ಬೇರೆಯವರ ಆಶ್ರಯದಲ್ಲಿ ಇರಬೇಕು. ಉಸಿರು ಗಾಳಿಯ ಸಂಗಡ ಹೋಗುವಾಗ ಸಾವಿನಲ್ಲಿ ನಮ್ಮ ಜೊತೆಗೆ ಯಾರೂ ಇರುವುದಿಲ್ಲ. ಆನೆ ಕುದುರೆ ಭಂಡಾರ ಅನ್ನುವುದರ ಬದಲು ಕಾರು ಬೈಕು ಆರಂಗೆ ಸಂಬಳ ಎಂದುಕೊಳ್ಳೋಣ. ಆಗ ಈ ವಚನ ನಮ್ಮ ಕಾಲದ ಬಗ್ಗೆ ವ್ಯಾಖ್ಯಾನ ಮಾಡುತ್ತಿರುವಂತೆ ಅನ್ನಿಸುತ್ತದಲ್ಲವೇ? ಅಷ್ಟೆಲ್ಲ ಇದ್ದರೂ ತಿನ್ನುವುದು ಮಾತ್ರ ಹೊಟ್ಟೆ ಹಿಡಿಯುವಷ್ಟೇ ಒಂದಳತೆ ಅನ್ನ. ನನಗೆ ಸುಖ ಕೊಡುವ ಜೀವಿಯೊಡನೆ ಅರ್ಧ ಮಂಚ ಹಂಚಿಕೊಳ್ಳಬೇಕು. ಹಂಚಿಕೊಂಡರೂ ಇಬ್ಬರೂ ಸ್ವಂತದ ಸುಖವನ್ನೇ ಅಪೇಕ್ಷಿಸುತ್ತಾ ಸುಖ ಸಿಕ್ಕಿದ್ದು ಭ್ರಮೆಯೇ ಆಗಬಹುದು. ಸುಖದ ಸಾಧನ ಅಂದುಕೊಂಡಿರುವ ದೇಹವು ಭೂಮಿಯ ಪಾಲಾಗುತ್ತದೆ. ಜೀವಿಸಿದ್ದೇನೆ ಎನ್ನುವುದಕ್ಕೆ ಗುರುತಾಗಿ ಆಡುತ್ತಿ

0: ಇರುವ ಉಸಿರು ಗಾಳಿಯ ಪಾಲು. ನನ್ನವಳೆಂದು ಭಾವಿಸಿದ್ದ ಹೆಂಡತಿಯೋ ಗಂಡನೋ ನನ್ನ ನಂತರ ಬೇರೆಯವರ ಪಾಲಾಗಬಹುದು. ಹಾಗಿದ್ದರೆ ನನ್ನ ಜೊತೆಗೆ ಯಾರಿದ್ದಾರೆ? ಏನಿದೆ? ಸಾವು ಒಂದೇ. ಮನುಷ್ಯರನ್ನು ಕಾಡುವ ಏಕಾಂಗಿತನ ಆಧುನಿಕ ಕಾಲದ್ದು ಅಲ್ಲ, ಅದು ಎಲ್ಲ ಕಾಲರ ಎಲ್ಲ ಮನುಷ್ಯರ ಬದುಕಿನ ಸತ್ಯ. ಇದು ಹತಾಶೆಯ ಮಾತಾಗಿ, ಅಗಾಧ ಒಂಟಿತನದ ಮಾತಾಗಿ ಕೇಳುತ್ತದೆ. ಸಂಘ ಮತ್ತು ಸಂಗಡ ಎಂಬ ಪದಗಳನ್ನು ಜೊತೆ ಜೊತೆಗೆ ಬಳಸುವುದನ್ನು ನೋಡಿ. ಭೂಮಿಯ ಸಂಘ, ಪರರ ಸಂಘ, ವಾಯುವಿನ ಸಂಘ, ಸಾವಿಗೆ ಸಂಗಡವಿಲ್ಲ ಎಂಬುದನ್ನು ಗಮನಿಸಿ. ಸಂಘವು ಕ್ಷಣಿಕ, ಕಲ್ಪಿತ ಮತ್ತು ಒಂಟಿತನ ಸತ್ಯ ಎಂಬುದನ್ನು ನುಡಿಗೊಳಿಸುವ ಚಾತುರ್ಯವೂ ಗಮನ ಸೆಳೆಯುತ್ತದೆ. ಈ ವಚನದ ಅಂಕಿತದ ಭಾಗವಾಗಿರುವ ನಿಷ್ಕಳಂಕ ಎಂಬ ಮಾತು ಕೂಡ ಈ ವಚನದಲ್ಲಿ ಅರ್ಥಪೂರ್ಣ. ವಸ್ತುಗಳು ನನ್ನವೆಂಬ ಮೋಹವೋ ಭ್ರಮೆಯೋ ನಂಬಿಕೆಯೋ ಇದೆಯಲ್ಲ, ಅದೇ ಕಳಂಕಕ್ಕೆ ಕಾರಣ. ಯಾವುದು ನನ್ನದಲ್ಲ ಅನ್ನುವ ನಿಲುವು ಗಟ್ಟಿಯಾದರೆ ಮನಸ್ಸು ಭಾವಗಳು ಕಳಂಕರಹಿತವಾಗುತ್ತವೆ ಅನ್ನುವ ಅರ್ಥದ ಜಾಡು ಹೊಳೆಯುತ್ತದೆ. ಇಂಥದೇ ಧೋರಣೆಯ ಮಾತನ್ನು ಜೇಡ್ರದಾಸಿಮಯ್ಯ ಮತ್ತು ಬಸವಣ್ಣನವರ ವಚನಗಳಲ್ಲೂ ಕಾಣಬಹುದು. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ವಾಯು ನಿಮ್ಮ ದಾನ ಎಂದು ಆರಂಭವಾಗುವ ದಾಸಿಮಯ್ಯನವರ ವಚನ, ಹೊನ್ನಿನೊಳಗೆ ಒಂದೊರೆಯ ಮತ್ತು ಊರ ಸೀರೆಗೆ ಎಂದು ಆರಂಭವಾಗುವ ಬಸವ ವಚನಗಳು ಇದೇ ಭಾವದ ಸಮೀಪದಲ್ಲಿ ಸುಳಿದಾಡುತ್ತವೆ.
1: ವಚನ ಬಾನುಲಿ ಆಯ್ದ ವಚನ ವಿಶ್ಲೇಷಣೆ ಕೇಳಿ.

0: ಪ್ರಸ್ತುತಪಡಿಸಿದವರು ಓಎಲ್ ನಾಗಭೂಷಣ ಸ್ವಾಮಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಈ ಕಾರ್ಯಕ್ರಮದ ಮರುಪ್ರಸಾರ ಇಂದು ಸಂಜೆ 6:10. ಈಗ ಸಮಯ 6:40.
2: ಆಕಾಶವಾಣಿ ಪದ ಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ

0: ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಜಯಪ್ಪ ಹೊನ್ನಾಳಿ. ಪದಪರಿಚಯ.
1: ಇಂದಿನ ಕಾರ್ಯಕ್ರಮದಲ್ಲಿ ಎರಡು ಪದಗಳ ಅರ್ಥ ತಿಳಿಯೋಣ. ಪ್ರಥಮ ಪದ ನಾಜುಕ್. ನಾವು ಇದನ್ನು ಕೋಮಲವಾದುದು, ಅಚ್ಚುಕಟ್ಟು, ಥಳುಕು, ಸರಳವಲ್ಲದ್ದು, ಸೂಕ್ಷ್ಮವಾದದ್ದು, ಕಠಿಣವಾದದ್ದು, ಸುಂದರವಾದದ್ದು ಎಂಬರ್ಥಗಳಲ್ಲಿ ಬಳಸುತ್ತೇವೆ. ಈ ಪದದ ಜೊತೆಗೆ ನಯ ಎಂಬುದನ್ನೂ ಮೊದಲಿಗೆ ಸೇರಿಸಿ ಮೃದುವಾದ ವ್ಯಕ್ತಿತ್ವವುಳ್ಳವರ ಬಗ್ಗೆ ಹೇಳುವಾಗ ನಯ ನಾಜೂಕಿನ ಮನುಷ್ಯ ಎಂದೂ ಬಳಸುತ್ತೇವೆ. ಗಂಡನ ಮನೆಗೆ ಹೊಸದಾಗಿ ಹೋಗುವ ಮಗಳಿಗೆ ತಾಯಿ ಕಿವಿಮಾತು ಹೇಳುವಾಗ ಗಂಡನ ಮನೆಯಲ್ಲಿ ಹಿರಿಕಿರಿಯರಿಗೆ ಹೊಂದಿಕೊಂಡು ಅತ್ತೆ ಮಾವರಿಗೆ ಅಂಜಿಕೊಂಡು ನಯ ನಾಜೂಕಿನಿಂದ ಗಂಡನೊಂದಿಗೆ ಬಾಳಿಕೊಂಡು ಹೋಗು ಎಂಬಾಶಯವೇ ಇರುತ್ತದೆ. ಅರಬ್ಬಿ ಹಾಗೂ ಪಾರ್ಸಿ ಭಾಷೆಯಿಂದ ಹುಟ್ಟಿದ ಉರ್ದು ಭಾಷೆಯಿಂದ ಕನ್ನಡಕ್ಕೆ ಬಂದ ಈ ಪದ ವಿಶೇಷವಾಗಿ ಗುಲ್ಬರ್ಗಾ ಜಿಲ್ಲೆ ಹಾಗೂ ಅದರ ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ಹೆಚ್ಚು ಪ್ರಚಲಿತವಿದೆ. ಇನ್ನು ಎರಡನೆಯ ಪದ ದಗದ. ಇದರ ಮೂಲ ಅರ್ಥ ದಂಧೆ ಎಂದು, ಅಂದರೆ ಕಸುಬು, ಉದ್ಯೋಗ ಎಂಬುದೇ ಆಗಿದೆ. ಧಾರವಾಡದ ಕಡೆಯಲ್ಲೆಲ್ಲ ಪ್ರಚಲಿತವಿರುವ ಈ ಪದ ವಿಶೇಷವಾಗಿ ಗಂಡಿಗೆ ಹೆಣ್ಣು ಕೊಡಬೇಕಾದ ಸಂದರ್ಭದ ಮಾತುಗಳಲ್ಲಿ ಬಳಕೆಯಾಗುತ್ತದೆ. ನಿಮ್ಮ ಹುಡುಗ ಏನ್ ದಗದ ಮಾಡ್ಕೊಂಡದಾನ, ನಿಮ್ಮದೇನು ದಗದ ಎಂದು ಮುಂತಾಗಿ ಬಳಸುತ್ತಾರೆ. ಇತ್ತಿತ್ತಲಾಗಿ ಈ ಪದ ಕಾಣದಾಗುತ್ತಿದ್ದು ಇದರ ಜಾಗಕ್ಕೆ ಕೆಲಸವೆಂಬ ಪದ ಆವರಿಸಿಕೊಂಡಿದೆ. ಮರಾಠಿ ಮೂಲದಿಂದ ಬಂದಿದ್ದ ದಗದ ಪದ ಇಂದು ಪರದೆಯ ಮರೆ ಸೇರುತ್ತಿದೆ. ಈ ಸಂದರ್ಭದಲ್ಲಿ ನನಗೆ ನನ್ನಜ್ಜ ಹೇಳುತ್ತಿದ್ದ, ದಗಾ ದಗಲ್ಬಾಜಿ ಮಾಡಾಕ ನಾಚ್ಕೋಬೇಕೋ ತಮ್ಮ, ದಗದಾ ಮಾಡಾಕಲ್ಲ, ಮಾತು ನೆನಪಾಗುತ್ತಿದೆ.
0: ತಪ್ಪು ಒಪ್ಪು.
1: ಆಧ್ಯಾತ್ಮ ಎಂದು ಬರೆಯುವುದು ಹಾಗೂ ನುಡಿಯುವುದು ತಪ್ಪು. ಅಧ್ಯಾತ್ಮ ಎನ್ನುವುದು ಸರಿ. ಅಧಿ ಪ್ಲಸ್ ಆತ್ಮ ಎಂಬ ಪದಗಳು ಸೇರಿ ಎಣ್ಸಂಧಿ ಏರ್ಪಟ್ಟು ಆಗಿರುವುದು ಅಧ್ಯಾತ್ಮ. ಈ ಪದವನ್ನು ಬರೆಯುವಾಗ ಕನ್ನಡ ವರ್ಣಮಾಲೆಯ ಮೊದಲಕ್ಷರ ಅ ಬಳಸಬೇಕು. ಅಧ್ಯಾತ್ಮಕ್ಕೆ ಸಂಬಂಧಪಟ್ಟದ್ದು ಎಂಬರ್ಥದಲ್ಲಿ ಆಧ್ಯಾತ್ಮಿಕ ಎಂಬ ಪದ ಹುಟ್ಟಿದೆ. ಅದನ್ನು ಬರೆಯುವಾಗ ಕನ್ನಡ ವರ್ಣಮಾಲೆಯ ಎರಡನೆಯ ಅಕ್ಷರ ಆ ಬಳಸಬೇಕು. ಸಾಮಾನ್ಯವಾಗಿ ಇಕ ಪ್ರತ್ಯಯ ಸೇರಿದಾಗ ಪದದ ಮೊದಲಕ್ಷರ ಹ್ರಸ್ವ ಇದ್ದದ್ದು ದೀರ್ಘವಾಗುವುದೇ ಇದಕ್ಕೆ ಕಾರಣ. ಇದಕ್ಕೆ ಮತ್ತಿಷ್ಟು ಉದಾಹರಣೆಗಳನ್ನು ನೀಡಬಹುದಾದರೆ ಅರ್ಥ ಆರ್ಥಿಕ, ಧರ್ಮ ಧಾರ್ಮಿಕ, ಸಮಾಜ ಸಾಮಾಜಿಕ ಮುಂತಾದವುಗಳನ್ನು ಉಲ್ಲೇಖಿಸಬಹುದು. ಇನ್ನು ನಾವೆಲ್ಲ ಆಧ್ಯಾತ್ಮ ಮತ್ತು ಅಧ್ಯಾತ್ಮಿಕ ಎನ್ನದೆ ಅಥವಾ ಹಾಗೆಂದು ತಪ್ಪು ಬರೆಯದೆ ಒಪ್ಪಾಗಿ ಅಧ್ಯಾತ್ಮ ಹಾಗೂ ಆಧ್ಯಾತ್ಮಿಕ ಎನ್ನೋಣ ಹಾಗೂ ಬರೆಯೋಣ.
0: ಸುಮಧುರ. ಕುವೆಂಪು ಅವರ ಓ ನನ್ನ ಚೇತನ ಆಗು ನೀ ಅನಿಕೇತನ ಎಂಬ ಕವಿತೆ ಅವರದೇ ಧ್ವನಿಯಲ್ಲಿ.
2: ಓ ನನ್ನ ಚೇತನ ಆಗು ನೀ ಅನಿಕೇತನ, ರೂಪ ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಎದೆಯ ಬಿರಿಯ ಭಾವದೀಟಿ, ಓ ನನ್ನ ಚೇತನ ಆಗು ನೀ ಅನಿಕೇತನ, ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವ ಎಲ್ಲೆ ಮೀರಿ ನಿರ್ದಿಗಂತವಾಗಿ ಏರಿ, ಓ ನನ್ನ ಚೇತನ ಆಗು ನೀ ಅನಿಕೇತನ, ಎಲ್ಲಿಯೂ ನಿಲ್ಲದಿರು ಮನೆಯನೆಂದೂ ಕಟ್ಟದಿರು ಕೊನೆಯನೆಂದೂ ಮುಟ್ಟದಿರು, ಓ ಅನಂತವಾಗಿರು, ಓ ನನ್ನ ಚೇತನ ಆಗು ನೀ ಅನಿಕೇತನ, ಅನಂತ ತಾನ್ ಅನಂತವಾಗಿ ಆಗುತಿಹನೆ ನಿತ್ಯ ಯೋಗಿ, ಅನಂತ ನೀ ಅನಂತವಾಗು ಆಗು ಆಗು ಆಗು ಆಗು, ಓ ನನ್ನ ಚೇತನ ಆಗು.

0: ತತ್ವಜ್ಞಾನಿಯು, ದಾರ್ಶನಿಕರು, ಸಂತ ಮನೋಸ್ಥಿತಿಯವರೂ ಆಗಿದ್ದ ರಸಋಷಿ ಮಹಾಕವಿ ಕುವೆಂಪುರವರ ಮಹೋನ್ನತ ಕವಿತೆ ಇದು. ಅಷ್ಟೇ ಅಲ್ಲ, ಅವರಿಗಿಷ್ಟವಾದ, ಅವರನ್ನು ಪ್ರತಿನಿಧಿಸುವ ಕವಿತೆ ಕೂಡ. ಆತ್ಮಾವಲೋಕನದಲ್ಲೇ ಅಕ್ಷರ ಮೂಡಿಸುವ ಕವಿ ಹೆಸರು ಅಧಿಕಾರ ಅಂತಸ್ತುಗಳನ್ನೆಲ್ಲ ಮೀರಿ ಮೇಲೇರಿ ನಿರ್ಧಿಗಂತವಾಗಲು ತಮ್ಮ ಚೇತನಕ್ಕೆ ತಾವೇ ಕರುಳಿನ ಕರೆ ಕೊಡುತ್ತಾರೆ. ನನಗಿಲ್ಲಿ ಶ್ರೇಷ್ಠ ಕವಿಗಳಲ್ಲೊಬ್ಬರಾದ ಪೂತೀನ ಅವರ ಕವನದ ಗೆಲುವಾ ಗೆಲೆಮನ ಚೆಲುವಾ ಗೆಲೆಮನ ಹಾರು ನನ್ನ ಬಿಟ್ಟು ಹಾರಿ ಹರಿಯ ಮುಟ್ಟು ಎಂಬ ಸಾಲುಗಳು ನೆನಪಾಗುತ್ತವೆ. ಜೊತೆಗೆ ಅವರದೇ ಮಾತಾದ ಹುತ್ತಗಟ್ಟದೆ ಚಿತ್ತ ಕೆತ್ತೀತೇನು ಪುರುಷೋತ್ತಮನ ರೂಪುರೇಖೆ ಕೂಡ ನೆನಪಾಗುತ್ತದೆ. ಕುವೆಂಪು ಅಂಥ ಜಗದ ಕವಿಗೆ, ಯುಗದ ಕವಿಗೆ ದಿಗಂತಗಳೆಲ್ಲಿರಲಿಕ್ಕೆ ಸಾಧ್ಯ? ಎಲ್ಲೆಗಳಿಲ್ಲದ ವ್ಯಕ್ತಿತ್ವದ ಅವರದು ಮನುಜಮತ ವಿಶ್ವಪಥ. ಅದಕ್ಕಾಗಿಯೇ ಅವರದನ್ನಿಲ್ಲಿ ಅನನ್ಯವಾಗಿ ಅಪೂರ್ವವಾಗಿ ಅನುರಣಿಸಿದ್ದಾರೆ. ಯಾವತ್ತೂ ನೀನು ಕ್ಷುಲ್ಲಕವಲ್ಲ, ಯಕಶ್ಚಿತ್ ಅಲ್ಲವೇ ಅಲ್ಲ, ತೃಣವಲ್ಲ, ಅನಂತದ ಭಾಗವೇ ನೀನು. ಈಗ ಮತ್ತೆ ಅನಂತವಾಗು, ಆಗುತ್ತಲೇ ಇರು. ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ. ಎಲ್ಲಿಯೂ ನಿಲ್ಲದೆ ಸದಾ ಸರ್ವದಾ ಜಂಗಮವಾಗಿದ್ದುಕೊಂಡು ಅನಂತದೊಳಗೆ ಏಕವಾಗು ಎಂಬುದೇ ಈ ಕವನದ ಸದಾಶಯ. ತಮ್ಮ ಮಹಾಕಾವ್ಯದಲ್ಲಿ ಕುವೆಂಪು ಲಕ್ಷ್ಮಣನಿಂದ ಆಡಿಸುವ ತನ್ನ ತಾನ್ ಇಲ್ಲಗೈಯುವುದೇ ಎಲ್ಲ ಸಾಧನೆಯ ಫಲಂ ಮಾತಿಲ್ಲಿ ಉಲ್ಲೇಖನಾರ್ಹ. ತಾನಿಲ್ಲವಾಗಿ ಅನಂತವಾಗಲಾಶಿಸುವನೇ ನಿತ್ಯಯೋಗಿ. ಋಷಿ ಸಂತನ ಹೃನ್ಮನಸ್ಸುಗಳ ಹೊಂದಿದ ಅವನ ಅಂತಿಮ ಆಶಯವೇ ಅನಂತದಲ್ಲಿ ಲೀನವಾಗಿ ಅಂತಿಮವಾಗಿ ಅನಂತವೇ ತಾನಾಗುವುದು. ಅಂದರೆ ಕೇವಲ ಸಾಕ್ಷಿ ಪ್ರಜ್ಞೆಯ ನಿರ್ಲಿಪ್ತ ಮುಕ್ತ ಶಕ್ತಚೇತನದ ಗಮ್ಯವೇ ಅನಂತ. ಬಿಂದುವಾದ ಅದರದು ಸಿಂಧುವಿನೆಡೆಗಿನ ನಡಿಗೆ. ಸಿಂಧು ಸೇರಿದ ಮೇಲೆ ಬಿಂದುವೂ ಅನಂತ ನಿರ್ಧಿಗಂತ. ಅನಂತವಾಗು ಎಂಬುದೇ ಈ ಪದ್ಯದ ವಿಶೇಷ ಪದ. ಅದರಿಂದ ಈ ಸಾವಿಲ್ಲದ ಕವಿತೆಗೆ ಅನಂತ ಅರ್ಥ ಪ್ರಾಪ್ತವಾಗಿ ಅಮೃತತೆ ದಕ್ಕಿದೆ, ಅಕ್ಷಯದ ಪದವಿಯೂ ಸಿಕ್ಕಿದೆ.
1: ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಜಯಪ್ಪ ಹೊನ್ನಾಳಿ. ಪದ್ಯವಾಚನ ರಾಷ್ಟ್ರಕವಿ ಕುವೆಂಪು. ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
2: ಹಾಡುವ ಮಾತಲಿ ಹಾಡುವ ಹಾಡಲಿ ಅಡಗಿವೆ ಕನ್ನಡ ನುಡಿ ಸಂಪದ.
1: ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: FM 100.5 ಆಕಾಶವಾಣಿ ಮೈಸೂರು. ಸಮಯ 6:50. ಈಗ ಕೇಳೋಣ ರೈತರಿಗೆ ಸಲಹೆ.
1: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಮೊದಲ ಮುಂಗಾರು ಮಳೆ ಬಿದ್ದಾಗ ಸಾಮಾನ್ಯವಾಗಿ ಈ ಮಳೆಗಳು ಬರುವಂಥದ್ದು ರಾತ್ರಿ ಸಮಯದಲ್ಲೇ. ರಾತ್ರಿ ಮಳೆಯೆಲ್ಲ ಹುಯ್ದು ಬೆಳಗ್ಗೆ ರೈತರುಗಳು ಓಣಿಯಲ್ಲಿ ಇರುವಂತಹ ಮಣ್ಣು ಮತ್ತು ಮರಳನ್ನು ಬಾಚ್ತಾ ಇದ್ರು. ಇದರ ಪ್ರಯೋಜನ ಏನಪ್ಪ ಅಂತ ಒಬ್ಬರು ರೈತರನ್ನ ಕೇಳಿದಾಗ ಅವರು ಹೇಳಿದ್ರು, ಸ್ವಾಮಿ, ಇದು ಒಂದು ರೀತಿ ಗೊಬ್ಬರ ಇದ್ದಂಗಿರುತ್ತೆ ಅಂತ. ಅವರು ಈ ಮಣ್ಣನ್ನು ತಾವು ಸಾಕಿರುವಂತಹ ಜಾನುವಾರುಗಳ ಕೊಟ್ಟಿಗೆಗೆ ತಳಭಾಗದಲ್ಲಿ ಹಾಕೋರು. ಹಿಂದೆಲ್ಲ ಹಸುಗಳನ್ನು ಸಾಕುವಂತಹ ಕೊಟ್ಟಿಗೆ ತಳಭಾಗ ಮಣ್ಣೇ ಇರೋದು. ಈ ಮಣ್ಣಿನ ಮೇಲೆ ಮಗ್ಗಲ್ ಸೊಪ್ಪು ಅಂತ ಹೇಳಿ ಸೊಪ್ಪನ್ನು ಕತ್ತರಿಸ್ಕೊಂಬಂದು ಹಾಕಿ ಹಸುಗಳು ಚೆನ್ನಾಗಿ ವಾರಗಟ್ಟಲೆ ಅದನ್ನು ತುಳಿದ ಮೇಲೆ ತಗೊಂಡೋಗಿ ತಿಪ್ಪೆಗೆ ಹಾಕೋರು. ಕೊಟ್ಟಿಗೆ ಮಾಡುವಂತಹ ಸಂದರ್ಭದಲ್ಲಿ ಮೇಲ್ಭಾಗದ 1/2 ಮಣ್ಣನ್ನು ತೆಗೆದು ಗೊಬ್ಬರವನ್ನಾಗಿ ಬಳಕೆ ಮಾಡಿಕೊಳ್ಳೋರು. ಯಾಕೆಂದರೆ ವರ್ಷಕ್ಕೊಂದು ಸರಿ ಮಣ್ಣನ್ನು ಬದಲಾಯಿಸ್ತಾ ಇದ್ದಿದ್ದು, ಹಾಗಾಗಿ ಆ ಒಂದು ವರ್ಷ ಇಡೀ ಆ ಹಸು ಹಾಕಿರುವಂತಹ ಸಗಣಿ ಗಂಜಲ ಅದರ ಸಾರವನ್ನು ಈ ಮಣ್ಣು ಹೀರ್ಕೊಂಡಿರೋದು. ಹಸುಗಳ ಜೊತೆಗೇ ಕುರಿ ಕೋಳಿ ಆಡುಗಳನ್ನು ಕೂಡ ರೈತರು ಸಾಕ್ತಾಯಿದ್ರು. ಎಲ್ಲದರ ಗಂಜಲ ಗೊಬ್ಬರದಿಂದ ಈ ಮಣ್ಣು ಸಂಪದ್ಭರಿತವಾಗಿರೋದು. ಸಾವಯವ ಕೃಷಿಕರೊಬ್ಬರು ಅವರ ಅನುಭವವನ್ನು ಹಂಚ್ಕೋತಾ ಇದ್ರು. ಸಾಮಾನ್ಯವಾಗಿ ಮೊದಲ ಮುಂಗಾರು ಮಳೆ ಬಿದ್ದ ಮೇಲೆ ಜಮೀನಿನಲ್ಲಿ ಒಂದು ಗುದ್ಲಿಯನ್ನು ತಗೊಂಡು ಒಂದು ಬಾಂಡ್ಲಿ ಅಗಲ ಮಣ್ಣನ್ನು ಕೆತ್ತುತ್ತಾ ಬರಬೇಕು. ಎಲ್ಲೆಲ್ಲಿ ಜಾಗ ಖಾಲಿ ಇದೆಯೋ ಅಂಥ ಜಾಗಗಳಲ್ಲಿ ಈ ತರಹ ಮಾಡೋದರಿಂದ ಒಂದೊಂದು ಗುಂಡಿಯಲ್ಲಿ ಒಂದು ಕೊಡ ನೀರು ಸಂಗ್ರಹಣೆ ಆಗುತ್ತೆ. ಒಂದು ಕೊಡ ನೀರು ಏನು ಬಿದ್ದಿರುತ್ತಲ್ಲ ಅದು ಹಾಗೆ ಇಂಗುತ್ತೆ. ಗುಂಡಿ ಹೊಡೆದ್ಬಿಟ್ರೆ ಓಡಾಡೋಕ್ಕೆ ತೊಂದರೆ ಆಗುತ್ತಲ್ಲ ಅಂತ ಅನ್ಕೋಬಾರ್ದು. ಒಂದು 2-3 ಮಳೆಗೆ ಆ ಜಮೀನಿನ ಮಣ್ಣೇ ಹರಿದು ಬಂದು ಆ ಗುಂಡಿಯನ್ನು ತುಂಬಿಡುತ್ತೆ. ಗುಂಡಿ ಎಲ್ಲಿ ಆಗಿತ್ತು ಅನ್ನೋದೇ ಗೊತ್ತಾಗೋದಿಲ್ಲ. ಮೊದಲನೇದು, ಈ ಕೆಲಸ ಮಾಡೋದ್ರಿಂದ ಮಳೆ ನೀರನ್ನು ಸಂರಕ್ಷಣೆ ಮಾಡ್ಕೋಬೋದು. ಇಲ್ಲಾಂದಿದ್ದರೆ ಆ ನೀರು ಹರಿದು ಪಕ್ಕದ ಜಮೀನಿಗೆ ಹೋಗೋದು, ಇನ್ನೆಲ್ಲೋ ವ್ಯರ್ಥವಾಗಿ ಹರಿದು ಹೋಗೋದು. ಬಿದ್ದಂತಹ ಹನಿ ಮಳೆ ನೀರು ಇಲ್ಲಿ ಸಂರಕ್ಷಣೆ ಆಗುತ್ತೆ. ಅದು ಮೊದಲನೇ ವಿಚಾರ. ನೋಡಿ, ಈಗ ಒಂದು ಗುದ್ಲಿ ತಗೊಂಡು ಸಂಜೆ ತಂಪಾದ ಸಮಯದಲ್ಲಿ ಅಕ್ಕತ ಬಂದರೆ ಒಂದು ದಿನಕ್ಕೆ ಒಂದು 25 ಗುಂಡಿ ಮಾಡ್ಬೋದು. ಒಂದು 500 ಗುಂಡಿ ಮಾಡಿ ನೀವು ಸಾಕು, 500 ಕೊಡ ನೀರನ್ನು ಹಿಡ್ದಾಗೆ ಅಲ್ವಾ. ಇಲ್ಲಾಂದಿದ್ದರೆ ಅಷ್ಟು ನೀರು ಸುಮ್ಮನೆ ಹರಿದು ಹೋಗಿರೋದು. ಯಾವಾಗ ಮಣ್ಣಿನಲ್ಲಿ ನೀರನ್ನು ಇಂಗ್ಸೋದಕ್ಕೆ ನೀವು ಶುರು ಮಾಡ್ತೀರಾ ಆಗ ಮಣ್ಣಿನ ಬದಲಾವಣೆಯನ್ನು ನೀವು ಗಮನಿಸ್ಬೋದು. ಈ ರೀತಿ

0: ಒಂದೊಂದು ಜಾಗದಲ್ಲೂ ಒಂದೊಂದು ಬಾಂಡ್ಲಿ ಅಗಲ ನೀವು ಗುಂಡಿಯನ್ನು ಮಾಡಿ, ಆ ಗುಂಡಿಯಲ್ಲಿ ಮತ್ತೆ ನಿಮ್ಮ ಜಮೀನಿನ ಮೇಲ್ಮಣ್ಣೇ ಸಂಗ್ರಹ ಆದಮೇಲೆ ಆ ಮಣ್ಣನ್ನು ನೀವು ಗೊಬ್ಬರವಾಗಿ ಬಳಕೆ ಮಾಡ್ಕೋಬೋದು ಅಂತ. ಗೊಬ್ಬರ ಅಂದರೆ ಜಮೀನಿಗಲ್ಲ, ನೀವು ಸಾಮಾನ್ಯವಾಗಿ ಮನೆಯಲ್ಲಿ ಕುಂಡಗಳನ್ನು ಇಟ್ಕೊಂಡಿರ್ತೀರಿ, ಅದಕ್ಕೆ ನೀವು ಮಣ್ಣನ್ನು ತಯಾರು ಮಾಡ್ಕೋಬೇಕಾಗತ್ತೆ. ಮರಳು ಮಣ್ಣು ಗೊಬ್ಬರವನ್ನು ಬೆರೆಸುವಾಗ ಆ ಜಾಗಕ್ಕೆ ಈ ಮಣ್ಣನ್ನು ಬಳಕೆ ಮಾಡಿಕೊಂಡ್ರೆ ಕುಂಡದಲ್ಲಿ ಬೆಳೆಸಿರುವಂತಹ ಸಸಿಗಳು ತುಂಬ ಉತ್ತಮವಾಗಿ ಬೆಳೀತವೆ. ಜಮೀನಿನ ಫಲವತ್ತಾದಂತಹ ಮೇಲ್ಮಣ್ಣೆ ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ಈ ಕೆಲಸವನ್ನು ತುಂಬ ಸರಳವಾಗಿ ಸರಾಗವಾಗಿ ರೈತರು ಮಾಡ್ಕೋಬಹುದು ಅಂತ ಹೇಳೋರು. ಅಂದರೆ ಜಮೀನಿನಲ್ಲಿರುವಂತಹ ಮಣ್ಣನ್ನೇ ಮತ್ತೆ ನೀವು ಬೇರೆ ಉದ್ದೇಶಕ್ಕೆ ಬಳಕೆ ಮಾಡಿಕೊಳ್ಳೋದರ ಜೊತೆಗೆ ಆ ಮಣ್ಣನ್ನೇ ಸಾರೀಕರಣಗೊಳಿಸಿ ಪೋಷಕಾಂಶವನ್ನು ಅದರಲ್ಲಿ ಹೆಚ್ಚಿಸಿ ಕುಂಡದಲ್ಲಿ ಗೊಬ್ಬರವಾಗೂ ಕೂಡ ಬಳಕೆ ಮಾಡ್ಕೋಬೋದು. ಆದರೆ ಇದನ್ನೆಲ್ಲ ಬೇಸಿಗೆನಲ್ಲಿ ಮಾಡೋಕ್ಕಾಗಲ್ಲ, ಮೊದಲ ಮಳೆ ಬಿದ್ದ ಮೇಲೆ ಜಮೀನು ಹದ ಆದಮೇಲೆ ಖಂಡಿತವಾಗೂ ಮಾಡಿಕೊಳ್ಳಿ.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಶ್ರೋತೃಗಳ ಗಮನಿಸಿ, 6:50 ಕೃಷಿ ರಂಗದಲ್ಲಿ ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿಯಲ್ಲಿ ಭಾರತೀಯ ರೇಷ್ಮೆ ಉದ್ಯಮದ ಅಭಿವೃದ್ಧಿಯಲ್ಲಿ ದ್ವಿತಳಿ ರೇಷ್ಮೆ ಕೃಷಿಯ ಪಾತ್ರ ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ಹಿರಿಯ ವಿಜ್ಞಾನಿ ಡಾಕ್ಟರ್ ದಯಾನಂದ ಅವರೊಂದಿಗಿನ ಸಂದರ್ಶನ ಕೇಳಬಹುದು.
2: ಈಗ ನೋಡಿ, ಈ ಬೈವೋಲ್ಟೈನ್ ದ್ವಿತಳಿ ರೇಷ್ಮೆ ಕೈಗಾರಿಕೆ ಏನಿದೆ, ಒಳ್ಳೆ ನಿಮ್ ಬೆಳೆ ಬರಬೇಕಂತಂದ್ರೆ ವಾತಾವರಣದ ಹಿಡಿತ, ರೋಗಾಣುಮುಕ್ತ ಪ್ರದೇಶದಲ್ಲಿ ಹುಳುಗಳಿಗೆ ಸಾಕಷ್ಟು ಪ್ರಮಾಣದ ಗುಣಮಟ್ಟದ ಸೊಪ್ಪು ಮತ್ತೆ ಹಂತಕ್ಕೆ ಅನುಗುಣವಾಗಿ ಸ್ಥಳಾವಕಾಶವನ್ನ ಕೊಟ್ಟು ಹುಳು ಸಾಕಾಣಿಕೆ ಮಾಡಬೇಕು.
1: ನೆನಪಿಡಿ, ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿ ಇಂದು 6:50 ಕೃಷಿ ರಂಗದಲ್ಲಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ. ಆಕಾಶವಾಣಿ ಮೈಸೂರು, ಸಮಯ 6:55 ಇನ್ನು ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
3: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ರಿಚಾ ಝಾ. ಅಥ ವಾರ್ತಃ. ಕೇಂದ್ರೀಯಾನ್ವೇಷಣಾಭಿಕರಣೇನ ಅಸ್ಯ ವರ್ಷಸ್ಯ ರಾಷ್ಟ್ರೀಯ ಪಾತ್ರತಾ ಸಹ ಪ್ರವೇಶ ಪರೀಕ್ಷಾ ನೀಟ್ ಯುಜಿ ಇತ್ಯಸ್ಯಾಃ ಆಯೋಜನೆ ಪ್ರಶ್ನಪತ್ರಂ ಅನಧಿಕೃತ ರೀತ್ಯಾ ಬಹಿರಾಗಮನ ವಿಷಯಮಾಲಕ್ಷ್ಯ ಪ್ರಕರಣಂ ಪಂಜೀಕೃತಂ. ಶಿಕ್ಷಾ ಮಂತ್ರಾಲಯಸ್ಯ ಉಚ್ಚ ಶಿಕ್ಷಾ ವಿಭಾಗಾತ್ ಪ್ರಾಪ್ತಸ್ಯ ಲಿಖಿತ ಪರಿವಾದಸ್ಯ ಆಧಾರೇ ಸಂಸ್ಥಯಾ ಏತತ್ ಪ್ರಕರಣಂ ಪಂಜೀಕೃತಂ. ಸಂಸ್ಥಯಾ ಸಂಸೂಚಿತಂ ಯತ್ ವಿಶೇಷಾಣಾಂ ಕೇಂದ್ರೀಯಾವೇಷಣಾಭಿಕರಣದರಾಣಾಂ ನಿರ್ಮಾಣಂ ಜಾತಂ ತಥಾ ಪ್ರಕರಣಂ ಅನ್ವೇಷಣಾರ್ಥಂ ವಿಭಿನ್ನೇಷು ಸ್ಥಾನೇಷು ಏತಾನಿ ದಲಾನಿ ಪ್ರೇಷಿತಾನಿ ಸಂತಿ. ಏಷಾ ನೀಟ್ ಪರೀಕ್ಷಾ ಅಸ್ಯ ಮಾಸಸ್ಯ ತೃತೀಯ ದಿನಾಂಕೇ ರಾಷ್ಟ್ರೀಯ ಪರೀಕ್ಷಣ ಸಂಸ್ಥಯಾ ಆಯೋಜಿತಾ ಆಸೀತ್. ನವದಲ್ಯಾಂ ನೀಟ್ ಪರೀಕ್ಷಾಯಾಃ ನಿರಸ್ತೀಕರಣ ವಿಷಯೆ ವಾರ್ತಾಹರ ಸಮ್ಮೇಲನಂ ಸಂಬೋಧಯನ್ ರಾಷ್ಟ್ರೀಯ ಪರೀಕ್ಷಣ ಸಂಸ್ಥಾಯಾಃ ಮಹಾನಿದೇಶಕಃ ಅಭಿಷೇಕ ಸಿಂಹಃ ಅವದತ್ ಯತ್ ರಾಷ್ಟ್ರೀಯ ಪರೀಕ್ಷಣ ಸಂಸ್ಥಾ ಛಾತ್ರೇಭ್ಯಃ ಪುನಃ ಪರೀಕ್ಷಾಂ ಆಯೋಜಯಿಷ್ಯತಿ, ಸಾ ಚ ಪರೀಕ್ಷಾ ನಿಷ್ಪಕ್ಷರೂಪೇಣ ಭವಿಷ್ಯತಿ, ಪುನಃ ಪರೀಕ್ಷಾಯೈ ಅತಿರಿಕ್ತ ಶುಲ್ಕಂ ನ ಭವಿಷ್ಯತಿ ಇತಿ. ಭಾರತಂ ಶುಃ ಆರಭ್ಯ ಬ್ರಿಕ್ಸ್ ವಿದೇಶ ಮಂತ್ರಿಣಾಂ ಉಪವೇಶನಸ್ಯ ಆತಿಥ್ಯಂ ಕರಿಷ್ಯತಿ. ಅದ್ಯ ಉಪವೇಶನಸ್ಯ ಅಧ್ಯಕ್ಷತಾಂ ವಿದೇಶಮಂತ್ರಿ ಡಾಕ್ಟರ್ ಎಸ್ ಜಯಶಂಕರಃ ಕರಿಷ್ಯತಿ. ನವದಿಲ್ಯಾಂ ವಾರ್ತಾಹರಾನ್ ಸಂಸೂಚಯನ್ ವಿದೇಶ ಮಂತ್ರಾಲಯಸ್ಯ ಪ್ರವಕ್ತಾ ರಣಧೀರ ಜಾಯಸ್ವಾಲಃ ಉಕ್ತವಾನ್ ಯತ್ ಉಪವೇಶನಾವಧೌ ಬ್ರಿಕ್ಸ್ ಸದಸ್ಯ ದೇಶಾನಾಂ ವಿದೇಶ ಮಂತ್ರಿಣಃ ಪಾರಸ್ಪರಿಕ ಹಿತಸ್ಯ ವೈಶ್ವಿಕ ಕ್ಷೇತ್ರೀಯ ವಿಷಯೇಷು ವಿಚಾರ ವಿನಿಮಯಂ ಕರಿಷ್ಯಂತೀತಿ. लोकसभाध्यक्षस्य ओम बिरला वर्यस्य नेतृत्वे एकं उच्चस्तरीयं भारतीय संसदीय प्रतिनिधिमण्डलं भारत भूटान संबंधान सुदृढीकरणोद्देश्येन सह अद्य भूटानस्य यात्रां करिष्यति। एकपञ्चाशत् सदस्याः भूटान भारत संबंधानां विभिन्नेषु विषयेषु उभययोः प्रतिवेशिदेशयोः मध्ये सहयोगं संवर्धयितुं च चर्चां करिष्यन्ति इति अपेक्षा अस्ति। यात्रावधौ प्रतिनिधयः भूटान देशस्य राज्ञा तत्रत्य प्रधानमन्त्रिणा च सह मेलनं करिष्यन्ति। उत्तरप्रदेशस्य मुख्यमंत्री योगी आदित्यनाथः राज्यस्य जनान् प्रधानमन्त्रिणः नरेन्द्रमोदिनः आह्वानं व्यावहारिकरूपेण प्रवर्तयितुं प्रार्थयत्। अनेन नागरिकेभ्यः इन्धनस्य उपभोगं न्यूनीकर्तुं अनावश्यकं स्वर्णक्रयणं परिहर्तुं च आग्रहः कृतः। मुख्यमंत्री योगी आदित्यनाथः निर्देशं प्रदत्तवान् यत् मुख्यमन्त्रिणः मन्त्रिणाम् अन्ये च जनानां संख्या तत्क्षणमेव 50% यावत् न्यूनीकर्तव्यमिति। असौ प्रार्थयत् यत् राज्ये गृहात् कार्यं कुर्वन्तु इति। महिलानां सुरक्षायै संस्थागत समन्वयं सुदृढीकर्तुं राष्ट्रिय महिला योगेन दिल्ली आरक्षकैः सह एकं उच्चस्तरीयं समीक्षोपवेशनम् आयोजितम्। उपवेशनावधौ राष्ट्रिय महिलायोगस्य अध्यक्षा विजया राहतकर इत्येषा समन्वितस्य पीडित केन्द्रितस्य च दृष्टेः आवश्यकतायै बलं प्रदत्तवती। एषा अवदत् यत् महिलाभ्यः समयोचित समर्थनं न्यायञ्च सुनिश्चेतुं गृहहिंसा अधिनियमस्य अन्तर्गतम् आरक्षकयन्त्रस्य सुरक्षाधिकारिणाञ्च मध्ये प्रभावी सम्पर्कः आवश्यकः अस्ति। अमेरिकादेशस्य राष्ट्रपतिः डोनाल्ड ट्रम्प अद्य चीनदेशस्य त्रिदिवसीय यात्रायै बीजिंग नगरं सम्प्राप्स्यति। डोनाल्ड ट्रम्प इत्यस्य चीनदेशस्य राष्ट्रपतेः शी जिनपिंग इत्यस्य च मध्ये बहुप्रतीक्षिते उपवेशने द्विपाक्षिक सम्बन्धानाम् अनेकेषु विषयेषु चर्चा भविष्यति इति आशास्यते। आईपीएल इति क्रिकेट प्रतिस्पर्धायां ह्यः रात्रौ अहमदाबादस्य नरेन्द्र मोदी क्रीडांगणे गुजरात टाइटन्स दलेन सनराइजर्स हैदराबाद दलं 82 अंकैः पराजितम् इति वार्ताः।
1: FM 100.6 ಇದು ಆಕಾಶವಾಣಿ ಮೈಸೂರು. ಸಮಯ ಸರಿಯಾಗಿ 7 ಗಂಟೆ.
4: ಶ್ರೀ ವಿವೇಕ ಬಾಲವಿಜ್ಞಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಾಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27ನೇ ಸಾಲಿನ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
5: ಪ್ರಿಯ ಕೇಳುಗರೆ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಲೇಖಕಿ, ಅನುವಾದಕಿ ಹಾಗೂ ನಿವೃತ್ತ ಇಂಗ್ಲಿಷ್ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಕನ್ಯಾ ಕನಾರಳ್ಳಿ ಅವರೊಂದಿಗೆ ಮಾತುಕತೆ ಕೇಳಬಹುದು.
6: ಸೊ ಟ್ರಾನ್ಸ್ಲೇಷನ್ ಅನ್ನೋದು ಆಕ್ಚುಲಿ ಇಟ್ಸ್ ಅ ರೊಮ್ಯಾನ್ಸ್ ವಿತ್ ಲ್ಯಾಂಗ್ವೇಜ್. ಪ್ಯಾಷನೇಟ್ ಆಗಿ ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ರೆ ಒಂದೊಂದು ಪದನು, ಯಾಕಂದ್ರೆ ನೀವು ಬಳಸೋ ಯಾವ ಪದನೂ ಮುಗ್ಧ ಅಲ್ಲ.
5: ಮರೆಯದೆ ಕೇಳಿ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗ ಕಾರ್ಯಕ್ರಮ.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 7:02. ಇನ್ನು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೆಲವು ಪ್ರಕಟಣೆಗಳು. 7:05 ಸರಿಯಾಗಿ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ, ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿ

0: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
1: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

0: ಇವನಮ್ಮವಾ ಇವನಮ್ಮವಾ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ್ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ, ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
1: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
3: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
4: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ತುಮಕೂರಿನಲ್ಲಿ ನಡೆಯಲಿರುವ ರಾಜ್ಯ ಸರ್ಕಾರದ ಬೃಹತ್ ಸಮಾವೇಶ, ಸಾಧನೆಯ ಸಂಭ್ರಮವಲ್ಲ, ಸಾರ್ಥಕ ಸೇವೆಯ ಸಮರ್ಪಣೆ, ಕಂದಾಯ ಸಚಿವರ ಸ್ಪಷ್ಟನೆ. ಒಳ ಮೀಸಲಾತಿ ಜಾರಿಗೆ ರಾಜ್ಯ ಕಾಂಗ್ರೆಸ್ಗೆ ಆಸಕ್ತಿ ಇಲ್ಲ, ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪ. ಬೇಸಿಗೆ ಹಿನ್ನೆಲೆ ರಾಜ್ಯದಲ್ಲಿ ಹೆಚ್ಚುತ್ತಿರುವ ಬಿಸಿಲಿನ ಧಗೆ, ಕುಡಿಯುವ ನೀರಿನ ಸಮಸ್ಯೆ ಪರಿಹಾರಕ್ಕೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ. ಜ್ಞಾನ ಭಾರತಂ ಮಿಷನ್ ಯೋಜನೆಯಡಿ ಹಸ್ತಪ್ರತಿಗಳ ಸಂರಕ್ಷಣೆ, ಡಿಜಿಟಲೀಕರಣ ಯಾದಗಿರಿ ಜಿಲ್ಲಾ ಮಟ್ಟದ ಸಮೀಕ್ಷೆಗೆ ಚಾಲನೆ. ಈಗ ವಾರ್ತೆಗಳ ವಿವರ. ಇದೇ 20ರಂದು ತುಮಕೂರಿನಲ್ಲಿ ನಡೆಯಲಿರುವ ರಾಜ್ಯ ಸರ್ಕಾರದ ಬೃಹತ್ ಸಮಾವೇಶ ಕೇವಲ ಸಾಧನೆಯ ಸಂಭ್ರಮವಲ್ಲ, ಕಳೆದ 3 ವರ್ಷಗಳಲ್ಲಿ ರಾಜ್ಯ ಸರ್ಕಾರ ಮಾಡಿರುವ ಆದ್ಯತಾ ಕಾರ್ಯಕ್ರಮಗಳ ಸಾರ್ಥಕ ಸೇವೆಯ ಸಮರ್ಪಣೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟಪಡಿಸಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಕಳೆದ 3 ವರ್ಷಗಳ ಅವಧಿಯಲ್ಲಿ ಕಂದಾಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿ ಜನರಿಗಾಗಿ ಸಾಕಷ್ಟು ಆದ್ಯತಾ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ. ಕಾರ್ಯಕ್ರಮಗಳ ಅನುಷ್ಠಾನ ಕುರಿತು ಜನರಿಗೆ ನೀಡಿದ್ದ ಭರವಸೆ ಉಳಿಸಿಕೊಂಡಿರುವ ಬಗ್ಗೆ ಉತ್ತರದಾಯಿತ್ವವಾಗಿ ಸಾರ್ಥಕ ಸೇವೆಯ ಸಮರ್ಪಣಾ ಸಮಾವೇಶ ಆಯೋಜಿಸಲಾಗಿದೆ ಎಂದು ಸಚಿವರು ಹೇಳಿದರು. ಭಾರತದ ಮಹಿಳೆಯರಲ್ಲಿ ಹೆಚ್ಚಾಗಿ ವರದಿಯಾಗುತ್ತಿರುವ ಸರ್ವೈಕಲ್ ಕ್ಯಾನ್ಸರ್ ತಡೆಯುವ ನಿಟ್ಟಿನಲ್ಲಿ ಎಚ್ಪಿವಿ ಲಸಿಕಾ ಅಭಿಯಾನವನ್ನು ರಾಜ್ಯಾದ್ಯಂತ ವ್ಯಾಪಕವಾಗಿ ನಡೆಸಲಾಗುತ್ತಿದೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಹೆಣ್ಣು ಮಕ್ಕಳು ಪ್ರೌಢಾವಸ್ಥೆಗೆ ಬಂದಾಗಲೇ ಲಸಿಕೆ ನೀಡುವುದು ಹೆಚ್ಚು ಪರಿಣಾಮಕಾರಿ. ಅಭಿಯಾನಕ್ಕೆ ಕಲಬುರಗಿಯಲ್ಲಿ ಉತ್ತಮ ಸ್ಪಂದನೆ ದೊರಕಿದ್ದು, ಇದುವರೆಗೆ ಜಿಲ್ಲೆಯಾದ್ಯಂತ ಮಾರ್ಚ್ನಿಂದ ಈವರೆಗೆ 20,511 ಹೆಣ್ಣು ಮಕ್ಕಳಿಗೆ ಲಸಿಕೆ ಹಾಕಲಾಗಿದ್ದು, ಶೇಕಡ 68.5% ಸಾಧನೆಯೊಂದಿಗೆ ಜಿಲ್ಲೆ ರಾಜ್ಯದಲ್ಲಿಯೇ ಮೊದಲ ಸ್ಥಾನದಲ್ಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಮಹಿಳೆಯರನ್ನು ಕಾಡುತ್ತಿರುವ ಗರ್ಭಕಂಠ

0: ಮೂಲಕದ ಕ್ಯಾನ್ಸರ್ ತಡೆಗಟ್ಟುವಲ್ಲಿ ಎಚ್ಪಿವಿ ಲಸಿಕೆ ಅತ್ಯಂತ ಪರಿಣಾಮಕಾರಿಯಾಗಿದ್ದು ಸಮಾಜದಲ್ಲಿ ಈ ಕುರಿತು ಜಾಗೃತಿ ಮೂಡಿಸಬೇಕು ಎಂದು ಚಿಕ್ಕಮಗಳೂರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಚ್ಎಸ್ ಕೀರ್ತನಾ ತಿಳಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಆಯೋಜಿಸಿದ್ದ ಎಚ್ಪಿವಿ ಲಸಿಕಾ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಪ್ರಸ್ತುತ ಶೇಕಡಾ 51% ಲಸಿಕಾ ನೀಡಿಕೆಯಲ್ಲಿ ಪ್ರಗತಿಯಾಗಿದ್ದು ರಾಜ್ಯ ಮಟ್ಟದಲ್ಲಿ 6ನೇ ಸ್ಥಾನದಲ್ಲಿದೆ. ಉಳಿದ ಶೇಕಡಾ 49% ಗುರಿ ತಲುಪಲು ಆಶಾ ಕಾರ್ಯಕರ್ತೆಯರು ಮತ್ತು ಆರೋಗ್ಯ ಇಲಾಖೆ ಶ್ರಮಿಸಬೇಕು ಎಂದು ಸಿಇಒ ಸೂಚನೆ ನೀಡಿದರು. ಒಳ ಮೀಸಲಾತಿ ಜಾರಿ ಮಾಡಲು ರಾಜ್ಯ ಕಾಂಗ್ರೆಸ್ಗೆ ಆಸಕ್ತಿ ಇಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಎಸ್ಸಿಎಸ್ಟಿ ಮತ್ತು ಒಬಿಸಿ ಜನಾಂಗಕ್ಕೆ ಬಹಳ ದೊಡ್ಡ ಅನ್ಯಾಯ ಮಾಡುತ್ತಿದೆ. ಎಸ್ಸಿಎಸ್ಟಿ ಒಳ ಮೀಸಲಾತಿ ಗೊಂದಲದ ಬಗ್ಗೆ ಸಂವಿಧಾನ ಪೀಠ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಕೊಟ್ಟಿದೆ. ಅದನ್ನು ತೆಲಂಗಾಣ ಹರಿಯಾಣ ಸೇರಿದಂತೆ ಅನೇಕ ರಾಜ್ಯಗಳು ಜಾರಿ ಮಾಡಿವೆ ಎಂದರು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಎಸ್ಸಿಎಸ್ಟಿ ಸಮುದಾಯಕ್ಕೆ ಹೆಚ್ಚಳ ಮಾಡಿದ್ದ ಮೀಸಲಾತಿಯನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ರದ್ದು ಮಾಡಿರುವುದನ್ನು ಖಂಡಿಸಿ ಬಿಜೆಪಿ ವತಿಯಿಂದ ರಾಜ್ಯದ ಜನತೆಗೆ ಜಾಗೃತಿ ಮೂಡಿಸಲು ತೀರ್ಮಾನಿಸಲಾಗಿದೆ ಎಂದು ಬಸವರಾಜ ಬೊಮ್ಮಾಯಿ ಹೇಳಿದರು. ಧಾರವಾಡ ಜಿಲ್ಲೆ ಕಲಘಟಗಿ ಪಟ್ಟಣ ಪಂಚಾಯತ್ನ 17 ವಾರ್ಡ್ಗಳಿಗೆ ದಿನದ 24 ಗಂಟೆ ಕುಡಿಯುವ ನೀರು ಸರಬರಾಜು ಮಾಡುವ ನಿರಂತರ ಕುಡಿಯುವ ನೀರು ಯೋಜನೆ ಬರುವ ಜೂನ್ 15 ಆರಂಭವಾಗಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ಈ ವಿಷಯ ತಿಳಿಸಿದ ಅವರು, 2024 ಮೇನಲ್ಲಿ ಆರಂಭಗೊಂಡಿದ್ದ ಯೋಜನೆ 2026 ಏಪ್ರಿಲ್ ತಿಂಗಳಲ್ಲಿ ಮುಕ್ತಾಯಗೊಳ್ಳಬೇಕಿತ್ತು. ತಾಂತ್ರಿಕ ಕಾರಣಗಳಿಂದಾಗಿ ಅದು ಮುಂದೂಡಲ್ಪಟ್ಟಿತು. 35.38 ಕೋಟಿ ಮೊತ್ತದ ಈ ನಿರಂತರ ಕುಡಿಯುವ ನೀರು ಸರಬರಾಜು ವ್ಯವಸ್ಥೆ ಜೂನ್ 15 ಆರಂಭಗೊಳ್ಳಲಿದೆ ಎಂದರು. ಉಳಿದಂತೆ ಅಣ್ಣಿಗೇರಿ, ನವಲಗುಂದ, ಕುಂದಗೋಳ ಪಟ್ಟಣಗಳಲ್ಲಿಯೂ ಆದಷ್ಟು ಶೀಘ್ರ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಅಲ್ಲಿನ ಜನರಿಗೆ ದಿನದ 24 ನಿರಂತರ ಕುಡಿಯುವ ನೀರು ಲಭಿಸುವಂತೆ ಕ್ರಮ ವಹಿಸಲಾಗುವುದು ಎಂದು ಸಚಿವರು ತಿಳಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಜಯಪುರ ಜಿಲ್ಲೆಯಲ್ಲಿ ಬಿಸಿಲಿನ ತಾಪ ಹೆಚ್ಚುತ್ತಿದ್ದು ನಿಡಗುಂದಿ ತಾಲೂಕಿನ ಆಲಮಟ್ಟಿ ಕೃಷ್ಣಾ ಜಲಾಶಯದಲ್ಲಿ ನೀರಿನ ಮಟ್ಟ ಕುಸಿದಿದೆ. 519.60 meters ಎತ್ತರದ ಜಲಾಶಯದಲ್ಲಿ 123.08 ಟಿಎಂಸಿ ನೀರನ್ನು ಸಂಗ್ರಹ ಮಾಡಬಹುದಾಗಿದೆ. ಆದರೆ ಸದ್ಯ 27.063 ಟಿಎಂಸಿ ಮಾತ್ರ ಸಂಗ್ರಹವಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ನೀರಿನ ಮಟ್ಟ ಪರವಾಗಿಲ್ಲ. ಕುಡಿಯುವ ನೀರಿಗೆ ಯಾವುದೇ ತೊಂದರೆ ಇಲ್ಲ ಎಂದು ಕೃಷ್ಣಾ ಭಾಗ್ಯ ಜಲನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಕೃಷ್ಣಮೂರ್ತಿ ಕುಲಕರ್ಣಿ ಪ್ರದೇಶ ಸಮಾಚಾರಕ್ಕೆ ಮಾಹಿತಿ ನೀಡಿದ್ದಾರೆ.
4: ಆಲಮಟ್ಟಿ ಅಣೆಕಟ್ಟು ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನಲ್ಲಿದೆ. ಇವತ್ತು ಈ ಡ್ಯಾಂನಲ್ಲಿ ನೀರಿನ ಸಂಗ್ರಹಣ 27.063 ಟಿಎಂಸಿ ಇದೆ. ಅಂದ್ರೆ ಇದು ಒಟ್ಟಾರೆ ಪ್ರಮಾಣಕ್ಕೆ 21.99% ಆಗುತ್ತೆ. ಕಳೆದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ಸುಮಾರು 100 ಟಿಎಂಸಿ ಅಷ್ಟು ಜಾಸ್ತಿ ನೀರಿದೆ. ನೀರಾವರಿ ಸಲಹಾ ಸಮಿತಿ ಇದೆ, ಈ ಸಮಿತಿಯಲ್ಲಿ ಚರ್ಚೆ ಮಾಡಿ ಕುಡಿಯುವ ನೀರು ಮತ್ತು ಇತರೆ ಬೇಡಿಕೆಗಳನ್ನು ಪೂರೈಸಲು ಒಟ್ಟು 45.79 ಟಿಎಂಸಿ ಅಷ್ಟು ನೀರನ್ನು ಕೈಗೆತ್ತಲಾಗಿತ್ತು. ಅದರಂತೆ ಅಣೆಕಟ್ಟಿನಿಂದ ನೀರಿನ ಸದ್ಬಳಕೆ ಮಾಡುತ್ತಿದ್ದು ಕುಡಿಯುವ ಈ ಸಾಲಿನಲ್ಲಿ ಯಾವುದೇ ತೊಂದರೆ ಉಂಟಾಗುವುದಿಲ್ಲ.
0: ಭೀಮಾ ಹಾಗೂ ಕೃಷ್ಣಾ ನದಿಗಳ ನೀರಿನ ಬಳಕೆಗೆ ಸಂಬಂಧಿಸಿದಂತೆ ಇರುವ ಗೊಂದಲ ಬಗೆಹರಿಸಿ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ನಿಟ್ಟನಲ್ಲಿ ವಿಜಯಪುರ, ಬೆಳಗಾವಿ ಹಾಗೂ ಕಲಬುರಗಿ ಜಿಲ್ಲೆಯ ಶಾಸಕರನ್ನೊಳಗೊಂಡ ಉನ್ನತ ಮಟ್ಟದ ನಿಯೋಗ ಮಹಾರಾಷ್ಟ ಸರ್ಕಾರವನ್ನು ಭೇಟಿ ಮಾಡಲಿದೆ ಎಂದು ಇಂಡಿ ಶಾಸಕ ಯಶವಂತರಾವ್ ಗೌಡ ಪಾಟೀಲ್ ಹೇಳಿದ್ದಾರೆ. ವಿಜಯಪುರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೃಷ್ಣಾ ಮತ್ತು ಭೀಮಾ ನದಿಗಳಿಗೆ ಸಂಬಂಧಿಸಿದ ಕುಡಿಯುವ ನೀರಿನ ಯೋಜನೆಗಳನ್ನು ಶಾಶ್ವತವಾಗಿ ಅನುಷ್ಠಾನಗೊಳಿಸುವ ಅಗತ್ಯ

0: ಅಗತ್ಯವಿದ್ದು ಈ ಹಿನ್ನೆಲೆಯಲ್ಲಿ ಶಾಸಕರನ್ನೊಳಗೊಂಡ ನಿಯೋಗ ಮಹಾರಾಷ್ಟ ಸರ್ಕಾರವನ್ನು ಭೇಟಿ ಮಾಡಿ ಸಮಗ್ರ ಚರ್ಚೆ ನಡೆಸಲಿದೆ ಎಂದು ಅವರು ತಿಳಿಸಿದರು. ಕಲಬುರಗಿ ಜಿಲ್ಲೆಯ ಯಾವುದೇ ಗ್ರಾಮೀಣ ಮತ್ತು ನಗರ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದಲ್ಲಿ ಕೂಡಲೇ ಬಾಡಿಗೆ ಆಧಾರದ ಮೇಲೆ ಕೊಳವೆ ಬಾವಿ ಪಡೆದು ಜನವಸತಿ ಪ್ರದೇಶಗಳಿಗೆ ಕುಡಿಯುವ ನೀರು ಪೂರೈಕೆ ಮಾಡಬೇಕು ಎಂದು ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದಲ್ಲಿ ಕೂಡಲೇ ಜಿಲ್ಲಾ ಪಂಚಾಯತ್ ಸಿಇಒ ಮತ್ತು ಡಿಯುಡಿಸಿ ಅವರ ಗಮನಕ್ಕೆ ತರಬೇಕು. ಹಳೆ ಬೋರ್ವೆಲ್ಗಳಿದ್ದಲ್ಲಿ ಅವುಗಳನ್ನು ಫ್ಲಷ್ ಮಾಡಬೇಕು. ಟ್ಯಾಂಕರ್ ಮೂಲಕ ನೀರು ಪೂರೈಕೆ ನಮ್ಮ ಕೊನೆಯ ಆದ್ಯತೆಯಾಗಿರಬೇಕು ಎಂದು ಅವರು ಸೂಚಿಸಿದರು. ಗದಗ ಜಿಲ್ಲೆಯ ರೋಣ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಾಣಿಸಿಕೊಳ್ಳುತ್ತಿರುವುದರಿಂದ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಉಂಟಾಗದಂತೆ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಬೇಕು ಎಂದು ರೋಣ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಕಂದಕೂರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ತಾಲೂಕ್ ಪಂಚಾಯಿತಿ ಸಭಾಭವನದಲ್ಲಿ ಜರುಗಿದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಬೇಸಿಗೆ ಸಂದರ್ಭದಲ್ಲಿ ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದ ತಕ್ಷಣ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಸೂಚಿಸಿದ್ದಾರೆ. ಕೇಂದ್ರ ಸರ್ಕಾರದ ಜ್ಞಾನ ಭಾರತಂ ಮಿಷನ್ ಯೋಜನೆಯಡಿ ಯಾದಗಿರಿ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಸಮಗ್ರ ಸಮೀಕ್ಷೆ ಮತ್ತು ಡಿಜಿಟಲೀಕರಣ ಕಾರ್ಯಕ್ಕೆ ಅಧಿಕೃತ ಚಾಲನೆ ನೀಡಲಾಗಿದೆ. ಈ ಕುರಿತು ಪ್ರಕಟಣೆ ನೀಡಿರುವ ಯಾದಗಿರಿ ಜಿಲ್ಲೆ ಅಪರ ಜಿಲ್ಲಾಧಿಕಾರಿ ರಮೇಶ್ ಕೋಲಾರ್, ಶತಮಾನಗಳಷ್ಟು ಹಳೆಯ ಕೈಬರಹ ಗ್ರಂಥಗಳು, ಹಸ್ತಪ್ರತಿಗಳು, ಧಾರ್ಮಿಕ ಪಠ್ಯಗಳು ಹಾಗೂ ಐತಿಹಾಸಿಕ ದಾಖಲೆಗಳನ್ನು ಆಧುನಿಕ ತಂತ್ರಜ್ಞಾನ ಬಳಸಿ ಶಾಶ್ವತವಾಗಿ ಸಂರಕ್ಷಿಸುವ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಕೇಂದ್ರ ಸರ್ಕಾರ ಅನುಷ್ಠಾನಗೊಳಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತುಮಕೂರಿನಲ್ಲಿ ನಡೆಯಲಿರುವ ರಾಜ್ಯ ಸರ್ಕಾರದ ಬೃಹತ್ ಸಮಾವೇಶ ಸಾಧನೆಯ ಸಂಭ್ರಮವಲ್ಲ, ಸಾರ್ಥಕ ಸೇವೆಯ ಸಮರ್ಪಣೆ, ಕಂದಾಯ ಸಚಿವರ ಸ್ಪಷ್ಟನೆ. ಒಳ ಮೀಸಲಾತಿ ಜಾರಿಗೆ ರಾಜ್ಯ ಕಾಂಗ್ರೆಸ್ಗೆ ಆಸಕ್ತಿ ಇಲ್ಲ, ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪ. ಬೇಸಿಗೆ ಹಿನ್ನೆಲೆ ರಾಜ್ಯದಲ್ಲಿ ಹೆಚ್ಚುತ್ತಿರುವ ಬಿಸಿಲಿನ ಧಗೆ, ಕುಡಿಯುವ ನೀರಿನ ಸಮಸ್ಯೆ ಪರಿಹಾರಕ್ಕೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ. ಜ್ಞಾನಭಾರತಂ ಮಿಷನ್ ಯೋಜನೆಯಡಿ ಹಸ್ತಪ್ರತಿಗಳ ಸಂರಕ್ಷಣೆ, ಡಿಜಿಟಲೀಕರಣ, ಯಾದಗಿರಿ ಜಿಲ್ಲಾ ಮಟ್ಟದ ಸಮೀಕ್ಷೆಗೆ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಸಮಯ 7:15:25. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಈಗ ಭಾವಗೀತೆಗಳ ಕಾರ್ಯಕ್ರಮದ ಪ್ರಾರಂಭಕ್ಕೆ ಕೇಳೋಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ದೊಡ್ಡರಂಗೇಗೌಡ ಅವರ ರಚನೆ ಮುಂಜಾನೆ ಮಂಜೆಲ್ಲ ಚಂದಾಗೈತೆ, ಸಂಗಾತಿ ತುಟಿ ಹಂಗೆ ಹವಳಾದ ಮಣಿ ಹಂಗೆ ಹೊಳಪಾಗೈತೆ.

ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಕವಿತೆ ಮಾತೆಲ್ಲ ಮೌನವು ಕಥೆಯೆಲ್ಲ ನಡೆದಾಗ ನೀತಿ ಸಮತೆಯ ದಾರಿ ಕಂಡಾವೋ. ಹಾಡಿದ್ದಾರೆ ಬಿ ವಿ ಪ್ರವೀಣ್.

ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ಬಿಆರ್ ಲಕ್ಷ್ಮಣರಾವ್ ವಿರಚಿತ ಕವಿತೆ ಈ ತೋಟದೊಳೊಂದು ಗುಲಾಬಿ ಹೂವಿದೆ, ಅಪರೂಪದ ಗುಲಾಬಿ ಹೂವೊಂದಿಲ್ಲಿದೆ. ಹಾಡಿದ್ದಾರೆ ಮೈಸೂರು ಅನಂತಸ್ವಾಮಿ.

0: ಇದುವರೆಗೆ ಕೆಲವು ಭಾವಗೀತೆಗಳನ್ನು ಕೇಳಿದಿರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ ಸರಿಯಾಗಿ 7:30. ಈಗ ಸೇವಾ ವಾಹಿನಿ.
1: ಪ್ರೂವನ್ ಅಕಾಡೆಮಿಕ್ ಟ್ರಾನ್ಸ್ಫಾರ್ಮೇಶನ್ ಗಾಗಿ ಒಂದೇ ಹೆಸರು, ಶ್ರೀ ವಿವೇಕಾನಂದ ಪಿಯು ಕಾಲೇಜ್. ಅಫೋರ್ಡಬಲ್ ಮತ್ತು ಟ್ರಾನ್ಸ್ಪರೆಂಟ್ ಫೀ ಸ್ಟ್ರಕ್ಚರ್ ಜೊತೆಗೆ ಎಸ್ಎಸ್ಎಲ್ಸಿಯಲ್ಲಿ ಲೋ ಸ್ಕೋರ್ ಮಾಡಿದರೂ ಕೂಡ ಪಿಯುಸಿಯಲ್ಲಿ ಡಿಸ್ಟಿಂಕ್ಷನ್ ಅಚೀವ್ ಮಾಡಿದ ಎಕ್ಸಾಂಪಲ್ಸ್ ಸೆಟ್ ಮಾಡಿರೋ ಕ್ಯಾಂಪಸ್. ಸ್ಟ್ರಕ್ಚರ್ಡ್ ಕೋಚಿಂಗ್ ಮತ್ತು ರೆಗ್ಯುಲರ್ ಟೆಸ್ಟ್ ನಿಂದ ಕನ್ಸಿಸ್ಟೆಂಟ್ ರಿಸಲ್ಟ್ಸ್ ಗ್ಯಾರಂಟಿ. ವೆಲ್ ಡಿಸಿಪ್ಲಿನ್ಡ್ ಅಕಾಡೆಮಿಕ್ ಹಾಸ್ಟೆಲ್ ಫೆಸಿಲಿಟಿ ಸೆಪರೇಟ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್ ಅಂಡ್ ಅಡ್ವಾನ್ಸ್ಡ್ ಕೋಚಿಂಗ್ ಫಾರ್ ಕೆಸಿಇಟಿ, ನೀಟ್ ಅಂಡ್ ಜೆಇಇ ಕೋಚಿಂಗ್ ಮತ್ತು ಮೆರಿಟೋರಿಯಸ್ ಸ್ಟೂಡೆಂಟ್ ಗಳಿಗಾಗಿ ಸ್ಕಾಲರ್ಶಿಪ್ ಸೌಲಭ್ಯ. ಪಿಸಿಎಂಬಿ ಪಿಸಿಎಂಸಿ ಗಾಗಿ ಅಡ್ಮಿಷನ್ಸ್ ಪ್ರಾರಂಭವಾಗಿದೆ. ಭೇಟಿ ನೀಡಿ ಶ್ರೀ ವಿವೇಕಾನಂದ ಪಿಯು ಕಾಲೇಜ್, ಥರ್ಡ್ ಸ್ಟೇಜ್, ಶ್ರೀರಾಂಪುರ, ಮೈಸೂರು.
2: ಮೈ ರಿಯಾಲ್ಟಿ 2026 ಮೈಸೂರಿನ ಅತಿ ದೊಡ್ಡ ಪ್ರಾಪರ್ಟಿ ಎಕ್ಸ್ಪೋ. ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ MBCF ಹಾಗೂ ಕ್ರೆಡೆ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇದೇ ತಿಂಗಳ 22-25. ಸ್ಥಳ: ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನ, ಮೈಸೂರು. ವಿಲ್ಲಾಗಳು, ನಿವೇಶನಗಳು, ಅಪಾರ್ಟ್ಮೆಂಟ್ಗಳು ಸಂಪೂರ್ಣ ಹವಾನಿಯಂತ್ರಿತ. ರಿಯಲ್ ಎಸ್ಟೇಟ್ನ ಭವಿಷ್ಯಕ್ಕೆ ಹೊಸ ಹೆಜ್ಜೆ ಇಡಿ. ಪ್ರೀಮಿಯಂ ಆಸ್ತಿಗಳು, ಸ್ಮಾರ್ಟ್ ಹೂಡಿಕೆಗಳು ಮತ್ತು ವಿಶೇಷ ಡೀಲ್ಗಳನ್ನು ಒಂದೇ ಸೂರಿನಡೆ ಅನ್ವೇಷಿಸಿ. ನಿಮ್ಮ ಸ್ಟಾಲ್ಗಳನ್ನು ಈಗಲೇ ಕಾಯ್ದಿರಿಸಿ. 9844-27-7284 ಮತ್ತೊಂದು 9444-80-6196.
3: ಲಿಡ್ಕರ್ ವತಿಯಿಂದ ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು June 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
4: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
4: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.
0: ಸೇವಾವಾಹಿನಿಯಲ್ಲಿ ಕೆಲವು ಪ್ರಕಟಣೆಗಳು. ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ವತಿಯಿಂದ ಸಿಇಟಿ ಮತ್ತು ನೀಟ್ ಮುಖೇನ ಪ್ರವೇಶ ಪಡೆಯ ಬಯಸುವ ವಿದ್ಯಾರ್ಥಿಗಳಿಗೆ ಅರಿವು ಯೋಜನೆಯಡಿ ಶೈಕ್ಷಣಿಕ ಸಾಲವನ್ನು ಪಡೆಯಲು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ನಿಗಮದ ವೆಬ್ಸೈಟ್ ವಿಳಾಸ https://kmdc.karnataka.gov.in. ಈ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು. ಮುಸ್ಲಿಂ, ಜೈನ್, ಬೌದ್ಧ, ಸಿಖ್ ಹಾಗೂ ಪಾರ್ಸಿ ಜನಾಂಗದ ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಕಂಪ್ಯೂಟರ್ನಲ್ಲಿ ಭರ್ತಿ ಮಾಡಿದ ಕೂಡಲೇ ಅರ್ಜಿಯ ಪ್ರಿಂಟೌಟ್ ಪಡೆದು ಕ್ಯೂಆರ್

ಬೆಳಿಗ್ಗೆ 8:30 ಗಂಟೆಗೆ ಟೊಯೋಟಾ ಕಿರ್ಲೋಸ್ಕರ್ ಸಂಸ್ಥೆಯವರು ಅಪ್ರೆಂಟಿಶಿಪ್ ತರಬೇತಿಗೆ 18-25 ವರ್ಷದ ಒಳಗಿರುವ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಕ್ಯಾಂಪಸ್ ಡ್ರೈವ್ ಅನ್ನು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಎನ್ಆರ್ ಮೊಹಲ್ಲಾ ಮೈಸೂರು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಆಸಕ್ತರು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ಪ್ರಾಚಾರ್ಯರನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಸೇವಾವಾಹಿನಿಯಲ್ಲಿ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. FM 100.6 ಇದು ಆಕಾಶವಾಣಿ ಮೈಸೂರು. ಸಮಯ 7:34 7:35ಕ್ಕೆ ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಸಮಯ 7:35 ಆಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಸಿಬಿಐನಿಂದ ಎಫ್ಐಆರ್ ದಾಖಲು. ತಮಿಳುನಾಡು ವಿಧಾನಸಭೆಯಲ್ಲಿ ಬಹುಮತ ಸಾಬೀತಿಗಾಗಿ ಇಂದು ಟಿವಿಕೆ ಸರ್ಕಾರಕ್ಕೆ ವಿಶ್ವಾಸಮತ ಪರೀಕ್ಷೆ. ಪಶ್ಚಿಮ ಬಂಗಾಳದ ಕಾನೂನು ಸುವ್ಯವಸ್ಥೆ ಸುಧಾರಣೆಗೆ ಪೊಲೀಸ್ ಇಲಾಖೆಯಿಂದ ಕಟ್ಟುನಿಟ್ಟಿನ ಕ್ರಮ. ವಾರ್ಷಿಕ ಮತ್ತು ನಾಲ್ಕನೇ ತ್ರೈಮಾಸಿಕ ಜಿಡಿಪಿ ಅಂದಾಜುಗಳ ಬಿಡುಗಡೆ ದಿನಾಂಕ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. 17 ವರ್ಷದೊಳಗಿನವರ ಏಷ್ಯಾಕಪ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್, ಭಾರತದ ಲಕ್ಷಯ್ ಪೊಗಟ್ ಫೈನಲ್ಗೆ ಲಗ್ಗೆ. ವಾರ್ತೆಗಳ ವಿವರ. ರಾಷ್ಟ್ರೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಅಕ್ರಮಗಳ ಆರೋಪಕ್ಕೆ ಸಂಬಂಧಿಸಿದಂತೆ ಕೇಂದ್ರೀಯ ತನಿಖಾ ದಳ ಸಿಬಿಐ ಎಫ್ಐಆರ್ ದಾಖಲಿಸಿಕೊಂಡಿದೆ. ಕೇಂದ್ರ ಶಿಕ್ಷಣ ಸಚಿವಾಲಯದ ಉನ್ನತ ಶಿಕ್ಷಣ ಇಲಾಖೆ ನೀಡಿದ ಲಿಖಿತ ದೂರಿನ ಆಧಾರದ ಮೇಲೆ ಈ ಕ್ರಮ ಕೈಗೊಳ್ಳಲಾಗಿದ್ದು, ಅಪರಾಧ ಸಂಚು, ವಂಚನೆ, ನಂಬಿಕೆ ದ್ರೋಹ, ಸಾಕ್ಷ್ಯ ನಾಶ ಹಾಗೂ ಸಾರ್ವಜನಿಕ ಪರೀಕ್ಷೆ ಅಕ್ರಮ ತಡೆ ಕಾಯ್ದೆ 2024 ಅಡಿಯಲ್ಲಿ ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಪ್ರಕರಣದ ಸಮಗ್ರ ತನಿಖೆಗಾಗಿ ವಿಶೇಷ ಸಿಬಿಐ ತಂಡಗಳನ್ನು ರಚಿಸಲಾಗಿದ್ದು ವಿವಿಧ ಸ್ಥಳಗಳಿಗೆ ರವಾನಿಸಲಾಗಿದೆ. ಈ ಅಕ್ರಮದಲ್ಲಿ ಭಾಗಿಯಾಗಿರುವ ವ್ಯಕ್ತಿಗಳು ಮತ್ತು ಸಂಸ್ಥೆಗಳ ಪಾತ್ರವನ್ನು ಪತ್ತೆ ಹಚ್ಚಲು ತನಿಖಾ ಸಂಸ್ಥೆಯು ಮುಂದಾಗಿದೆ. ಈ ಮಧ್ಯೆ ನವದೆಹಲಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎಯ ಮಹಾನಿರ್ದೇಶಕ ಅಭಿಷೇಕ್ ಸಿಂಗ್ ಅವರು, ಪರೀಕ್ಷಾ ಪ್ರಕ್ರಿಯೆಯ ಪಾರದರ್ಶಕತೆಯ ಮೇಲೆ ಸಣ್ಣ ಅನುಮಾನವಿದ್ದರೂ ಪರೀಕ್ಷೆಯನ್ನು ರದ್ದುಗೊಳಿಸುವುದು ಸೂಕ್ತ ನಿರ್ಧಾರವಾಗಿದೆ ಎಂದು ತಿಳಿಸಿದ್ದಾರೆ. ರದ್ದಾಗಿರುವ ಪರೀಕ್ಷೆಯ ಶುಲ್ಕವನ್ನು ವಿದ್ಯಾರ್ಥಿಗಳಿಗೆ ಮರುಪಾವತಿಸಲಾಗುವುದು ಮತ್ತು ಯಾವುದೇ ಹೆಚ್ಚುವರಿ ಶುಲ್ಕವಿಲ್ಲದೆ ಪಾರದರ್ಶಕವಾಗಿ ಮರುಪರೀಕ್ಷೆ ನಡೆಸಲಾಗುವುದು ಎಂದು ಅವರು ಭರವಸೆ ನೀಡಿದ್ದಾರೆ. ಈ ತಿಂಗಳ 3 ನಡೆದಿದ್ದ ನೀಟ್ ಪರೀಕ್ಷೆಯ ಕುರಿತು ತನಿಖೆ ಚುರುಕುಗೊಂಡಿದೆ. ರಾಜಸ್ಥಾನದ ಪೊಲೀಸರ ವಿಶೇಷ ಕಾರ್ಯಾಚರಣೆ ತಂಡವು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದುವರೆಗೆ 15 ಜನರನ್ನು ವಶಕ್ಕೆ ಪಡೆದಿದೆ. ಪ್ರಶ್ನೆ ಪತ್ರಿಕೆ ಹಂಚಿಕೆಗಾಗಿ ನಡೆದಿದ್ದ ಹಣಕಾಸಿನ ವ್ಯವಹಾರ ಮತ್ತು ಜಾಲದ ಬಗ್ಗೆ ಅಧಿಕಾರಿಗಳು ವಿಚಾರಣೆ ನಡೆಸುತ್ತಿದ್ದಾರೆ. ಜೈಪುರದಲ್ಲಿ ಮನೀಶ್ ಎಂಬ ಶಂಕಿತ ಆರೋಪಿಯನ್ನು ವಶಕ್ಕೆ ಪಡೆಯಲಾಗಿದ್ದು, ಇದಕ್ಕೂ ಮೊದಲು ಡೆಹ್ರಾಡೂನ್ನಲ್ಲಿ ಸಿಕಾರ್ ಮೂಲದ ಕೆರಿಯರ್ ಕೌನ್ಸಿಲರ್ ರಾಕೇಶ್ ಕುಮಾರ್ ಸೇರಿದಂತೆ 5 ಬಂಧಿಸಲಾಗಿತ್ತು. ಬಂಧಿತರಲ್ಲಿ 4 ನೀಟ್ ಆಕಾಂಕ್ಷಿಗಳೂ ಸೇರಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ತಮಿಳುನಾಡಿನ ಟಿವಿಕೆ ಸರ್ಕಾರ ಇಂದು ವಿಧಾನಸಭೆಯಲ್ಲಿ ತನ್ನ ಬಹುಮತವನ್ನು ಸಾಬೀತುಪಡಿಸಲಿದೆ. ವಿಶ್ವಾಸಮತ ಪರೀಕ್ಷೆಗೂ ಮುನ್ನ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಬೆಂಬಲ ನೀಡುತ್ತಿರುವ ಪಕ್ಷಗಳ ನಾಯಕರೊಂದಿಗೆ ಸರಣಿ ಸಭೆಗಳನ್ನು ನಡೆಸಿ ಬೆಂಬಲ ಕ್ರೋಢೀಕರಿಸಿದ್ದಾರೆ. ಮಿತ್ರಪಕ್ಷಗಳ ಜೊತೆಗೆ AIADMKಯ ಬಂಡಾಯ ಬಣ ಮತ್ತು ಅಮ್ಮ ಮಕ್ಕಳ ಮುನ್ನೇಟರ ಕಳಗಂ MMKಯ ಏಕೈಕ ಶಾಸಕ ಎಸ್ ಕಾಮರಾಜ್ ಅವರ ಬೆಂಬಲದೊಂದಿಗೆ ಟಿವಿಕೆ ಸರ್ಕಾರವು ಪ್ರಸ್ತುತ ಸದನದಲ್ಲಿ ಸುಮಾರು 150 ಶಾಸಕರ ಬೆಂಬಲವನ್ನು ಹೊಂದಿದೆ. ಈ ಮಧ್ಯೆ ತಮಿಳುನಾಡು ರಾಜಕೀಯದಲ್ಲಿ ನಿನ್ನೆ ಪ್ರಮುಖ ಬೆಳವಣಿಗೆಗಳು ನಡೆದಿದ್ದು, ಸರ್ಕಾರಕ್ಕೆ ಬೆಂಬಲ ನೀಡುವ ವಿಷಯದಲ್ಲಿ AIADMK

0: ಕೆಯು ಎರಡು ಬಣಗಳಾಗಿ ವಿಭಜನೆಯಾಗಿದೆ. ಮಾಜಿ ಮುಖ್ಯಮಂತ್ರಿ ಮತ್ತು ಪಕ್ಷದ ಪ್ರಧಾನ ಕಾರ್ಯದರ್ಶಿ ಎಡಪ್ಪಾಡಿ ಕೆ ಪಳನಿಸ್ವಾಮಿ ನೇತೃತ್ವದ ಬಣವು ಟಿವಿಕೆ ಸರ್ಕಾರವನ್ನು ಬೆಂಬಲಿಸದಂತೆ ತನ್ನ ಶಾಸಕರಿಗೆ ವಿಪ್ ಜಾರಿ ಮಾಡಿದೆ. ಪಕ್ಷದ ವಿಪ್ ಉಲ್ಲಂಘಿಸುವ ಯಾವುದೇ ಶಾಸಕರು ಉಚ್ಚಾಟನೆ ಎದುರಿಸಬೇಕಾಗುತ್ತದೆ ಎಂದು ಹಿರಿಯ ನಾಯಕ ಅಗ್ರಿ ಕೃಷ್ಣಮೂರ್ತಿ ಎಚ್ಚರಿಸಿದ್ದಾರೆ. ಮತ್ತೊಂದೆಡೆ 30 ಶಾಸಕರ ಬೆಂಬಲವಿದೆ ಎಂದು ಪ್ರತಿಪಾದಿಸುತ್ತಿರುವ ಎರಡನೇ ಬಣ ಎಸ್ಪಿ ವೇಲುಮಣಿ ಅವರನ್ನು ಎಐಎಡಿಎಂಕೆ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಿದೆ. ಮಾಜಿ ಸಚಿವ ಸಿವಿ ಷಣ್ಮುಗಂ ಅವರ ನಿವಾಸದಲ್ಲಿ ನಡೆದ ಸಭೆಯ ನಂತರ ಈ ಬಣವು ವಿಶ್ವಾಸಮತದ ವೇಳೆ ಟಿವಿಕೆ ಸರ್ಕಾರವನ್ನು ಬೆಂಬಲಿಸುವುದಾಗಿ ಘೋಷಿಸಿದೆ. ಇದೇ ವೇಳೆ ಸರ್ಕಾರಕ್ಕೆ ಬೆಂಬಲ ಘೋಷಿಸಿದ್ದ ಎಎಂಎಂಕೆಯ ಏಕೈಕ ಶಾಸಕ ಎಸ್ ಕಾಮರಾಜ್ ಅವರನ್ನು ಪಕ್ಷದಿಂದ ಉಚ್ಚಾಟಿಸಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ಬದಲಾದ ಬೆನ್ನಲ್ಲೇ ರಾಜ್ಯ ಪೊಲೀಸ್ ಇಲಾಖೆಯು ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಮತ್ತು ರಾಜಕೀಯ ಹಿಂಸಾಚಾರದ ಹಳೆಯ ಪ್ರಕರಣಗಳ ವಿಚಾರಣೆಯಲ್ಲಿ ಕಠಿಣ ನಿಲುವು ತಾಳಿದೆ. ಈ ಕುರಿತು ನಿನ್ನೆ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಎಲ್ಲ ಪೊಲೀಸ್ ಕಮಿಷನರ್ಗಳು ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ರೈಲ್ವೆ ಪೊಲೀಸರಿಗೆ ಸಮಗ್ರ ನಿರ್ದೇಶನವೊಂದನ್ನು ನೀಡಿದ್ದಾರೆ. ಈ ಆದೇಶದನ್ವಯ 2021 ವಿಧಾನಸಭಾ ಚುನಾವಣೆಯ ನಂತರ ನಡೆದ ಹಿಂಸಾಚಾರದ ಎಲ್ಲ ಪ್ರಕರಣಗಳನ್ನು ಮರುಪರಿಶೀಲಿಸಲು ಸೂಚಿಸಲಾಗಿದೆ. ಈ ಹಿಂದೆ ತನಿಖೆ ನಡೆಸಿ ಅಂತಿಮ ವರದಿ ಸಲ್ಲಿಸಲಾದ ಅಥವಾ ತನಿಖೆಯಲ್ಲಿ ನಿರ್ಲಕ್ಷ್ಯ ವಹಿಸಲಾದ ಪ್ರಕರಣಗಳನ್ನು ಪುನರಾರಂಭಿಸಿ ಸಮಗ್ರ ತನಿಖೆ ನಡೆಸಲು ನಿರ್ದೇಶನ ನೀಡಲಾಗಿದ್ದು, ಇವುಗಳ ಉಸ್ತುವಾರಿಯನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಆಯುಕ್ತರೇ ವಹಿಸಲಿದ್ದಾರೆ. ಇದೇ ವೇಳೆ ರಾಜ್ಯ ಪೊಲೀಸ್ ಇಲಾಖೆಯು ಶಸ್ತ್ರಾಸ್ತ್ರಗಳ ಮೇಲೆ ನಿಯಂತ್ರಣ ಸಾಧಿಸಲು ಮುಂದಾಗಿದ್ದು, ಈ ಶುಕ್ರವಾರದೊಳಗೆ ಎಲ್ಲ ಪೊಲೀಸ್ ಠಾಣೆಗಳ ಶಸ್ತ್ರಾಗಾರಗಳಲ್ಲಿರುವ ಶಸ್ತ್ರಾಸ್ತ್ರ ಮತ್ತು ಮದ್ದುಗುಂಡುಗಳ ಬಹುತೇಕ ಪರಿಶೀಲನೆ ನಡೆಸಲು ಆದೇಶಿಸಿದೆ. ಇದರ ನಂತರ 2 ವಾರಗಳ ಕಾಲ ವಿಶೇಷ ಕಾರ್ಯಾಚರಣೆ ನಡೆಸಿ ರಾಜ್ಯದಲ್ಲಿರುವ ಅಕ್ರಮ ಶಸ್ತ್ರಾಸ್ತ್ರ ಮತ್ತು ಸ್ಫೋಟಕಗಳನ್ನು ವಶಪಡಿಸಿಕೊಳ್ಳಲು ಕ್ರಮ ಕೈಗೊಳ್ಳಲಾಗುವುದು. ಗಡಿಯಾಚೆಗಿನ ಕಳ್ಳಸಾಗಾಣೆ ತಡೆಗೆ ಗುಪ್ತಚರ ಮಾಹಿತಿ ವಿನಿಮಯ ಮಾಡಿಕೊಳ್ಳುವಂತೆ ಮತ್ತು ಅಕ್ರಮ ಜಾನುವಾರು ಮಾರುಕಟ್ಟೆಗಳು, ಅನಧಿಕೃತ ಕಸಾಯಿಖಾನೆಗಳು ಹಾಗೂ ಗಣಿಗಾರಿಕೆಯ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಜರುಗಿಸುವಂತೆ ಅಧಿಕಾರಿಗಳಿಗೆ ತಿಳಿಸಲಾಗಿದೆ. ಇದರೊಂದಿಗೆ ಕಾನೂನುಬದ್ಧ ವ್ಯಾಪಾರಿಗಳಿಗೆ ಕಿರುಕುಳ ನೀಡುವ ದುಷ್ಕರ್ಮಿಗಳ ವಿರುದ್ಧ ಶಿಸ್ತು ಕ್ರಮ ಮತ್ತು ಸಂಚಾರ ನಿಯಮಗಳ ಪಾಲನೆಗೂ ಆದ್ಯತೆ ನೀಡುವಂತೆ ಸೂಚಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಾರ್ಷಿಕ ಒಟ್ಟು ದೇಶೀಯ ಉತ್ಪನ್ನ ಜಿಡಿಪಿಯ ತಾತ್ಕಾಲಿಕ ಅಂದಾಜುಗಳು ಮತ್ತು 4ನೇ ತ್ರೈಮಾಸಿಕದ ಜಿಡಿಪಿ ಅಂದಾಜುಗಳನ್ನು ಬಿಡುಗಡೆ ಮಾಡುವ ದಿನಾಂಕವನ್ನು ಕೇಂದ್ರ ಸರ್ಕಾರ ಪರಿಷ್ಕರಿಸಿದೆ. ಈ ಮೊದಲು ಪ್ರತಿ ವರ್ಷದ ಮೇ ತಿಂಗಳ ಕೊನೆಯ ಕೆಲಸದ ದಿನದಂದು ಈ ಅಂಕಿಅಂಶಗಳನ್ನು ಬಿಡುಗಡೆ ಮಾಡಲಾಗುತ್ತಿತ್ತು. ಆದರೆ ಇನ್ನು ಮುಂದೆ ಪ್ರತಿ ವರ್ಷ ಜೂನ್ 7ರಂದು ಬಿಡುಗಡೆ ಮಾಡಲು ನಿರ್ಧರಿಸಲಾಗಿದೆ. ರಾಷ್ಟ್ರೀಯ ಸಾಂಖ್ಯಿಕ ಆಯೋಗದ ಸಲಹಾ ಸಮಿತಿಯೊಂದಿಗೆ ಸಮಗ್ರ ಸಮಾಲೋಚನೆ ನಡೆಸಿದ ನಂತರ ಈ ಬದಲಾವಣೆಯನ್ನು ತರಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ದತ್ತಾಂಶಗಳ ಗುಣಮಟ್ಟವನ್ನು ಮತ್ತಷ್ಟು ಬಲಪಡಿಸುವ ಮತ್ತು ರಾಷ್ಟ್ರೀಯ ಲೆಕ್ಕಪತ್ರಗಳ ಕ್ರೋಢೀಕರಣದಲ್ಲಿ ಬಳಸಲಾಗುವ ಮಾಹಿತಿಯ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಅಂಕಿಅಂಶಗಳ ನಿಖರತೆ, ವ್ಯಾಪ್ತಿ ಮತ್ತು ಸದೃಢತೆಯನ್ನು ಸುಧಾರಿಸಲು ಸಚಿವಾಲಯವು ನಿರಂತರವಾಗಿ ನಡೆಸುತ್ತಿರುವ ಪ್ರಯತ್ನಗಳ ಭಾಗವಾಗಿ ಈ ಪರಿಷ್ಕರಣೆ ಮಾಡಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಮಹಾರಾಷ್ಟ್ರದ ಜತ್ ತಹಸೀಲ್ನಲ್ಲಿ ನಿನ್ನೆ ನಡೆದ ಧಾರ್ಮಿಕ ಸಮಾವೇಶದ ವೇಳೆ ಗೋಡೆಯೊಂದು ಕುಸಿದು 6 ಮಂದಿ ಭಕ್ತರು ಮೃತಪಟ್ಟಿದ್ದು 15 ಮಂದಿ ಗಾಯಗೊಂಡಿದ್ದಾರೆ. ಬಲವಾದ ಗಾಳಿಯೊಂದಿಗೆ ಭಾರಿ ಮಳೆ ಸುರಿಯುತ್ತಿದ್ದ ಸಂದರ್ಭದಲ್ಲಿ ಈ ದುರಂತ ಸಂಭವಿಸಿದೆ. ಘಟನಾ ಸ್ಥಳದಲ್ಲಿ 300ಕ್ಕೂ ಹೆಚ್ಚು ಭಕ್ತಾದಿಗಳು ಸೇರಿದ್ದರು ಎಂದು ವರದಿಯಾಗಿದೆ. ದುರ್ಘಟನೆಯಲ್ಲಿ ಮೃತಪಟ್ಟವರ ಕುರಿತು ಪ್ರಧಾನಿ ನರೇಂದ್ರ ಮೋದಿ ತೀವ್ರ ಶೋಕ ವ್ಯಕ್ತಪಡಿಸಿದ್ದು ಗಾಯಗೊಂಡವರ ಶೀಘ್ರ ಚೇತರಿಕೆಗೆ ಪ್ರಾರ್ಥಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೀನಾಗೆ 3 ದಿನಗಳ ಮಹತ್ವದ ಭೇಟಿಗಾಗಿ ಇಂದು ಬೀಜಿಂಗ್ಗೆ ಆಗಮಿಸಲಿದ್ದಾರೆ. ಈ ಪ್ರವಾಸ ವೇಳೆ ಅಧ್ಯಕ್ಷ ಟ್ರಂಪ್ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರೊಂದಿಗೆ ದ್ವಿಪಕ್ಷೀಯ ವ್ಯಾಪಾರ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರೊಂದಿಗೆ ಅಧ್ಯಕ್ಷ ಟ್ರಂಪ್ ಅವರ ಒಟ್ಟಾರೆ 7ನೇ ಭೇಟಿ ಇದಾಗಿದ್ದು, 2017ರ ನಂತರ ಉಭಯ ನಾಯಕರು ಮೊದಲ ಭೇಟಿಯಾಗುತ್ತಿದ್ದಾರೆ. ರಾಜಸ್ಥಾನದಲ್ಲಿ ತೀವ್ರ ಉಷ್ಣ ಅಲೆ ಪರಿಸ್ಥಿತಿ ಉಂಟಾಗಿರುವ ಹಿನ್ನೆಲೆಯಲ್ಲಿ ಭಾರತೀಯ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಿಸಿದೆ. ರಾಜ್ಯದ ಗಡಿ ಜಿಲ್ಲೆಗಳಲ್ಲಿ ಜನರು ತೀವ್ರ ಶಾಖದಿಂದ ಕಂಗಾಲಾಗಿದ್ದಾರೆ.

0: ಹಲವೆಡೆ ತಾಪಮಾನ 45-47 ಡಿಗ್ರಿ ಸೆಲ್ಸಿಯಸ್ ವರೆಗೆ ದಾಖಲಾಗಿದೆ. ನಿನ್ನೆ ಬಾರ್ಮರ್ನಲ್ಲಿ ಗರಿಷ್ಠ 48.3 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗುವ ಮೂಲಕ ರಾಜ್ಯ ಶಾಖಮಯ ಪ್ರದೇಶವಾಗಿ ಗುರುತಿಸಿಕೊಂಡಿದೆ. ಉಜ್ಬೇಕಿಸ್ತಾನದ ತಾಷ್ಕೆಂಟ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಬಾಕ್ಸಿಂಗ್ 17 ವರ್ಷದೊಳಗಿನವರ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಲಕ್ಷಯ್ ಪೊಗಟ್ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಪುರುಷರ 75 ಕೆಜಿ ವಿಭಾಗದ ಸೆಮಿಫೈನಲ್ ಪಂದ್ಯದಲ್ಲಿ ಲಕ್ಷಯ್ ಅವರು ಕೊರಿಯಾದ ಸೇಯುಂಗ್ ಮಿನ್ ಲೀ ವಿರುದ್ಧ 5-0 ಅಂತರದ ಭರ್ಜರಿ ಜಯ ಸಾಧಿಸುವ ಮೂಲಕ ಭಾರತದ ಪರ ಫೈನಲ್ ತಲುಪಿದ ಏಕೈಕ ಬಾಕ್ಸರ್ ಆಗಿದ್ದಾರೆ. ಇದೇ ವಿಭಾಗದಲ್ಲಿ ಸ್ಪರ್ಧಿಸಿದ್ದ ಇತರ 4 ಭಾರತೀಯ ಬಾಕ್ಸರ್ಗಳು ಕಂಚಿನ ಪದಕಕ್ಕೆ ತೃಪ್ತಿಪಟ್ಟುಕೊಂಡಿದ್ದಾರೆ. ಮತ್ತೊಂದೆಡೆ ಭಾರತದ ಹೆಣ್ಣು ಮಕ್ಕಳು ಈ ಕೂಟದಲ್ಲಿ ಗಮನಾರ್ಹ ಪ್ರದರ್ಶನವನ್ನು ಮುಂದುವರಿಸಿದ್ದು ಒಟ್ಟು 8 ಬಾಕ್ಸರ್ಗಳು ಫೈನಲ್ ಹಂತಕ್ಕೆ ಮುನ್ನಡೆದಿದ್ದಾರೆ. ಉಳಿದ 4 ಬಾಕ್ಸರ್ಗಳು ಕಂಚಿನ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಫೈನಲ್ ತಲುಪಿರುವ 8 ಬಾಕ್ಸರ್ಗಳು ತಮ್ಮ ಅತ್ಯುತ್ತಮ ಪ್ರದರ್ಶನ ನೀಡಿ ಚಿನ್ನದ ಪದಕ ತಮ್ಮದಾಗಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ UG 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, CBI FIR ದಾಖಲು. ತಮಿಳುನಾಡು ವಿಧಾನಸಭೆಯಲ್ಲಿ ಬಹುಮತ ಸಾಬೀತಿಗಾಗಿ ಇಂದು TVK ಸರ್ಕಾರಕ್ಕೆ ವಿಶ್ವಾಸಮತ ಪರೀಕ್ಷೆ. ಪಶ್ಚಿಮ ಬಂಗಾಳದ ಕಾನೂನು ಸುವ್ಯವಸ್ಥೆ ಸುಧಾರಣೆಗೆ ಪೊಲೀಸ್ ಇಲಾಖೆಯಿಂದ ಕಟ್ಟುನಿಟ್ಟಿನ ಕ್ರಮ. ವಾರ್ಷಿಕ ಮತ್ತು 4ನೇ ತ್ರೈಮಾಸಿಕ GDP ಅಂದಾಜುಗಳ ಬಿಡುಗಡೆ ದಿನಾಂಕ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. 17 ವರ್ಷದೊಳಗಿನವರ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್, ಭಾರತದ ಲಕ್ಷಯ್ ಪೊಗಟ್ ಫೈನಲ್ಗೆ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಸಮಯ 7:45:10 FM 100.6 ಇದು ಆಕಾಶವಾಣಿ ಮೈಸೂರು. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ.
2: ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಾಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ CBSE ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27 ಸಾಲಿನ ಪ್ರಿ KGಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
1: PP ಶ್ರೀನಿವಾಸ್ ಅವರು ಹಾಡಿರುವ ದೇವರ ದುಡ್ಡು ಚಿತ್ರದ ಗೀತೆಯನ್ನು ಮೊದಲಿಗೆ ಕೇಳೋಣ. ಹುಣಸೂರು ಕೃಷ್ಣಮೂರ್ತಿಗಳು ಬರೆದಿರುವ ಸಾಹಿತ್ಯವನ್ನು ಸಂಗೀತ ಕೇಳಬಡಿಸಿದ್ದಾರೆ ರಾಜನ್ ಮತ್ತು ನಾಗೇಂದ್ರ.

0: ಬಾಲ್, ಕಜ್ಜಿ ಹುಳ್ಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: Build a career that balances mind, body and future.
4: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
5: Rajan ಮತ್ತು ನಾಗೇಂದ್ರ ಅವರು ಸಂಗೀತ ಕಳಪಡಿಸಿರುವ ಗೀತಪ್ರಿಯ ಅವರ ಗೀತೆ ನಾರಿ ಮುನಿದರೆ ಮಾರಿ ಚಿತ್ರಕ್ಕಾಗಿ ಹಾಡಿದ್ದಾರೆ ಪಿ ಸುಶೀಲಾ.

ಎಸ್ ಜಾನಕಿಯವರು ಹಾಡಿರುವ ಅವಳ ಹೆಜ್ಜೆ ಚಿತ್ರದ ಹಾಡು. ಚೀವುದೇ ಶಂಕರ್ ಗೀತೆ ಬರೆದಿದ್ದಾರೆ, ರಾಜನ್ ಮತ್ತು ನಾಗೇಂದ್ರ ಸಂಗೀತ ನೀಡಿದ್ದಾರೆ.

0: ಚೂಟಿ ಚೂಟಿ ಚುಟಕ್ ಗುಳುಂಗುಟಕ್.
1: ಪ್ರೀತಿಯ ಮಕ್ಕಳೇ, ಈ ಬೇಸಿಗೆಯ ರಜೆಯಲ್ಲಿ ಮಜಾ ಮಾಡಲು ದಿನಕ್ಕೊಂದು ಮಕ್ಕಳ ಗೀತೆಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ. ರೇಡಿಯೋ ಕಡೆ ಕಿವಿಗುಡಿ ಕೇಳಿ.
2: ನನ್ನ ಪ್ರೀತಿಯ ಪುಟಾಣಿ ಸ್ನೇಹಿತರೆ, ಬೆಳಿಗ್ಗೆ ಎದ್ದು ಹಕ್ಕಿ ಧ್ವನಿ ಕೇಳಿದಿರಲ್ಲ? ನೀವು ನೋಡಿದಿರಿ, ಹಕ್ಕಿಗೆ ಆ ಕಡೆ ಈ ಕಡೆ ರೆಕ್ಕೆ ಇರುತ್ತವೆ. ರೆಕ್ಕೆ ತೆರೆದು ಹೀಗೆ ಹಾರ್ಕೊಂಡು ಹಾರ್ಕೊಂಡು ಆಕಾಶದಲ್ಲಿ ಮೇಲೆ ಮೇಲೆ ಇನ್ನೂ ಮೇಲೆ ಹೋಗ್ಬೋದಲ್ವಾ? ನಮಗೂ ರೆಕ್ಕೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ?

0: ಹಾಡು ಕೇಳಿದ್ರ ಮಕ್ಕಳೇ? ಈಗ ನಿಮಗೂ ಅನ್ನಿಸ್ತಿರಬೇಕು ಅಲ್ವಾ, ರೆಕ್ಕೆ ಇದ್ದಿದ್ರೆ ಸ್ಕೂಲ್ ಬ್ಯಾಗ್ ಹಿಡ್ಕೊಂಡು ಝುಮ್ ಅಂತ ಸ್ಕೂಲಿಗೇನೆ ಹಾರ್ಕೊಂಡು ಹೋಗ್ಬೋದಿತ್ತು ಅಂತ. ಈ ಹಾಡನ್ನು ನಿಮಗಾಗಿ ಬರ್ತಿರೋರು ರಾಧೇಶ್ ತೋಳ್ಪಾಡಿ. ಎಸ್, ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದವರು ಇಂದು ವಿಶ್ವನಾಥ್.
1: ಚೂಟಿ ಚೂಟಿ ಚುಟಕ್ ಗುಳುಂಗುಟಕ್ ಕೇಳಿದಿರಿ.

0: ಪರಿಕಲ್ಪನೆ ಆನಂದ್ ವಿ ಪಾಟೀಲ್, ಪ್ರಸ್ತುತಿ ಉಷಾಲತಾ ಎಸ್, ನಿರ್ಮಾಣ ಜಿ ಶಾಂತಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಈ ಕಾರ್ಯಕ್ರಮದ ಮರುಪ್ರಸಾರ ಇಂದು ಸಂಜೆ 5:30 ಗಂಟೆಗೆ.

0: Guarantee. A well-disciplined academic hostel facility separate for boys and girls. And advanced coaching for KCET, NEET and JEE coaching. Mattu meritorious students galigagi scholarship saulabhya. PCMB, PCMC gagi admissions prarambhavagide. Bheti needi. Sri Viveka Vidyalaya PU College. Third stage, Sri Rampura, Mysuru.
1: My Realty 2026 Mysurina Ati Dodda Property Expo. Builders Association of India MBCF Hagu Krede Mysuru Ivra Samyukta Ashrayadalli Ide Tingala 22rinda 25ravarege ಸ್ಥಳ ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನ ಮೈಸೂರು. ವಿಲ್ಲಾಗಳು, ನಿವೇಶನಗಳು, ಅಪಾರ್ಟ್ಮೆಂಟ್ಗಳು, ಸಂಪೂರ್ಣ ಹವಾನಿಯಂತ್ರಿತ ರಿಯಲ್ ಎಸ್ಟೇಟ್ನ ಭವಿಷ್ಯಕ್ಕೆ ಹೊಸ ಹೆಜ್ಜೆಯಡಿ. ಪ್ರೀಮಿಯಂ ಆಸ್ತಿಗಳು, ಸ್ಮಾರ್ಟ್ ಹೂಡಿಕೆಗಳು ಮತ್ತು ವಿಶೇಷ ಡೀಲ್ಗಳನ್ನ ಒಂದೇ ಸೂರಿನಡೆ ಅನ್ವೇಷಿಸಿ ನಿಮ್ಮ ಸ್ಟಾಲ್ಗಳನ್ನ ಈಗಲೇ ಕಾಯ್ದಿರಿಸಿ. 9844427284 ಮತ್ತೊಂದು 9448061969.
2: Build a career that balances mind, body and future.
3: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
4: Yerudu Rekhagalu Chitrakagi, P. Sushila Hagu Vani Jairam Avaru Hadiruva Geete. ಗೀತೆ ಬರೆದಿದ್ದಾರೆ ಆರ್ ಎನ್ ಜೆ ಗೋಪಾಲ್, ಸಂಗೀತ ಎಂಎಸ್ ವಿಶ್ವನಾಥನ್ ಅವರಿಂದ.

ಪ್ರೂವನ್ ಅಕಾಡೆಮಿಕ್ ಟ್ರಾನ್ಸ್ಫಾರ್ಮೇಶನ್ಸ್ಗಾಗಿ ಒಂದೇ ಹೆಸರು ಶ್ರೀ ವಿವೇಕ ವಿದ್ಯಾಲಯ ಪಿಯು ಕಾಲೇಜ್. ಅಫೋರ್ಡಬಲ್ ಮತ್ತು ಟ್ರಾನ್ಸ್ಪರೆಂಟ್ ಫೀ ಸ್ಟ್ರಕ್ಚರ್ ಜೊತೆಗೆ ಎಸ್ಎಸ್ಎಲ್ಸಿಯಲ್ಲಿ ಲೋ ಸ್ಕೋರ್ ಮಾಡಿದರೂ ಕೂಡ ಪಿಯುಸಿಯಲ್ಲಿ ಡಿಸ್ಟಿಂಕ್ಷನ್ ಅಚೀವ್ ಮಾಡಿದ ಎಕ್ಸಾಂಪಲ್ಸ್ ಸೆಟ್ ಮಾಡಿರೋ ಕ್ಯಾಂಪಸ್. ಸ್ಟ್ರಕ್ಚರ್ಡ್ ಕೋಚಿಂಗ್ ಮತ್ತು ರೆಗ್ಯುಲರ್ ಟೆಸ್ಟ್ನಿಂದ ಕನ್ಸಿಸ್ಟೆಂಟ್ ರಿಸಲ್ಟ್ಸ್.

0: ಶ್ರೀ ವಿವೇಕಾ ಬಾಲವಿಜ್ಞಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಾಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27 ಸಾಲಿನ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
1: ಇದೇ 14ರಂದು ಗುರುವಾರ ಸಂಜೆ 4:30 ರಸಮಂಜರಿ, ಮೌಕ್ತಿಕ ಮಂಜರಿ, ಸಂಸ್ಕೃತ ಸಾಹಿತ್ಯದಲ್ಲಿ ಮುಕ್ತಕಗಳು, ಸಂಸ್ಕೃತ ಸಾಹಿತ್ಯ ಸಂಚಿಕೆಯ ಮೊದಲ ಭಾಗ ಪ್ರಸಾರವಾಗಲಿದೆ.
2: ಇಂದ್ರಂ ಮಿತ್ರಂ ವರುಣಮಗ್ನಿವಾಫುರ್ ಅಥೋ ದಿವ್ಯ ಸುಪರ್ಣೋ ಗರುತ್ವಾನ್ ಏಕಂ ಸದ್ವಿಪ್ರಾ ಬಹುಧಾ ವದಂತಿ ಅಗ್ನಿಂ ಯಮಂ ಮಾತರಿಶ್ವಾನಮಾಹು.
1: ಪಾಲ್ಗೊಳ್ಳುವವರು ಹಿರಿಯ ವಿದ್ವಾಂಸರಾದ ಡಾಕ್ಟರ್ ಎಚ್ ವಿ ನಾಗರಾಜರಾವ್.
2: ಜನಗಳು ಒಂದೇ ಸತ್ಯವನ್ನ ನಾನಾ ರೀತಿಯಾಗಿ ಹೇಳ್ತಾರೆ. ಅದಕ್ಕೋಸ್ಕರವೇ ಭಗವಂತ ಒಬ್ಬನೇ ಇದ್ರೂ ಕೂಡ ಅವನನ್ನ ಇಂದ್ರ, ಮಿತ್ರ, ವರುಣ, ಅಗ್ನಿ, ಸುಪರ್ಣ, ಗರುತ್ಮಾನ್ ಈ ರೀತಿಯಾಗಿ ಹೇಳ್ತಾರೆ.
1: ನೆನಪಿಡಿ, ರಸಮಂಜರಿ ಸಂಸ್ಕೃತ ಸಾಹಿತ್ಯ ಕಾರ್ಯಕ್ರಮ ಇದೇ 14ರಂದು ಗುರುವಾರ ಸಂಜೆ 4:30 ಹಾಗೂ 15ರಂದು ಶುಕ್ರವಾರ ರಾತ್ರಿ 8:00 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ. ಗುರಿ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಗೀತೆ. ಸಾಹಿತ್ಯ ಚಿ ಉದಯಶಂಕರ್ ಅವರದು, ರಾಜನ್ ನಾಗೇಂದ್ರ ಜೋಡಿಯ ಸಂಗೀತವಿದೆ.

0: 10 ಲಕ್ಷ ಲಾಟ್ರಿ ನನ್ಗೆ
1: ಸಿಕ್ಕಿಬಿದ್ರು. ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
2: RBI ಹೇಳುತ್ತೆ,
1: ಜಾಣರಾಗಿರಿ, ಜಾಗರೂಕರಾಗಿರಿ.
2: ಆತ್ಮೀಯ ಕೇಳುಗರೆ,
3: ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿ ಮತ್ತು ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದೊಂದಿಗೆ ಇದೇ ತಿಂಗಳ 21ನೇ ತಾರೀಕು ಗುರುವಾರ ಬೆಳಿಗ್ಗೆ 10:30 ಸಂಜೆ 4:30
2: ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ.
3: ಬಾನುಲಿ ಬರವಣಿಗೆ ಕಾರ್ಯಾಗಾರದಲ್ಲಿ ಭಾಗವಹಿಸಲು ಇಚ್ಛಿಸುವವರು ಇದೇ ತಿಂಗಳ 14ನೇ ತಾರೀಕು ಸಂಜೆ 5 ಗಂಟೆಯೊಳಗೆ ಹೆಸರು, ವಿದ್ಯಾರ್ಹತೆ, ವಿಳಾಸದ ವಿವರಗಳನ್ನು
2: 9945614368 9945614368 ಈ ಮೊಬೈಲ್ ಸಂಖ್ಯೆಗೆ ಸಂದೇಶವನ್ನು ಕಳುಹಿಸಿ ನೋಂದಣಿ ಮಾಡಿಕೊಳ್ಳಬಹುದು. 50 ಜನ ಶಿಬಿರಾರ್ಥಿಗಳಿಗೆ ಅವಕಾಶ ಇರುವುದರಿಂದ ಮೊದಲು ಸಂದೇಶ ಕಳುಹಿಸಿದವರಿಗೆ ಮಾತ್ರ ಕಾರ್ಯಾಗಾರಕ್ಕೆ ಅವಕಾಶವಿರುತ್ತದೆ.
3: ಇದೇ ತಿಂಗಳ 21ನೇ ತಾರೀಕಿನಂದು ಕಾವ್ಯಧಾರೆ ಮತ್ತು ಕಾರ್ಯಾಗಾರ ನಡೆಯುವ ಸ್ಥಳ ಕರ್ನಾಟಕ ಸಂಘ ಮಂಡ್ಯ.
2: ಸಮಯ ಬೆಳಗ್ಗೆ 10:30 ಸಂಜೆ 4:30.
4: ಸಂಗಡಿಗರೊಂದಿಗೆ SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ 7 ಸುತ್ತಿನ ಕೋಟೆ ಚಿತ್ರದ ಹಾಡು. ದೊಡ್ಡರಂಗೇಗೌಡ ಅವರು ಗೀತೆ ಬರೆದಿದ್ದಾರೆ, LL ವೈದ್ಯನಾಥನ್ ಅವರ ಸಂಗೀತವಿದೆ.

0: ಪ್ರಿಯ ಕೇಳುಗರೆ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಲೇಖಕಿ, ಅನುವಾದಕಿ ಹಾಗೂ ನಿವೃತ್ತ ಇಂಗ್ಲಿಷ್ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಕನ್ಯಾ ಕನಾರಳ್ಳಿ ಅವರೊಂದಿಗೆ ಮಾತುಕತೆ ಕೇಳಬಹುದು.
1: ಸೊ ಟ್ರಾನ್ಸ್ಲೇಷನ್ ಅನ್ನೋದು ಆಕ್ಚುಲಿ ಇಟ್ಸ್ ಅ ರೊಮ್ಯಾನ್ಸ್ ವಿತ್ ಲ್ಯಾಂಗ್ವೇಜ್. ಪ್ಯಾಷನೇಟ್ ಆಗಿ ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ರೆ ಒಂದೊಂದು ಪದನೂ, ಯಾಕಂದ್ರೆ ನೀವು ಬಳಸೋ ಯಾವ ಪದನೂ ಮುಗ್ಧ ಅಲ್ಲ.
0: ಮರೆಯದೆ ಕೇಳಿ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗ ಕಾರ್ಯಕ್ರಮ.
2: ಡಾಕ್ಟರ್ ರಾಜ್ಕುಮಾರ್ ಹಾಗೂ ಬಿಆರ್ ಛಾಯಾ ಅವರು ಹಾಡಿರುವ ದೇವತಾ ಮನುಷ್ಯ ಚಿತ್ರದ ಹಾಡು, ಜಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ಶ್ರೋತೃಗಳು ಗಮನಿಸಿ, ಇದೇ 14ರಂದು ಅಂದರೆ ನಾಳೆ ಸಂಜೆ 5 ಗಂಟೆಗೆ ವಾಗ್ದೇವಿ ವಿದ್ಯಾಕುಲ ರೆಸಿಡೆನ್ಷಿಯಲ್ ಪಿಯು ಕಾಲೇಜು ಪ್ರಾಯೋಜಿತ ಕಾರ್ಯಕ್ರಮ. ವಾಗ್ದೇವಿ ವಿದ್ಯಾಕುಲ ಕಾಲೇಜಿನಲ್ಲಿ ಲಭ್ಯವಿರುವ ಕೋರ್ಸ್ಗಳು ಈ ಕುರಿತು ಮಾತನಾಡಲಿದ್ದಾರೆ ಫೌಂಡರ್ ಟ್ರಸ್ಟಿಗಳಾದ ಸಿಟಿ ಬೋಪಣ್ಣ ಹಾಗೂ ರುಕ್ಮಿಣಿ ಯು ಆರ್ ಮತ್ತು ಶೈಕ್ಷಣಿಕ ಮುಖ್ಯಸ್ಥರಾದ ಜಿತಿನ್. ಕಾರ್ಯಕ್ರಮದ ಪ್ರಾಯೋಜಕರು ಅಪೇರ ಎಜುಕೇಷನ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ಹಾಗೂ ವಾಗ್ದೇವಿ ವಿದ್ಯಾಕುಲ ರೆಸಿಡೆನ್ಷಿಯಲ್ ಪಿಯು ಕಾಲೇಜ್ ಮೈಸೂರು. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ದೇವರ ತೀರ್ಪು ಚಿತ್ರಕ್ಕಾಗಿ ವಾಣಿ ಜಯರಾಮ್ ಅವರು ಹಾಡಿರುವ ಗೀತೆ. ಎಸ್ ಕೆ ಕರೀಂ ಖಾನ್ ಗೀತೆ ಬರೆದಿದ್ದಾರೆ, ವಿಜಯ ಭಾಸ್ಕರ್ ಅವರ ಸ್ವರ ಸಂಯೋಜನೆ ಇದೆ.

0: ತಪ್ಪದೇ ಆಲಿಸಿ ವಚನ ಬಾನುಲಿ ಆಯ್ದ ವಚನ ವಿಶ್ಲೇಷಣೆಯ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ
1: ಮಾಡಬೇಕು ಮಾಡಬೇಕು ಮಹಾನುಭಾವರ ಸಂಗವ.
2: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿ ಹಣಬಲವೋ ಜನಬಲವೋ ಚಿತ್ರದ ಹಾಡು. ಜಿ ಉದಯಶಂಕರ್ ಅವರ ಸಾಹಿತ್ಯವಿದೆ. ಜಿ ಕೆ ವೆಂಕಟೇಶ್ ರಾಗಜ

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿ ಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.
2: ಇಂದು ಸಂಜೆ 6:50 ಪ್ರಸಾರವಾಗುವ ಕೃಷಿ ರಂಗದಲ್ಲಿ ರೇಷ್ಮೆ ರಂಗ ಬಾನುಲಿ ಸರಣಿಯಲ್ಲಿ ಭಾರತೀಯ ರೇಷ್ಮೆ ಉದ್ಯಮದ ಅಭಿವೃದ್ಧಿಯಲ್ಲಿ ದ್ವಿತಳಿ ರೇಷ್ಮೆ ಕೃಷಿಯ ಪಾತ್ರ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ಹಿರಿಯ ವಿಜ್ಞಾನಿ ಡಾಕ್ಟರ್ ದಯಾನಂದ ಅವರೊಂದಿಗಿನ ಸಂದರ್ಶನ ಕೇಳಬಹುದು.
3: ಈಗ ನೋಡಿ, ಈ ಬಯೋಲ್ಟೈನ್ ದ್ವಿತಳಿ ರೇಷ್ಮೆ ಕೈಗಾರಿಕೆ ಏನಿದೆ, ಒಳ್ಳೆ ನಿಮ್ ಬೆಳೆ ಬರಬೇಕಂತಂದ್ರೆ ವಾತಾವರಣದ ಹಿಡಿತ, ರೋಗಾಣುಮುಕ್ತ ಪ್ರದೇಶದಲ್ಲಿ ಹುಳುಗಳಿಗೆ ಸಾಕಷ್ಟು ಪ್ರಮಾಣದ ಗುಣಮಟ್ಟದ ಸೊಪ್ಪು ಮತ್ತೆ ಹಂತಕ್ಕೆ ಅನುಗುಣವಾಗಿ ಸ್ಥಳಾವಕಾಶವನ್ನ ಕೊಟ್ಟು ಹುಳು ಸಾಕಾಣಿಕೆ ಮಾಡಬೇಕು.
2: ನೆನಪಿಡಿ, ಕೃಷಿರಂಗ ಇಂದು ಸಂಜೆ 6:50 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶ.

ವಾಣಿಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಎಸ್ ಜಾನಕಿ ಅವರು ಹಾಡಿರುವ ಕೃಷ್ಣ ನೀ ಬೇಗನೆ ಬಾರೋ ಚಿತ್ರದ ಹಾಡು. ಚಿ ಉದಯಶಂಕರ್ ಅವರ ಸಾಹಿತ್ಯ, ಬಪ್ಪಿಲಹರಿ ಸ್ವರ ಜೋಡಿಸಿದ್ದಾರೆ.

ನಾಳೆ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಹೆಲೋ ಯುವವಾಣಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಕುರಿತ ಸಾಮಾನ್ಯ ಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ ಬಿತ್ತರವಾಗಲಿದೆ. ನಡೆಸಿಕೊಡುತ್ತಾರೆ ನಿವೇದಿತಾ ಎಚ್. ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ನೀವು ಬಳಸಬಹುದಾದ ದೂರವಾಣಿ ಸಂಖ್ಯೆಗಳು 251508 ಮತ್ತೊಂದು 251582. ಮೈಸೂರಿನ ಎಸ್ಟಿಡಿ ಕೋಡ್ 0821. ಕೆಜೆ ಯೇಸುದಾಸ್ ಅವರು ಹಾಡಿರುವ ಕರ್ಣ ಚಿತ್ರದ ಗೀತೆಯನ್ನು ಈಗ ಕೇಳೋಣ. ಸಂಗಡಿಗರು ಕೆಜೆ ಯೇಸುದಾಸ್ ಅವರೊಂದಿಗೆ ದನಿಗೂಡಿಸಿದ್ದಾರೆ. ಚಿ ಉದಯಶಂಕರ್ ಗೀತೆ ಬರೆದಿದ್ದಾರೆ. ಎಂ ರಂಗರಾವ್ ಅವರ ಸ್ವರಕಲ್ಪನೆಯಿದೆ.

ಹಾಲುಜೇನು ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಗೀತೆಯನ್ನು ಕೇಳುತ್ತಿರುವಿರಿ. ಜಿ ಉದಯಶಂಕರ್ ಗೀತೆ ಬರೆದಿದ್ದಾರೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ.

0: ಹಾಯ್ ಪುಟಾಣಿಗಳೇ, ಪ್ರತಿದಿನ ಬೆಳಗ್ಗೆ 8:30 ಹಾಗೂ ಸಂಜೆ 5:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚೂಟಿ ಚೂಟಿ ಚುಟಕ್ ಗುಳುಂ ಗುಟಕ್ ಶಿಶುಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಮರೆಯದೆ ಕೇಳಿ, ಪ್ರತಿದಿನ ಬೆಳಗ್ಗೆ 8:30 ಹಾಗೂ ಸಂಜೆ 5:30 ಚೂಟಿ ಚೂಟಿ ಚುಟಕ್ ಗುಳುಂ ಗುಟಕ್ ಶಿಶುಗೀತೆಗಳ ಕಾರ್ಯಕ್ರಮ.
1: ಜಿ ಉದಯ ಶಂಕರ್ ಅವರು ಗೀತೆ ಬರೆದು ರಾಜನ್ ನಾಗೇಂದ್ರ ಜೋಡಿ ಸಂಗೀತ ಕೇಳಗೊಡಿಸಿರುವ ಕರುಣಾಮಯಿ ಚಿತ್ರದ ಹಾಡು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಮುಂದಿನ ಗೀತೆಯನ್ನು ಕೇಳುವ ಮುನ್ನ ಇಲ್ಲೊಂದು ಪ್ರಕಟಣೆ ಇದೆ. ಈ ತಿಂಗಳ 25ರಂದು ಬೆಳಗ್ಗೆ 8:30 ಗಂಟೆಗೆ ಟೊಯೋಟಾ ಕಿರ್ಲೋಸ್ಕರ್ ಸಂಸ್ಥೆಯವರು ಅಪ್ರೆಂಟಿಸ್ಶಿಪ್ ತರಬೇತಿಗೆ 18ರಿಂದ 25 ವರ್ಷದ ಒಳಗಿರುವ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಕ್ಯಾಂಪಸ್ ಡ್ರೈವನ್ನು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಎನ್ಆರ್ ಮೊಹಲ್ಲಾ ಮೈಸೂರು ಇಲ್ಲಿನ ಆವರಣದಲ್ಲಿ ಹಮ್ಮಿಕೊಂಡಿದ್ದಾರೆ. ಅಪ್ರೆಂಟಿಸ್ಶಿಪ್ ತರಬೇತಿಗೆ ಐಟಿಐ ವೃತ್ತಿಗಳಲ್ಲಿ ಅಂದರೆ ಫಿಟ್ಟರ್, ಟರ್ನರ್, ವೆಲ್ಡರ್, ಮೆಷಿನಿಸ್ಟ್, ಟೂಲ್ ಅಂಡ್ ಡೈಮೇಕರ್, ಡೀಸೆಲ್ ಮೆಕ್ಯಾನಿಕ್, ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್, ಮೆಕ್ಯಾನಿಕ್ ಎಲೆಕ್ಟ್ರಿಕ್ ವೆಹಿಕಲ್, ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಟ್ರೇಡ್ಗಳಲ್ಲಿ ಉತ್ತೀರ್ಣರಾದ ಹಾಗೂ 2026ನೇ ಸಾಲಿನಲ್ಲಿ ತರಬೇತಿ ಪಡೆಯುತ್ತಿರುವ ಹಿರಿಯ ಅಭ್ಯರ್ಥಿಗಳು ಸಹ ಭಾಗವಹಿಸಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಸ್ಥೆಯ ಉಪ ಪ್ರಾಚಾರ್ಯರ ದೂರವಾಣಿ ಸಂಖ್ಯೆ 9945571787 ಹಾಗೂ ತರಬೇತಿ ಅಧಿಕಾರಿಗಳ ದೂರವಾಣಿ ಸಂಖ್ಯೆ 9945616088 ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಪ್ರಕಟಣೆ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಕೆಜೆ ಯೇಸುದಾಸ್ ಹಾಗೂ ಎಸ್ ಜಾನಕಿಯವರು ಹಾಡಿರುವ ಮನೆಯೇ ಮಂತ್ರಾಲಯ ಚಿತ್ರದ ಹಾಡು. ಗೀತೆ ಬರೆದವರು ಚಿ ಉದಯಶಂಕರ್, ಎಂ ರಂಗರಾವ್ ಅವರ ಸಂಗೀತವಿದೆ.

0: Power your ambitions with quality education.
1: At JSS AHER, deemed to be university accredited A++ by NAC, admissions are open for BSc in psychology, biochemistry, statistics and data analytics, computational biology and bioinformatics. Visit JSS deemed to be university, SS Nagara, Banni Mantapa, Mysuru. Call 9980841859.
2: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ ಕೇಳಿ ಬ್ರಹ್ಮಾಸ್ತ್ರ ಚಿತ್ರದ ಹಾಡು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಸತ್ಯಂ ಅವರ ಸ್ವರಕಲ್ಪನೆ.

0: ಸಿವನ್ ಅಕಾಡೆಮಿಕ್ ಟ್ರಾನ್ಸ್ಫಾರ್ಮೇಶನ್ಸ್ಗಾಗಿ ಒಂದೇ ಹೆಸರು ಶ್ರೀ ವಿವೇಕ ವಿದ್ಯಾಲಯ ಪಿಯು ಕಾಲೇಜ್. ಅಫೋರ್ಡಬಲ್ ಮತ್ತು ಟ್ರಾನ್ಸ್ಪರೆಂಟ್ ಫೀಸ್ ಸ್ಟ್ರಕ್ಚರ್ ಜೊತೆಗೆ ಎಸ್ಎಸ್ಎಲ್ಸಿಯಲ್ಲಿ ಲೋ ಸ್ಕೋರ್ ಮಾಡಿದರೂ ಕೂಡ ಪಿಯುಸಿಯಲ್ಲಿ ಡಿಸ್ಟಿಂಕ್ಷನ್ ಅಚೀವ್ ಮಾಡಿದ ಎಕ್ಸಾಂಪಲ್ಸ್ ಸೆಟ್ ಮಾಡಿರೋ ಕ್ಯಾಂಪಸ್. ಸ್ಟ್ರಕ್ಚರ್ಡ್ ಕೋಚಿಂಗ್ ಮತ್ತು ರೆಗ್ಯುಲರ್ ಟೆಸ್ಟ್ನಿಂದ ಕನ್ಸಿಸ್ಟೆಂಟ್ ರಿಸಲ್ಟ್ ಗ್ಯಾರಂಟಿ. ವೆಲ್ ಡಿಸಿಪ್ಲಿನ್ ಅಕಾಡೆಮಿಕ್ ಹಾಸ್ಟೆಲ್ ಫೆಸಿಲಿಟಿ ಸಪರೇಟ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್ ಅಂಡ್ ಅಡ್ವಾನ್ಸ್ ಕೋಚಿಂಗ್ ಫಾರ್ ಕೆಸಿಇಟಿ, ನೀಟ್ ಅಂಡ್ ಜೆಇಇ ಕೋಚಿಂಗ್ ಮತ್ತು ಮೆರಿಟೋರಿಯಸ್ ಸ್ಟೂಡೆಂಟ್ಗಳಿಗಾಗಿ ಸ್ಕಾಲರ್ಶಿಪ್ ಸೌಲಭ್ಯ. ಪಿಸಿಎಂಬಿ ಪಿಸಿಎಂಸಿಗಾಗಿ ಅಡ್ಮಿಷನ್ಸ್ ಪ್ರಾರಂಭವಾಗಿದೆ. ಭೇಟಿ ನೀಡಿ ಶ್ರೀ ವಿವೇಕ ವಿದ್ಯಾಲಯ ಪಿಯು ಕಾಲೇಜ್, ಥರ್ಡ್ ಸ್ಟೇಜ್, ಶ್ರೀರಾಮ್ಪುರ, ಮೈಸೂರು.
1: ಜಿ ಉದಯಶಂಕರ್ ಅವರು ಗೀತೆ ಬರೆದು ಸತ್ಯಂ ಸಂಗೀತಕ್ಕೆ ಅಳವಡಿಸಿರುವ ತಾಯಿಯ ನುಡಿ ಚಿತ್ರದ ಹಾಡು. ಗಾಯಕ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರೇ ಹಾಡಿರುವ ತಾಯಿನಾಡು ಚಿತ್ರದ ಹಾಡು. ಚಿ ಉದಯಶಂಕರ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತವಿದೆ.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು.
1: ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಾಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ CBSE ಪಠ್ಯಕ್ರಮದ ಶಾಲೆ.

ಹತ್ತನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27 ಸಾಲಿನ ಪ್ರೀ ಕೆಜಿಯಿಂದ 10th ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.

ಸಮಯ ಸರಿಯಾಗಿ 10 ಗಂಟೆ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಈಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರ ಶಹನಾಯ್ ವಾದನವನ್ನು ಪ್ರಸಾರ ಮಾಡುತ್ತಿದ್ದೇವೆ. ಕೇಳಿ ರಾಗ್ ತೋಡಿ.

ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರ ಶಹನಾಯ್ ವಾದನದಲ್ಲಿ ರಾಗ್ ತೋಡಿ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಶ್ರೋತೃಗಳ ಗಮನಿಸಿ, ಮಧ್ಯಾಹ್ನ 3 ಗಂಟೆಗೆ ಪ್ರಸಾರವಾಗುವ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮೈಸೂರು ಎ ಚಂದನ್ ಕುಮಾರ್ ಅವರ ವೇಣುವಾದನ ಪ್ರಸಾರವಾಗಲಿದೆ. ರಾತ್ರಿ 8 ಗಂಟೆಗೆ ಬಿತ್ತರವಾಗುವ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಸ್ ಹಿರಣ್ಮಯಿ ಅವರ ಗಾಯನ ಕೇಳಬಹುದು. ಸಮಯ 10:33:12. ಇದು ಆಕಾಶವಾಣಿಯ ಮೈಸೂರು ಎಫ್ಎಂ 100.6. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಾರಂಭಕ್ಕೆ ಕೇಳೋಣ. ಲತಾ ಮಂಗೇಶ್ಕರ್ ಅವರು ಹಾಡಿರುವ ಗುಲ್ಜಾರ್ ಅವರ ಸಾಹಿತ್ಯ. ರುಡಾಲೆ ಚಿತ್ರಕ್ಕಾಗಿ ಸಂಗೀತ ಅಳವಡಿಸಿದ್ದಾರೆ ಭೂಪೇನ್ ಹಜಾರಿಕಾ.

0: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
1: ಅದು ಕೂಡ ಆಪ್ ನಿಂದ. ಸಿಕ್ಬಿದ್ರು.
2: ಅಪರಿಚಿತ ಆಪ್ ನಿಂದ ಬಚಾವ್ ಆಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಉದಿತ್ ನಾರಾಯಣ್ ಹಾಗೂ ಆಶಾ ಭೋಸ್ಲೆಯವರ ಇವುಗಳ ಧ್ವನಿಯಲ್ಲಿ ಕೇಳಿ ಧರ್ಮಿಯಾನ್ ಚಿತ್ರದ ಹಾಡು. ಜಾವೇದ್ ಅಖ್ತರ್ ಗೀತೆ ಬರೆದಿದ್ದಾರೆ, ಭೂಪೇನ್ ಹಜಾರಿಕಾ ಅವರ ಸಂಗೀತವಿದೆ.

ಗುಲ್ಜಾರ್ ಅವರು ಗೀತೆ ಬರೆದು ವಿಶಾಲ್ ಅವರು ಸಂಗೀತ ಕೇಳಬಡಿಸಿರುವ ಮಾಚಿಸ್ ಚಿತ್ರಕ್ಕಾಗಿ ದನಿಗೂಡಿಸಿದ್ದಾರೆ ಲತಾ ಮಂಗೇಶ್ಕರ್.

ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ಆಶಾ ಭೋಸ್ಲೆ ಅವರು ಹಾಡಿರುವ ಇಜಾಜಸ್ ಚಿತ್ರದ ಹಾಡು. ಗುಲ್ಜಾರ್ ಅವರು ಸಾಹಿತ್ಯ ಬರೆದಿದ್ದಾರೆ, ರಾಹುಲ್ ದೇವ್ ಬರ್ಮನ್ ಅವರ ಸಂಗೀತವಿದೆ.

0: ಇದುವರೆಗೆ ಕೆಲವು ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು.
1: ಅಕಾಡೆಮಿಕ್ ಟ್ರಾನ್ಸ್ಫಾರ್ಮೇಶನ್ಗಾಗಿ ಒಂದೇ ಹೆಸರು ಶ್ರೀ ವಿವೇಕ ವಿದ್ಯಾಲಯ ಪಿಯು ಕಾಲೇಜ್. ಅಫೋರ್ಡಬಲ್ ಮತ್ತು ಟ್ರಾನ್ಸ್ಪರೆಂಟ್ ಫೀ ಸ್ಟ್ರಕ್ಚರ್ ಜೊತೆಗೆ SSLCಯಲ್ಲಿ ಲೋ ಸ್ಕೋರ್ ಮಾಡಿದರೂ ಕೂಡ PUCಯಲ್ಲಿ ಡಿಸ್ಟಿಂಕ್ಷನ್ ಅಚೀವ್ ಮಾಡಿದ ಎಕ್ಸಾಂಪಲ್ಸ್ ಸೆಟ್ ಮಾಡಿರೋ ಕ್ಯಾಂಪಸ್. ಸ್ಟ್ರಕ್ಚರ್ಡ್ ಕೋಚಿಂಗ್ ಮತ್ತು ರೆಗ್ಯುಲರ್ ಟೆಸ್ಟ್ ನಿಂದ ಕನ್ಸಿಸ್ಟೆಂಟ್ ರಿಸಲ್ಟ್ ಗ್ಯಾರಂಟಿ. ವೆಲ್ ಡಿಸಿಪ್ಲಿನ್ ಅಕಾಡೆಮಿಕ್ ಹಾಸ್ಟೆಲ್ ಫೆಸಿಲಿಟಿ ಸೆಪರೇಟ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್ ಅಂಡ್ ಅಡ್ವಾನ್ಸ್ಡ್ ಕೋಚಿಂಗ್ ಫಾರ್ KCET, NEET ಅಂಡ್ JEE ಕೋಚಿಂಗ್ ಮತ್ತು ಮೆರಿಟೋರಿಯಸ್ ಸ್ಟೂಡೆಂಟ್ ಗಳಿಗಾಗಿ ಸ್ಕಾಲರ್ಶಿಪ್ ಸೌಲಭ್ಯ. PCMB, PCMCಗಾಗಿ ಅಡ್ಮಿಷನ್ಸ್ ಪ್ರಾರಂಭವಾಗಿದೆ. ಭೇಟಿ ನೀಡಿ ಶ್ರೀ ವಿವೇಕ ವಿದ್ಯಾಲಯ PU ಕಾಲೇಜ್, 3rd ಸ್ಟೇಜ್, ಶ್ರೀರಾಮ್ಪುರ, ಮೈಸೂರು.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 11 ಗಂಟೆ. ಆತ್ಮೀಯ ಕೇಳುಗರಿಗೆಲ್ಲ ನಿಲಯದ ಮುಂದಿನ ಪ್ರಸಾರ ಕಾರ್ಯದಲ್ಲಿ ಆಹಿರಿ ಪುಟ್ಟಿ ಮಾಡುವ ನಮಸ್ಕಾರಗಳು.

ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಪತ್ರೋತ್ತರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕೇಳುಗರೆ, ಮೈಸೂರು ಆಕಾಶವಾಣಿ ಕೇಂದ್ರದಿಂದ ಪ್ರತಿದಿನ ಹತ್ತಾರು ಕಾರ್ಯಕ್ರಮಗಳು ಬಹಳ ವೈವಿಧ್ಯಮಯವಾಗಿ ಮೂಡಿ ಬರ್ತಾ ಇದೆ. ಪ್ರಸಾರವಾಗುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ಬಹಳ ಅಭಿಮಾನದಿಂದ ಕೇಳಿ ಅಭಿಪ್ರಾಯಗಳನ್ನು ಪ್ರತಿ ವಾರ ತಾವು ಕರೆ ಮಾಡೋದ್ರ ಮೂಲಕ, ಹಾಗೆಯೇ ಪತ್ರವನ್ನು ಬರೆಯೋದ್ರ ಮೂಲಕ, ಮಿಂಚಂಚೆಯನ್ನು ಬರೆದು ಕಳಿಸೋದ್ರ ಮೂಲಕ ಹಂಚಿಕೊಳ್ತಾ ಇದ್ದೀರಿ. ಬಹಳ ಸಂತಸದ ಒಂದು ಸಂಗತಿ. ಇಂದು ಕೂಡ ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು, ಕೇಳಿದ ಕಾರ್ಯಕ್ರಮಗಳನ್ನು ಕುರಿತಂತೆ ಮಾತಾಡೋದಕ್ಕೆ ಅವಕಾಶ ಇದೆ. ಕರೆಗಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 251-2-5-8-2 ಮತ್ತೊಂದು 251-5-0-8-9. ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆಗಳು 251-2-5-8-2 ಮತ್ತೊಂದು 251-5-0-8-9. ಮೈಸೂರಿನ STD ಕೋಡ್ 0821. ಕೇಳುಗರೆ, ಕೇಳಿದ ಕಾರ್ಯಕ್ರಮಗಳನ್ನು ಕುರಿತಂತೆ ಮುಂದಿನ ದಿನಗಳಲ್ಲಿ ಪತ್ರವನ್ನು ಬರೀಬೇಕು ಅಂತ ತಮಗೆ ಅನಿಸಿದರೆ, ಪತ್ರಕ್ಕಾಗಿ ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರೋತ್ತರ ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು 57-0020. ಮತ್ತೊಮ್ಮೆ ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರೋತ್ತರ ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು 57-0020. ಮಿಂಚಂಚೆ ಮೂಲಕವೂ ಕೂಡ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಮಿಂಚಂಚೆ ವಿಳಾಸ ಅಂದರೆ ಮೇಲ್ ವಿಳಾಸ replyair@gmail.com replyair@gmail.com. ಕೇಳುಗರೆ, ಈಗಾಗಲೇ ಕರೆಗಳು ಬರೋದಕ್ಕೆ ಶುರುವಾಗಿದೆ. ಕರೆಯನ್ನು ಸ್ವೀಕರಿಸುವ ಮುನ್ನ ಒಂದು ಗೀತೆಯನ್ನು ಕೇಳೋಣ. ಚಿತ್ರ ನಾಗಕನ್ಯೆ. ಗೀತೆಯ ಗಾಯಕರು SP ಬಾಲಸುಬ್ರಹ್ಮಣ್ಯಂ, ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಸತ್ಯಂ.

0: ಕೇಳುಗರೇ, ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಪತ್ರೋತ್ತರ ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸ್ತಾ ಇದ್ದೀರಿ. ತಾವು ಕರೆಯನ್ನು ಮಾಡಿ ಕಾರ್ಯಕ್ರಮವನ್ನು ಕುರಿತಂತೆ ಮಾತಾಡಬೇಕು ಅನ್ನುವಂತಹ ಇರಾದೆಯನ್ನು ಇಟ್ಕೊಂಡು ಕರೆಯನ್ನು ಮಾಡ್ತಾ ಇದ್ದೀರಿ. ಈಗ ಕರೆಯನ್ನು ಸ್ವೀಕರಿಸ್ತಾ ಇದ್ದೇವೆ. ನನ್ನ ಜೊತೆಯಲ್ಲಿ ಬಾನುಲಿ ಗೆಳತಿ ಆಹಿರಿ ಪುಟ್ಟಿಯವರು ಇದ್ದಾರೆ. ಹಲೋ ಆಕಾಶವಾಣಿ.
1: ಹಲೋ ಸರ್, ನಮಸ್ತೆ.
0: ನಮಸ್ಕಾರ, ಯಾರು?
1: ನಾನು ಸುಧಾ ಅಂತ, ನಾಡಿನಲ್ಲಿಂದ. ಇಬ್ಬರಿಗೂ ಮೇಡಮ್ ಅವ್ರಿಗೆ ಮತ್ತೆ ನಿಮಗೂ ನಮಸ್ತೆ.
2: ನಮಸ್ತೆ ಸುಧಾ ಅವರೇ.
1: ಎಲ್ಲ ಕಾರ್ಯಕ್ರಮ ಕೇಳ್ತೇನೆ ಮೇಡಮ್ ಅವರೇ. ನಿನ್ನೆ ಕಥೆ ಕಾಲಕ್ಷೇಪ ಚೆನ್ನಾಗಿತ್ತು. ಮತ್ತೆ ಇದು ಉಮ್ಮಂಗು ಹಟ್ಟಿ ಹರಟೆ ಬಹಳ ಚಂದದ ಹಟ್ಟಿ ಹರಟೆ ಕೇಳಕ. ಮತ್ತೆ 5 ನಿಮಿಷದ ಕಾರ್ಯಕ್ರಮ, ಚಿತ್ರಗೀತೆಗಳು, ಹಿಂದಿ ಚಿತ್ರಗೀತೆಗಳು ಎಲ್ಲ ಚೆನ್ನಾಗವ ಮೇಡಮ್ ಅವರೇ. ಮತ್ತೆ ಇದು ಆಯುರ್ವೇದ ಎಲ್ಲ ನಮಗ್ ಗೊತ್ತಿರೋ ವಸ್ತುನೆ ಎಲ್ಲ ಮನೆ ಹತ್ರ ಸಿಗವೆ ಎಲ್ಲ ಹೇಳ್ತಾರ ಸರ್ ಅವ್ರು ಚೆನ್ನಾಗಿ ಹೇಳ್ತಾರ. ಮತ್ತೆ ಎಲ್ಲ ಕಾರ್ಯಕ್ರಮ ಚೆನ್ನಾಗ ಒಂದು ಗಡ್ಡ ಅಂತ ಹೇಳಕ್ಕಾಗಲ್ಲ. ಸರಿಗೊಂದು ಗೀತೆ ಎಲ್ಲ ಚೆನ್ನಾಗವ ಸರ್.
2: ಧನ್ಯವಾದಗಳು ಸುಧಾ ಅವರೇ.
0: ಹೇಳಿ ಹೇಳಿ.
1: ಕಂಪಾರ್ಟ್ಮೆಂಟ್
0: ನಾಟಕ,
1: ನಾಟಕ ಎಲ್ಲ ನಾಟಕ ಚೆನ್ನಾಗಿ ಬರ್ತಾವ ಸರ್. ಮತ್ತೆ ಎಲ್ಲ ಚೆನ್ನಾಗಿರ್ತಾವ. ಮತ್ತೆ ಹಿಂದಿ ಪಾಠ ಎಲ್ಲ ಚೆನ್ನಾಗಿದೆ ಸರ್. ನನ್ ನೆನಪು ಬರಲ್ದು ಜಾಸ್ತಿ, ಆದ್ರೆ ಫೋನ್ ಮಾಡಿ ಹೇಳ್ಬೇಕಂತ ಆಸೆ. ಎಷ್ಟು ನೆನಪು ಬರ್ತ ಅಷ್ಟು ಹೇಳಿದೆ ಸರ್.
0: ಆಯ್ತು ಸುಧಾ ಅವ್ರೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
1: ಮತ್ತೆ ಓಕೆ,
0: ನಮಸ್ಕಾರ. ಆಕಾಶವಾಣಿ ನಮಸ್ಕಾರ.
3: ನಮಸ್ಕಾರ
0: ಸರ್. ನಮಸ್ಕಾರ, ಹೇಳಿ ಮೂರ್ತಿ ಅವರೇ.
3: ಇವತ್ತು ನನ್ನ ಚಿತ್ರಗೀತೆಗಳು ತುಂಬಾ ಚೆನ್ನಾಗಿ ಮೂಡ್ಬಂತು. 10 ಗಂಟೆವರೆಗೆ ಲಕ್ಷ್ಮೀನಾರಾಯಣ ಅವ್ರು ಹಾಕೋದ್ ಗೀತೆಗಳು. ಮತ್ತೆ ನಿಮ್ಗೆ ಇನ್ನೊಂದು ಧನ್ಯವಾದ ಹೇಳ್ಬಿಡ್ತೇನೆ.
0: ಹೇಳಿ.
3: ಯಾಕಂದ್ರೆ ಹಳೆ ಗೀತೆ ನಾಗಕ್ಕನೆ ಗೀತೆ ಕೇಳಿಸ್ರಲ್ಲ, ಇದು ತುಂಬಾ ಸಂತೋಷ ಆಯ್ತು ನನ್ಗೆ.
0: ಓಕೆ, ವಿಷ್ಣುವರ್ಧನ್ ಅವರ ಅಭಿನಯದ ಚಿತ್ರ.
3: ಅವರು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಮೊದಲನೇ ನಿರ್ದೇಶನ ಚಿತ್ರ ನಾಗಕನ್ಯಾ.
0: ನಾಗಕನ್ಯಾ, ಹೌದು.
3: ಮಹಾತ್ಮ ಪಿಕ್ಚರ್ ಪ್ರೊಡಕ್ಷನ್ ಅಲ್ಲಿ ಅವರು ನಿರ್ದೇಶಕರಾಗಿ, ಇದು ವಿಷ್ಣುವರ್ಧನ್, ಭವಾನಿ, ತೂಗುದೀಪ ಶ್ರೀನಿವಾಸ್ ಅನೇಕ ಮುಂತಾದ ನಟರುಗಳನ್ನ ಹಾಕೊಂಡು ತೆಗೆದಂತ ಚಿತ್ರ. ಇದರಲ್ಲಿ ಹುಣಸೂರು ಕೃಷ್ಣಮೂರ್ತಿ ಅವರು ಒಳ್ಳೆ ಗೀತೆಗಳು ಬರ್ತಿದ್ದಾರೆ, ಮತ್ತೆ ಟಿ ಉದಯಶಂಕರ್ ಅವರು ಒಳ್ಳೆ ಗೀತೆಗಳನ್ನ ಬರ್ತಿದ್ದಾರೆ. ಈ ಚಿತ್ರ ಒಂದು ಒಂದು ಆವಿನ ಒಂದು ಇದನ್ನ ಇಟ್ಕೊಂಡ್ಬಿಟ್ಟು ಈ ಚಿತ್ರದ ಒಂದು ಇದು ಕಥೆಯನ್ನ ಮಾಡಿದ್ರು ಎಸ್ ವಿ ಸಿಂಗ್ ಬಾಬು.
0: ಹೌದು ಹೌದು.
3: ಆಮೇಲೆ ವಿಷ್ಣುವರ್ಧನ್ ಎಸ್ ವಿ ರಂಜನ್ ಸಿಂಗ್ ಬಾಬು ಅವರು ಸ್ನೇಹದಲ್ಲಿ ಅನೇಕ ಚಿತ್ರಗಳೆಲ್ಲ ಮೂಡ್ ಬಂತು. ತುಂಬಾ ಒಂದು ಒಳ್ಳೆ ಗೀತೆ ಆಯ್ತು ಸರ್. ಮತ್ತೆ
0: ಬಹುಶಃ ಈ ಬಂಧನ ಕಡೆಯ ಚಿತ್ರ ಇರಬೇಕು.
3: ಈ ಬಂಧನ ಅವ್ರ ತಂಗಿ ಬರುದು,
0: ಅವ್ರ ತಂಗಿ ಅವರು ವಿಜಯಲಕ್ಷ್ಮಿ
3: ಸಿಂಗ್ ಅವ್ರು ತೆಗೆದು
0: ಮುತ್ತಿನ ಹಾರ.
3: ಅವ್ರ ಚಿತ್ರಗಳ ಅನೇಕ ಚಿತ್ರಗಳೆಲ್ಲ ಚೆನ್ನಾಗಿ ಬಂದಿದೆ.
0: ಓಕೆ ಓಕೆ,
3: ಆಯ್ತು ಸರ್, ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಮೂರ್ತಿ ಅವರೇ.
2: ನಮಸ್ತೆ ಆಕಾಶವಾಣಿ.
1: ಹಲೋ, ನಮಸ್ತೆ ಮೇಡಮ್.
2: ನಮಸ್ತೆ,
1: ರಾಧಾ ಹಿರಿಯಣ್ಣ ಅಂತ ನಾಗಮಂಗಲದಿಂದ ಮೇಡಮ್.
2: ಹೇಳಿ ರಾಧಾ ಹಿರಿಯಣ್ಣ ಅವರೇ.
1: ನಿಮ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಿದೆ ಮೇಡಮ್. ನಿನ್ನೆ ಪ್ರಸಾರ ಆಯ್ತಲ್ಲ ಕಥಾ ಕಲಕ್ಷ್ಮಿ, ಹೋದ್ವಾರ ಪ್ರಸಾರ ಆಯ್ತಲ್ಲ ಪುರಂದರದಾಸರು, ತುಂಬಾ ಚೆನ್ನಾಗಿತ್ತು ಮೇಡಮ್ ಕಥಾ ಕಲಕ್ಷ್ಮಿ. ಹಾಗೆ ಬೆಳಗಿನ ಚಿತ್ರಗೀತೆಗಳಂತೂ ಇವಿಗಂತೂ ನಮ್ಗಂತೂ ಇಂಪಾಗಿ ಕೇಳ್ಕೊಂತ ಸರ್, ತುಂಬಾ ಚೆನ್ನಾಗಿ ಪ್ರಸಾರ ಮಾಡಿದ್ರು
0: ಲಕ್ಷ್ಮೀನಾರಾಯಣ್. ಶೋಕ ಪ್ರಧಾನವಾದಂತಹ ಅಥವಾ ಆ ಒಂದು ನೀತಿಯನ್ನ ಹೇಳುವಂತ ಗೀತೆಗಳನ್ನೇ ಪ್ರಸಾರ ಮಾಡ್ತಾ ಇದೀವಿ. 3 ದಿನಗಳ ಕಾಲ ಶೋಕಾಚರಣೆ ಇರುವ ಕಾರಣಕ್ಕೂ

0: ಅಸ್ಕರ. ಓಕೆ.
1: ಹೌದು ಸರ್, ತುಂಬಾ ಚೆನ್ನಾಗಿದೆ ಸರ್. ಮತ್ತೆ ಹರಿತೆ ಜಗತ್ತು ಬರುತ್ತಲ್ಲ ಸರ್, ಶನಿವಾರ, ಅದಂತೂ ಬಹಳ ತುಂಬಾ ತುಂಬಾನೇ ಎಷ್ಟು ಮುಖ್ಯ ಅನ್ನೋದು, ತುಂಬಾ ಚೆನ್ನಾಗಿ ಪ್ರಸಾರ ಮಾಡ್ತೀರಾ ಸರ್.
0: ಓಕೆ, ವಸಂತ್ ಕುಮಾರ್ ತಿಮ್ಕಾಪುರ ಅವರು ನಡೆಸಿಕೊಡ್ತಾರೆ ಕಾರ್ಯಕ್ರಮ ಅದು.
1: ಹೌದು ಹೌದು ಸರ್.
0: ಓಕೆ.
1: ತಂದೆಗೆ ಬೇರು ನೋಲ್ಸಿ, ತಾಯಿಗೆ ಎಲೆಗಳನ್ನ ನೋಲ್ಸಿ, ಮಕ್ಕಳುಗಳಿಗೆ ಹೂ ಹಣ್ಣು ಇದು ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಸರ್ ಕಾರ್ಯಕ್ರಮ,
0: ಓಕೆ ಓಕೆ.
1: ಚೆನ್ನಾಗಿತ್ತು ಸರ್.
0: ಆಯಿತು ರಾಧಾ ಅವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ತಮಗೆ. ನಮಸ್ಕಾರ.
1: ಸರ್ ನಮಸ್ತೆ ಸರ್.
2: ಹಲೋ ಆಕಾಶವಾಣಿ.
3: ಹಲೋ ನಮಸ್ತೆ ಮೇಡಮ್.
2: ನಮಸ್ತೆ, ಯಾರು ಮಾತಾಡ್ತಾ ಇರೋದು, ಎಲ್ಲಿಂದ?
3: ರಾಜಣ್ಣ, ರಾಮಕೃಷ್ಣನಗರ ಇದೆ ಮೇಡಮ್.
2: ಹೇಳಿ ರಾಜಣ್ಣ ಅವರೇ.
3: ವಚನ
2: ವಚನ
3: ಕಾರ್ಯಕ್ರಮ
2: ಬಾನುಲಿ.
3: ಚೆನ್ನಾಗಿ ಮೂಡ್ ಬರ್ತಿದೆ.
0: ಡಾಕ್ಟರ್
3: ವಚನ ಬಾನುಲಿ
0: ಓಎಲ್ ನಾಗಭೂಷಣ ಸ್ವಾಮಿ ಅವರು ನಡೆಸಿಕೊಡ್ತಾ ಇದಾರೆ ಕಾರ್ಯಕ್ರಮ.
3: ಬಹಳ ಅದ್ಭುತವಾಗಿ ಅರ್ಥಪೂರ್ಣವಾಗಿದೆ ಸರ್ ಕಾರ್ಯಕ್ರಮ, ಚೆನ್ನಾಗಿದೆ ಸರ್. ಅದೇ ಮಾದರಿಯಲ್ಲಿ ದಾಸವರಣ್ಯರ ಕಾರ್ಯಕ್ರಮ ಕೂಡ ನಡೆಸ್ಕೊಳ್ಬೇಕಾಗಿ ತಮ್ಮಲ್ಲಿ ಒಂದು ವಿನಂತಿ ಸರ್.
0: ಇಲ್ಲ, ಈಗಾಗಲೇ ನಮ್ಮ ಆಕಾಶವಾಣಿ ಕೇಂದ್ರಗಳಿಂದ ಪ್ರಸಾರ ಆಗಿದೆ ದಾಸ ವಾಹಿನಿ ಅಂಥೇಳಿ, ಮತ್ತು ದಾಸವಾಣಿ ಅಂಥೇಳಿ, ಮತ್ತು ಮಹಿಳಾ ದಾಸ ಪರಂಪರೆಯ ಕೆಲವರನ್ನು ಕೂಡ ಪರಿಚಯ ಮಾಡಿಕೊಡಲಾಗಿದೆ. ನೋಡೋಣ, ಒಂದೊಂದು ಕೀರ್ತನೆಗಳನ್ನೇ ಇಟ್ಕೊಂಡು ಮಾಡುವ ಪ್ರಯತ್ನಕ್ಕೆ ಏನಾದರೂ ಮುಂದಾಗ್ತಾರೆ ಏನು ಅನ್ನೋದನ್ನು ಯೋಚನೆ ಮಾಡೋಣ. ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ತೇವೆ ನಾವು ನಮ್ಮ ನಿಲಯ ನಿರ್ದೇಶಕರ ಗಮನಕ್ಕೆ.
3: ಸರ್, ಜ್ಞಾನಜ್ಯೋತಿ ಕಾರ್ಯಕ್ರಮ ಚೆನ್ನಾಗಿ ಬರ್ತದೆ. ಸಾಧಕಿ ರಸ ಪರಿಚಯಾತ್ಮಕ ಮಾಲಿಕೆ ಮೀನಾಕ್ಷಿ ಮೇಡಮ್ ಕಾರ್ಯಕ್ರಮ ನಿರೂಪಣೆ ಮಾಡ್ತಾ ಇದೆ ಸರ್. ಬಹಳ ಸಾಧಕಿಯರು ಸಾಧನೆ ಕೇಳಿ ಬಹಳ ನಮ್ಗೆ ರೋಮಾಂಚನ ಆಗ್ತದೆ.
0: ಓಕೆ ಓಕೆ.
3: ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಬರ್ತದೆ ಸರ್.
0: ಹೀಗೆ ಕೇಳ್ತಾ ಇರಿ ರಾಜಣ್ಣ ಅವರೇ.
3: ಥ್ಯಾಂಕ್ ಯು ಸರ್,
0: ನಮಸ್ಕಾರ. ಹಲೋ ಆಕಾಶವಾಣಿ.
4: ಹಲೋ ನಮಸ್ತೆ ಸರ್.
0: ನಮಸ್ಕಾರ, ಯಾರು?
4: ನಾನು ಸಾವಿತ್ರಮ್ಮ ಸಹ ಮಳವಳ್ಳಿಯಿಂದ.
0: ಸಾವಿತ್ರಮ್ಮ ಮಳವಳ್ಳಿಯಿಂದ, ಹೇಳಿ ಸಾವಿತ್ರಮ್ಮ ಅವರೇ.
4: ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ ಸರ್.
0: ಏನೇನು ಕಾರ್ಯಕ್ರಮಗಳು ಕೇಳಿದ್ರಿ?
4: ಸೂಪರ್ ಐತಿ ಸರ್. ಚೆನ್ನಾಗಿ ಕೇಳ್ತಾ ಇದೀನಿ ಸರ್ ಎಲ್ಲ ಕಾರ್ಯಕ್ರಮ. ಹೋಟ್ಲಲ್ಲಿ ಕೆಲಸ ಮಾಡೋದು ನಾನು.
0: ಹೌದಾ?
4: ಹೋಟ್ಲು ಹೋಟ್ಲು.
0: ಸರಿ, ನಿಮ್ದೇ ಸ್ವಂತ ಹೋಟ್ಲಾ ಏನು?
4: ಇಲ್ಲ ಸರ್, ಕೆಲಸ ಮಾಡೋದು ಹೋಟ್ಲಲ್ಲಿ.
0: ಕೆಲಸ ಮಾಡ್ತಾ ಇದ್ದೀರಿ? ಆಯ್ತಮ್ಮ ಆಯ್ತಮ್ಮ. ಆದ್ರೂ ಬಿಡುವಾಗತ್ತಾ ನಿಮ್ಗೆ ಕೇಳೋದಕ್ಕೆ?
4: ನಾವು ಈ ಕೆಲಸ ಮಾಡ್ತಾ ಮಾಡ್ತಾ ಕೇಳ್ತಾ ಇರ್ತೀವಿ ಸರ್.
0: ನಿಮ್ ಜೊತೆ ಸಹ ಕೆಲಸಗಾರರು ಕೂಡ ಕೇಳ್ತಾರ? ಹೇಗೆ
4: ಕೇಳ್ತಾರೆ? ನಮ್ಮ ಓನರ್ ಹಾಕೋದು. ನಮ್ಮ ಓನರ್ ಜಾಸ್ತಿ ಇಷ್ಟ ನಿಮ್ ಎಫ್ಎಂ ಕೇಳಕ್ಕೆ.
0: ಹೌದಾ? ಮಳವಳ್ಳಿ
4: ಕಾರ್ಯಕ್ರಮ ಕೇಳ್ತಾ ಇರೋದು ಸರ್, ಮಳವಳ್ಳಿಯಿಂದ ಮಾತಾಡ್ತೇನೆ.
0: ಈ ಕಾರ್ಯಕ್ರಮ ಕೇಳ್ತಾ ಇದಾರ ಅವರು?
4: ಈ ಕಾರ್ಯಕ್ರಮ ಕೇಳ್ತಾ ಇದೀವಿ.
0: ಓಕೆ ಓಕೆ.
4: ಆಯ್ತು ಸರ್.
0: ನೀವೇ ಇಲ್ಲ ಹೋಟೆಲ್ನಲ್ಲಿ ಹಾಕ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಆಕಾಶವಾಣಿಯನ್ನ ಕೇಳ್ತಾ ಇದೀರೋ, ಅಥವಾ ನೀವೇ ಅಭಿಮಾನದಿಂದ ಮೊದಲಿಂದ? ಓಕೆ ಓಕೆ. ಆಯ್ತು ಸಾವಿತ್ರಮ್ಮ ಅವರೇ, ನಮಸ್ಕಾರ, ಒಳ್ಳೇದಾಗ್ಲಿ.
2: ನಮಸ್ತೆ
5: ಮೇಡಮ್. ನಮಸ್ಕಾರ, ನಾನು ಗೋವಿಂದಾಚಾರಿ ಕುವೆಂಪುರದಿಂದ.
2: ಹೇಳಿ ಗೋವಿಂದಾಚಾರಿ ಅವರ.
0: ಕಣ್ಣೂರು ವಿ ಗೋವಿಂದಾಚಾರಿ ಅವರ?
5: ಹೌದು ಸರ್. ನಮಸ್ಕಾರ, ಧನ್ಯವಾದಗಳು ಸರ್.
0: ಹೇಳಿ ಹೇಳಿ ಗೋವಿಂದಾಚಾರ್ಯ.
5: ಓಕೆ ಸರ್, ಆಕಾಶವಾಣಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಲು ಸಾಕಾಗಲ್ಲ. ಅದಕ್ಕೆ ನಿನ್ನೆ ಆಕಾಶವಾಣಿ ವಿಶೇಷ ಯೋಗ್ಯರ ಕಾರ್ಯದಲ್ಲಿ ಶುಶ್ರೂಷಕರ ಸೇವೆಯನ್ನ ಕುರಿತು ಒಂದು ಒಂದು ಐದು ಜನ ಆರು ಜನ ತಂಡ ಸೇರಿ ಎಸ್ ಲಕ್ಷ್ಮೀನಾರಾಯಣ ಅವರು ಮತ್ತು ಕವಿತಾ ಮೇಡಮ್ ಅವರು ಒಂದು ವಿಶೇಷ ಯೋಗ್ಯರ ಕಾರ್ಯದಲ್ಲಿ ಇಡೀ ದಿನ ಒಂದು ಗಂಟೆ ಸಮಯವನ್ನ ಮೀಸಲಿಟ್ಟು ನಮ್ಗೆ ಆ ಕೊಡುಗೆಯಾಗಿ ಆಕಾಶವಾಣಿಗೆ ಕೊಟ್ಟಿದ್ದೀರಿ. ಅದಕ್ಕೆ ನಾ ಎಲ್ಲಾ ಶುಶ್ರೂಷಕ ಬಂದವರ ಪರವಾಗಿ ನಾನು ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಸರ್.
0: ಓಕೆ.
5: ಇನ್ನು ಎರಡು ಎರಡು ಕಾರ್ಯಕ್ರಮ ಬಗ್ಗೆ ಹೇಳ್ಬಿಡ್ತೀನಿ ಸರ್.
0: ಹೇಳಿ ಹೇಳಿ.
5: ಮೊದಲನೇದಾಗಿ ವಿಶ್ವ ಪುಸ್ತಕ ದಿನದ ಸಂದರ್ಭದಲ್ಲಿ ಒಂದು ನಾಲ್ಕು ಜನಗಳ ಒಂದು ಸಂವಾದ ಕಾರ್ಯಕ್ರಮವನ್ನ ಎಸ್ ಸುಬ್ರಹ್ಮಣ್ಯ ಅವರು ನಡೆಸಿಕೊಟ್ರು ಸರ್.
0: ಓಕೆ.
5: ಏಪ್ರಿಲ್ 23ರಂದು.
0: ಹೌದು, ಲೇಖಕ ಪ್ರಸಾರಕ
5: ಎಸ್
0: ವಿತರಕ
5: ಮುದ್ರಕ ಮತ್ತು ಪರಿಚಾರಕ. ನೋಡಿ, ಒಂದು ಪುಸ್ತಕ ಒಬ್ಬ ಓದಿನ ಕೈಲಿರ್ತದೆ, ಆ ಪುಸ್ತಕವನ್ನ ಬರೆಯೋರು ಒಬ್ಬ ಕರ್ತರು, ನಾಲ್ಕು ಇಷ್ಟು ಜನಗಳನ್ನ ಸೇರಿ ಆ ಪುಸ್ತಕ ಹೊರಬರ್ತದೆ. ಅದೇ ಓದಕ್ಕನ್ನು ಮಾತ್ರ ನಾವು ಕೊನೆಯಲ್ಲಿ ಮಾತು ಹೇಳ್ತಾ ಇರ್ತೀವಿ. ಆದ್ರೆ ಇಷ್ಟು ಜನಗಳು ಸೇರಿ ಆ ಪುಸ್ತಕಕ್ಕೆ ಒಂದು ಹೊರಬರಕ್ಕೆ ಒಂದು ಕಾರಣ ಆಗುತ್ತೆ ಸರ್. ಅದಕ್ಕೆ ಹೇಳೋದು ಪುಸ್ತಕವ ಒಂದು ಸಂಸ್ಕೃತಿ ಅಂತ. ಸಂಸ್ಕೃತಿ ಸಂಸ್ಕೃತಿ ಅಂದ್ರೆ ಹಲವಾರು ಜನಗಳು ಒಟ್ಟೆ ಸೇರಿದಾಗ ಒಂದು ಸಂಸ್ಕೃತಿಯನ್ನ ಆಚರಣೆ ಮಾಡ್ತೀವಿ ಅನ್ನು. ಇನ್ನೊಂದು ವಿಶೇಷ ಅಂದ್ರೆ ಎಲ್ಲವೂ ನಾವು ಒಂದು ಒಂದು ದಿನಾಚರಣೆ ಮಾಡಕ್ಕೆ ಒಬ್ಬ ವ್ಯಕ್ತಿ ಕಾರಣ ಆಗ್ತಾರೆ, ಒಂದು ಘಟನೆ ಕಾರಣ ಆಗುತ್ತದೆ. ಆ ಘಟನೆ ಮತ್ತು ವಸ್ತು ವ್ಯಕ್ತಿ ಅದು ಸಂಭ್ರಮದ ರೀತಿ ಆಗಿರುತ್ತೆ. ಆದ್ರೆ ಈ ಪುಸ್ತಕ ದಿನಾಚರಣೆಗೆ ಸಂಭ್ರಮ ಅಲ್ಲ, ಅಲ್ಲಿ ಸ್ಮರಿಸುವ ಕಾರ್ಯಕ್ರಮ. ಏನು ವಿಲಿಯಂ ಶೇಕ್ಸ್ಪಿಯರ್ ಅಂತಾರಲ್ಲ, ಆ ವಿಲಿಯಂ ಶೇಕ್ಸ್ಪಿಯರ್ ಅವರ ಡೆತ್ ಡೇ ನೋಡಿ ಸರ್. ಇನ್ನೊಬ್ರು ಕಾಟೆಲ್ ಅಂತ ಹೇಳಿದ್ದಾರೆ, ಈ ಎರಡು ಮಹನೀಯರ ಅವರ ಮರಣದ ದಿನವನ್ನ ಪುಸ್ತಕ ದಿನಾಚರಣೆ ಅಂತಂದ್ರೆ ಅಂದರ್ಥ ಏನು? ಪುಸ್ತಕಕ್ಕೆ ಎಂದೂ ಮರಣವಿಲ್ಲ. ಅವ್ರು ಮಾಡಿದಂತ ಮಹಾನ್ ಕಾರ್ಯಗಳು, ಅವ್ರು ಮಾಡಿದಂತ ದೊಡ್ಡ ಕೆಲಸಗಾರಗಳನ್ನ ಇವತ್ತು ಸ್ಮರಣೀಯವಾಗಿಸ್ಕೊಂಡಿದ್ದಾರೆ. ಬಹುಶಃ ವಿಶ್ವದಲ್ಲಿ ಏನಾರು ಒಂದು ವಿಶೇಷ, ಅದಕ್ಕೆ ಮನಸ್ಸು ಮರಣ ನಂತರವೂ ಒಂದು ಕೆಲಸಗಳನ್ನ ನೆನೆಸ್ಕೊತಾರೆ ಅಂತಂದ್ರೆ ವಿಶ್ವ ಪುಸ್ತಕ ದಿನವೇ ಮುಖ್ಯ ಕಾರಣ.
0: ಓಕೆ,
5: ನಾಲ್ಕು ಜನಗಳು ವಿಶೇಷವಾಗಿ ಈ ಕಾರ್ಯಕ್ರಮ ನಡೆಸ್ಕೊಟ್ರು ಸರ್. ಮತ್ತೆ ಮರು ಪ್ರವಾಸ ಪ್ರಸಾರವೂ ಆಯ್ತು
0: ಕಳೆದವಾರ.
5: ಅದು ಎಸ್ ಸುಬ್ರಹ್ಮಣ್ಯ ಅವರು ಬಹಳ ವಿಶೇಷವಾಗಿ ನಡೆಸ್ಕೊಟ್ರು, ಒಂದು ಗಂಟೆಗಳ ಕಾಲ ವಿಶೇಷವಾಗಿತ್ತು ಸರ್.
0: ಓಕೆ, ಧನ್ಯವಾದಗಳು ಗೋವಿಂದಾಚಾರ್ಯ.
5: ಈ ಅಂತಾರಾಷ್ಟ್ರೀಯ ಶುಶ್ರೂಷ ದಿನಾಚರಣೆ ಸಂಬಂಧಪಟ್ಟಂತೆ ಏನು ದೈಹಿಕ ದೀಕ್ಷೆ ಅಂತ ಅನ್ನಿಸ್ಕೊಡ್ತಾರೆ ಡಾಕ್ಟರ್ ಕುಲ್ದೀಪ್ ಅವರು ಸ್ವತಃ ಡಾಕ್ಟರ್ ಆಗಿದ್ರು, ಜೊತೆಯಲ್ಲಿ ಕೆಲಸ ಮಾಡುವಂತ ನರ್ಸ್ಗಳಿಗೆ ಕೃತಜ್ಞತೆ ಸಲ್ಲಿಸೋಕ್ಕೋಸ್ಕರ ಅವರು ಕಳೆದ 7ನೇ ತಾರೀಕು ಒಂದು ದೈಹಿಕ ದೀಕ್ಷೆಯಲ್ಲಿ ಅವರು ಸೇವೆ ಕರ್ತವ್ಯ ನಿರ್ವಹಿಸಿದ ನಮ್ಮ ಚಾಮರಾಜನಗರ ಜಿಲ್ಲೆಯ ಕಾಮಗೇರಿ ಹೋಲಿ ಕ್ರಾಸ್ ಹಾಸ್ಪಿಟ್ಲೆಯ 25 ವರ್ಷದ ಒಂದು ಸವಿ ಘಟನೆಯನ್ನ ಈ ಸಂದರ್ಭಕ್ಕೆ ನರ್ಸಸ್ ದೇ ಸಂದರ್ಭಕ್ಕೆ ಅದನ್ನ ಉಲ್ಲೇಖ ಮಾಡಿ ಆ ಪೇಷಂಟ್ ನ ಹಾಗೂ ಆ ನರ್ಸಸ್ ನ ಆ ಸಂದರ್ಭದಲ್ಲಿ ಅವ್ರು ನೆನೆಸ್ಕೊಂಡು ಅವ್ರ ಕಾರ್ಯವನ್ನ ಶ್ಲಾಘನೆ ಮಾಡಿದ್ರಲ್ಲ, ಇದು ಇದು ನಮ್ಮ ಮೈಸೂರು ನಮ್ಮ ಕರ್ನಾಟಕದ ಅಥವಾ ದೇಶದ ಆರೋಗ್ಯಕರವಾದಂತಹ ಸಂಗತಿ. ಅದರಲ್ಲೂ ವೈದ್ಯರು ನರ್ಸ್ಗಳಿಗೆ ನೀಡುವಂತ ಗೌರವ.
0: ಓಕೆ, ಗೋವಿಂದಾಚಾರ್ಯ ಅವರ
5: ಬಗ್ಗೆ ನಾನು ವಿಶೇಷವಾದಂತ ಧನ್ಯವಾದ ಹೇಳ್ಬೇಕು ಸರ್. ಪ್ರಸಾರ ಮಾಡಿದ ನಿಲಯಕ್ಕೆ ನಿಮಗೆ ಧನ್ಯವಾದಗಳು ಸರ್.
0: ನಮಸ್ಕಾರ. ಹಲೋ
6: ಹಲೋ,
0: ನಮಸ್ಕಾರ. ಯಾರು?
6: ನಮಸ್ಕಾರ ಬುದ್ಧಿ, ಲಸೂರ್ ಚಂದ್ರರಾಜು.
0: ಹಾ ಹೇಳಿ ಚಂದ್ರರಾಜು ಅವರೇ.
6: ನೋಡಿ ಬುದ್ಧಿ, ಎಲ್ಲಾ ಕಾರ್ಯಕ್ರಮವು ಚೆನ್ನಾಗಿ ಮುಂದೆ ಬರ್ತಾವೆ. ಹೊಸ ವರ್ಷವು ನೋಡಿ ಬುಧವಾರ 6:35ಕ್ಕೆ ಒಳ್ಳೆ ಕಾರ್ಯಕ್ರಮ ಹಾಕಿದ್ರಿ. 5 ನಿಮಿಷ ದಿನ ಮಕ್ಕಳ ಕಾರ್ಯಕ್ರಮ ಹಾಕ್ತಿರಲ್ಲ, ಅದು ಮೂಡ್ ಚೆನ್ನಾಗಿ ಬರ್ತದೆ.
0: ಚುಟಿ ಚುಟಿ ಚುಟಕ್ ಗುಳಂ ಗುಟಕ್
6: ಚುಟಿ ಚುಟಿ ಚುಟಕ್ ಗುಳಂ ಗುಟಕ್ ಬುದ್ಧಿ ಚೆನ್ನಾಗಿ ಮೂಡ್ ಬರ್ತಾವೆ ಬುದ್ಧಿ. ಎಲ್ಲಾ ಕಾರ್ಯಕ್ರಮ ಹಿಂಗೆ ಮೂಡ್ ಬರ್ಲಿ, ಹೊಸದಾಗ್ ಬರ್ತೇ ಇರ್ಲಿ.
0: ನಾನು
6: ಇತಿಹಾಸ ಹೇಳಿದ್ದೆ, ಹೊತ್ತು ತೊಳಗಿರ ಹಾವು ಹಿಡ್ಕ ಬಂದಿ ನಮ್ಗೆ ಹೇಳಿ ಅಂತ.
0: ಓಹೋ, ಈಗ ನಮ್ಗೆ ಹೊತ್ತದೊಳಗ್ ಕೈ ಹಾಕ್ಸಕ್ ಪ್ರಯತ್ನ ಪಡ್ತಾ ಇದೀರಿ.
6: ಅಲ್ಲ ಆಗ್ತೀರಿ, ನೀವ್ ಆಗ್ತೀರಿ, ನಾನು ಕೇಳ್ತಾವನಿ. ಹಾವು ಹಿಡ್ಕಬ್ರಿ ಅಂತ ಹೇಳ್ತಿಲ್ಲ, ಹೊತ್ತದೊಳಗೆ ಬೇಕಾದಷ್ಟವೇ ಅದೇ ಮಾತು ಮಾರ್ಗ ಕತೆ ಕಾದಂಬರಿ ಸಾಹಿತ್ಯಗಳು ಒತ್ತಿ ಇಲ್ಲ ಬುದ್ಧಿ ಅಂತ ಹುಡುಕ ಬಂದಿ ನಮ್ಗೆ ಶ್ರೋತೃಗಳಿಗೆ ಗಮನ ಅರ್ಥವಾಗಿ ಹೇಳಿದ್ರೆ ಸಾಕು ಬುದ್ಧಿ, ನಾವು ಬರ್ತಿರ್ತೀವಿ. ಯಾಕೆ ಅಂದ್ರೆ ಏನು ಅಂದ್ರೆ ನಾವು ಅವಿದ್ಯಾವಂತರು ಮತ್ತೆ ಅಲ್ಪ ವಿದ್ಯಾವಂತರು ಜಾಸ್ತಿ ರೇಡಿಯೋ ಕೇಳೋರು ಬುದ್ಧಿ. ವಿದ್ಯಾವಂತರು ಎಲ್ಲರೂ ಅವರು ಮೊಬೈಲ್ ನೋಡ್ಕೊತಾರೆ, ಮೊಬೈಲ್ ಎಲ್ಲ ತಿಳ್ಕೊತಾರೆ, ಅಂತವ್ರಿಗೇನು ಅಷ್ಟೇನು ಬೇಕಾಗಿರ್ಲಿಲ್ಲ ಕೇಳೋ, ಅವರು ಕೇಳ್ತಾರೆ. ಆದ್ರೆ ಜಾಸ್ತಿ ಕೇಳೋರು ವಿದ್ಯಾವಂತರು, ಅವಿದ್ಯಾವಂತರು ಮತ್ತೆ ಕುಂಡ್ರು ಕುರುಡ್ರು ಇಂತವ್ರು ಆಕಾಶವಾಣಿನ ರಿಂಬಲ್ವಾ ಕೇಳ್ತಾರೆ ಬುದ್ಧಿ. ಕರೆಕ್ಟ್ ಆಗಿ ಮೂಡ್ ಬರ್ತದೆ ಆಕಾಶವಾಣಿ, ಚೆನ್ನಾಗಿ ಮೂಡ್ ಬರ್ಲಿ ಬುದ್ಧಿ. ನಮಸ್ಕಾರ.
0: ನಮಸ್ಕಾರ ಚಂದ್ರರಾಜ್ ಅವರು. ಹಲೋ ಆಕಾಶವಾಣಿ, ನಮಸ್ಕಾರ. ಹಲೋ ಹಲೋ ಆಕಾಶವಾಣಿ, ನಮಸ್ಕಾರ. ಹಲೋ
7: ಹಲೋ,
0: ನಮಸ್ಕಾರ. ಯಾರು, ಎಲ್ಲಿಂದ?
7: ಮಾಧವನ್, ಚೆನ್ನೈನಿಂದ.
0: ಹೇಳಿ ಮಾಧವನ್ ಅವರೇ.
7: ಹಲೋ,
0: ಮಾತಾಡಿ, ಕೇಳಿಸ್ತಾ ಇದೆ.
7: ನಿನ್ನೆ ಒಂಕಿರಣ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮಾಡ್ಬಿಟ್ಟು ಎಲ್ಲಾರು ಅವರವರ ಅನುಭವನ ಚೆನ್ನಾಗಿ ಹೇಳೋದು, ನಮ್ಮ ಅಭಿಪ್ರಾಯ ಕಳಿಸಿದ್ದೆ, ಅದ್ ಯಾಕೆ ಅವರು ಓದ್ಲಿಲ್ಲ, ಏನು ಗೊತ್ತಾಗಿಲ್ಲ, ಟೈಮ್ ಆಗಿದ್ರು.
0: ಮೇಲ್ ಮಾಡಿದ್ರಾ?
7: ಮೇಲ್ ಇಲ್ಲ ಸರ್, ನಾನು ವಾಟ್ಸಪ್ ಮಾಡಿದ್ವಿ, ವಾಟ್ಸಪ್ ಮಾಡಿ.
0: ಓಕೆ ಓಕೆ, ನಿನ್ನೆ ಕಾರ್ಯಕ್ರಮದ.
7: ಸರಿ
0: ಸರಿ, ಓಕೆ ಓಕೆ.
7: ಆಮೇಲೆ ಈ ಉಮಾಂಗ್ ಕಾರ್ಯಕ್ರಮ ಇದೆಯಲ್ಲ ಸರ್, ಅದು ತುಂಬಾ ಚೆನ್ನಾಗಿ ಬರುತ್ತೆ. ಹಿಂದಿ ಕಲಿಬೇಕು ಅನ್ನೋರು ಆದಷ್ಟು ಕಾರ್ಯಕ್ರಮ ಎಲ್ಲ ಕೇಳ್ಬೇಕು ಅಂತ ನನ್ನ ಆಗ್ತದೆ.
0: ಓಕೆ, ನಮಸ್ಕಾರ ಮಾಧವನ್ ಅವರೇ. ಆಹಿರಿ ನಮ್ಮ ಕೇಳುಗರು ಕರೆಯನ್ನ ಮಾಡ್ತಾ ಇದ್ದಾರೆ, ಹಾಗೆಯೇ ಒಂದಷ್ಟು ಪತ್ರಗಳನ್ನು ಕೂಡ ಬರೆದು ಕಳಿಸಿದ್ದಾರೆ. ಪತ್ರಗಳನ್ನ ಓದೋಣ, ಈಗ ಒಂದು ಗೀತೆಯನ್ನ ಕೇಳೋಣ. ಚಿತ್ರ

ಪ್ರೇಮದ ಕಾಣಿಕೆ, ಗಾಯಕರು ಡಾಕ್ಟರ್ ರಾಜ್ಕುಮಾರ್, ಗೀತೆಯ ರಚನೆಕಾರರು ಚಿ ಉದಯಶಂಕರ್, ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

0: ಅಹಿರಿ, ನಮ್ಮ ಕೇಳುಗರು ಪತ್ರಗಳನ್ನು ಕೂಡ ಬರೆದು ಕಳಿಸಿದ್ದಾರೆ. ಈಗ ಮೊದಲ ಪತ್ರವನ್ನ ನೋಡೋಣ.
1: ನಂಜನಗೂಡು ತಾಲೂಕು ಸಿದ್ದಯ್ಯನ ಹುಂಡಿಯಿಂದ ಅಶ್ವಿನಿ ಡಿ ಅವರು ನಮಗೆ ಪತ್ರ ಬರೆದಿದ್ದಾರೆ. ನನ್ನ ಆಪ್ತ ಗೆಳತಿ, ಮೈಸೂರು ಆಕಾಶವಾಣಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಆಕಾಶವಾಣಿಯಲ್ಲಿ ಪ್ರಸಾರವಾಗುತ್ತಿರುವ ಎಲ್ಲ ಕಾರ್ಯಕ್ರಮಗಳು ಮಾಹಿತಿಪೂರ್ಣವಾಗಿ ನಮ್ಮ ಜ್ಞಾನವನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳುವಲ್ಲಿ ಸಹಾಯಕವಾಗಿದೆ. 24 ಏಪ್ರಿಲ್ರಂದು ಶುಕ್ರವಾರ ಬೆಳಿಗ್ಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನದ ಪ್ರಯುಕ್ತ ಶ್ರೀಮಾನ್ ರವರು ಹಾಗೂ ಲೋಕೇಶ್ವರಿ ಮೇಡಮ್ ರವರು ನಡೆಸಿಕೊಟ್ಟ ವಿಶೇಷ ಕಾರ್ಯಕ್ರಮ ಮಾಹಿತಿಪೂರ್ಣವಾಗಿತ್ತು. ಇವರಿಗೆ ನನ್ನ ಧನ್ಯವಾದಗಳು. ಅದೇ ದಿನ ಬೆಳಿಗ್ಗೆ 11 ಗಂಟೆಗೆ ಪ್ರಸಾರವಾದ ಸಂಗೀತ ಸಂಭ್ರಮ ಕಾರ್ಯಕ್ರಮವನ್ನು ಶಿವಶಂಕರ ಸ್ವಾಮಿ ಅವರು ಗಾನಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ರವರನ್ನು ಕುರಿತಾಗಿ ಹಲವಾರು ಮಾಹಿತಿಗಳನ್ನು ತಿಳಿಸಿಕೊಟ್ಟರು. ತುಂಬ ಅದ್ಭುತವಾಗಿತ್ತು. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಶಿವಶಂಕರ ಸ್ವಾಮಿ ಅವರಿಗೆ ನನ್ನ ಧನ್ಯವಾದಗಳು. 25 ಏಪ್ರಿಲ್ ಶನಿವಾರ 3:30ಕ್ಕೆ ಪ್ರಸಾರವಾದ ಮಕ್ಕಳ ಸಾಹಿತ್ಯ ರಂಗ ಚೆನ್ನಾಗಿತ್ತು. 24 ಏಪ್ರಿಲ್ ಶುಕ್ರವಾರ ಬೆಳಿಗ್ಗೆ ಪ್ರಸಾರವಾದ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಹಾಗೂ ಮಕ್ಕಳಲ್ಲಿ ಒತ್ತಡ ವಿಷಯ ಕುರಿತು ತುಂಬ ಒಳ್ಳೆಯ ವಿಷಯಗಳನ್ನು ತಿಳಿಸುವುದರ ಜೊತೆಗೆ ಅವರು ಹೇಳಿದ ದೋಣಿ ನಡೆಸುವ ಅಂಬಿಗ ಮತ್ತು ಪಂಡಿತರ ಕಥೆಯಲ್ಲಿ ಎಷ್ಟೊಂದು ಸಾರಾಂಶವಿತ್ತು ಎಂದು ತಿಳಿಯುತ್ತದೆ. ಇದು ಒಂದು ಉತ್ತಮ ಆರೋಗ್ಯ ಕಾರ್ಯಕ್ರಮವಾಗಿದೆ. ಈ ಕಾರ್ಯಕ್ರಮವನ್ನು ನಡೆಸಿ

0: ಕೊಟ್ಟ ತೇಜಸ್ವಿನಿ ಗಿರೀಶ್ರವರಿಗೂ ಹಾಗೂ ಭಾಗವಹಿಸಿದ ಡಾಕ್ಟರ್ ಶ್ವೇತಾ ಬಿಸಿ ಅವರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಈ ಮೂಲಕ ತಿಳಿಸಲು ಬಯಸುತ್ತೇನೆ. ಹಾಗೆಯೇ 28ರಂದು ಮಂಗಳವಾರ ಸಂಜೆ 6:10 ಪ್ರಸಾರವಾದ ಸಾಧಕರ ಸೋಪಾನ ಕಾರ್ಯಕ್ರಮದಲ್ಲಿ ಟಿಪಿ ಕೈಲಾಸಂ ಅವರ ಬಗ್ಗೆ ಹಲವಾರು ಉತ್ತಮ ಮಾಹಿತಿಗಳನ್ನು ಟಿಎಸ್ ಗೋಪಾಲ್ ರವರು ತಿಳಿಸಿಕೊಟ್ಟರು. ಇವರಿಗೆ ನನ್ನ ಅಭಿನಂದನೆಗಳು. ಅಂದೇ ಸಂಜೆ ಪ್ರಸಾರವಾದ ನಿರಾಮಯ ಮೆಡಿಕಲ್ ಕೇರ್ ನಿಮ್ಮ ಆರೋಗ್ಯ ನಮ್ಮ ಮಾತು ಕಾರ್ಯಕ್ರಮದಲ್ಲಿ ಸೋರಿಯಾಸಿಸ್ ವಿಷಯ ಕುರಿತು ಹಲವಾರು ಮಾಹಿತಿಗಳನ್ನು ತಿಳಿಸಿಕೊಟ್ಟ ಡಾಕ್ಟರ್ ರವಿ ಅವರಿಗೆ ಧನ್ಯವಾದಗಳು ಎಂದು ಅಶ್ವಿನಿ ನಮಗೆ ಪತ್ರ ಬರೆದಿದ್ದಾರೆ.
1: ಪತ್ರವನ್ನು ಬರೆದಂತ ಅಶ್ವಿನಿ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳೋಣ.
0: ಖಂಡಿತ. ಕೆ ಎಸ್ ವಿಜಯ್ ಕೌಶಿಕ್ ಅವರು ಕುಂಬಾರಕೊಪ್ಪಲು ಮೈಸೂರಿನಿಂದ ನಮಗೆ ಪತ್ರ ಬರೆದಿದ್ದಾರೆ. ನನ್ನ ಪ್ರೀತಿಯ ಅಂಬರವಾಣಿಗೆ ಹೃತ್ಪೂರ್ವಕ ವಂದನೆಗಳು. 4ನೇ ಮೇ ಸೋಮವಾರ ಮೂಡಿ ಬಂದ ಶ್ರೀ ವಿದ್ಯಾನಿಧಿ ಚಾಮರಾಜ ಒಡೆಯರ್ರವರ ಕೃತಿಗಳನ್ನಾಧರಿಸಿದ ಕಾರ್ಯಕ್ರಮ ಬಹಳ ಚೆನ್ನಾಗಿತ್ತು. ಪ್ರಸ್ತುತಪಡಿಸಿದ ಶ್ರೀಯುತ ನಂಜುಂಡಸ್ವಾಮಿ ಅವರಿಗೆ ಧನ್ಯವಾದಗಳು. ಹಾಗೆಯೇ ಅಂದೇ ರಾತ್ರಿ 10:30 ಪ್ರಸಾರವಾದ ಸವಿ ನೆನಪು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರತಿವಾದಿ ಭಯಂಕರ ಶ್ರೀನಿವಾಸ್ ಪಿ.ವಿ. ಶ್ರೀನಿವಾಸ್ರವರ ಸುಮಧುರ ಕಂಠದಿಂದ ಮೂಡಿಬಂದ ಹಳೆಯ ಗೀತೆಗಳು ಬಹಳ ಆಪ್ಯಾಯಮಾನವಾಗಿತ್ತು. ಇಂತಹ ಒಳ್ಳೆಯ ಆರಿಸಿದ ಗೀತೆಗಳನ್ನು ಪ್ರಸಾರ ಮಾಡಿದ್ದಕ್ಕಾಗಿ ಸಹನಾರವರಿಗೆ ಅನಂತ ಧನ್ಯವಾದಗಳು. ಹಾಗೆಯೇ 5ರಂದು ಪ್ರಸಾರವಾದ ಟಿಎಸ್ ಗೋಪಾಲ್ರವರ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ರಾತ್ರಿ 10 ಗಂಟೆಗೆ ಮೂಡಿಬಂದ ಲಕ್ಷ್ಮೀಶನ ಜೈಮಿನಿ ಭಾರತದ ವಾಚನ ವ್ಯಾಖ್ಯಾನದ ಚೈತ್ರವನ ತುಂಬ ಸೊಗಸಾಗಿತ್ತು. ಹಾಗೆಯೇ 10:30 ಮೂಡಿಬಂದ ಸವಿ ನೆನಪು ದಿವಂಗತ ಚಿತ್ರಬ್ರಹ್ಮ ಎಸ್.ಆರ್. ಪುಟ್ಟಣ ಕಣಗಾಲ್ರವರ ನೆನಪಾಗಿ ಕಣ್ಣಂಚಿನಲ್ಲಿ ನೀರಾಡಿತು. ಅವರ ನಿರ್ದೇಶನದ ಚಿತ್ರಗೀತೆಗಳು ಅಮೋಘವಾಗಿತ್ತು. ಅಂತೆಯೇ ರಾತ್ರಿ 7:45 ಪ್ರಸಾರವಾದ ಮೈಸೂರು ಜಂಕ್ಷನ್ನಲ್ಲಿ ತಾಯಂದಿರ ದಿನದ ಹಿನ್ನೆಲೆಯಲ್ಲಿ ಮೂಡಿಬಂದ ತಾಯಿ ಮಕ್ಕಳ ಅಭೂತಪೂರ್ವ ವಿಷಯ, ಮನುಷ್ಯನಿಗೆ ಅವನ ಜೀವನದಲ್ಲಿ ತಾಯಿಯ ಅವಶ್ಯಕತೆ ಎಷ್ಟಿರುತ್ತದೆ ಎಂದು ಬಹಳ ಸೊಗಸಾಗಿ ತಿಳಿಸಿದ್ದಾರೆ. ಅದಕ್ಕಾಗಿ ಚಿನ್ಮಯಿ ಮೇಡಮ್, ಕೀರ್ತನ ಮೇಡಮ್ ಹಾಗೂ ತೇಜಸ್ವಿನಿರವರಿಗೆ ಧನ್ಯವಾದಗಳು ಅಂತ ಅವರು ಪತ್ರ ಬರೆದಿದ್ದಾರೆ. ಸಿದ್ದಯ್ಯನ ಹುಂಡಿಯಿಂದ ಲಿಖಿತ ಡಿ, 7ನೇ ತರಗತಿಯಲ್ಲಿ ಓದುತ್ತಿರುವ ಲಿಖಿತ ಡಿ ಅವರು ನಮಗೆ ಪತ್ರ ಬರೆದಿದ್ದಾರೆ. ನನ್ನ ನಲ್ಮೆಯ ಪ್ರೀತಿಯ ಮೈಸೂರು ಆಕಾಶವಾಣಿಗೆ ನನ್ನ ನಮನಗಳು. ನೀವು ಬರವಣಿಗೆಗೆ ಪ್ರೋತ್ಸಾಹ ನೀಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ. ಬರೆಯಲು ನಿಲ್ಲಿಸಿರುವ ಕೈಗಳಿಗೆ ಮತ್ತೆ ಬರೆಯಬೇಕೆಂಬ ಆಸಕ್ತಿ ಉತ್ಸಾಹ ಮೂಡಿಸುವಲ್ಲಿ ನಮ್ಮ ಮೈಸೂರು ಆಕಾಶವಾಣಿ ಮೊದಲ ಸ್ಥಾನದಲ್ಲಿದೆ. 22 ಏಪ್ರಿಲ್ ಬುಧವಾರ ಸಂಜೆ 6:50 ಪ್ರಸಾರವಾದ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಣ್ಣು ಬದುಕಿನ ಮೂಲ ಪ್ರಕೃತಿಯ ಒಡಿಲು ನಾಟಕವನ್ನು ಯಲಚನಹಳ್ಳಿ ತೋಟಗಾರಿಕೆ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ತುಂಬ ಅದ್ಭುತವಾಗಿ ನಡೆಸಿಕೊಟ್ಟರು. ರಾಸಾಯನಿಕವನ್ನು ಮಣ್ಣಿಗೆ ಸೇರಿಸುವುದರಿಂದ ಏನೆಲ್ಲ ದುಷ್ಪರಿಣಾಮಗಳು ಉಂಟಾಗುತ್ತದೆ, ಮಣ್ಣು ಹೇಗೆ ಹಾಳಾಗುತ್ತಿದೆ ಎಂಬ ಎಲ್ಲ ವಿಷಯಗಳು ಈ ನಾಟಕದಿಂದ ತಿಳಿದು ಬಂತು. ಇದನ್ನು ತಿಳಿದು ನಾವು ಮತ್ತು ರೈತರು ಎಚ್ಚೆತ್ತುಕೊಂಡರೆ ಒಳಿತು. 27ನೇ ತಾರೀಕು ಏಪ್ರಿಲ್ ಸೋಮವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಸಾರವಾದ ಗೇಮ್ ಶೋ ಕಾರ್ಯಕ್ರಮದಲ್ಲಿ ಪದಬಂಧ ಕಾನ್ಸೆಪ್ಟ್ ಚೆನ್ನಾಗಿತ್ತು. ಕೀರ್ತನ ಮೇಡಮ್ ಮತ್ತು ಚಿನ್ಮಯಿ ಮೇಡಮ್ ತುಂಬ ಚೆನ್ನಾಗಿ ನಡೆಸಿಕೊಟ್ಟರು. ಇವರಿಗೆ ನಮನಗಳು. ಅಂದೇ ದಿನ ಸಂಜೆ 4 ಗಂಟೆಗೆ ಪ್ರಸಾರವಾದ ಮಹಿಳಾ ರಂಗ ಕಾರ್ಯಕ್ರಮದಲ್ಲಿ ಪ್ರಸಾರವಾದ ಫೋನ್ ಅಯಣ ನಾಟಕ ನನಗೆ ತುಂಬ ಇಷ್ಟ ಆಯಿತು. ಲ್ಯಾಂಡ್ಲೈನ್ ಫೋನಿನಿಂದ ಆದ ತಪ್ಪಿನಿಂದಾಗಿ ಏನೆಲ್ಲ ಸಮಸ್ಯೆಗಳು ಆದವು ಎಂಬುದನ್ನು ಈ ನಾಟಕ ವ್ಯಕ್ತಪಡಿಸಿತು. ಎಲ್ಲ ಪಾತ್ರಗಳು ಮತ್ತು ಸಂಭಾಷಣೆ ನಗುವಿನ ಅಲೆಯನ್ನು ತರಿಸಿತು. ಈ ನಾಟಕದ ತಂಡಕ್ಕೆ ನನ್ನ ಅಭಿನಂದನೆಗಳು. 30 ಏಪ್ರಿಲ್ ಗುರುವಾರ ಸಂಜೆ 6:10 ಪ್ರಸಾರವಾದ ದೈಹಿಕ ದೀಕ್ಷೆ ಕಾರ್ಯಕ್ರಮದಲ್ಲಿ ಸೌಂದರ್ಯ ವರ್ಧಕಗಳನ್ನು ಬಳಸುವುದರಿಂದ ಆಗುವ ತೊಂದರೆಗಳು ಮತ್ತು ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಡಾಕ್ಟರ್ ಕುಲ್ದೀಪ್ ಎನ್ ರವರು ತುಂಬ ಒಳ್ಳೆಯ ಮಾಹಿತಿಗಳನ್ನು ತಿಳಿಸಿಕೊಟ್ರು. ಇವರಿಗೆ ನನ್ನ ಧನ್ಯವಾದಗಳು. ಎಲ್ಲರಿಗೂ ನಮನಗಳು ಎಂದು ಹೇಳ್ತಾರೆ ಲಿಖಿತ ಡಿ, 7ನೇ ತರಗತಿ ಸಿದ್ದಯ್ಯನ ಹುಂಡಿಯಿಂದ.
1: ಬಹಳ ಸಂತೋಷ. ಒಳ್ಳೊಳ್ಳೆಯ ವಿಚಾರಗಳನ್ನು ನಮ್ಮ ಕೇಳುಗರು ಹಂಚಿಕೊಳ್ತಾ ಇದ್ದಾರೆ. ಕಾರ್ಯಕ್ರಮಗಳನ್ನು ಕೇಳೋದಷ್ಟೇ ಅಲ್ಲ, ಪ್ರತಿಕ್ರಿಯೆಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ಪತ್ರಗಳ ಮೂಲಕ ಮಾಡ್ತಾ ಇದ್ದಾರೆ. ಈಗ ಒಂದು ಕರೆಯನ್ನು ಸ್ವೀಕರಿಸೋಣ ಆಹಿರಿ.
0: ಹಾಗೆ ಆಗಲಿ. ನಮಸ್ತೆ ಆಕಾಶವಾಣಿ.
2: ಹಲೋ.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
2: ಮೇಡಮ್ ನಮಸ್ತೆ, ನಾ ತುಳಸಿದಾಸ್ ಅಂದ್ಬಿಟ್ಟು.
0: ಹೇಳಿ ತುಳಸಿದಾಸ್ ಅವರೇ.
2: ಇದು ಆಕಾಶವಾಣಿನಾ?
0: ಹೌದು.
1: ಯಾವ ಯಾವ ಎಲ್ಲಕ್ಕೆ ಕರೆ ಮಾಡಿದ್ರಿ ನೀವು?
2: ಆಕಾಶವಾಣಿಗೆ.
1: ಮತ್ತೆ ಆಕಾಶವಾಣಿನ ಅಂತ ಕೇಳ್ತಿದ್ರಲ್ಲಪ್ಪ.
2: ಅಂದ್ರೆ ನೀವು ಮಾತಾಡ್ತಿದ್ರಲ್ಲ, ಇವ್ರು ಮೇಡಮ್ ಮಾತಾಡ್ತಾವ್ರಲ್ಲ, ಕನ್ಫ್ಯೂಸ್ ಆಗೋಗ್ಬಿಡ್ತು.
1: ಅವರೇ ಅವಾಗಿಂದ ಮಾತಾಡ್ತಾ ಇರೋದು. ಹೇಳಿ ತುಳಸಿದಾಸ್.
2: ಸರ್, ಆಕಾಶವಾಣಿ ಪ್ರೋಗ್ರಾಮ್ ಚೆನ್ನಾಗಿ ಬರ್ತದೆ, ಅದರಲ್ಲಂತೂ ನನಗಂತೂ ಇಷ್ಟವಾದದ್ದು ಅಂದ್ರೆ

0: ಸರಿ ಬರ್ತದೆ ನೋಡಿ, ಅದು ಬಹಳ ಇಂಟ್ರೆಸ್ಟ್ ಆಗಿ ತುಂಬಾ ಚೆನ್ನಾಗಿ ಬರ್ತದೆ. ಅಂದ್ರೆ ಅವರು ಅವ್ರದೊಂದು ಪ್ರೋಗ್ರಾಮ್ ವಾರಕ್ಕೆ ಒಂದ್ ಎರಡು ಟ್ರಿಪ್ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಅವರೊಟ್ಟಿಗೆ ಮಾತಾಡಂಗೆ ವ್ಯವಸ್ಥೆ ಮಾಡ್ಬೇಕು ಸರ್.
1: ನೋಡೋಣ ಈ ವಿಚಾರವನ್ನು ನಿಲಯ ನಿರ್ದೇಶಕರ ಗಮನಕ್ಕೆ ನಾವು ತರುತ್ತೇವೆ.
0: ವಾರಕ್ಕೊಂದು ಎರಡು ಟ್ರಿಪ್ ಒಂದ್ ಎರಡು ಬಾರಿ ಅದೇ ಶಿವಕುಮಾರ್ ಸಾಹೇಬ್ ಡಾಕ್ಟರ್ ಆಯುರ್ವೇದಿಕ ಡಾಕ್ಟರ್ ಮಾತಾಡ್ತಾರಲ್ಲ, ಆ ನೇರ ಫೋನ್ ಕಾರ್ಯಕ್ರಮದಲ್ಲಿ ಅವರೊಟ್ಟಿಗೆ ಕೇಳಿದ್ರಾಗೆ ಮಾತಾಡಿದ್ರೆ ತುಂಬಾ ಚೆನ್ನಾಗಿರ್ತದೆ ಕಾರ್ಯಕ್ರಮ ಅಂತ ನನ್ನ ಒಂದು ಅನಿಸಿಕೆ.
1: ಓಕೆ
0: ಓಕೆ ಸರ್ ಓಕೆ
1: ನಮಸ್ಕಾರ.
2: ನಮಸ್ತೆ ಆಕಾಶವಾಣಿ.
3: ನಮಸ್ತೆ ಮೇಡಮ್.
2: ಹೇಳಿ, ಯಾರು ಮಾತಾಡ್ತಾ ಇರೋದು?
3: ಸ್ವಾಮಿ ಅಂತ ಹೇಳಿ ಶಾರದೇವಿ ನಗರದಿಂದ ಮಾತಾಡ್ತಾ ಇರೋದು.
1: ಇನ್ನೊಮ್ಮೆ ಹೇಳಿ ಹೆಸರು.
3: ನಾನು ಮಹಾದೇವ ಸ್ವಾಮಿ ಸರ್.
1: ಹೇಳಿ ಮಹಾದೇವ ಸ್ವಾಮಿ ಅವರೇ.
3: ಕಳೆದ ವಾರ ಪ್ರಸ್ತುತ ಕಾರ್ಯಕ್ರಮಗಳೆಲ್ಲ ಉತ್ತಮವಾಗಿ ಮೂಡಿ ಬಂತು ಸರ್. ಆಮೇಲೆ ಸವಿನೆನಪು ಕಾರ್ಯಕ್ರಮದಲ್ಲಿ ಪುಟ್ಟಣ ಕಣಗಾಲ ಅವರ ಚಲನಚಿತ್ರಗಳ ಆದರ್ಶ ಗೀತೆಗಳನ್ನ ಪ್ರಸಾರ ಮಾಡಿದ್ರು. ಅದು ಬಹಳ ಇಷ್ಟವಾದ ಪ್ರಿಯವಾದ ಗೀತೆಗಳನ್ನ ನಾವು ಕೇಳ್ದಂಗಾಯ್ತು ಸರ್. ಪ್ರಸಾರ ಮಾಡಲಿಕ್ಕೆ ಧನ್ಯವಾದಗಳು. ಅದೇ ದಿನ 10 ಗಂಟೆಗೆ ಪ್ರಸ್ತುತವಾಯಿತು ಇದು ಕಾವ್ಯಧಾರೆ ಕಾರ್ಯಕ್ರಮ, ಕಾವ್ಯ ವಾಚನ ಕಾರ್ಯಕ್ರಮದಲ್ಲಿ ಸೀತೆಯ ವರ್ಣನೆಯನ್ನ ಮಾಡಿದ್ರು ಸರ್. ವಸಂತ ವೈಭವ ಮತ್ತು ಅದನ್ನ ಸೀತೆ ಮತ್ತು ವಸಂತ ವೈಭವ ವರ್ಣನೆ ಮಾಡಿದ್ರು ಸರ್.
1: ಅದು ಚೈತ್ರವನ ಕಾರ್ಯಕ್ರಮ ಇರಬೇಕು, ಲಕ್ಷ್ಮೀಶನ ಜೈಮಿನಿ ಭಾರತ.
3: ಪ್ರಕೃತಿಯನ್ನ ವರ್ಣಿಸುತ್ತಾ ಸೀತಾದೇವಿಯನ್ನು ಆ ಪ್ರಕೃತಿಗೆ ಕವಿ ಬಹಳ ಸಂಕ್ಷಿಪ್ತವಾಗಿ ಉಪಯುಕ್ತವಾಗಿ ಯಾವ್ಯಾವ ಅವ್ರ ಕಲ್ಪನೆ ನೋಡಿ ಪ್ರಕೃತಿಗೆ ಯಾವ್ಯಾವ ವಸ್ತುವನ್ನ ಯಾವ್ಯಾವ ಅವರು ವರ್ಣನೆ ಮಾಡ್ಬೇಕು ಅನ್ನೋದನ್ನ ಆ ಕವಿ ಬಹಳ ಅರ್ಥಪೂರ್ಣವಾಗಿ ಮಾಡಿದ್ರು ಸರ್. ಕೇಳಿದಂಗೆ ಬಹಳ ಅರ್ಥಪೂರ್ಣವಾಗಿ ಕೇಳಿ ಕವಿ ವಸಂತ ವೈಭವನ್ನ ಮನುಷ್ಯನಿಗೆ ನೋಡಿ ಎಷ್ಟು ಮನುಷ್ಯ ಎಷ್ಟೆಲ್ಲ ಪ್ರಕೃತಿಯಲ್ಲಿ ಬೆರ್ಕೊಂಡಿದ್ದಾನೆ ಅನ್ನೋದು ನಮ್ಗೆ ತಿಳಿಸ್ತು ಸರ್.
1: ಓಕೆ ತುಳಸಿದಾಸ್ ಅವರೇ.
3: ಮಹಾದೇವ ಸ್ವಾಮಿ.
1: ಮಹಾದೇವ ಸ್ವಾಮಿ ಅವರಲ್ಲ?
3: ಹೌದು ಸರ್.
1: ಓಕೆ ಓಕೆ, ಬಹಳ ಸಂತೋಷ ಮಹಾದೇವ ಸ್ವಾಮಿ ಅವರೇ. ಜೈಮಿನಿ ಭಾರತದ ಕಾವ್ಯ ವಾಚನವನ್ನ ಬಹಳ ಆಸಕ್ತಿಯಿಂದ ತಾವು ಕೇಳಿದಿರಿ.
3: ಲಕ್ಷ್ಮೀಶ ಕವಿ ವರ್ಣಿಸಿರೋ ಸರ್.
1: ಹೌದು ಹೌದು ಹೌದು
3: ಹೌದು. ಆ ಸೀತಾದೇವಿ ವರ್ಣನೆಯನ್ನ ವಸಂತ ಮಾಸಕ್ಕೆ ವರ್ಣಿಸಿದ್ದಾರೆ ಸರ್. ನಿಜವಾಗ್ಲು
1: ಆಯ್ತು,
3: ಮಾಸ ತಕ್ಕಂತೆ ಅದು ವರ್ಣನೆ ನೀಡಿದ ಬಹಳ ಉಪಯುಕ್ತವಾದ ಕವನ ಒಳ್ಳೆ ಕವನವನ್ನ ಆಯ್ಕೆ ಮಾಡ್ಕೊಂಡಿದ್ವಿ. ನಿಮ್ಮ ನಿಲಯಕ್ಕೂ ಪ್ರಶ್ನೆ ಮಾಡಿದ ಎಲ್ಲರಿಗೂ ಧನ್ಯವಾದಗಳು.
1: ನಮಸ್ಕಾರ ಅಹಿರಿ. ಇಲ್ಲಿ ಒಂದು ಪತ್ರ ಇದೆ. ಈ ಪತ್ರವನ್ನ ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರು, ವಿಶ್ರಾಂತ ಪ್ರಾಧ್ಯಾಪಕರು, ಕವಿ, ವಿಮರ್ಶಕರು ಹಾಗೂ ಅನುವಾದಕರಾದ ಡಾಕ್ಟರ್ ಸಿ ನಾಗಣ್ಣ ಅವರದು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನದ ಅವಕಾಶಗಳು, ಈ ವಿಷಯ ಕುರಿತು ಅವರು ಪತ್ರವನ್ನು ಬರೆದಿದ್ದಾರೆ. ಈ ಕಾರ್ಯಕ್ರಮಗಳನ್ನು ನಾನು ಕೇಳ್ತಾ ಬಂದಿದ್ದೇನೆ. ಈ ಹಿನ್ನೆಲೆಯಲ್ಲಿ ನನ್ನ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳಲು ಈ ಪತ್ರವನ್ನು ಬರೀತಾ ಇದ್ದೇನೆ ಅಂತ ಹೇಳಿದ್ದಾರೆ. ಮೈಸೂರು ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಲು ಹಿರಿಯರು ಮುಂದಾದಾಗ ಆಗಿನ ಮದ್ರಾಸು ವಿಶ್ವವಿದ್ಯಾಲಯ ಬಹಳ ತಕರಾರು ತೆಗೆಯಿತು. ನಮ್ಮ ವಿಶ್ವವಿದ್ಯಾನಿಲಯದ ಅಡಿಯಲ್ಲೇ ಮುಂದುವರಿಯಬಹುದಾಗಿತ್ತಲ್ಲ, ಸ್ವತಂತ್ರ ವಿಶ್ವವಿದ್ಯಾನಿಲಯದ ಬಯಕೆ ಏಕೆ ಎಂಬುದು ಅವರ ನಿಲುವಾಗಿತ್ತು. ಆಗ ಸರ್ ಎಂ ವಿಶ್ವೇಶ್ವರಯ್ಯನವರು ಬೆಳೆದ ಮಗಳನ್ನು ಮದುವೆ ಮಾಡಿಕೊಟ್ಟು ಆಕೆಯನ್ನು ಸ್ವತಂತ್ರವಾಗಿ ಕುಟುಂಬ ಹೂಡಲು ಕಳುಹಿಸಿಕೊಡುವುದು ಸಹಜವಲ್ಲವೇ ಎಂದು ಹೇಳಿ ಮೈಸೂರು ವಿಶ್ವವಿದ್ಯಾನಿಲಯ 1916 ಅಸ್ತಿತ್ವಕ್ಕೆ ಬರುವಲ್ಲಿ ಶ್ರೀಮನ್ ಮಹಾರಾಜರ ಮಾರ್ಗದರ್ಶನದಲ್ಲಿ ಕಾರಣಕರ್ತರಾದರು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಅಸ್ತಿತ್ವಕ್ಕೆ ಬರುವ ಮೊದಲು ಹಲವು ದಶಕಗಳ ಕಾಲ ಅಂಚೆ ಮತ್ತು ತೆರಪಿನ ಶಿಕ್ಷಣ ಎಂಬುದಾಗಿ ಮೈಸೂರು ವಿಶ್ವವಿದ್ಯಾನಿಲಯದ ಅಂಗಸಂಸ್ಥೆಯಾಗಿ ಮುಂದುವರಿದಿತ್ತು. ಮೈಸೂರು ವಿಶ್ವವಿದ್ಯಾನಿಲಯದ ಭಾಗವಾಗಿಯೇ ಮುಂದುವರಿಯಲಿ ಎಂಬ ಆಸೆ ಆಡಳಿತದ ಚುಕ್ಕಾಣಿ ಹಿಡಿದವರಲ್ಲಿ ಇತ್ತು. ಎಷ್ಟೋ ಮಂದಿ ಮೈಸೂರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ದೂರ ಶಿಕ್ಷಣವನ್ನು ಪ್ರೋತ್ಸಾಹಿಸುತ್ತಿರಲಿಲ್ಲ, ಆದರೆ ಅವರ ಪ್ರತಿರೋಧ ಬಹಳ ಕಾಲ ಮುಂದುವರಿಯಲಿಲ್ಲ. ಅಂತೂ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಅಸ್ತಿತ್ವಕ್ಕೆ ಬಂದು ರಜತ ಮಹೋತ್ಸವವನ್ನೂ ಆಚರಿಸಿಕೊಂಡು ಮುಂದೆ ಸಾಗಿದೆ. ಇದು ಸಂಭ್ರಮಿಸಬೇಕಾದ ಸಂಗತಿ. ಪ್ರಸ್ತುತದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿಯಾಗಿ ಪರಿವರ್ತನೆಯಾಗಿರುವುದು ಅತ್ಯಂತ ಸಕಾಲಿಕ ಹಾಗೂ ಸಕಾರಾತ್ಮಕ ಬೆಳವಣಿಗೆಯಾಗಿದೆ. ಹಲವು ವಿಷಯಗಳಲ್ಲಿ ಇಲ್ಲಿ ಪದವಿ, ಸ್ನಾತಕೋತ್ತರ ಪದವಿ ಹಾಗೂ PhD ಅಧ್ಯಯನದ ಅವಕಾಶಗಳಿವೆ. ಸೆಲ್ಫ್ ಲರ್ನಿಂಗ್ ಮೆಟೀರಿಯಲ್ ಅಥವಾ ಸಿದ್ಧ ಪಾಠಗಳ ಮೂಲಕ ಶಿಕ್ಷಣ ಸುಭದ್ರವಾಗಿ ನಡೆದಿದೆ. ಕರಾಮೂವಿ ಮೂಲತಃ ದೂರ ಶಿಕ್ಷಣವಾದ್ದರಿಂದ ತರಗತಿಯ ಪಾಠಗಳಿಗೆ ಅವಕಾಶ ಕಡಿಮೆ. ಬೋಧಕರು ನೇರವಾಗಿ ವಿದ್ಯಾರ್ಥಿಗಳನ್ನು ತರಗತಿಯಲ್ಲಿ ಭೇಟಿ ಮಾಡಿ ಬೋಧನೆಯಲ್ಲಿ ತೊಡಗುವಾಗ ಕೆಲವು ತೊಡಕುಗಳು ಎದುರಾಗ

0: ಎರಡನ್ನೂ ಒಳಗೊಂಡು ಬೆಳಿಬೇಕಾದಂಥ ಅವಕಾಶ ಇದೆ. ಮತ್ತು ಪಾಠ ಮಾಡುವ ಪ್ರಾಧ್ಯಾಪಕರು ಕೂಡ ಪ್ರಾಜ್ಞತೆಯ ಕಡೆಗೆ ಅವರು ಹೆಚ್ಚು ಗಮನವನ್ನು ಹರಿಸಬೇಕು ಅನ್ನುವಂಥದ್ದು ಇವರ ಮೂಲ ಉದ್ದೇಶ ಆಗಿದೆ. ಬಹಳ ಅಗತ್ಯಪೂರ್ಣವಾದಂತಹ ಪತ್ರವನ್ನು ಇವರು ಬರೆದಿದ್ದಾರೆ ಅಂತ ಭಾವಿಸೋಣ. ಇವರಿಗೆ ಧನ್ಯವಾದಗಳನ್ನು ಹೇಳೋಣ. ಆಹಿರಿ,
1: ಖಂಡಿತ. ಹೆಬ್ಬಾಳ್ ಒಂದನೇ ಹಂತದಿಂದ ಎ.ಡಿ. ನಂಜುಂಡಸ್ವಾಮಿ ಅವರು ಒಂದು ಪತ್ರವನ್ನು ಬರೆದಿದ್ದಾರೆ. ಮೈಸೂರು ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ನೆನಪಿನಂಗಳದಲ್ಲಿ ಸಾರಸ್ವತ ಲೋಕದ ಅನೇಕ ಮಹನೀಯರ ಸಾಹಿತ್ಯ ಸಂಸ್ಕೃತಿ ಕ್ಷೇತ್ರ ಸೇವೆಯನ್ನು ಇಂದಿನ ತರುಣ ಜನಾಂಗ ಪರಿಚಯಿಸಿಕೊಡುವ ಸ್ತುತ್ಯಾರ್ಹ ಕಾರ್ಯಕ್ರಮವನ್ನು ಮಾಡುತ್ತಿರುವುದಕ್ಕೆ ಅಭಿನಂದನೆಗಳು. 25 ಏಪ್ರಿಲ್ ಶನಿವಾರ ಪ್ರಸಾರವಾದ ನೆನಪಿನಂಗಳ ಕಾರ್ಯಕ್ರಮದಲ್ಲಿ ಬಹುಶ್ರುತ ವಿದ್ವಾಂಸರಾದ ಡಾಕ್ಟರ್ ಎಸ್.ವಿ. ರಂಗಣ್ಣನವರನ್ನು ಕುರಿತು ಅವರ ಮಹತ್ವದ ಕೃತಿಗಳ ಬಗ್ಗೆ, ರಂಗಣ್ಣನವರ ಶೈಲಿ ಕೃತಿ ಸಂಪುಟಗಳಲ್ಲಿ ಕನ್ನಡ ಕವಿಗಳಾದ ಪಂಪ, ರನ್ನ, ಕುಮಾರವ್ಯಾಸ ಹಾಗೂ ಇತರೆ ಮಹಾಕವಿಗಳ ಕಾವ್ಯಗಳಲ್ಲಿ ಅಭಿವ್ಯಕ್ತವಾಗಿರುವ ಆಶಯಗಳ ಸಂಗತಿಯನ್ನು ಡಾಕ್ಟರ್ ಸಿ.ಪಿ.ಕೆ.ಯವರು ಅರ್ಥಪೂರ್ಣವಾಗಿ ಬಾನುಲಿ ಕೇಳುಗರಲ್ಲಿ ಹಂಚಿಕೊಂಡರು. ಸಮದರ್ಶಿತ್ವದ ಡಾಕ್ಟರ್ ಸಿ.ಪಿ.ಕೆ.ಯವರ ಎಸ್.ವಿ. ರಂಗಣ್ಣನವರ ಶೈಲಿ ಸಂಪುಟಗಳಲ್ಲಿ ಬಸವೇಶ್ವರರ ಬಗ್ಗೆ ವಚನ ವಾಂಗ್ಮಯ ಕುರಿತಂತೆ ಪ್ರಸ್ತಾಪಿಸದಿರುವ ಕುರಿತು ಅಚ್ಚರಿ ವ್ಯಕ್ತಪಡಿಸಿರುವುದು ಅರ್ಥಪೂರ್ಣವಾಗಿತ್ತು. ಮೇ 3 ಭಾನುವಾರ ರಾತ್ರಿ 9:15 ಪ್ರಸಾರವಾದ ವಿದ್ವಾನ್ ಪರಮಶಿವನ್ ಹಾಗೂ ತಂಡದವರ ಸುಭದ್ರಾ ಕಲ್ಯಾಣ ನಾಟಕದ ರಂಗಗೀತೆಗಳು ಸುಶ್ರಾವ್ಯವಾಗಿ ಚೇತೋಹಾರಿಯಾಗಿ ಮೂಡಿಬಂದವು. ದಯವಿಟ್ಟು ಮುಂದಿನ ದಿನಗಳಲ್ಲಿ ಈಗ ಪ್ರಸಾರವಾಗುತ್ತಿರುವ 15 ನಿಮಿಷಗಳ ರಂಗಗೀತೆಗಳನ್ನು 30 ನಿಮಿಷಕ್ಕೆ ವಿಸ್ತರಿಸಿ ವಾರದಲ್ಲಿ 2 ದಿವಸ ಪ್ರಸಾರ ಮಾಡಲು ವಿನಂತಿಸಿದ್ದಾರೆ
0: ಎ.ಡಿ. ನಂಜುಂಡಸ್ವಾಮಿ ಅವರು.
1: ಹೌದು,
0: ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಲಯ ನಿರ್ದೇಶಕರು ಚರ್ಚೆಯನ್ನು ನಡೆಸಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಇದು 2 ಬಾರಿ ಪ್ರಸಾರ ಆಗಲಿಕ್ಕೆ ಅವಕಾಶ ಇದೆಯೋ ಏನು ಅನ್ನೋದನ್ನು ನಿಲಯ ನಿರ್ದೇಶಕರು ಚರ್ಚಿಸಿ ತೀರ್ಮಾನವನ್ನು ಕೈಗೊಳ್ಳುತ್ತಾರೆ.
1: ಮುಂದುವರೆದಂತೆ ಮೇ 4 ತಾರೀಕು ಸೋಮವಾರ ಬೆಳಿಗ್ಗೆ 9 ಗಂಟೆಯಲ್ಲಿ ಪ್ರಸಾರವಾದ ನೆನಪಿನಂಗಳ ಕಾರ್ಯಕ್ರಮದಲ್ಲಿ ಕನ್ನಡದ ಕಣ್ವ ಆಚಾರ್ಯ ಬಿ.ಎಂ. ಶ್ರೀರವರ ಇಂಗ್ಲಿಷ್ ಗೀತೆಗಳು ಹಾಗೂ ಹೊಂಗನೂಸು ಕವನ ಸಂಗ್ರಹದಲ್ಲಿನ ಕವಿತೆಗಳ ಕುರಿತು ಎಂ.ಜಿ. ಕೃಷ್ಣಮೂರ್ತಿ, ಕೀರ್ತಿನಾಥ ಕುರ್ತುಕೋಟಿಯವರು ಅವರ ಅಭಿಪ್ರಾಯಗಳನ್ನೆತ್ತಿಕೊಂಡು ಅವರು ಎತ್ತಿರುವ ಆಕ್ಷೇಪ ಮೆಚ್ಚುಗೆಯ ಮಾತುಗಳನ್ನಿಟ್ಟುಕೊಂಡು ಕವಿ ಲೇಖಕರಾದ ಡಾಕ್ಟರ್ ಸಿ.ಪಿ.ಕೆ.ಯವರು ತಮ್ಮ ಸೂಕ್ತ ಅನಿಸಿಕೆಯನ್ನು ಆಕಾಶವಾಣಿ ಕೇಳುಗರಲ್ಲಿ ಹಂಚಿಕೊಂಡಿದ್ದಾರೆ. ಮುಂದುವರೆದಂತೆ ಮತ್ತೊಬ್ಬ ಆಚಾರ್ಯರಾದ ತೀನಂ ಶ್ರೀರವರು ತಮ್ಮ ಸ್ವರಚಿತ ಕವನಗಳನ್ನು ವಾಚನ ಮಾಡಿದ್ದು ಔಚಿತ್ಯಪೂರ್ಣವಾಗಿತ್ತು. ಉತ್ತಮ ಕಾರ್ಯಕ್ರಮ ಸಂಯೋಜಿಸಿದ ಮೈಸೂರು ಆಕಾಶವಾಣಿಗೆ ಭಾಗವಹಿಸಿದ ಸಾಹಿತಿ ಕಲಾವಿದರಿಗೆ ನಮನಪೂರ್ವಕ ಅಭಿನಂದನೆಗಳು ಎಂದು ಅವರು ಹೇಳ್ತಾರೆ.
0: ಪತ್ರವನ್ನು ಬರೆದಂಥ ಎ.ಡಿ. ನಂಜುಂಡಸ್ವಾಮಿ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳೋಣ. ಆಹಿರಿ, ಮತ್ತಷ್ಟು ಪತ್ರಗಳು ಇವೆ, ಕರೆಗಳು ಕೂಡ ಬರ್ತಾ ಇವೆ. ಈಗ ನಮ್ಮ ಮಾತಿನ ನಡುವೆ ಒಂದು ಗೀತೆಯನ್ನು ನಮ್ಮ ಕೇಳುಗರಿಗೆ ಕೇಳಿಸೋಣ. ಚಿತ್ರ ನಂಜುಂಡನಕ್ಕಾಗ, ಗಾಯಕರು ಪಿ.ಬಿ. ಶ್ರೀನಿವಾಸ್, ಎಂ.ವಿ. ವರದರಾಜು ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಉಪೇಂದ್ರ ಕುಮಾರ್.

0: ಆತ್ಮೀಯ ಕೇಳುಗರೆ,
1: ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿ ಮತ್ತು ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದೊಂದಿಗೆ ಇದೇ ತಿಂಗಳ 21ನೇ ತಾರೀಕು ಗುರುವಾರ ಬೆಳಿಗ್ಗೆ 10:30 ಸಂಜೆ 4:30
0: ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ.
1: ಬಾನುಲಿ ಬರವಣಿಗೆ ಕಾರ್ಯಾಗಾರದಲ್ಲಿ ಭಾಗವಹಿಸಲು ಇಚ್ಛಿಸುವವರು ಇದೇ ತಿಂಗಳ 14ನೇ ತಾರೀಕು ಸಂಜೆ 5 ಗಂಟೆಯೊಳಗೆ ಹೆಸರು, ವಿದ್ಯಾರ್ಹತೆ, ವಿಳಾಸದ ವಿವರಗಳನ್ನು
0: 9945614368 9945614368 ಈ ಮೊಬೈಲ್ ಸಂಖ್ಯೆಗೆ ಸಂದೇಶವನ್ನು ಕಳುಹಿಸಿ ನೋಂದಣಿ ಮಾಡಿಕೊಳ್ಳಬಹುದು. 50 ಜನ ಶಿಬಿರಾರ್ಥಿಗಳಿಗೆ ಅವಕಾಶ ಇರುವುದರಿಂದ ಮೊದಲು ಸಂದೇಶ ಕಳುಹಿಸಿದವರಿಗೆ ಮಾತ್ರ ಕಾರ್ಯಾಗಾರಕ್ಕೆ ಅವಕಾಶವಿರುತ್ತದೆ.
1: ಇದೇ ತಿಂಗಳ 21ನೇ ತಾರೀಕಿನಂದು ಕಾವ್ಯಧಾರೆ ಮತ್ತು ಕಾರ್ಯಾಗಾರ ನಡೆಯುವ ಸ್ಥಳ ಕರ್ನಾಟಕ ಸಂಘ, ಮಂಡ್ಯ.
0: ಸಮಯ ಬೆಳಗ್ಗೆ 10:30 ಸಂಜೆ 4:30.
1: ಕೆಳಗರೆ, ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6 ಕೇಳ್ತಾ ಇದ್ದೀರಿ. ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಪತ್ರೋತ್ತರ ಕಾರ್ಯಕ್ರಮವನ್ನ ಸಾಕಷ್ಟು ಸಂಖ್ಯೆಯಲ್ಲಿ ಕರೆಗಳನ್ನು ಮಾಡ್ತಾ ಇದ್ದಾರೆ, ಕರೆಗಳನ್ನು ಸ್ವೀಕರಿಸಬೇಕು ಅಂತ ಅನ್ನಿಸ್ತಾ ಇದೆ ನಮಗೆ. ಆದರೆ ಪತ್ರಗಳು ತುಂಬ ಇವೆ, ಒಂದಷ್ಟು ಪತ್ರಗಳ ಕಡೆಗೆ ನಾವು ಗಮನ ಹರಿಸೋಣ. ಆಹಿರಿ,
2: ಎಸ್ ಮನೋರಮ ಅವರು ಒಂದು ಪತ್ರವನ್ನು ಬರೆದಿದ್ದಾರೆ. ಮೈಸೂರು ಆಕಾಶವಾಣಿಯಲ್ಲಿ ಹೊಸ ಹೊಸ ಕಾರ್ಯಕ್ರಮಗಳು ಮೂಡಿ ಬರುತ್ತಿವೆ, ನಮಗೆ ಉತ್ಸಾಹ ತರುತ್ತಿವೆ. ಇದಕ್ಕಾಗಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಆರೋಗ್ಯ ಕಾರ್ಯಕ್ರಮಗಳೆಲ್ಲವೂ ಬಹಳ ಚೆನ್ನಾಗಿವೆ. ಹೆಲ್ತ್ ಇಸ್ ವೆಲ್ತ್, ನುರಿತ ವೈದ್ಯರನ್ನು ಕರೆಸಿ ನಮ್ಮ ಆರೋಗ್ಯದ ಬಗ್ಗೆ ನೀವು ಹೆಚ್ಚಾಗಿ ಗಮನ ಹರಿಸುತ್ತಿದ್ದೀರಿ. ಶ್ರೀಮತಿ ತೇಜಸ್ವಿನಿ ಗಿರೀಶ್ ಅವರು ಉಪಯುಕ್ತವಾದ ಪ್ರಶ್ನೆಗಳನ್ನು ಕೇಳಿ ವೈದ್ಯರಿಂದ ಉತ್ತರ ಹೇಳಿಸಿ ನಮ್ಮ ಆರೋಗ್ಯ ನೋಡಿಕೊಳ್ಳುತ್ತಿದ್ದಾರೆ, ಧನ್ಯವಾದಗಳು. ಡಾಕ್ಟರ್ ಕುಲ್ದೀಪ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವು ಅದ್ಭುತವಾಗಿತ್ತು. ನರ್ಸ್ಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಅವರ ಸಮಯ ಪ್ರಜ್ಞೆ ಒಂದು ಜೀವ ಉಳಿಸಿದ ಬಗ್ಗೆ ಮಾಹಿತಿ ರೋಮಾಂಚಕಾರಿಯಾಗಿತ್ತು ಎಂದು ಅವರು ಹೇಳ್ತಾರೆ. ಮತ್ತೊಂದು ಪತ್ರ ನಮಗೆ ಬಂದಿದೆ,
1: ಮಂಡ್ಯದಿಂದ ಪತ್ರವನ್ನ ಬರೆದಿದ್ದಾರೆ. ಇವರು ಪಿ ಆನಂದಮ್ಮ ಅಂಥೇಳಿ, ಬಸ್ತಿಹಳ್ಳಿ ಬನ್ನಂಗಾಡಿ ಪೋಸ್ಟ್, ಮಂಡ್ಯ ಇವ್ರದು. ಇವರು ಈ ಪತ್ರದಲ್ಲಿ ಹೇಳ್ತಾರೆ, ನಿಮ್ಮ ಆಕಾಶವಾಣಿಯಲ್ಲಿ ಪ್ರಸಾರವಾಗುವ ಕಾಮನಬಿಲ್ಲು ಕಾರ್ಯಕ್ರಮ, ಗೇಮ್ ಶೋ, ಕಾಡಿನಲ್ಲಿನ ಕಥೆಗಳು, ಮಕ್ಕಳ ಮಂಟಪ, ಕರೆಗುಂದು ಗೀತೆ, ಜನಪದ ಕಾರ್ಯಕ್ರಮಗಳು, ಹಟ್ಟಿ ಹರಟೆ, ರೈತರಿಗೆ ಸಲಹೆ ಕಾರ್ಯಕ್ರಮಗಳನ್ನು ಆಕಾಶವಾಣಿಯಲ್ಲಿ ಕೇಳಿದ ಅಭಿಮಾನಿಯಾಗಿದ್ದೇನೆ. ನಾನು ಸಹ ಎಲ್ಲ ರೀತಿಯ ಜನಪದ ಗೀತೆ

0: ಮಕ್ಕಳ ಲಾಲಿ ಹಾಡು, ಸೋಬಾನೆ ಪದ, ದೇವರ ಹಾಡು, ರಾಗಿ ಬೀಸೋ ಹಾಡು, ನಾಟಿ ಹಾಕುವಾಗ ಹಾಡುವ ಪದಗಳನ್ನು ಹಾಡಲು ನಾನು ಗೊತ್ತಿದೆ. ನಿಮ್ಮ ಆಕಾಶವಾಣಿಯಲ್ಲಿ ಹಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಬಹುದಾ? ಯಾಕೆಂದರೆ ನಮ್ಮ ಅಜ್ಜ ಅಜ್ಜಿ ತಾಯಿ ಇವರೆಲ್ಲರೂ ಕೂಡ ಹಾಡ್ತಾಯಿದ್ರು. ನಾನು ಒಂದು ಶಾಲೆಯಲ್ಲಿ ಬಿಸಿಯೂಟ ತಯಾರಕರಾಗಿ ಕೆಲಸವನ್ನು ಮಾಡ್ತಾಯಿದ್ದೇನೆ. ಅದರಿಂದ ಇಂಥ ಅವಕಾಶಗಳು ಸಿಕ್ಕಿದ್ರೆ ನಾನು ಕೂಡ ಹಾಡ್ತೇನೆ ಅಂತೇಳಿ ಪತ್ರದಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆನಂದಮ್ಮ ಅವರ ಗಮನಕ್ಕೆ ನಾವು ತರೋಣ. ಹಿರಿ, ನಮ್ಮಲ್ಲಿ ಹಾಡಬೇಕು ಅಂತ ಏನಾದರೂ ಇತ್ತು ಅಂತಂದರೆ, ರೆಗ್ಯುಲರ್ ಆಗಿ ಅಂದರೆ ನಿಯಮಿತವಾಗಿ ಹಾಡಬೇಕು ಅಂತ ಇದ್ದರೆ ಆಡಿಷನ್ ಆಗಬೇಕಾಗತ್ತೆ, ಅವರ ಧ್ವನಿ ಪರೀಕ್ಷೆ ಆಗಬೇಕಾಗುತ್ತೆ. ಧ್ವನಿ ಪರೀಕ್ಷೆ ಆದ ನಂತರದಲ್ಲಿ ನಮ್ಮ ಆಯ್ಕೆ ಸಮಿತಿಯವರು ಅವರನ್ನು, ಇವರು ತುಂಬ ಚೆನ್ನಾಗಿ ಹಾಡ್ತಾರೆ, ಆಕಾಶವಾಣಿಗೆ ಯೋಗ್ಯವಾದಂಥ ಧ್ವನಿ ಇದೆ, ಮತ್ತು ಇವರಲ್ಲಿ ಒಂದು ಸಂಪತ್ತಿದೆ, ಹಾಡಿನ ಸಂಪತ್ತು ಅಂಥೇಳಿ ಅವರು ನಿರ್ಧಾರವನ್ನು ಮಾಡಿ ಆಯ್ಕೆಯನ್ನು ಮಾಡಿದರೆ ನಾವು ಅವ್ರಿಗೆ ರೆಗ್ಯುಲರ್ ಆಗಿ ಆಗಿಂದಾಗೆ ಅವ್ರಿಗೆ ಕಾರ್ಯಕ್ರಮಗಳನ್ನು ಕೊಡಬಹುದು. ಆದರೆ ಇವರು ಪತ್ರವನ್ನು ಬರೆದಿರೋದ್ರಿಂದ ನಾವು ಇವರಿಗೆ ಒಂದು ವಿಚಾರವನ್ನು ಹೇಳಲೇಬೇಕಾಗತ್ತೆ. ಯಾಕೆ ಅಂತಂದರೆ ನಮ್ಮಲ್ಲಿ ಮಹಿಳಾ ರಂಗ ಕಾರ್ಯಕ್ರಮ ಬರ್ತದೆ, ಮಹಿಳೆಯರನ್ನು ಪರಿಚಯಿಸುವಂತಹ ಒಂದು ಕಾರ್ಯಕ್ರಮ ಅದು. ಆ ಕಾರ್ಯಕ್ರಮದಲ್ಲಿ ಇವರು ಭಾಗವಹಿಸಬಹುದು. ಇದಕ್ಕೆ ಸಂಬಂಧಪಟ್ಟವರ ಗಮನಕ್ಕೆ ನಾವು ತರ್ತೇವೆ. ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಜನಪದ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಏನಾದರೂ ಕಾರ್ಯಕ್ರಮಗಳನ್ನು ಮಾಡಿದ್ರೆ ಇವ್ರನ್ನ ನಾವು ಖಂಡಿತ ಅವಕಾಶಕ್ಕೆ ಬಳಸ್ಕೊಳ್ಳೋಣ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಈಗ ಮಿಂಚಂಚೆಯತ್ತ ನಾವು ಗಮನವನ್ನು ಹರಿಸಬೇಕಾಗತ್ತೆ. ರವೀಂದ್ರ ಎಸ್ ಕೊಳ್ಳೆಗಾಲ ಇವರು ಮಿಂಚಂಚೆಯನ್ನು ಕಳಿಸಿದ್ದಾರೆ. ಹೊಸ ಹೊಸಬ್ರು ನಮಗೆ ಮಿಂಚಂಚೆಯನ್ನು ಕಳಿಸ್ತಾ ಇರುವಂಥದ್ದು ಒಂದು ಸಂತೋಷದ ಸಂಗತಿ. ಮೈಸೂರು ಆಕಾಶವಾಣಿಯಲ್ಲಿ ದಿನಾಂಕ 1/5/2026 ಸಂಜೆ ವಿಜ್ಞಾನ ಭಾರತಿ ಕಾರ್ಯಕ್ರಮದಲ್ಲಿ ಪ್ರಸಾರವಾದ ಬ್ರಹ್ಮಾಂಡದಲ್ಲಿ ನಾವು ಒಬ್ಬಂಟಿಯೇ ಕಾರ್ಯಕ್ರಮವು ಅತ್ಯುತ್ತಮವಾಗಿ ಮೂಡಿಬಂತು. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಉಪನ್ಯಾಸಕರಾದ ಶ್ರೀಯುತ ಶಂಕರ್ ಅವರು ನಮ್ಮ ಊಹೆಗೂ ನಿಲುಕದ ಬಾಹ್ಯಾಕಾಶದ ಅನಾವರಣ ಮಾಡಿದ್ರು. ಅನ್ಯಗ್ರಹದ ಜೀವಿಯ ಇರುವಿಕೆಯ, ಆ ಜೀವಿಗಳು ಭೂಮಿಗೆ ಸಂದೇಶಗಳನ್ನು ರವಾನಿಸುತ್ತಿರುವ ಬಗ್ಗೆ ಹಲವಾರು ದಶಕಗಳಿಂದ ವಾದ ಪ್ರತಿವಾದಗಳು ಇದ್ದದ್ದೇ. ಆದರೆ ಉಪನ್ಯಾಸಕರಾದ ಶ್ರೀಯುತ ಶಂಕರ್ ಅವರು ನಿಖರವಾದ ಅಂಕಿಅಂಶಗಳು, ಗಣಿತೀಯ ಲೆಕ್ಕಾಚಾರಗಳು, ಆಲ್ಬರ್ಟ್ ಐನ್ಸ್ಟೀನ್ ಅವರ ಸಿದ್ಧಾಂತಗಳನ್ನು ಆಧರಿಸಿ ವಿವರಣೆ ನೀಡಿದ್ದು ಅತ್ಯುತ್ತಮವಾಗಿತ್ತು. ಭೂಮಿಯ ಸುತ್ತಳತೆ, ಭೂಮಿಯಿಂದ ಸೂರ್ಯನಿಗೆ ಇರುವ ಅಂತರ, ಬೆಳಕಿನ ವೇಗ, ಜ್ಯೋತಿರ್ವರ್ಷದ ಅಳತೆ, ನಮ್ಮ ಗ್ಯಾಲಕ್ಸಿ ಆಕಾಶಗಂಗೆಯ ಅಳತೆ, ಊಹಿಸಲಾಗದ ಬ್ರಹ್ಮಾಂಡದ ಶತಕೋಟಿ ಗ್ಯಾಲಕ್ಸಿಗಳ ಅನಾವರಣ, ಅಬ್ಬಬ್ಬ, ಈ ಎಲ್ಲ ವಿಸ್ಮಯಗಳ ವಿಚಾರಗಳನ್ನು ಒಮ್ಮೆ ಕಣ್ಮುಚ್ಚಿ ಕಿವಿ ಅರಳಿಸಿ ಆಲಿಸುತ್ತಿದ್ದರೆ ಒಮ್ಮೆ ಬ್ರಹ್ಮಾಂಡವನ್ನೇ ಸುತ್ತು ಹಾಕಿದ ಅನುಭವ ನೀಡದಿರದು. ಭೂಮಿಯಿಂದ ಎಂದೋ ರವಾನಿಸಿದ ಸಂದೇಶವು ಪ್ರತಿಸ್ಪಂದನೆಗೆ 100 ವರ್ಷ ಕಾಯುವ ಮಾನವನ ಅಸ್ತಿತ್ವ ಸೋಜಿಗವೇ ಸರಿ? ಈ ಹೋರಾಟವೇ ಈ ಬ್ರಹ್ಮಾಂಡದಲ್ಲಿ ನಾವು ಒಬ್ಬಂಟಿಯೇ ಎಂಬ ಪ್ರಶ್ನೆ ಮೂಡುವುದು ಸಹಜ ಮತ್ತು ಸಮಂಜಸವಾಗಿದೆ. ಅತ್ಯುತ್ತಮ ಮಾಹಿತಿಯನ್ನು ನೀಡಿದ ಉಪನ್ಯಾಸಕರಾದ ಶಂಕರ್ ಅವರಿಗೆ ಅಭಿನಂದಿಸುತ್ತಾ ಕಾರ್ಯಕ್ರಮ ರೂಪಿಸಿದ ಮೈಸೂರು ಆಕಾಶವಾಣಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಅಂಥೇಳಿ ಹೇಳಿದ್ದಾರೆ ಕೊಳ್ಳೆಗಾಲದ ಎಸ್ ರವೀಂದ್ರ ಅವರು. ವಿ ವಿಜಯ್ ಅವರ ಒಂದು ಸಂದೇಶ ಬಂದಿದೆ. ಶ್ರೀಯುತ ಶಂಕರ್ ಅವರು ಡಯಟ್ ಕೂಡಿಗೆಯಲ್ಲಿ ಉಪನ್ಯಾಸಕರಾಗಿದ್ದಾಗ ನನಗೆ ಪರಿಚಯ. ವಿಶೇಷವಾಗಿ ವಿಜ್ಞಾನದಲ್ಲಿ ಅವರ ಜ್ಞಾನ ಅಗಾಧವಾದದ್ದು ಅಂತೇಳಿ ಇದೇ ಕಾರ್ಯಕ್ರಮವನ್ನು, ಯಾವುದೋ ಬ್ರಹ್ಮಾಂಡದಲ್ಲಿ ನಾವು ಒಬ್ಬಂಟಿಯೇ ಕಾರ್ಯಕ್ರಮವನ್ನು ಕುರಿತು ವಿಜಯ್ ಅವರು ಪತ್ರವನ್ನು ಬರೆದಿದ್ದಾರೆ. ಈ ಪ್ರಸಾರದಲ್ಲಿ ಖಗೋಳದ ಬಗ್ಗೆ, ಆಕಾಶಗಾಯಗಳ ಗಾತ್ರ, ದೂರ, ಬೆಳಕಿನ ವೇಗ, ವಿಶ್ವದಲ್ಲಿನ ದ್ರವ್ಯ, ದ್ರವ್ಯರಾಶಿ ಹಾಗೂ ಶಕ್ತಿಯ ನಡುವಿನ ಸಂಬಂಧ, ಅನ್ಯಗ್ರಹ ಜೀವಿಗಳ ಇರುವಿಕೆಯ ಹಾಗೂ ಅದರ ಪತ್ತೆಹಚ್ಚುವಿಕೆಯಲ್ಲಿ ನಡೆದಿರುವ ಪ್ರಯತ್ನ ಇತ್ಯಾದಿಗಳ ಕುರಿತು ಶಂಕರ್ ಅವರು ಸಾಮಾನ್ಯ ವ್ಯಕ್ತಿಗೂ ತಿಳಿಯುವಂತೆ ವಿವರಿಸಿದ್ದು ಬಹಳ ಸಂತಸ ಆಯಿತು. ಈ ಕಾರ್ಯಕ್ರಮವನ್ನು ರೂಪಿಸಿದಂತಹ ಆಕಾಶವಾಣಿಗೆ ಧನ್ಯವಾದಗಳು ಅಂತ ಇವರು ಹೇಳಿದ್ದಾರೆ. ಜೆ.ಪಿ. ಸುಷ್ಮಾ ಅವರು ವಿಜ್ಞಾನ ಭಾರತಿ ಕಾರ್ಯಕ್ರಮ ಅಂದರೆ ಬ್ರಹ್ಮಾಂಡದಲ್ಲಿ ನಾವು ಒಬ್ಬಂಟಿಯೇ ಕಾರ್ಯಕ್ರಮವನ್ನು ಕುರಿತು ಹೇಳಿದ್ದಾರೆ. ಶಂಕರ್ ಅವರು ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ನಡೆಸಿಕೊಟ್ರು. ವಿಜ್ಞಾನದ ಅತ್ಯಂತ ಕ್ಲಿಷ್ಟ ಪರಿಕಲ್ಪನೆ ಒಂದನ್ನು ಬಹಳ ಸರಳವಾಗಿ ಕನ್ನಡ ಮಾತುಗಳಲ್ಲಿ ವಿವರಿಸಿರುವ ಅವರ ಶೈಲಿ ಹಾಗೂ ವಿಧಾನ ನಿಜಕ್ಕೂ ಶ್ಲಾಘನೀಯ. ಜ್ಯೋತಿರ್ವರ್ಷಗಳ ಕಲ್ಪನೆ, ಆಕಾಶಕಾಯಗಳ ಗಾತ್ರ ಹಾಗೂ ದೂರ, ಅನ್ಯಗ್ರಹ ಜೀವಿಗಳ ಸಾಧ್ಯತೆ, ಸದ್ಯ ನಮಗೆ ಲಭ್ಯವಿರುವ ತಂತ್ರಜ್ಞಾನದಲ್ಲಿ ಇವುಗಳನ್ನು ತಿಳಿದುಕೊಳ್ಳುವ ಪರಿ, ಎಲ್ಲದರ ಬಗ್ಗೆ ಶಂಕರ್ ಅವರು ಸವಿವರವಾಗಿ ವಿವರಿಸಿದರು. ಪ್ರಸ್ತುತಪಡಿಸಿದ ಶೈಲಿ, ಸರಳ ಭಾಷೆ, ಧ್ವನಿ ಎಲ್ಲವೂ ಕೇಳುಗರನ್ನು ಹಿಡಿದಿಟ್ಟುಕೊಳ್ಳುತ್ತವೆ. ವಿದ್ಯಾರ್ಥಿಗಳಿಗೆ ಇಂತಹ ಕಾರ್ಯಕ್ರಮಗಳು ಬಹಳ ಉಪಯುಕ್ತವಾಗಿವೆ. ಈ ಕಾರ್ಯಕ್ರಮವನ್ನು ಆಲಿಸಿ ಕೆಲವು ಮಕ್ಕಳಾದರೂ ಬಾಹ್ಯಾಕಾಶ ಕುರಿತ ಆಸಕ್ತಿ ಬಳಸಿಕೊಳ್ಳಬಹುದು ಬೆಳೆಸಿಕೊಳ್ಳಬಹುದು. ಇಂತಹ ಅದ್ಭುತ ಕಾರ್ಯಕ್ರಮಗಳನ್ನು ನೀಡಿದ ಮೈಸೂರು ಆಕಾಶವಾಣಿಗೆ ಹಾಗೂ ಶಂಕರ್ ಅವರಿಗೆ ಧನ್ಯವಾದಗಳು ಅಂತ ಹೇಳಿದ್ದಾರೆ. ಮೈಸೂರು ವಿನಾಯಕನಗರ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಸುಷ್ಮಾ ಜೆಪಿ ಅವರು. ಸುಧಾರಾಜ್ ಮೈಸೂರು ಅವರು ದೈಹಿಕ ದೀಕ್ಷೆ ಈ ಕಾರ್ಯಕ್ರಮವನ್ನು ಕುರಿತು ಹೇಳಿದ್ದಾರೆ. ದಿನಾಂಕ 7/5/2026 ಬೆಳಿಗ್ಗೆ ಪ್ರಸಾರವಾದ ಈ ಕಾರ್ಯಕ್ರಮ ಚೆನ್ನಾಗಿತ್ತು. ಪ್ರಸ್ತುತಪಡಿಸಿದ ಡಾಕ್ಟರ್ ಕುಲದೀಪ್ ಎನ್ ರವರು ದಾದಿಯರ ದಿನಾಚರಣೆಯ ಅಂಗವಾಗಿ ಒಂದು ಸಂದರ್ಭವನ್ನು ಹಂಚಿಕೊಂಡರು. ಅದರಲ್ಲಿ ಅವರು ಒಬ್ಬ ಬುದ್ಧಿವಂತ ಹಾಗೂ ಪ್ರಜ್ಞಾವಂತ ದಾದಿಯೊಬ್ಬರು ತಮ್ಮ ಸಮಯ ಪ್ರಜ್ಞೆಯಿಂದ ಕೈಗೊಂಡ ನಿರ್ಧಾರದಿಂದ ಹೇಗೆ ಒಬ್ಬ ಮಹಿಳೆಯ ಪ್ರಾಣ ಉಳಿಯಲು ನೆರವಾಯಿತು ಎಂಬುದನ್ನು ಬಹಳ ವಿವರವಾಗಿ ತಿಳಿಸಿದರು. ಹಾಗೆ ಅವರು ಒಂದು ಮಾತು ಹೇಳಿದರು, ನಾವು ರೋಗಿಯೊಂದಿಗೆ ಕೆಲವು ಕಾಲ ಮಾತ್ರ ಜೊತೆಗಿದ್ದು ಸಲಹೆಗಳನ್ನು ಕೊಡುತ್ತೇವೆ, ಆದರೆ ಆ ಸಲಹೆಗಳನ್ನು ಪಾಲಿಸಲು ರೋಗಿಗಳೊಂದಿಗೆ ಹೆಚ್ಚಿನ ಸಮಯ ಕಳೆದು ಚಿಕಿತ್ಸೆ ಮಾಡುವವರು ದಾದಿಯರೇ ಎಂದು ದಾದಿಯರ ಕಾಯಕ ಮಹತ್ವವನ್ನು ಕುರಿತಂತೆ ಹೇಳಿದ ಪ್ರಾಮಾಣಿಕ ಮಾತು ನನಗೆ ಆ ವೈದ್ಯರ ಬಗ್ಗೆ ಬಹಳ ಅಭಿಮಾನ ಹಾಗೂ ಗೌರವ ಮೂಡಿಸಿತು. ಉತ್ತಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದ ಡಾಕ್ಟರ್ ಕುಲದೀಪ್ ಎನ್ರವರಿಗೆ ಪ್ರಸಾರ ಮಾಡಿದ ಆಕಾಶವಾಣಿ ಮೈಸೂರು ಕೇಂದ್ರಕ್ಕೆ ಧನ್ಯವಾದಗಳು ಅಂತ ಹೇಳಿದ್ದಾರೆ ಮೈಸೂರಿನ JSS ನಗರದ ಸುಧಾರಾಜ್ ಅವರು. ಮತ್ತಷ್ಟು ಮಿಂಚಂಚೆಗಳು ಕೂಡ ಇವೆ ಆಹಿರಿ, ಈಗ ಮತ್ತೊಂದು ಮಿಂಚಂಚೆಯನ್ನು ಓದೋಣ.
1: ಎಪಿ ಮಹದೇವಪ್ಪ ಸಹಾಯ ಪ್ರಾಧ್ಯಾಪಕರು ಚಾಮರಾಜನಗರ
0: ಸಹಾಯಕ ಪ್ರಾಧ್ಯಾಪಕರು ಸಹ ಪ್ರಾಧ್ಯಾಪಕರು
1: ಸಹಾಯಕ ಪ್ರಾಧ್ಯಾಪಕರು ಅಂತ ಹೇಳಿದ್ದಾರೆ. ವಿಜ್ಞಾನ ಭಾರತಿ ಬ್ರಹ್ಮಾಂಡದಲ್ಲಿ ನಾವು ಒಬ್ಬಂಟಿಗೆರೆ ಕಾರ್ಯಕ್ರಮದ ಬಗ್ಗೆ ಅವರು ಮಾತನಾಡಿದ್ದಾರೆ. ಶ್ರೀಯುತ ಶಂಕರ್ ಡಯಟ್ ಚಾಮರಾಜನಗರ ಇವರ ಭಾಷಣ ಇದೊಂದು ಅಪರೂಪದ ಅದ್ಭುತವಾದ ವೈಜ್ಞಾನಿಕ ವಿಚಾರಗಳ ಸರಮಾಲೆಯನ್ನು ಸುಂದರವಾಗಿ ಹಾಗೂ ಅಚ್ಚುಕಟ್ಟಾಗಿ ವಿಜ್ಞಾನ ಕಲಿಯದ ವ್ಯಕ್ತಿಗಳಿಗೂ ಸಹ ಮನದಟ್ಟಾಗುವಂತೆ ಆಕಾಶವಾಣಿಯ ಮೂಲಕ ಬಿತ್ತರಿಸಿದ ಕಾರ್ಯಕ್ರಮ. ಇದರ ನಿಯೋಜಕರಿಗೂ ಮತ್ತು ಭಾಷಣಕಾರ ಶ್ರೀಮಾನ್ ಶಂಕರ್ ಅವರಿಗೂ ಸಾವಿರ ಸಾವಿರ ವಂದನೆಗಳು. ಇಂತಹ ವಾಂಗ್ಮಿಗಳ ಭಾಷಣಗಳು ತಮ್ಮ ನಿಲಯದಿಂದ ಮತ್ತಷ್ಟು ಪ್ರಸಾರವಾಗಲಿ ಎಂದು ಬಯಸುತ್ತೇನೆ ಎಂದು ಹೇಳ್ತಾರೆ. ಪ್ರೇಮ ಕುಮಾರಿ ಅವರು ಸಹ ಇದೇ ಕಾರ್ಯಕ್ರಮದ ಬಗ್ಗೆ ಹೇಳಿದ್ದಾರೆ. ಈ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬಂದಿದೆ, ಕೇಳಿ ತುಂಬಾ ಸಂತೋಷವಾಯಿತು, ನಡೆಸಿಕೊಟ್ಟ ಶಂಕರ್ ಸರ್ ಅವರಿಗೆ ಧನ್ಯವಾದಗಳು ಎಂದು ಹೇಳ್ತಾರೆ. ಕಿರಣ್ HP ಅವರು ನಮಗೆ ಒಂದು ಮಿಂಚಂಚೆಯನ್ನ ಕಳಿಸಿದ್ದಾರೆ. 9 ಮೇ ರಂದು ಪ್ರಸಾರವಾದ ನಮ್ಮೂರ್ ಹೆಸರು ಕಾರ್ಯಕ್ರಮ ಉತ್ತಮವಾಗಿ ಮೂಡಿಬಂತು. ನಿರೂಪಕರಾದ ಮೈಸೂರು ಉಮೇಶ್ ರವರು ಅತ್ಯುತ್ತಮವಾಗಿ ನಡೆಸಿಕೊಟ್ಟರು. ನಮ್ಮ ಸುತ್ತಲಿನ ಮಹದೇವಪುರ ಗ್ರಾಮದ ಇತಿಹಾಸ ಮತ್ತು ಹಿನ್ನೆಲೆಯನ್ನು ಎಳೆ ಎಳೆಯಾಗಿ ವಿವರಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಯುತ ಡಾಕ್ಟರ್ PK ರಾಜಶೇಖರ್ ರವರು KR ನಗರ ಹಾಗೂ ಮಿರ್ಲೆ ಗ್ರಾಮದ ಇತಿಹಾಸ ಮತ್ತು ಅದರ ವೈಶಿಷ್ಟ್ಯವನ್ನು ಮನಮುಟ್ಟುವಂತೆ ವಿವರಿಸಿದರು. ಮತ್ತೋರ್ವ ಸಂಪನ್ಮೂಲ ವ್ಯಕ್ತಿಯಾದ ಶ್ರೀಯುತ ಡಾಕ್ಟರ್ ಪ್ರಕಾಶ್ ರವರು ಮಂಡ್ಯ ಗ್ರಾಮದ ಸುತ್ತಮುತ್ತಲಿನ ಸ್ಥಳಗಳ ಐತಿಹಾಸಿಕ ಮಹತ್ವಗಳನ್ನು ಮತ್ತು ದೇವಾಲಯಗಳ ಬಗ್ಗೆ ಮಾಹಿತಿಯನ್ನು ಹಾಗೂ ಪ್ರಸ್ತುತ ವಿಧಾನಸಭಾ ಮತ್ತು ಲೋಕಸಭಾ ಕ್ಷೇತ್ರಗಳ ಮಾಹಿತಿಯನ್ನು ಅಚ್ಚುಕಟ್ಟಾಗಿ ವಿವರಿಸಿದರು. ನಮ್ಮೂರ ಹೆಸರು ಕಾರ್ಯಕ್ರಮ ನಮ್ಮೆಲ್ಲರ ಜ್ಞಾನಧನವನ್ನು ಹೆಚ್ಚಿಸುತ್ತದೆ. ವಾರದಿಂದ ವಾರಕ್ಕೆ ಹೊಸ ಊರುಗಳ ಮಾಹಿತಿ ತಿಳಿಯುವ ಬಗ್ಗೆ ನಮ್ಮಲ್ಲಿ ಕುತೂಹಲವನ್ನು ಮೂಡಿಸುತ್ತಿದೆ. ಇಂತಹ ಮನೋಜ್ಞ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದ ನಮ್ಮ ಮೈಸೂರು ಆಕಾಶವಾಣಿ ನಿಲಯಕ್ಕೆ ಹಾಗೆ ಕಾರ್ಯಕ್ರಮವನ್ನು ಅಷ್ಟೇ ಆತ್ಮೀಯವಾಗಿ ವಿವರಿಸಿದ ಶ್ರೀಯುತ ಮೈಸೂರು ಉಮೇಶ್ ರವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಎಂದು ಹೇಳ್ತಾರೆ.
0: ಕಿರಣ್ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳೋಣ. ಆಹಿರಿ ಮಿಂಚಂಚೆಯನ್ನು ನಮ್ಮ ಹೊಸ ಹೊಸ ಕೇಳುಗರು ಕಳಿಸ್ತಾ ಇದ್ದಾರೆ, ಬಹಳ ಸಂತೋಷ ಆಗುತ್ತೆ. HS ಶಿವರಾಮ್ ಅವರು ನಿವೃತ್ತ ಶಿಕ್ಷಕರು ರಾಮಕೃಷ್ಣ ನಗರದಿಂದ ಇವರು ಹೇಳ್ತಾರೆ. ಪರಿಸರ ಪ್ರಜ್ಞೆ ಪ್ರಾಮುಖ್ಯತೆ ಡಾಕ್ಟರ್ ವಿ ರಂಗನಾಥ್ ಅವರ ಭಾಷಣವನ್ನು ಕುರಿತಂತೆ ಇವರು ಹೇಳಿದ್ದಾರೆ. ಕಾಲಮಿತಿಯಲ್ಲಿ ಡಾಕ್ಟರ್ ವಿ ರಂಗನಾಥ್ ಅವರು ಪ್ರಸ್ತುತ ವಿಷಯದ ಬಗ್ಗೆ ತಮ್ಮ ವಿಚಾರಗಳನ್ನು ತಿಳಿಸಿದ್ದಾರೆ. ಪರಿಸರದ ಇಂದಿನ ದುಸ್ಥಿತಿ ಕುರಿತ ವಿಷಯಗಳನ್ನು ಹೆಚ್ಚಾಗಿ ಪ್ರಸ್ತಾಪಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಪರಿಸರ ಸಂರಕ್ಷಣೆಯಲ್ಲಿ ನಾಗರಿಕರ ಜವಾಬ್ದಾರಿ ಕುರಿತು ಅವರು ಹೇಳುತ್ತಾರೆ ಎಂದು ಭಾವಿಸಿದ್ದೇನೆ. ನನ್ನ ಅಭಿಪ್ರಾಯದಲ್ಲಿ ನಮ್ಮ ಪರಿಸರ ಸ್ಥಿತಿಗತಿಗಳು ಹದಗೆಡುತ್ತಾ ಸಾಗುತ್ತಿದೆ. ಇದಕ್ಕೆ ಮುಖ್ಯ ಕಾರಣಗಳು ಜನಸಂಖ್ಯೆ ತೀವ್ರಗತಿಯಲ್ಲಿ ಏರುತ್ತಿರುವುದು, ತತ್ಕಾರಣ ನೈಸರ್ಗಿಕ ಸಂಪನ್ಮೂಲಗಳ ಮೇಲಿನ ಬೇಡಿಕೆ ಮಿತಿಮೀರುತ್ತಿರುವುದು, ಸಂಪನ್ಮೂಲಗಳ ವಿವೇಚನಾರಹಿತ ಬಳಕೆ, ವ್ಯರ್ಥ ಪದಾರ್ಥಗಳ ಸೃಷ್ಟಿಯಲ್ಲಿ ಅತಿಯಾದ ಹೆಚ್ಚಳ, ವ್ಯರ್ಥ ಪದಾರ್ಥಗಳ ವಿಲೇವಾರಿ ಅತ್ಯಂತ ಅಸಮರ್ಪಕವಾಗಿರುವುದು, ಮರುಬಳಕೆ ಮಾಡಬಹುದಾದ ವಸ್ತುಗಳ ಬಗ್ಗೆ ತಿಳುವಳಿಕೆ ಸಾಲದಿರುವುದು, ಪರಿಸರ ಸಂರಕ್ಷಣೆಯ ತುರ್ತಿನ ಬಗ್ಗೆ ಅರಿವು ಮೂಡಿಸುವಲ್ಲಿ ಶಿಕ್ಷಣ ವ್ಯವಸ್ಥೆ ಸೋತಿರುವುದು ಇತ್ಯಾದಿ. ಜವಾಬ್ದಾರಿಯುತ ನಾಗರಿಕರಿಗಾಗಿ ಪರಿಸರ ಸಂರಕ್ಷಣೆಯಲ್ಲಿ ನಾವು ಹೇಗೆ ಪಾತ್ರ ವಹಿಸಬಹುದು? 3 ರೆಡ್ಯೂಸ್ ರಿಯೂಸ್ ರೀಸೈಕಲ್ ಈ 3 ಹೇಳಿದ್ದಾರೆ. ಪ್ರಜ್ಞಾವಂತ ನಾಗರಿಕರೆಲ್ಲ ಅಂಗಡಿಗೆ ಹೋಗುವಾಗ ಬಟ್ಟೆ ಕೈಚೀಲಗಳನ್ನು ಒಯ್ದು ಪ್ಲಾಸ್ಟಿಕ್ ವ್ಯರ್ಥವನ್ನು ಕಡಿಮೆ ಮಾಡಬಹುದು. ಬೇರೆ ಬೇರೆ ಸೈಜಿನ ಬಟ್ಟೆ ಕೈಚೀಲಗಳನ್ನು ಇಟ್ಟುಕೊಂಡು ಸಂದರ್ಭಾನುಸಾರ

0: ಬಳಸಬಹುದು. ಕುಡಿಯುವ ನೀರಿಗೆ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಸಾಮೂಹಿಕ ಊಟ ಉಪಹಾರ ಸಂದರ್ಭಗಳಲ್ಲಿ ಕಡ್ಡಾಯವಾಗಿ ತಿರಸ್ಕರಿಸಿ ಮನೆಯಿಂದಲೇ ಈ ಮೊದಲೇ ಉಪಯೋಗಿಸಿದ ಇರುವ ಸ್ಟೀಲ್ ಬಾಟಲ್ಗಳನ್ನು ಬಳಸಿ ಹೀಗೆ ಹಲವಾರು ಕ್ರಮಗಳನ್ನು ಅನುಸರಿಸಬಹುದು. ಸದ್ಯಕ್ಕೆ ಅಲ್ಪಸಂಖ್ಯಾತ ಜನಸಮುದಾಯದ ಮಾತ್ರ ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ, ಅಂದರೆ ಕಡಿಮೆ ಜನ ಮಾತ್ರ ಇದನ್ನು ಅನುಸರಿಸ್ತಾ ಇದ್ದಾರೆ. ಅವಕಾಶ ಸಿಕ್ಕಾಗಲೆಲ್ಲ ಈ ನಾವು ಹೇಳಿದ ವಿಚಾರಗಳನ್ನು, ಪರಿಸರಕ್ಕೆ ಸಂಬಂಧಪಟ್ಟಂತಹ ಸಂಗತಿಗಳನ್ನು, ವಿಧಾನಗಳನ್ನು ಅಳವಡಿಸ್ಕೊಂಡ್ರೆ ಪರಿಸರವನ್ನು ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂತಹ ಬಹಳ ಮಹತ್ವದ ಸಂಗತಿಗಳನ್ನು, ವಿಚಾರಯೋಗ್ಯವಾದಂತಹ ಸಂಗತಿಗಳನ್ನು HS ಶಿವರಾಮ್ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನಿವೃತ್ತ ಶಿಕ್ಷಕರಾಗಿರುವಂತಹ ಇವರಿಗೆ ಮಿಂಚಂಚೆಯನ್ನು ಕಳಿಸಿದ್ದಕ್ಕಾಗಿ ನಾವು ಧನ್ಯವಾದಗಳನ್ನು ಹೇಳೋಣ. ಆಹಿರಿ, ಕಾರ್ಯಕ್ರಮದಲ್ಲಿ ಇನ್ನೊಂದೆರಡು ಕರೆಗಳನ್ನು ಸ್ವೀಕರಿಸಬಹುದು ಅಂತ ಅನಿಸುತ್ತೆ, ನೋಡೋಣ ಮುಂದಿನ ಕರೆ. ಹಲೋ,
1: ಹಲೋ, ನಮಸ್ತೆ ಸರ್.
0: ನಮಸ್ಕಾರ, ಸಂಕ್ಷಿಪ್ತವಾಗಿ ಹೇಳಿ ತಮ್ಮ ಹೆಸರು.
1: ನಾನು ಮಂಡ್ಯದಿಂದ ಪಾರ್ವತಿ ಸರ್.
0: ಹೇಳಿ ಪಾರ್ವತಿ ಅವರೇ,
1: ಮಾತಾಡ್ತಿರೋದು.
0: ಹೇಳಿ.
1: ಸೋಮವಾರದಿಂದ ಒಳ್ಳೊಳ್ಳೆ ಚಿತ್ರಗೀತೆಗಳು ಮೂಡ್ ಬಂತು ಸರ್. ಹಾಗೆ ನಿನ್ನೆ ಗುರುರಾಜು ನಾಯ್ಡವರ ಕಥಾ ಕಾಲಕ್ಷೇಪ ಬಹಳ ಚೆನ್ನಾಗಿತ್ತು. ಹಾಗೆ ದಿಗ್ವಿಜಯ ಸರ್ ವಿದ್ಯಾರ್ಥಿಗಳ ಜೊತೆ ನಡೆಸುವ ಸಂಭಾಷಣೆನು ಅದು ಚೆನ್ನಾಗಿ ಮೂಡ್ ಬರ್ತಿದೆ. ಆಮೇಲೆ ಈ ಕೆನ್ನಯ್ಯ ಜಾಡಿನಲ್ಲಿ ಧಾರಾವಾಹಿ ಇದೆ ಅಲ್ಲ ಸರ್, ಅದ್ರದ್ದು ಅರ್ಥ ಏನ್ ಸರ್?
0: ಕಾರ್ಯಕ್ರಮ ಕೇಳ್ತಾ ಇದ್ದೀರಾ?
1: ಕೇಳ್ತಿದ್ದೀನಿ. ಅದು ಕೆನ್ನಯ್ಯ ಜಾಡಿನಲ್ಲಿ ಅಂತ ಬರ್ತಾ ಇದೆ ಅಲ್ಲ, ಅದ್ರದ್ದು ಅರ್ಥನೇ ಗೊತ್ತಾಗ್ತಿಲ್ಲ, ಅದಕ್ಕೋಸ್ಕರ ನಾನು ಫೋನ್ ಮಾಡಿದೆ ಸರ್.
0: ಆ ಕುತೂಹಲ ನಿಮ್ಗೆ ಇರ್ಲಿ, ಕಡೆ ದಿನಗಳಲ್ಲಿ ಅವ್ರು ಹೇಳ್ಬೋದು. ಪೂರ್ತಿ ಕೇಳಿ, ಪೂರ್ತಿ ಕೇಳಾದ್ಮೇಲೆ ಕೆನ್ನಯ್ಯ ಜಾಡು ಅಂತಂದ್ರೆ ಏನು ಅಂತ ಗೊತ್ತಾಗುತ್ತೆ.
1: ಆಮೇಲೆ ಮೈಸೂರ್ ಜಂಕ್ಷನ್ ಸಹ ಚೆನ್ನಾಗಿ ಮೂಡ್ ಬರ್ತಾ ಇದೆ.
0: ನಿನ್ನೆ
1: ದಾದಿಯರ ದಿನದ ಸಾಧನೆ ಬಗ್ಗೆ ತುಂಬಾ ಚೆನ್ನಾಗಿ ಮೂಡ್ ಬಂತು. ನಾನು ಸಹ ಒಂದು ಬರ್ದು ಕಳಿಸ್ತೆ ನಿನ್ನೆ, ಅದು ಪ್ರಸಾರ ಆಗ್ಲಿಲ್ಲ. ವಾರ ವಾರ ಪ್ರಸಾರ ಆಯ್ತಿತ್ತು, ನಿನ್ನೆ ಪ್ರಸಾರ ಆಗ್ಲಿಲ್ಲ.
0: ಓಕೆ ಪಾರ್ವತಿ, ಮುಂದಿನ ದಿನಗಳಲ್ಲಿ ಪ್ರಸಾರ ಆಗುತ್ತೆ, ನೋಡುವ ಸಮಯ ಇಲ್ಲ. ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು, ನಮಸ್ಕಾರ.
1: ಆಯ್ತು ಸರ್, ನಮಸ್ತೆ, ನಮಸ್ತೆ.
0: ಅಹಿರಿ, ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಹತ್ತಿರ ಆಗೇ ಬಿಟ್ಟಿದೆ. ಈಗ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಮಾತನಾಡಿದಂತಹ, ಪತ್ರವನ್ನು ಬರೆದಂತಹ, ಮಿಂಚೆಯನ್ನು ಕಳಿಸಿದಂತಹ ಎಲ್ಲ ಅಭಿಮಾನಿ ಕೇಳುಗರಿಗೆ ವಂದಿಸ್ತ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಎಲ್ಲರಿಗೂ ನಮಸ್ಕಾರ.
2: ನಮಸ್ಕಾರ.
0: ಇದುವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಪತ್ರೋತ್ತರ ಕಾರ್ಯಕ್ರಮವನ್ನು ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಆಹಿರಿ ಪುಟ್ಟಿ. ಇದು ಆಕಾಶವಾಣಿ ಮೈಸೂರು FM 100.6. ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಯನ್ನು ವೇಗಗೊಳಿಸಿ ಕೈಗಾರಿಕೆ ಹೂಡಿಕೆದಾರರಿಗೆ ಅನುಕೂಲಕರ ವಾತಾವರಣ ಸೃಷ್ಟಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಅಗತ್ಯ ಸೂಚನೆ ನೀಡಲಾಗಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಕೈಗಾರಿಕೆ ಮೂಲಸೌಕರ್ಯ ಅಭಿವೃದ್ಧಿ ಮಂಡಳಿ ಹಾಗೂ ಕರ್ನಾಟಕ ಕೈಗಾರಿಕೆ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಸಚಿವರು, ಚಾಲ್ತಿಯಲ್ಲಿರುವ ಯೋಜನೆಗಳು ಹಾಗೂ ಭವಿಷ್ಯದಲ್ಲಿ ಕೈಗೊಳ್ಳಬೇಕಿರುವ ಅಭಿವೃದ್ಧಿ ಯೋಜನೆಗಳ ಕುರಿತು ಮಹತ್ವದ ಮಾತುಕತೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಕೊಡಮಾಡುವ ಪ್ರಗತಿಪರ ರೈತ ಮಹಿಳೆ ಪ್ರಶಸ್ತಿಗೆ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಕಡ್ಡಿ ರಾಂಪುರ ಗ್ರಾಮದ ಗೌರಮ್ಮ ಸಿದ್ದಲಿಂಗಯ್ಯ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳ ಒಟ್ಟು 8 ಜನ ಮಹಿಳೆಯರು ಭಾಜನರಾಗಿದ್ದಾರೆ. ಕಲಬುರಗಿಯಲ್ಲಿ ಆಯೋಜಿತ ಸಮಾರಂಭದಲ್ಲಿ ಪ್ರಶಸ್ತಿಗಳನ್ನು ಪ್ರದಾನಿಸಿ ಗೌರವಿಸಲಾಯಿತು. ಕಡ್ಡಿ ರಾಂಪುರ ಗ್ರಾಮದಲ್ಲಿ ಸಾವಯವ ಕೃಷಿ ಕೈಗೊಂಡು ವಿವಿಧ ಬೆಳೆಗಳನ್ನು ಬೆಳೆಯುತ್ತಿರುವ ಗೌರಮ್ಮ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ತಮ್ಮೆಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಗೌರಮ್ಮ. ಕಟ್ರಾಂಪುರ ಗ್ರಾಮದಲ್ಲಿ 12 ಎಕರೆ ಜಮೀನಿದೆ. ಬಾಳೆ, ತೆಂಗು, ಅಡಿಕೆ, ಲೆಮನ್, ನುಗ್ಗೆಕಾಯಿ, ಕಬ್ಬು, ಮಾವು, ಟೀಕುಡ್ಡು ಎಲ್ಲಾ ಸೇರಿಸಿ ಸಮಗ್ರ ಕೃಷಿ ಮಾಡಲಾಗಿದೆ. ಹನಿ ನೀರಾವರಿ ಯೋಜನೆ ಮಾಡಲಾಗಿದೆ. ಇವೆಲ್ಲ ಪ್ರಯತ್ನದಿಂದ ನನಗೆ ಕಲ್ಯಾಣ ಕರ್ನಾಟಕದಿಂದ ವಿಜಯನಗರ ಡಿಸ್ಟಿಕ್ಗೆ ನನಗೆ ಅವಾರ್ಡ್ ಸಿಕ್ಕಿದೆ. ಉತ್ತಮ ರೈತ ಮಹಿಳೆ ಎಂದು ನನಗೆ ಪ್ರಶಸ್ತಿ ಸಿಕ್ಕಿದೆ.
0: ಕೊಪ್ಪಳ ತೋಟಗಾರಿಕೆ ಇಲಾಖೆ ವತಿಯಿಂದ ನಗರದ ತೋಟಗಾರಿಕೆ ಜಂಟಿ ನಿರ್ದೇಶಕರ ಕಚೇರಿ ಆವರಣದಲ್ಲಿ 10ನೇ ವರ್ಷದ ಮಾವು ಮೇಳಕ್ಕೆ ಚಾಲನೆ ದೊರೆತಿದೆ. 22ರವರೆಗೆ ಜರುಗುವ 10 ದಿನಗಳ ಮಾವು ಮೇಳದಲ್ಲಿ ಕೇಸರ್, ದಶಹರಿ, ತೋತಾಪುರಿ, ಮಲ್ಲಿಕ, ಬೆನೆಶಾನ್, ಸಿಂಧೂರಿ, ಇಮಾಮ್ ಪಸಂದ್ ಸೇರಿದಂತೆ ವಿವಿಧ ತಳಿ ಮಾವುಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳ ನಡೆಯಲಿದೆ. 100ಕ್ಕೂ ಹೆಚ್ಚಿನ ಸಂಖ್ಯೆಯ ಮಾವು ಬೆಳೆಗಾರರು ಮಾವು ಮೇಳದಲ್ಲಿ ಪಾಲ್ಗೊಂಡಿದ್ದಾರೆ. 10ನೇ ವರ್ಷದ ಮಾವು ಮೇಳದ ಅಂಗವಾಗಿ ಆಯೋಜಿತ ಛಾಯಾಚಿತ್ರ ಪ್ರದರ್ಶನವನ್ನು ವೀಕ್ಷಿಸಿದ ವಿಧಾನ ಪರಿಷತ್ ಸದಸ್ಯರಾದ ಹೇಮಲತಾ ನಾಯಕ್ ಮೆಚ್ಚುಗೆ ವ್ಯಕ್ತಪಡಿಸಿದರು. ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಇದೇ 16, 17 ಹಾಗೂ 18ರಂದು 3 ದಿನಗಳ ಕಾಲ ಮಾವು ಮೇಳ 2026 ಆಯೋಜಿಸಿದೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಮಲೆ ಮಹದೇಶ್ವರ ಬೆಟ್ಟ ಹಾಗೂ ನಾಗಮಲೆಗೆ ಪಾದಯಾತ್ರೆ ಮೂಲಕ ತೆರಳಲು ಜಾತ್ರಾ ಅವಧಿಯಲ್ಲಿ ಮಾತ್ರ ಅವಕಾಶ ನೀಡಲಾಗುವುದು ಎಂದು ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ನಾಗಮಲೆಗೆ ತೆರಳುತ್ತಿದ್ದ ಬಾಲಕ ಚಿರತೆ ದಾಳಿಯಿಂದ ಮೃತಪಟ್ಟ ಹಿನ್ನೆಲೆ ಕಾವೇರಿ ಹಾಗೂ ಮಲೆ ಮಹದೇಶ್ವರ ವನ್ಯಜೀವಿ ಧಾಮದ ಅಧಿಕಾರಿಗಳೊಂದಿಗೆ ವರ್ಚುವಲ್ ಮೂಲಕ ಸಭೆ ನಡೆಸಿದ ಸಚಿವರು, ಮಹದೇಶ್ವರ ಬೆಟ್ಟಕ್ಕೆ ಶಿವರಾತ್ರಿ, ಯುಗಾದಿ, ಜಾತ್ರೆ ವೇಳೆ ಮಾತ್ರವೇ ಕಾಲ್ನಡಿಗೆಯಲ್ಲಿ ಸಾಗಲು ಅವಕಾಶ ನೀಡುವಂತೆ ನಿರ್ದೇಶಿಸಿದರು. ವಿಶ್ವಪ್ರಸಿದ್ದ ಹಂಪಿಯಲ್ಲಿ ಅನಧಿಕೃತವಾಗಿ ಕಾರ್ಯಾಚರಿಸುತ್ತಿರುವ ಹೋಂಸ್ಟೇ, ವಸತಿಗೃಹ ಹಾಗೂ ಗೆಸ್ಟ್ ಹೌಸ್ಗಳ ಮೇಲೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಜಾಹ್ನವಿ ನೇತೃತ್ವದ ತಂಡ ದಾಳಿ ನಡೆಸಿ ಪರಿಶೀಲನೆ ನಡೆಸಿತು. ಮುಂದಿನ 5 ದಿನಗಳವರೆಗೆ ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ತಾಪಮಾನ ಏರಿಕೆಯಾಗುವ ಸಾಧ್ಯತೆ ಇದ್ದು, ನಾಗರಿಕರು ಮುಂಜಾಗ್ರತೆ ಕ್ರಮಗಳನ್ನು ಪಾಲಿಸಿ ಸುರಕ್ಷಿತರಾಗಿರುವಂತೆ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಅಭಾವ ಮರುಕಳಿಸುವ ಗ್ರಾಮಗಳನ್ನು ಗುರುತಿಸಿ ಸಮರ್ಪಕವಾಗಿ ಕುಡಿಯುವ ನೀರು ಪೂರೈಕೆ ಮಾಡಲು ಕ್ರಮ ವಹಿಸುವಂತೆ ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸೂಚಿಸಿದ್ದಾರೆ. ಗದಗ್ ಜಿಲ್ಲೆಯಲ್ಲಿ ತಾಪಮಾನ ಏರಿಕೆ ಹಿನ್ನೆಲೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಎಚ್ಚರ ವಹಿಸಬೇಕು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯ ಗ್ರಾಮಗಳಲ್ಲಿ ಸಮರ್ಪಕ ಕುಡಿಯುವ ನೀರಿನ ಪೂರೈಕೆಯಾಗುತ್ತಿರುವ ಬಗ್ಗೆ ಖಚಿತಪಡಿಸಿಕೊಳ್ಳಬೇಕು ಎಂದು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಡಾ ಎಂವಿ ವೆಂಕಟೇಶ್ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ 60ನೇ ಘಟಿಕೋತ್ಸವ ನಾಳೆ ಬೆಳಗ್ಗೆ 11:30ಕ್ಕೆ ಜಿಕೆವಿಕೆ ಆವರಣದಲ್ಲಿರುವ ಡಾ ಬಾಬು ರಾಜೇಂದ್ರ ಪ್ರಸಾದ್ ಅಂತಾರಾಷ್ಟೀಯ ಸಮಾವೇಶ ಭವನದಲ್ಲಿ ಜರುಗಲಿದೆ. ಇಂದು ಹಿರಿಯ ಸಾಹಿತಿ ಪದ್ಮವಿಭೂಷಣ ಆರ್ಕೆ ನಾರಾಯಣ್ ಅವರ ಪುಣ್ಯತಿಥಿ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಎಕ್ಸ್ ಖಾತೆಯಲ್ಲಿ ಆರ್ಕೆ ನಾರಾಯಣ್ ಅವರ ಸಾಹಿತ್ಯಿಕ ಕೊಡುಗೆಗಳನ್ನು ಸ್ಮರಿಸಿದ್ದು ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಡಿ ಬಾಗಲಕೋಟೆ ಜಿಲ್ಲೆಯ ರೈತರಿಂದ ಎಫ್ಎಕ್ಯೂ ಗುಣಮಟ್ಟದ ಸೂರ್ಯಕಾಂತಿ ಖರೀದಿ ಪ್ರಕ್ರಿಯೆ ಆರಂಭಿಸಲಾಗಿದ್ದು, ಪ್ರತಿ ಕ್ವಿಂಟಾಲ್ಗೆ 7,721 ರೂಪಾಯಿ ದರ ನಿಗದಿಪಡಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10.
2: ಆಕಾಶವಾಣಿ ವನಿತಾ ವಿಹಾರ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರಿಯ ಸ್ವಾಗತ ಕೇಳುಗರೆ.
3: ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಬಾಡಿದ ಹೂವುಗಳಿಗೆ ಜೀವ ತುಂಬುವ ಚಿತ್ರಕಲಾವಿದೆ ರೂಪಾ ವಸುಂಧರ ಆಚಾರ್ಯ ಅವರೊಂದಿಗೆ ಸಂದರ್ಶನ.
4: ಕೇಳುಗರೆ ನಮಸ್ಕಾರ. ಬಾಡಿದ ಹೂಗಳು, ಮೊಗ್ಗುಗಳು, ಒಣಗಿದ ಎಲೆಗಳನ್ನ ಎಸೆಯುವುದು ನಾವು ಸಾಮಾನ್ಯ. ಆದರೆ ಪಡುಬಿದ್ರಿಯ ಕಲಾವಿದೆ ರೂಪಾ ವಸುಂಧರ ಆಚಾರ್ಯ ಅವರು ಅವುಗಳಿಗೆ ಜೀವ ತುಂಬುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಚಿತ್ರಕಲಾವಿದೆಯಾಗಿ ಸುಮಾರು 23 ವರ್ಷಗಳ ಅನುಭವ ಅವರದು. ಇದೀಗ ನಮ್ಮ ಜೊತೆ ಮಾತನಾಡುವುದಕ್ಕೆ ಬಂದಿದ್ದಾರೆ. ಮೇಡಮ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ.
5: ನಮಸ್ತೆ ಮೇಡಮ್.
4: ಸಾಮಾನ್ಯವಾಗಿ ಮನೆಯಲ್ಲಿ ದೇವರಿಗೆ ಇಡುವಂತಹ ಹೂವು ಇರಬಹುದು, ಅಥವಾ ಮನೆಯ ಅಂಗಳದಲ್ಲಿ ಅರಳಿದಂತಹ ಹೂಗಳು ಬಾಡಿ ಹೋದಾಗ ಅದನ್ನ ಬಿಸಾಡುವಂಥದ್ದು ಸಾಮಾನ್ಯ. ಆದರೆ ನೀವಕ್ಕೆ ಒಂದು ಮರುಜೀವ ಕೊಡುವಂತಹ ಕೆಲಸವನ್ನು ಮಾಡಿದ್ದೀರಿ. ಹೇಗೆ ಮೇಡಮ್, ಹೇಗೆ ಆರಂಭ ಆಯಿತು, ಹೇಗೆ ಹೊಳೆಯಿತು ನಿಮಗೆ ಆ ಒಂದು ಕಲ್ಪನೆಗಳು?
5: ಅಂದರೆ ನಾವು ಚಿಕ್ಕದಿರುವಾಗ ಶಾಲೆಗೆ ಹೋಗುವ ಈ ಎಲೆಗಳನ್ನೆಲ್ಲ ಏನೋ ಒಂದು ಕುತೂಹಲಕ್ಕೆ ತೆಗೆದು ಪುಸ್ತಕದಲ್ಲಿ ಇಡುವಂಥದ್ದು, ಅದು ನನಗೆ ತುಂಬ ಥ್ರಿಲ್ ಅನ್ನಿಸ್ತಾ ಇತ್ತು, ತುಂಬ ಖುಷಿ ಆಗ್ತಾ ಇತ್ತು ಎಷ್ಟೋ ದಿನಗಳ ನಂತರ ನೋಡಿದ ಕೂಡಲೇ. ಯಾಕಂದರೆ ಹಸೆಲೆ ಇದ್ದದ್ದು, ಅದು ಒಂಥರ ಹಳದಿ ಥರ, ಒಂಥರ ಕಂದು ಬಣ್ಣಕ್ಕೆ ತಿರುಗುವಂಥದ್ದು, ಅದು ಯಾವಾಗಲೂ ನನ್ನ ಮನಸ್ಸಲ್ಲಿ ನನಗೆ ತಲೆಯಲ್ಲಿ ಇತ್ತು, ಏನಾದರೂ ಇದರಲ್ಲಿ ಒಂದು ಮಾಡಬೇಕು ಅಂತ. ಬಹುಶಃ ಟೈಮು ಸಿಕ್ಕಿರಲಿಲ್ಲ, ಬಹುಶಃ ನಾನಾಗ ಕಲಾವಿದೆಯೂ ಆಗಿರಲಿಲ್ಲ. ಒಂದು ಸಹಜ ಒಂದು ಬಾಲ್ಯತನ ಹೇಗಿತ್ತು ಹಾಗೆ ಎಲ್ಲ ಹಾಗೇನೆ ಇತ್ತು. 1999 ನಾನು BGM ಸ್ಕೂಲ್ ಆಫ್ ಆರ್ಟ್ ಅಲ್ಲಿ ಮೊಹಮ್ಮದ್ ಸರ್ರಿಂದ ಚಿತ್ರಕಲೆಯನ್ನು ಅಭ್ಯಾಸ ಮಾಡಿಕೊಂಡಿದ್ದೆ. ನಂತರ ನನ್ನ ಈ ಕಲೆ ಆರಂಭ ಹೀಗೆ ಆಯ್ತು. ನಂತರ ಇದು ನಾನು ಊರಲ್ಲಿ ಬಂದ ತೋಟ ಮಾಡ್ಕೊಂಡಾಗ ಈ ಎಲೆಗಳನ್ನೆಲ್ಲ ನೋಡುವಾಗ ಆಸಕ್ತಿ ಹೊಳಿತಾ ಇತ್ತು. ಮೊದಲು ಮಾಡ್ತಾ ಇದ್ದಲ್ಲ, ಯಾಕೆ ಈಗ ಬಿಟ್ಟು ಬಿಟ್ಟೆ ಅಂತ ಪುನಃ ಪುಸ್ತಕದೊಳಗೆ ಇಡುದು. ಅದು ಒಂದು ಒಂದು ಮೆಥಡ್ ಆಕ್ಚುಲಿ, ನನ್ನ ಕೃತಿಗಳಲ್ಲಿ ಒಂದು ಮೆಥಡ್ ಎಲೆಗಳನ್ನು ಮೊಣಗಿಸಿರುವಂತ.
4: ಹಾಗೆ ನಿಮ್ದು ಆ ಒಂದು ಕಲಾಕೃತಿಗೆ ಜೀವ ಬಂದಿರುವಂತದ್ದು ನಿಮ್ಮ ಬಾಲ್ಯದ ಕನಸು.
5: ಒಣಗಿಸ್ತಾ ಇದ್ದೆ, ಬಟ್ ಏನೋ ಒಂದು ಮಾಡ್ಬೇಕು ಅಂತ ಇತ್ತು, ತುಮೂಲ ಇತ್ತು, ಆಸಕ್ತಿ ಇತ್ತು. ನನ್ನಿಂದ ಮೊದಲಿಂದ ನನಗೊಂದು ಸಂಶೋಧನಾತ್ಮಕ ಒಂದು ಪ್ರವೃತ್ತಿ ಯಾಕೆ ಬಂತು, ಹೇಗೆ ಬರ್ತದೆ. ಚಿಕ್ಕದಿಲ್ಲಿರುವಾಗ್ಲೂ ನನ್ನ ಅಪ್ಪನಿಗೆ ಯಾವಾಗ್ಲೂ ತುಂಬಾ ಅಪ್ಪ ಹೇಳುದು, ಎಷ್ಟು ಪ್ರಶ್ನೆ ಕೇಳುದು, ನೀನು ಉತ್ತರ ಹುಡ್ಕೊಳ್ಬೇಕು ಎಲ್ಲದಕ್ಕೆ ಅಂತ. ಕೆಲವೊಂದು ಪುಸ್ತಕಗಳ ಮೂಲಕ ಹುಡ್ಕೊಳ್ತಾ ಇದ್ದೆ. ಮತ್ತೆ ಈಗ ಅದೇ ಸಂಶೋಧನಾತ್ಮಕ ಪ್ರವೃತ್ತಿಯೇ ನನ್ಗೆ ಮೋಸ್ಟ್ಲಿ ಈ ಕಲೆಗೆ ಒಂದು ಸಾಧನ ಆಗಿರ್ಬಹುದು ಅಂತ ಅನಿಸ್ತದೆ.
4: ಈಗ ನಿಮ್ಮ ಬಾಲ್ಯ ಎಲ್ಲ ಎಲ್ಲಿ ಆಯ್ತು ಮೇಡಮ್? ನೀವು ಬೆಳೆದಿದ್ದು?
5: ನಾನು ಆಕ್ಚುಲಿ ಹುಟ್ಟಿ ಬೆಳೆದಿದ್ದು ಲಾಲಿ ಗ್ರಾಮ, ಕೋಟ, ಉಡುಪಿ ಜಿಲ್ಲೆ ಬರ್ತದೆ. ನಂತರ ನನ್ನ ತಂದೆಗೆ ವರ್ಗಾವಣೆ, ಅವರು ಆರೋಗ್ಯ ಇಲಾಖೆಯಲ್ಲಿದ್ದರು, ಹಾಗಾಗಿ ಸಾಲಿಗ್ರಾಮ, ಸಾಗರ ಮತ್ತು ಉಡುಪಿ, ಮಂಗಳೂರಲ್ಲಿ ಎಲ್ಲ ಆಯಿತು. ಮದುವೆಯಾಗಿ ನಾನು 13 ವರ್ಷಗಳ ಕಾಲ ಶಾರ್ಜಾದಲ್ಲಿದ್ದೆ, UAE. ಹಾಗೆ ಅಲ್ಲಿ ಹೋದಾಗಲೂ ಹಾಗೆ ನನಗೆ ಅದೇ ನಾನು ಹೇಳಿದಲ್ಲ, ನನಗೇನು ಸಮಥಿಂಗ್ ಇಸ್ ಮಿಸ್ಸಿಂಗ್, ನನಗೆ ಅದೊಂದು ಒಂದು ಏನೋ ಒಂದು ಮಿಸ್ ಆಗ್ತಾ ಇತ್ತು ಅನಿಸ್ತಾ ಇತ್ತು.
4: ಅಲ್ಲಿ ಶಾರ್ಜಾದಲ್ಲಿರುವಾಗ ನೀವು ಏನು ಚಿತ್ರ ಬಿಡಿಸುವಂಥದ್ದು ಯಾವುದು ಮಾಡ್ತಾ ಇರಲಿಲ್ಲ?
5: ಇಲ್ಲ, ಮಾಡ್ತಾ ಇದ್ದೆ ನಾನು. ಅದೇನು 1999 ನನಗೆ ಮದುವೆ ಆಗಿ ನಾನು ಅಲ್ಲಿ ಹೋದಾಗ ಸಾಫ್ಟ್ವೇರಲ್ಲಿದ್ದೆ. ಎಲ್ಲ ಮಹಿಳೆಯರ ಹಾಗೆ ಮಗುವನ್ನು ನೋಡ್ಕೊಳ್ಳೋದು ಯಾರು, ಅದೆಲ್ಲ ಒಂದು ಪ್ರಶ್ನೆ ಮೂಡಿ ಬಂದಾಗ ಜಾಬ್ ಬಿಟ್ಟಿದ್ದೆ. ಆಗ ಅದೇ ಟೈಮಲ್ಲಿ ಮಗಳು KG-1 ಹೋಗುವಾಗ ನಾನು ಅಲ್ಲಿ ಶಾರ್ಜಾ ಆರ್ಟ್ ಇನ್ಸ್ಟಿಟ್ಯೂಟ್ ಅಲ್ಲಿ ಸ್ಕಲ್ಪ್ಚರ್, ಸಿರಾಮಿಕ್ಸ್, ಗ್ರಾಫಿಕ್ಸ್ ಮತ್ತೆ ಪೇಂಟಿಂಗ್ ಅಲ್ಲಿ ಸ್ಪೆಷಲೈಸೇಷನ್ ಮಾಡ್ಕೊಂಡು ಅದು ಕಂಟಿನ್ಯೂ ಆಗೇ ಇತ್ತು. ನಂದು ಮನೆ ಕೆಲಸದೊಂದಿಗೆ ದಿನ ಒಂದು 7-8 ಗಂಟೆಗಳ ಕಾಲ ನಾನು ಕೂತ್ಕೊಂಡು ಆರ್ಟ್ ಮಾಡುವಂತದ್ದು ಇದ್ದೇ ಇತ್ತು.
4: ಯಾವ್ದೆಲ್ಲ ಆರ್ಟ್ಗಳನ್ನ ಮಾಡ್ತೀರಿ?
5: ವಾಟರ್ ಕಲರ್ ಪೇಂಟಿಂಗ್ಸ್, ಅದರಲ್ಲೆಲ್ಲ ಲ್ಯಾಂಡ್ಸ್ಕೇಪ್, ಸೀಸ್ಕೇಪ್ ಅಂತೆಲ್ಲ ಬರ್ತದೆ. ಈಗ ನಮ್ಮ ಡೆಸರ್ಟ್ ಅನ್ನೆಲ್ಲ ನಾವು ಸ್ಪಾಟ್ ಪೇಂಟಿಂಗ್ ತರ ಎಲ್ಲ ಮಾಡ್ತಾ ಇದ್ವಿ, ಆಮೇಲೆ ಅಕ್ರಿಲಿಕ್ ಪೇಂಟಿಂಗ್ ಕೂಡ ಮಾಡ್ತಾ ಇದ್ದೆ. ಅದರಲ್ಲಿ ನಾನು ಹೆಚ್ಚಾಗಿ ಹೂಗಳ ಬಗ್ಗೆ ನನ್ನ ಕೊಲೀಗ್ಸ್ ಕೂಡ ಯಾವಾಗ್ಲೂ ಕೇಳುದು, ಎಂತ ನಿಂಗೆ ಹೂ ಮತ್ತೆ ಎಲೆ ಬಿಟ್ಟರೆ ಬೇರೆ ಎಂತ ಕಾಣುದಿಲ್ವಾ, ಅಂದ್ರೆ ಎಷ್ಟು ಮಾಡುದು ಅಂತ. ಬಟ್ ನನ್ಗೆ ಎಷ್ಟು ಮಾಡಿದ್ರು ಸಹ, ನಾನು ಪೋರ್ಟ್ರೇಟ್ ಎಲ್ಲ ಮಾಡಿದ್ದೇನೆ ಇಲ್ಲ ಅಂತಲ್ಲ, ಲ್ಯಾಂಡ್ಸ್ಕೇಪ್ ಸೀಸ್ಕೇಪ್ ಎಲ್ಲ ತುಂಬಾ ಮಾಡಿದ್ದೇನೆ, ಬೇಕಾದಷ್ಟು ಮಾಡಿದ್ದೇನೆ. ಸಾಧಾರಣ ಒಂದು 200-300 ಜಾಸ್ತಿಯೇ ಮಾಡಿದಿರ್ಬಹುದು. ಬಟ್ ಆದ್ರೆ ನನ್ಗೆ ಒಂದು ಒಳಗಿಂದ ಒಂದು ಏನೋ ಒಂದು, ನನ್ಗೆ ಅದೊಂದು ಹೂವನ್ನು ನೋಡಿದಾಗ ಒಂದು ಖುಷಿ ಉಂಟಲ್ಲ, ಅದು ಬೇರೆ ಎಲ್ಲೂ ಸಿಗ್ತಾ ಇರ್ಲಿಲ್ಲ. ಹಾಗಾಗಿ ನಂದು ಎಲ್ಲ ಹೆಚ್ಚಾಗಿ ಪೇಂಟಿಂಗ್ಸ್ ಕೂಡ ಎಲ್ಲ ಕೂಡ ಹಾಗೇನೆ, ಅಕ್ರಿಲಿಕ್ ಅಲ್ಲಿ ಮಾಡಿದ್ವು ಎಲ್ಲ ಹೆಚ್ಚಿನದೆಲ್ಲ ಹೂಳು ಎಲೆಗಳು ಇದೇ ಎಲ್ಲ ನನ್ಗೆ ತುಂಬಾ ಇಷ್ಟ ಆಗ್ತಾ ಇತ್ತು.
4: ಚಿತ್ರಕಲೆ ಅಂತ ಬಂದಾಗ ಅಲ್ಲಿ ನಮಗೆ ಪೇಂಟಿಂಗ್ ಅದೆಲ್ಲವೂ ಬಂದು ಬಿಡ್ತದೆ. ಈಗ ನೀವು ಆಯ್ಕೆ ಮಾಡಿಕೊಂಡಿರುವಂಥದ್ದು ಎಲೆಗಳದ್ದೇ, ಎಲೆಗಳನ್ನು ಒಣಗಿಸಿ ಅದಕ್ಕೆ ಒಂದು ಹೊಸ ಕಲೆಯನ್ನು ತುಂಬಿಸುವಂಥದ್ದು, ಈಗ ಅದು ಹೇಗೆ ಮಾಡ್ತೀರಿ ಅನ್ನುವಂಥದ್ದನ್ನು ಹೇಳಿ.
5: ಅಂದರೆ ಇದಾದರೆ ಫಸ್ಟ್ ಆಫ್ ಆಲ್ ನಾನು ಗಾರ್ಡನ್ ಮಾಡಿಕೊಂಡಾಗ, ತೋಟ ಮಾಡಿಕೊಂಡಾಗ ನನಗೆ ಮನೆ ಒಳಗೆ ನೋಡಿದ ಕೂಡಲೇ ಇದು ನನಗೆ ಹಕ್ಕಿಯ ಕೊಕ್ಕಿನ ಹಾಗೆ ಕಾಣುವಂಥದ್ದು, ಅದರದ್ದು ಬಾಲದ ಹಾಗೆ ಕಾಣುವಂಥದ್ದು, ಏನೋ ಚಿಟ್ಟೆ ಹಾಗೆ ಕಾಣುವಂಥದ್ದು,
4: ನನ್ನ ಕಲ್ಪನೆಗೆ
5: ಹಾಗೆ ಆಗ್ತಾ ಇತ್ತು. ನನಗೆ ಅದು ತುಂಬ ವಿಚಿತ್ರ ಕೂಡ ಆಗ್ತದೆ, ಯಾಕಂದರೆ ನಾವು 13-11 ವರ್ಷ ಡೆಲ್ಲಿಯಲ್ಲಿ ಕೂಡ ಇದ್ದೆ ನಾನು, ಗುರುಗಾಮಲ್ಲಿ ಕೂಡ. ಆವಾಗ ನನಗೆ ಆಗ್ತಿತ್ತು ಅಂದರೆ ನನ್ನ ಮನಸ್ಥಿತಿ ಸರಿ ಇಲ್ವಾ, ಅಂದರೆ ಏನೋ ನನಗೆ ಯಾಕೆ ಈಗ ಮನೋವಿಕಾರ ಆಗ್ತಾ ಉಂಟಾ ಹಿ ಅಂದ್ರೆ, ಕೆಲವೊಮ್ಮೆ ನಾವು ಕೆಲವು ಚೇಂಜಸ್ ಅನ್ನು ಹೇಳ್ಕೊಳ್ಳೋದಿಲ್ಲ, ಎಲ್ಲರ ಹತ್ರ ಹೇಳ್ ಇಲ್ಲ ನಾವು ಅಡ್ಜಸ್ಟ್ ಆಗ್ತೇವೆ ಇಲ್ಲ ಅಂತ, ಆದ್ರೆ ಮನಸ್ಸು ನಮ್ದು ಕೇಳುದಿಲ್ಲ, ಅದಿನ್ನೂ ಒಂಥರ ಕಾಣಿಸ್ತದೆ ಅಂತ ಅನಿಸ್ತದೆ. ಮತ್ತೆ ನಾನು ಹೀಗೆ ನನ್ನ ಗಂಡನ ಹತ್ರ ಹೇಳ್ತಾ ಇದ್ದೆ, ಇಲ್ಲ ನೋಡು ನಿಂಗೆ ಹಾಗಂದ್ರೆ ನೀನು ಅದನ್ನು ಒಣಗಿಸಿ ಏನಾದ್ರೂ ಮಾಡು ಅಂತ ಅವ್ರು ತುಂಬಾ ಪ್ರೋತ್ಸಾಹ ಮಾಡ್ತಾ ಇದ್ರು. ಸೊ ಅದು ಕೂಡ ಹಾಗೆ, ನಿಮ್ಗೆ ಎಲ್ಲ ಎಲೆಗಳು ಕೂಡ ಇದರಲ್ಲಿ ವರ್ಕ್ ಮಾಡ್ಲಿಕ್ಕೆ ಆಗುದಿಲ್ಲ. ನಿಮ್ಗೆ ಈಗಿದ ಎಲೆ ಹೇಳಿದ ಕೂಡಲೇ, ಅಂದ್ರೆ ನನ್ನ ಹತ್ರಗೆ ಒಂದು 300 ಜಾತಿಯ ಗಿಡಗಳಿದ್ರೆ ಒಂದು 3 ಜಾತಿಯ ಗಿಡಗಳು ಮಾತ್ರ ಲಾಂಗ್ ಲಾಸ್ಟಿಂಗ್ ಬರ್ತದೆ, ಡ್ರೈ ಆಗ್ತದೆ ನಿಮ್ಗೆ. ಬಟ್ ಇದರಲ್ಲಿ ಈಗ ನಾವೀಗ ಒಂದು ಇದನ್ನೊಂದು ಗಿಫ್ಟ್ ಕೊಟ್ಟ ಕೊಡ್ಲೆ, ಅಟ್ ಲೀಸ್ಟ್ ಒಂದು 2-3 ವರ್ಷ ಆದ್ರೂ ಅದೊಂದು ಬರ್ಬೇಕು,
4: ಬಾಳಿಕೆ ಬರ್ಬೇಕು.
5: ಅವ್ರು ಇಟ್ಕೊಳ್ಳಿ ಬಿಡ್ಲಿ ಅದು ಬೇರೆ ವಿಷಯ, ಯಾಕಂದ್ರೆ ನಾನ್ ಫಸ್ಟ್ ಎಲ್ಲ ಈ ಗೊರಟೆ ಹೂ ದಾಸವಾಳ ನಮ್ದಿಲ್ಲ ಆಗ ಎಲ್ಲ ಸ್ಟಾರ್ಟಿಂಗ್, ಅದು ರಿಸರ್ಚ್ ತರಾನೇ ಅಂತ ಹೇಳ್ಬೋದು ಮಾಡ್ತಾ ಇದ್ದೆ. ಬಟ್ ಅದು ಫಂಗಸ್ ಬರ್ತಾ ಇತ್ತು, ಕಲರ್ ಫೇಡ್ ಆಗ್ತಾ ಇತ್ತು. ಸೊ ಮತ್ತೆ ಅದು ತುಂಬಾ ಆಸಕ್ತಿ ಉಳಿತಾ ಇತ್ತು, ಯಾಕಂದ್ರೆ ನಾನು ಫಸ್ಟ್ ಒಂದು ದಿನಕ್ಕೆ ಒಂದು 20 ಜಾತಿಯ ಎಲೆಗಳನ್ನು ಪುಸ್ತಕದೊಳಗೆ ಇಟ್ಟು ಮತ್ತೆ ಒಂದು 25 ದಿನ ಬಿಟ್ಟು ನಂತರ ನೋಡಿದಾಗ ಒಂದು ಸಹ ಉಳಿಯುವುದಂತಿರ್ಲಿಲ್ಲ. ಮತ್ತೆ ನೆಕ್ಸ್ಟ್ ಇಯರ್ ಪುನಃ ಮರಳಿ ಪ್ರಯತ್ನ, ಇದು ನಂದು ಬಹುಶಃ ಇದು 10 ವರ್ಷಗಳ ಕಾಲ ಪ್ರಯತ್ನವೇ ಇದು, ಮತ್ತೆ ಏನಲ್ಲ ಪ್ರಯೋಗಾತ್ಮಕ. ಅಂದ್ರೆ ಈಗ ಯಾರಾದ್ರೂ ಒಂದು ಹೊಸ ಎಲೆ ತಂದುಕೊಟ್ಟು ನೀವು ಹೂ ತಂದುಕೊಟ್ಟು ನೀವು ಡ್ರೈ ಮಾಡಿ ಅಂದ್ರೆ ನನ್ ಕೂಡ್ಲೆ ಮಾಡ್ಲಿಕ್ಕೆ ಕೇಳುದಿಲ್ಲ, ಯಾಕಂದ್ರೆ ನನ್ಗೆ ಅದು ನೋಡ್ಬೇಕು ಫಂಗಸ್ ಬರಬಾರ್ದು ಮೇನ್, ಮತ್ತೆ ನಿಮ್ಗೆ ಕಲರ್ ಫೇಡ್ ಆಗ್ಬಾರ್ದು. ಈಗ ನಾವು ಒಮ್ಮೆ ಯೂಸ್ ಮಾಡಿದ ಮೇಲೆ ಕಲರ್ ಫೇಡ್ ಆಗ್ಬಾರ್ದು, ಅದೇನೆ ರಿಟೇನ್ ಆಗಿರ್ಬೋದು. ಮತ್ತೆ ಇದು
4: ಎಲೆಗಳು ಬರ್ತವ ಹಾಗೆ
5: ಇಲ್ಲ, ಅದೇ ನಾನು ಹೇಳಿದಲ್ಲ ನಿಮ್ಗೆ ಈಗ 300 ಜಾತಿಯ ಎಲೆಗಳು ಇದ್ರೆ ಒಂದು 2-3 ಮಾತ್ರ ಇಂತ ಒಂದು ಕ್ಯಾಟಗರಿಗೆ ಬರ್ತದೆ. ಕಲೆ ಒಂದು ಎಲೆಗಳನ್ನು ನೋಡುವಾಗ ನಾನು ಮಾಡಿರುವಂತದ್ದು ಏನಿಲ್ಲ, ಇದೆಲ್ಲ ದೇವರ ಸೃಷ್ಟಿ ಅಷ್ಟೇ, ಅದನ್ನು ನಾನು ಒಂದು ಫೈಂಡ್ ಔಟ್ ಮಾಡ್ತಾ ಇದ್ದೆ ಅಷ್ಟೇ. ಸುಮಾರು ಒಂದು 40 ವರ್ಷಗಳ ಕೆಳಗಡೆ ಈ ಗುಲುಗುಂಜಿ ಮಂಜುಟ್ಟಿ ಸೀಡ್ಸ್ ಎಲ್ಲ ಕಲರ್ಫುಲ್,
4: ಹೌದು
5: ಅದು ತುಂಬಾ ಖುಷಿ ಆಗ್ತದಲ್ಲ ಅದನ್ನ ನೋಡುವಾಗ. ಹಾಗೆ ಈಗ ನಮ್ಗೆ ಈ ಮಳೆಗಾಲದಲ್ಲಿ ಈ ಒಣಗಿದ ಮರ ಇರ್ತದಲ್ಲ ಅದರಲ್ಲಿ ನಾಯಿ ಕೊಡೆ ಹಾಗೆ ಒಂದು ಬರ್ತದೆ, ಅಣಬೆ ಬುಡ್ಫಂಗಿ ಅಂತ ಹೇಳುದು ಆಕ್ಚುಲಿ ಕರೆಕ್ಟ್ ವರ್ಡ್. ಸೊ ಅದನ್ನು ಕೂಡ ಹಾಗೆ ಡ್ರೈ ಕಲೆಕ್ಟ್ ಮಾಡುದು, ಇಡುದು, ಡ್ರೈ ಆಗಿರ್ತದ ಅದು. ಬಟ್ ಅದು ನೋಡಿ ಹೀಗೆ ಒಂದು 8-10 ವರ್ಷ ನೋಡ್ತಾ ಇದ್ ಅಷ್ಟ, ಒಂದು 4-5 ವರ್ಷ ಗೊತ್ತಾಗ್ತದೆ ನಮ್ಗೆ ಫಂಗಸ್ ಅಟ್ಯಾಕ್ ಆಗುದಾದ್ರೆ ಏನೇ ಇದ್ರು ನಿಮ್ಗೆ 1 ವರ್ಷದೊಳಗೆ ಅಷ್ಟೇ, ಅದು ಯಾವ್ದಕ್ಕೆ ಅಟ್ಯಾಕ್ ಬರುದಿಲ್ಲ ಅಂತಹ ವಸ್ತುಗಳನ್ನು ಮಾತ್ರ ಇದು ಮಾಡ್ತದೆ. ಇದು ಒಂದು ಮೆಥಡ್ ಪುಸ್ತಕದಲ್ಲಿ ಇಡುವಂತದ್ದು, ಪುಸ್ತಕದೊಳಗಿಟ್ಟು ವೆಯ್ಟ್ ಎಲ್ಲ ಕರೆಕ್ಟ್ ಇಡಬೇಕು, ಅರ್ಜೆಂಟ್ ಮಾಡ್ಲಿಕ್ಕಿಲ್ಲ ನಿಮ್ಗೆ ಎಷ್ಟು ತಾಳ್ಮೆ ಬೇಕಂದ್ರೆ. ಈಗ ನಾವೇ ಅರ್ಜೆಂಟ್ ಅಲ್ಲಿ ಅದು ಓವರ್ ಲ್ಯಾಪ್ ಮಾಡಿ ಇಟ್ರೆ ಲೀವ್ಸ್ ಎಲ್ಲ ಅದೆಲ್ಲ ಆಗ ಮಾಡ್ಲಿಕ್ಕೆ ಆಗುದಿಲ್ಲ, ಬಿಕಾಸ್ ಎಲೆಗಳೆಲ್ಲ ಸರಿಯಾಗಿ ಡ್ರೈ ಆಗುದಿಲ್ಲ. ಮತ್ತೆ ಕುತೂಹಲಕ್ಕೆ 2 ದಿನ ಬಿಟ್ಟು ಓಪನ್ ಮಾಡ್ತೇನೆ ಇಲ್ಲ, ನೋ, ನೀವು ಏನ್ ಮಾಡಿರೂ ಒಮ್ಮೆ ನಿಮ್ಗೆ ಅದು ಫುಲ್ ಏರ್ಟೈಟ್ ಆಗಿರ್ಬೇಕು. ಸೊ ತರ ಮಾಡ್ಕೊಂಡು ಹೋಗ್ಬೋದು, ಇದು ಒಂದು ಮೆಥಡ್. ಸೆಕೆಂಡ್ ಇಸ್ ನಿಮ್ಗೆ ನ್ಯಾಚುರಲ್ ಆಗಿ ಡ್ರೈ ಆಗುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಈಗ ಲಕ್ಕಿ ಬ್ಯಾಂಬು ಪ್ಲಾಂಟ್ ಅಂತೇಳಿ ವಾಸ್ತು ಗಿಡ ಅಂತ ಹೇಳ್ತಾರೆ, ಅದು ಗಿಡ ಕೂಡ ಹಾಗೇನೆ. ನಿಮ್ಗೆ ಅದನ್ನೊಂದು ನೀವು ಅಂದ್ರೆ ನೀವು ಅಬ್ಸರ್ವ್ ಮಾಡ್ಬೇಕು, ಇದ್ರಲ್ಲಿ ಮೇನ್ ಇರೋದು ಏನಿಲ್ಲ ಅಬ್ಸರ್ವೇಷನ್, ನಿಮ್ದು ಹೇಗೆ ಕ್ರಿಯೇಟಿವ್ ಥಿಂಕಿಂಗ್ ಇರ್ತದೆ ಹಾಗೆ ಇನ್ನೋವೇಟಿವ್ ಐಡಿಯಾಸ್ ಕೂಡ. ಅದು ನ್ಯಾಚುರಲ್ ಆಗಿ ಡ್ರೈ ಆದಾಗ ನಿಮ್ಗೆ ಅದು ಟೆಕ್ಸ್ಚರ್ ಇಟ್ಸ್ ಎಂಟೈರ್ಲಿ ಡಿಫ್ರೆಂಟ್. ಅದು ತುಂಬ ಖುಷಿ ಕೊಡ್ತಾ ಇತ್ತು. ಅಂದರೆ ನಿಮಗೆ ಅದು ಮಳೆಗಾಲದಲ್ಲಿ ಹಾಕೋಡೋ ಹಾಗೆ ಸಿಕ್ಕುವುದಿಲ್ಲ, ತುಂಬ ಬಿರು ಬಿಸಿಲಿನಲ್ಲಿ ಕೂಡ ಆ ಥರ ಸಿಕ್ಕುವುದಿಲ್ಲ. ನಿಮಗೆ ಮೇಯ್ನ್ ಸಿಕ್ಕುವಂಥದ್ದು ಈ ಚಳಿಗಾಲದ ಟೈಮಲ್ಲಿ ಕೂಡ. ಸೊ ಇದು ಒಂದು ಸೆಕೆಂಡ್ ನ್ಯಾಚುರಲ್ ಆಗಿ, ಆಗ ನಾನು ಹೇಳಿದಲ್ಲ ಉಡ್ ಫಂಗಿ ಕೂಡ ನ್ಯಾಚುರಲ್ ಆಗಿ ಸಿಕ್ಕುವಂಥದ್ದು. ಮಂಜುಟ್ಟಿ, ಗುಂಜಿ, ಹೀಗೆ ಕೆಲವು ಜಾತಿಯ ಗಿಡಗಳಿಗೆ ಬಟನ್ ರೋಸ್ ಹೇಳ್ತೇವಲ್ಲ ನಾವು, ಅದು ಕೂಡ ಹಾಗೆ ಗಿಡದಲ್ಲೇ ಅದು ನಾರ್ಮಲ್ ಆಗಿ ಡ್ರೈ ಆದರೆ ನಿಮಗೆ ಅದಕ್ಕೆ ಫಂಗಸ್ ಬರುವುದಿಲ್ಲ, ಉದುರುವುದಿಲ್ಲ. ಮೇಯ್ನ್ ನೀವು ಅದು ಕೂಡ ನೋಡಬೇಕಾಗ್ತದೆ, ಉದುರಬಾರ್ದು. ಆಮೇಲೆ ಅದಿಟ್ಟ ಮೇಲೆ ಕಲರ್ ಚೇಂಜ್ ಆಗಬಾರ್ದು. ಕೆಲವುದು ನಿಮಗೆ ಡ್ರೈ ಆಗ್ತದೆ ಬಟ್ ಸ್ಲೋಲಿ ಕಲರ್ ಚೇಂಜಸ್ ಆಗ್ತದೆ ಉದುರದೆ. ಇದು ಎರಡನೇ ಮೆಥಡ್ ಆಗ್ತದೆ. ಮತ್ತು ಕೆಲವು ಜಾತಿಯ ಗುಲಾಬಿಗಳನ್ನು ನಾವು ಹ್ಯಾಂಗಿಂಗ್ ಅಪ್ಸೈಡ್ ಡೌನ್, ಅಂದರೆ ನಾವು ಏನಾದರೂ ಒಂದು ಹ್ಯಾಂಗರಿಗೋ ಏನಾದರೂ ಒಂದಿಷ್ಟು ಕಟ್ಟಿ ಬಿಟ್ಟು ತುಂಬ ಡಾರ್ಕ್ ಕಲರ್ಸ್ ಹೂಗಳನ್ನು ಕೂಡ ನಾವು ತಗೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನಿಮಗೆ ಡ್ರೈ ಆಗ್ತದೆ, ಆದರೆ ಕಲರ್ ಬಿಡ್ತದೆ. ಪೇಪರಲ್ಲಿ ಮಾಡ್ತಾ ಇರಲ್ಲ, ಅದರ ಮೇಲೆ ಕಲರ್ ಎಲ್ಲ ಬಿಡ್ತದೆ. ಸೊ ನಾವು ಇದೇ ತುಂಬ ಈ ಎಲ್ಲ ಅಂಶಗಳನ್ನು ನಾವು ನೋಡಿಕೊಂಡು ಇದನ್ನು ಒಬ್ಸರ್ವ್ ಮಾಡಿ ಮಾಡಿ ಈಗ ಗೊತ್ತಾಗ್ತದೆ. ಅಥವಾ ಕಲರ್ ಬಿಡುವುದಿದ್ರೂ ಕೂಡ ನಾವು ಅದರ ಕೆಳಗಡೆ ಬೇರೆ ಏನೋ ಒಂದು ಎಲೆಯನ್ನಿಟ್ಟು ಕಲರ್ ಬಿದ್ದಿರುವಂಥದ್ದು, ಆ ಎಲೆಗಳು ಆ ಹೂವುಗಳು ಪೇಪರಿಗೆ ಟಚ್ ಆಗದಿದ್ದ ಹಾಗೆ, ಅಂದರೆ ಸುಮಾರು ಟೆಕ್ನಿಕ್ಸ್ ನಾನೇ ಇದನ್ನೆಲ್ಲ ಫೈಂಡ್ ಔಟ್ ಮಾಡಿದೆ. ಆ್ಯಕ್ಚುಲಿ ನನಗೆ ಬಿಗಿನಿಂಗಲ್ಲಿ ತುಂಬ ಆಸಕ್ತಿ ಇತ್ತು ಎಲ್ಲ ಪುಸ್ತಕಗಳನ್ನೆಲ್ಲ ಓದೋದು, ಲೈಬ್ರರಿಯಿಂದ ತರೋದು, ಡ್ರಾಯಿಂಗ್ ಮೆಥಡ್ ಅಂತ ಹೇಳ್ಕೊಂಡು. ಬಟ್ ಇದರಲ್ಲಿ ಅಂತ ಯಾರು ಇಷ್ಟ್ರ ತನಕ ಅಂತ ಒಂದು ಕೂಲಂಕುಷವಾಗಿ ಮಾಡಿದ್ದಂತ ಇಲ್ಲ, ಜಸ್ಟ್ ಎಲೆಗಳನ್ನು ಇಟ್ಟಿದ್ದಾರೆ ಅಷ್ಟೇ. ಇವನು ಜಾಪನೀಸ್ ನವರು ಮತ್ತೆ ನಮ್ಮ ಚೈನೀಸ್ ನವರಲ್ಲ, ಬಟ್ ಇಷ್ಟೊಂದು ಈ ತರ ಕಂಪೋಸ್ ಮಾಡಿದವ್ರು ಯಾರು ಇಲ್ಲ ಅಂತ ಹೇಳ್ಕೊಂಡು ಬಹುಶಃ ಎಲ್ಲರೂ ಹೇಳ್ತಾ ಇದ್ರು. ನಮ್ಮ ಹ್ಯಾಂಡಿಕ್ರಾಫ್ಟ್ಸ್ ಡಿಪಾರ್ಟ್ಮೆಂಟ್ ನವರು ಕೂಡ ಇದ್ರ ಬಗ್ಗೆ ತುಂಬಾ ಒಳ್ಳೆಯ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ.
4: ಈಗ ಅದು ನೀವು ಪುಸ್ತಕದ ಎಡೆಯಲ್ಲಿ ಇಡುವಂತದ್ದು ಅಂತ ಹೇಳಿ, ಈಗ ಅದು ಎಂತ ಬರ್ದ ಪುಸ್ತಕದ ಎಡೆಯಲ್ಲಿ ಇಟ್ಟರೆ ಬರ್ದ ಪುಸ್ತಕದ ಪ್ರಿಂಟ್ ಎಲ್ಲ ಅದಕ್ಕೆ ಹಿಡ್ಕೊಳ್ಳಿಲ್ಲ.
5: ನಿಮ್ಗೆ ಬೆಸ್ಟ್ ಅಂದ್ರೆ ನಮ್ದು ನ್ಯೂಸ್ ಪೇಪರ್ ಬರ್ತದಲ್ಲ, ನಾಟ್ ಗ್ಲಾಸಿ ಟೈಪ್ ಆಲ್ಸೋ, ನಾರ್ಮಲಿ ಪೇಪರ್ ನಾವು ಯೂಸ್ ಮಾಡ್ತೇವಲ್ಲ ಅದರ ಒಳಗೆ ಇಡಬಹುದು. ಅದರ ಒಳಗೆ ಇಟ್ಟು ವೈಟ್ ಇಡಬೇಕು. ವೈಟ್ ಅಂದ್ರೆ ಒಂದು ಆಲ್ಮೋಸ್ಟ್ ಒಂದು 22-25 ಒಂದು ಪೇಪರ್ ಇಟ್ಟರೆ ಇಡ್ಬಹುದು. ನಿಮ್ಗೆ ಒಂದು 8 ಪೇಪರ್ ಅದೇ ಫಸ್ಟ್ ಹೇಳಿದ್ರೆ ಓವರ್ ಲ್ಯಾಪ್ ಮಾಡ್ಲಿಕ್ಕಿಲ್ಲ. ಮತ್ತೆ ನಿಮ್ಗೆ ನೀವು ಇಟ್ಟ ಮೇಲೆ ಸರಿ ಕರೆಕ್ಟ್ ಆಗಿ ಫೋಲ್ಡ್ ಮಾಡ್ಬೇಕು ಪೇಪರ್ ಅನ್ನು. ಮತ್ತೆ ವೈಟ್ ಕೂಡ ಹಾಗೆ ಒಂದು ಸಾಧಾರಣ ಒಂದು 25-30 kg ಜಾಸ್ತಿ ಇಟ್ಟರು ಅಡ್ಡಿಲ್ಲ ನಿಮ್ಗೆ. ಅಷ್ಟು ವೈಟ್ನಷ್ಟು ನಿಮ್ಗೆ ಏನಾದ್ರೆ ಭಾರವಾದ ವಸ್ತುಗಳು, ಅದು ಭಾರವಾದ ವಸ್ತುಗಳಂದ್ರೆ ಒಂದ್ ಸೈಡ್ ಹತ್ರ ಮತ್ತೊಂದು ಕಡೆ ಎಲ್ಲ ಸೇಮ್ ಯೂನಿಫಾರ್ಮ್ ಇರಬೇಕು. ವೈಟ್ ಎಲ್ಲ ಕರೆಕ್ಟ್ ಎಷ್ಟಿಗೆ ಬರ್ಲಿಕ್ಕೆ ಇರ್ತದೆ ಅಂದ್ರೆ ಒಂದ್ ಸೈಡ್ 40 kg ಮತ್ತೊಂದ್ ಸೈಡ್ 20 kg ಹಾಗಲ್ಲ, ಆದ್ರೆ ವೈಟ್ ಎಲ್ಲ ಕರೆಕ್ಟ್ ಇರ್ಬೇಕು. ಆಗ ಮಾತ್ರ ಅದು ಡ್ರೈಯಿಂಗ್ ಎಲ್ಲ ಕರೆಕ್ಟ್ ಆಗಿ ಆಗ್ತದೆ. 25 ಆದ್ರೂ ಮಿನಿಮಮ್ ಬೇಕೇ. ಬಟ್ ಈ ಮೆಥಡ್ ಕೂಡ ನಿಮ್ಗೆ ಮಳೆಗಾಲದಲ್ಲಿ ಎಲ್ಲ ಆಗೋದಿಲ್ಲ. ಆ ಮಳೆಗಾಲದಲ್ಲಿ
4: ಫಂಗಸ್
5: ಅಂದ್ರೆ ನೀರಿನ ಅಂಶ ಇರ್ತದಲ್ಲ ನಿಮ್ಗೆ. ಈಗ ಗಿಡಗಳಿಂದ ನೀವು ತೆಗೆಯುವಾಗ್ಲೂ ಕೂಡ ಎಲೆಗಳಾಗ್ಲಿ ಹೂಗಳಾಗ್ಲಿ ಏನೇ ತೆಗೆಯುವಾಗ್ಲೂ ಕೂಡ ಟ್ವಿಗ್ಸ್ ಈ ಗೆಲ್ಲುಗಳನ್ನು ತೆಗೆಯುವ ಕೂಡ ನೀರಿನ ಅಂಶ ಇರಬಾರ್ದು. ಚಳಿಗಾಲದಲ್ಲಿ ಕೂಡ ಆಗೋದಿಲ್ಲ. ಅಂದ್ರೆ ನಿಮ್ಗೆ ಯಾವುದೋ ಹೊತ್ತಿಗೆ ನಿಮ್ಗೆ ನನ್ಗೆ ಇವತ್ತು ಪುರ್ಸೋತು ಸಣ್ಣ ಹೋಗಿ ನಾನು ಎಲ್ಲೇ ತೆಗ್ದೆ ಇಲ್ಲ, ಇದು ನಾನೇ ಇದನ್ನೆಲ್ಲ ಫೈಂಡ್ ಔಟ್ ಮಾಡಿದ್ದು. ಅಂದ್ರೆ ಬೆಳಿಗ್ಗೆ 8-10 ಒಳಗೆ ನೀವು ಗಾರ್ಡನ್ಗೆ ಹೋಗಿ ತೆಗೆದ್ರೆ ಮಿಸ್ಟ್ ಈ ಮಂಜು ಎಲ್ಲ ಇಲ್ದಿದ್ದಾಗ ಆ ಟೈಮಲ್ಲಿ ಮಾತ್ರ. ಹಿಂಗೆ ರಾ ಮೆಟೀರಿಯಲ್ ಕಲೆಕ್ಷನ್ ನನ್ಗೆ ಬಹುಶಃ ಒಂದು 50-60 ಅಷ್ಟೇ ವರ್ಷದಲ್ಲಿ, 360 ಎಲ್ಲ ದಿವಸಗಳಲ್ಲಿ ಆಗೋದಿಲ್ಲ. ನಿಮ್ಗೆ 10 ನಂತರ ಎಲ್ಲ ತೆಗ್ದಾಗ್ತದಂದ್ರೆ ಆಗೋದೇ ಇರಲಬಹುದು, ಬಟ್ ಆಗ್ತದೆ. ಹೆಚ್ಚಾಗಿ ಏನಂದ್ರೆ ಫಂಗಸ್ ಎಲ್ಲ ಬೇಗ ಅಟ್ಯಾಕ್ ಆಗ್ತದೆ. ಅಂದ್ರೆ ಮತ್ತೆ ಬಿಸಿಲಿನ ಪ್ರಕಾರ ಜಾಸ್ತಿ ಇರ್ತದಲ್ಲ, ಅವಾಗ ಏನಾಗ್ತದೆ ಎಲೆಗಳೆಲ್ಲ ಸ್ವಲ್ಪ ಬಾಡಿರ್ತದೆ. ಸೊ ಚಾನ್ಸಸ್ ಆರ್ ದೇರ್ ಅದು ಒಂಥರ ಉದುರಿ ಹೋಗುವಂತ ಚಾನ್ಸಸ್. ಅದಕ್ಕೆ ರಿಸ್ಕ್ ತಗೊಳ್ಳಿಕ್ಕೆ ಹೋಗುದಿಲ್ಲ, ಯಾಕಂದ್ರೆ ದಿಸ್ ಇಸ್ ದ ಬೆಸ್ಟ್ ಟೈಮ್. ಬೆಳಿಗ್ಗೆದೆಲ್ಲ ಒಮ್ಮೆ ಸ್ವಲ್ಪ ಎಲ್ಲ ಕೆಲಸ ಆದ ಮೇಲೆ ನನಗೆ ನನ್ನ ತೋಟಕ್ಕೆ ಹೋಗಿ ಇದೇ ಟೈಮಿಗೆ ಹೋಗಿ ತೆಗೆದು ಇದ್ರ ಮೇಲೆ ನನ್ಗೆ ಒಂದಿಷ್ಟು ವರ್ಕ್ ಮಾಡ್ಲಿಕ್ಕೆ ನನ್ಗೆ ಟೈಮ್ ಬೆಸ್ಟ್ ಟೈಮ್ ಅನಿಸ್ತದೆ.
4: ಹೌದು. ಈಗ ಹೂವಿನಲ್ಲಿ ಯಾವ ಹೂವು ಅತ್ಯಂತ ಸೂಕ್ತ ಅಂತ ಹೇಳ್ತೀರಿ?
5: ಎಲ್ಲ ಹೂಗಳು ಸೂಕ್ತ ಅಂದ್ರೆ ಎಲ್ಲ ಟೈಮು ಕೂಡ ನಿಮ್ಗೆ ನೋಡ್ಬೇಕಾಗ್ತದೆ. ಮಳೆಗಾಲ
4: ಗುಲಾಬಿ ಇರ್ತದೆ ಅಥವಾ
5: ಗುಲಾಬಿ ಸಹ ನಿಮ್ಗೆ ಅಂದ್ರೆ ಈಗ ನೀವು ಅಂದ್ರೆ ಈಗ ಅಂಗಡಿಯಲ್ಲಿ ತಕೊಂಡ್ರಿ ಅಂತ ಎನ್ಸ್ಕೊಳ್ಳಿ, ಅದ್ರಲ್ಲಿ ಏನಾಗ್ತಾರೆ ಅವ್ರು ನೀರು ಸ್ಪ್ರೇ ಮಾಡಿರ್ತಾರೆ ಆಲ್ರೆಡಿ ಅವ್ರದ್ದು ಸ್ಪ್ರಿಂಕಲ್ ಇಟ್, ಅವಾಗ ಅದನ್ನೆಲ್ಲ ನಿಮ್ಗೆ ತೊಳಿ. ನಾನಿವತ್ತು ರೋಸ್ ಹೇಳಿ ಎಲ್ಲರೂ ಬೆಳೆಸಿದೆ, ನಾನು ಹಾಳು ಮಾಡಿದ್ದೆ, ಈಗ ನಾನು ಎಷ್ಟೋ ಸರಿ ಹೇಳ್ತೇನೆ. ಇಲ್ಲ, ಹಾಗೆ ಅಲ್ಲ, ಅಂದರೆ ನೀರಿನ ಅಂಶ ಇರಲೇಬಾರ್ದು. ಅದಕ್ಕೋಸ್ಕರ ನಾನು ಎಲ್ಲರಿಗೂ ಹೇಳೋದು, ನೀವು ಯಾರಾದರೂ ಟ್ರೈ ಮಾಡೋದಿದ್ರೆ ದ ಬೆಸ್ಟ್ ಇಸ್ ನಿಮ್ಮ ಮನೆಯದ ಗಾರ್ಡನೇ. ನೀರಿನ ಅಂಶ ಇಲ್ದಿದ್ದಾಗ, ಮಿಸ್ಟ್ ಇಲ್ದಿದ್ದಾಗ ಅದನ್ನು ಚೂಸ್ ಮಾಡಿ. ಮತ್ತು ಎಲ್ಲ ಹೂಗಳು ಆಗೋದಿಲ್ಲ, ಅಂದರೆ ರೋಸಲ್ಲಿ ಕೂಡ ಕೆಲವೊಂದು ಪೆಟಲ್ಸ್ ಎಲ್ಲ ತುಂಬ ಸಪ್ರೇಟ್ ಆಗಿರ್ತದೆ, ತುಂಬ ಗುಪ್ಪೆ ಥರ ಕೂಡ ಇರ್ತದೆ. ಅದು ನೀವೇ ಫೈಂಡ್ ಔಟ್ ಮಾಡಬೇಕು ಯಾವ ಥರದ್ದು ಹೇಗೆ ಮಾಡಬೇಕು ಅಂತ ಹೇಳ್ಕೊಂಡು. ಚಂದ. ಅಂದ್ರೆ ಈಗ ನೀವು ತುಂಬಾ ಡಾರ್ಕ್ ಕಲರ್ಸ್ ತಗೊಂಡ್ರು ಕೂಡ ಕಲರ್ ಬಿಡೋ ಚಾನ್ಸಸ್ ಇರ್ತದೆ.
4: ಸಾಮಾನ್ಯವಾಗಿ ಬುಕ್ಕಿನ ಎಡೆಯಲ್ಲ ಆಗಿರ್ಬಹುದು ಅಥವಾ ಯಾವ್ದೇ ವಸ್ತುವಿನ ಮಧ್ಯದಲ್ಲಿ ಇಟ್ಟು ಬಿಟ್ರೆ ಕಲರ್ ಬದಲಾವಣೆ ಆಗಿ
5: ಕಲರ್ ಖಂಡಿತ ಬದಲಾವಣೆ ಆಗ್ತದೆ. ನಿಮ್ಗೆ ನ್ಯಾಚುರಲ್ ಕಲರ್ಸ್ ಬರುದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾವು ರುದ್ರಾಕ್ಷಿ ಹೂ ಹೇಳ್ತೇವಲ್ಲ, ಅದು ನಾನು ಸಿಲಿಕಾ ಜೆಲ್ ಅಲ್ಲಿ ಇಟ್ಟು ಮಾಡ್ತೇವೆ. ಬಟ್ ಫಾರ್ ಟೈಮ್ ಬೀಯಿಂಗ್ ಅಂದ್ರೆ ಮೇ ಬಿ 2-3 ವರ್ಷಗಳ ನಂತರ ಚಾನ್ಸಸ್ ಆರ್ ಅದು ಕಲರ್ ಚೇಂಜ್ ಆಗುವಂಥದ್ದು ಪರಿಸ್ಥಿತಿ ಇರ್ತದೆ. ಬಟ್ ನಾವು ಕೆಲವೊಮ್ಮೆ ನಾವು ಹೇಳ್ತೇವೆ ಪರ್ಚೇಸ್ ಮಾಡುವಾಗಲೇ ಹೇಳ್ತೇವೆ ಅಂಥದ್ದು. ಬಟ್ ಇದನ್ನು ತಕ್ಕೊಳ್ಳೋರದು ಕ್ಯಾಟಗರಿನೇ ಬೇರೆ ಇರ್ತದೆ. ಬಿಕಾಸ್ ಅಟ್ ಲವರ್ಸ್ ಆಗಿರಬೇಕು, ಅವ್ರಿಗೆ ಇದರ ಬಗ್ಗೆ ಒಂದು ಸ್ವಲ್ಪ ಆದ್ರೂ ನಾಲೆಜ್ ಇದ್ರೆ ಮಾತ್ರ ತಕ್ಕೊಳ್ತಾರೆ.
4: ಈಗ ನೀವು ಎಲೆ ಅಥವಾ ಹೂವನ್ನು ಒಣಗಿಸಿ ಆಯಿತು, ನಂತರದ ಸ್ಟೆಪ್ ಏನು?
5: ನಂತರದ ಸ್ಟೆಪ್ ಕ್ರಿಯೇಟಿವ್ ಮೈಂಡ್. ಅಂದ್ರೆ ಈಗ ನಾವು ಈಗ ನಾನೀಗ ಕೂತ್ಕೊಂಡು ಏನೋ ಮಾತಾಡ್ತಾ ಇದ್ದೆ, ಹೋಗಿ ನಾನೀಗ ಹೋಗಿ ಮಾಡ್ತೇನೆ, ಇಲ್ಲ ನನ್ಗೆ ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಬಿಕಾಸ್ ನಾನು ಮೊದ್ಲಿಂದ ಸಹ ಹಾಗೆ ನಂದು ಫ್ರೀ ಟೈಮ್ಲಿ ಲೈಕ್ ಐ ಹ್ಯಾವ್ ಟು ಬಿ ವೆರಿ ಕ್ವಾಯಟ್. ಕೆಲವರು ಇದ್ದಾರೆ ಖುಷಿ ಆಗುತ್ತೆ ಸಂತೆಯಲ್ಲಿ ಕೂಡ ಹೋಗಿ ಅವ್ರು ಆರ್ಟ್ ಮಾಡಿ ಬರ್ತಾರೆ, ಬಟ್ ನನ್ಗೆ ಹಾಗಲ್ಲ. ಕ್ವಾಯಟ್ ಇರಬೇಕು, ಸೈಲೆಂಟ್ ಇರಬೇಕು, ಮತ್ತೆ ಒಂದೆರಡು ದಿನ ಆಲೋಚನೆ ಮಾಡ್ತಾರೆ. ಮತ್ತೆ ಇದರಲ್ಲಿ ನಿಮ್ಗೆ ಹೇಗಂದ್ರೆ ಈಗ ಪೇಂಟಿಂಗ್ ಅಲ್ಲಿ ನಿಮ್ಗೆ ರಾ ಮೆಟೀರಿಯಲ್ಸ್ ರೆಡಿ ಇರ್ತದೆ. ಸೊ ನೀವು ಯು ಕ್ಯಾನ್ ಜಸ್ಟ್ ವಿಜುವಲೈಸ್ ಇಟ್, ನೀವು ಏನ್ ಮಾಡಬೇಕು ಅಂತ ಹೇಳಿ ಸ್ಕೆಚ್ ಹಾಕಿದ್ರೆ ನಿಮ್ಗೆ ಮಾಡ್ಲಿಕ್ಕೆ ಆಗ್ತದೆ. ಬಟ್ ಅದರಲ್ಲಿ ಇಟ್ಸ್ ಅಪೋಸಿಟ್ ರಿಯಾಕ್ಷನ್. ಏನಂದ್ರೆ ನೀವು ಇದರಲ್ಲಿ ರಾ ಮೆಟೀರಿಯಲ್ಸ್ ನೋಡಿದ ಮೇಲೆ ನಿಮ್ಗೆ ಇದು ಮತ್ತೆ ನಿಮ್ಗೆ ಐಡಿಯಾ ಬರ್ತದೆ ನೀವ್ ಏನ್ ಮಾಡ್ಬೋದು ಇದರಲ್ಲಿ. ಆಮೇಲೆ ಸರ್ಚಿಂಗ್ ಎಲ್ಲ ಮೆಟೀರಿಯಲ್ಸ್ ಇಟ್ಕೊಂಡು ಅದನ್ನ ಫುಲ್ ಅದರಲ್ಲಿ ಏನೇನು ಬೇಕಾಗ್ತದೆ, ಕಣ್ಣು ಮಾಡೋದಾದ್ರೆ ಯಾವುದು ಬೇಕಾದ್ರೆ, ಕೊಕ್ಕು ಮಾಡ್ಬೇಕಾದ್ರೆ, ಕಾಲು ಮಾಡ್ಬೇಕಾದ್ರೆ, ಅಂದ್ರೆ ಈಗ ಪ್ರತಿ ಪಾರ್ಟ್ಸ್ ಇದ್ ಬಗ್ಗೆ ಥಿಂಕ್ ಮಾಡ್ತಾನೆ ಇರ್ಬೇಕಾಗ್ತದೆ. ಅಂದ್ರೆ ಈಗ ನನ್ಗೆ ಫಸ್ಟ್ ಡ್ರಾಯಿಂಗ್ ಮೆಥಡ್ ಇದು ಗೊತ್ತಾಯ್ತು ಹೇಗೆ ಮಾಡುದಂತ. ಮತ್ತೆ ಪೇಸ್ಟಿಂಗ್ ಇದೆಲ್ಲ ನಮ್ಗೆ ಸ್ಕಲ್ಪ್ಚರ್ಸ್ ಅಲ್ಲೆಲ್ಲ ಹೇಳಿಕೊಟ್ಟಿದ್ರಲ್ಲ, ಸೊ ಅದು ಅದೇ ಎಲ್ಲದೂ ನನ್ನ ತರ ಹೆಲ್ಪ್ ಆಗಿದೆ ಈ ತರ ಮಾಡೋದ್ರಲ್ಲಿ.
4: ನೀವು ಯಾವ್ದೆಲ್ಲ ಡಿಸೈನ್ ಗಳೆಲ್ಲ ಮಾಡಿದ್ದೀರಿ?
5: ಇಷ್ಟು ತನಕ ಕೋಳಿ, ನವಿಲು, ಹಕ್ಕಿಗಳು ಮೇನ್ ತುಂಬಾ ಖುಷಿ ಆಗ್ತದೆ. ಇತ್ತೀಚೆಗೆ ಈಗ ಲಾಸ್ಟ್ 1-2 ವರ್ಷದಲ್ಲಿ ನಾನು ಕಲರ್ಲೆಸ್ ಪೇಂಟಿಂಗ್ಸ್ ಅಂತ ಹೇಳ್ಬೋದು, ಅಂದ್ರೆ ಕಲರ್ಲೆಸ್ ಆರ್ಟ್ ವರ್ಕ್ಸ್. ಅಂದ್ರೆ ಯಾವ್ದಕ್ಕೆ ಎಲ್ಲ ಆಂಟಿಕ್ ಟೈಪ್. ಈಗ ಒಂದು ಕೋಳಿ ಮಾಡಿದ್ರು ಕೂಡ ಅದರಲ್ಲಿ ಏನು ಕೋಳಿಯ ರೆಕ್ಕೆ ಆಗ್ಲಿ, ಅದಕ್ಕೆ ಕೊಕ್ಕಾಗ್ಲಿ, ಕಣ್ಣು ಕಾಯಿ ಇಲ್ಲಿ ಕೂಡ ನಿಮ್ಗೆ ಬಣ್ಣಗಳು ಕಾಣುದಿಲ್ಲ, ಕಲರ್ಫುಲ್ ಎಲೆಗಳಿರ್ತದೆ, ಅದನ್ನೇ ಬಳಸ್ಕೊಂಡು ಮಾಡ್ತಾ ಇದ್ದೇನೆ.
4: ಈಗ ಬೇಡಿಕೆ ಹೇಗಿದೆ ಮೇಡಮ್? ಅಂದ್ರೆ ನೀವು ಅದನ್ನ ಮಾಡಿ ಮಾರಾಟ ಮಾಡ್ತೀರಿ, ಅದಕ್ಕೆ ಬೇಡಿಕೆ ಹೇಗಿದೆ?
5: ನಾನು ಹೇಳಿದಲ್ಲ, ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ 5 ವರ್ಷದ ಕೆಳಗೆ ಇದೊಂದು ಶುರು ಮಾಡಿಕೊಂಡಾಗ ಈ ತರ ಒಂದು ಮಾರ್ಕೆಟ್ ಇದೆ ಅಂತ. ಸೊ ನನಗೆ ಐಡಿಯಾವೇ ಇರಲಿಲ್ಲ ನಿಜವಾಗ್ಲು. ಈ ಕಲೆಯನ್ನು ನಾನು ಆಕ್ಚುಲಿ ಫಸ್ಟ್ 2020 ಕೊರೋನಾಕ್ಕಿಂತ ಮೊದಲು ಮಂಗಳೂರಿನ ದಿನೇಶ್ ಹೊಳ್ರು ನನ್ನ ಈ ಹೂವಿನ ಮಾಲೆಯ ಒಂದು ಕಲೆಯನ್ನು ನೋಡಿದ್ರು. ಅವರು ಆ ಟೈಮಲ್ಲಿ ನಂದು ಇದೊಂದು ಎಕ್ಸಿಬಿಷನ್ ಮಾಡಬೇಕು ಅಂತ ಹೇಳಿ ಅವರು ನನಗೆ ತುಂಬ ಸ್ಫೂರ್ತಿ ಕೊಟ್ರು. ನಾನು ಅದೇ ಟೈಮಲ್ಲಿ ಇದು ವರ್ಕ್ ಮಾಡ್ತಾ ಇದ್ದೆ. ಇದ್ರೆ ಇದೊಂದು ತುಂಬಾ ಇನಿಷಿಯಲ್ ಸ್ಟೇಜ್ ಇತ್ತು 5 ವರ್ಷದ ಕೆಳಗೆ. ಅದನ್ನು ಸಿಂಪಲ್ ಆಗಿ ನಾನೊಂದು ಬೊಕ್ಕೆ ತರ ಏನೋ ಒಂಥರ ಮಾಡಿ ಎಲ್ಲ ಇಡ್ತಾ ಇದ್ದೆ. ಮತ್ತೆ ಅವ್ರಿಗೆ ತುಂಬಾ ಹೇಳಿದ್ರು ಇದು ತುಂಬಾ ಇದು ಇಸ್ ಅ ವೆರಿ ಪೊಟೆನ್ಶಿಯಲ್, ನೀವು ಮಾಡ್ಕೊಂಡು ಹೋಗಿ ಅಂತ. ಸೊ ಅದರ ನಂತರ ನಂದು 2020 ನಂತರ ಇಟ್ ಹ್ಯಾಸ್ ಕಮ್ ಟು ದ ಮಾರ್ಕೆಟ್. ಫ್ರಾಂಕ್ಲಿ ಟೆಲಿಂಗ್ ನಾನು ಇನ್ನೂ ಎಕ್ಸ್ಪೆಕ್ಟ್ ಮಾಡುದಿಲ್ಲ, ಮಾಡಿರ್ಲೂ ಇಲ್ಲ. ಯಾಕಂದ್ರೆ ಇದನ್ನು ಈ ತರ ಕಲಾಕೃತಿಗಳನ್ನು ಎಲ್ಲರೂ ಹೇಳಿದ್ರು ಈ ಪ್ರಪಂಚದಲ್ಲಿ ಯಾರು ನೋಡ್ಲಿಲ್ಲ ಅಂತ ಹೇಳ್ಕೊಂಡಂತ. ವಿಭಿನ್ನತೆ ಇಷ್ಟು ಅಂದ್ರೆ ಒಂದು ನಾನು ಇಷ್ಟು ತನಕ ಒಂದು 350 ಕಲಾಕೃತಿಗಳನ್ನು ಮಾಡಿದ್ದೇನೆ. 150 ಜಾಸ್ತಿ ಸೇಲೆ ಆಗಿದೆ. ಮತ್ತೆ ಕೆಲವು ಕಸ್ಟಮೈಸ್ಡ್ ಆರ್ಡರೇ ಬಂದಿದೆ. ಮತ್ತೆ ಏನಂದ್ರೆ ಇದು ನ್ಯಾಷನಲ್ ಅವಾರ್ಡಿಗೆ ಕೂಡ ನಾಮಿನೇಟ್ ಆಗಿತ್ತು ಲಾಸ್ಟ್ ಇಯರ್. ಹಾಗೆ ನಾನು ರಾಷ್ಟ್ರಪತಿ ಭವನದಲ್ಲಿ ಕೂಡ ನಂದು ಡೆಲ್ಲಿಯಲ್ಲಿ ಮಾರ್ಚ್ ಅಲ್ಲಿ ಎಕ್ಸಿಬಿಷನ್ ಕೂಡ ಇದ್ದಿತ್ತು, ಒಳ್ಳೆ ರೆಸ್ಪಾಂಡ್ ಇದೆ. ಹಾಗಾಗಿ ಸೇಲ್ ಕೂಡ ಡೆಫಿನೆಟ್ಲಿ, ಯಾಕಂದ್ರೆ ಫಸ್ಟ್ ಯಾವುದೇ ಒಂದು ಹೊಸತು ಪ್ರಾಡಕ್ಟ್ ಮಾರ್ಕೆಟಿಗೆ ಬಂದಾಗ ಅಂದ್ರೆ ನಾವು ಮಾರ್ಕೆಟಿಂಗ್ ಮಾತಾಡೋದಾದ್ರೆ ಜನರು ಕುತೂಹಲದಿಂದ ನೋಡ್ತಾರೆ ಹೇಗೆ ಇದು ವರ್ಕೌಟ್ ಆಗ್ತದ ಎಂತ ಆಗ್ತದೆ. ಮತ್ತೆ ಹೇಳ್ತಾರೆ ಕೆಲವರು ನಾವು ಮಾಡ್ತೇವೆ ಅದು ಆಗುದಿಲ್ಲ ಫಂಗಸ್ ಬರ್ತದೆ. ಐ ಸೆಡ್ ಇಟ್ಸ್ ನಾಟ್ ಲೈಕ್ ದಟ್, ನೀವಾಗಿರ್ಬೇಕು ಆವಾಗ ಮಾತ್ರ ನಿಮ್ಗೆ ಅದು ವರ್ಕ್ ಮಾಡ್ಲಿಕ್ಕೆ ಆಗ್ತದೆ. ಇದು ಮೋಸ್ಟ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬಹುದು, ಹೋದ್ರೆ ಖಂಡಿತವಾಗ್ಲಿಯೂ ರೆಗ್ಯುಲರ್ ಆರ್ಡರ್ಸ್ ಬರ್ಬೋದು. 2 ವರ್ಷದ ಕೆಳಗೆ ಅದಾನಿ ಅವರು ಆರ್ಡರ್ ಕೊಟ್ಟು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕೂಡ 16 ಮೀಟರ್ ಏರಿಯಕ್ಕೆ ಹಾಕಿದ್ರು. 8 ಮೀಟರ್ ಏರಿಯಕ್ಕೆ ನಂದು ಹೂವಿದು ಮಾಲೆ. ಆ ಹೂವಿನ ಮಾಲೆಯಲ್ಲಿ ಕೂಡ ನಮ್ಮ ಊರಿನ ನನ್ಗೆ ಮೇನ್ ನನ್ಗೆ ನನ್ನ ಊರು ನಮ್ಮ ಊರು ನನ್ನ ಹೂ ಅಂದ್ರೆ ನನ್ನ ಪ್ರಪಂಚವೇ ಇಷ್ಟೇ ಅನ್ನಿಸ್ತದೆ. ಅಂದ್ರೆ ನಾನು ಎಲ್ಲಾ ಕಡೆ ಸುತ್ತಾಡಿ ಬಂದ್ರು ಕೂಡ ನಾವೆಲ್ಲೂ ಗಾರ್ಡನ್ ಹೋದ ಕೂಡಲೇ ಅಲ್ಲಿ ಸ್ಥಳೀಯ ಹೂಗಳಿಲ್ಲ. ಅಂದ್ರೆ ಈಗ ಡೆಲ್ಲಿ
4: ಊರಿನ ಹೂಗಳು
5: ನಮ್ಮ ಊರುಗಳಿಲ್ಲ, ಅಲ್ಲ ಆ ಊರಿದು ಹೂಗಳು ಇಲ್ಲ ನಮ್ಮ ಊರಿದು ಬಿಡಿ. ಈಗ ನಾನು ಡೆಲ್ಲಿ ಪ್ರವಾಸಕ್ಕೆ ಹೋದಾಗ ಫಾರ್ ಎಕ್ಸಾಂಪಲ್ ದುಬೈಗೆ ಹೋದಾಗ ಇಲ್ಲಿ ಸಹ ಹೋಗ್ಲಿ ಸಿಂಗಾಪುರ್ ಹೋದಾಗ ಏನೋ ತುಲೀಪನ್ ಒಂದು ಸರ್ಕಸ್ ಮಾಡಿ ಏನೋ ಒಂದಿಷ್ಟು ಕೆಮಿಕಲ್ಸ್ ಹಾಕಿ ಬೆಳೆಸ್ತಾರೆ. ಬಟ್ ಆದ್ರೆ ನಮ್ಮ ಸ್ಥಳೀಯ ಗಿಡಗಳು, ಈಗ ನಾನು ಹೇಳಿದ್ ಇಲ್ಲಿ ಅಂತಲ್ಲ ಎಲ್ಲಿ ಹೋದ್ರು ಕೂಡ ಸ್ಥಳೀಯ ಗಿಡಗಳಿಗೆ ಇಂಪಾರ್ಟೆಂಟ್ ಇಲ್ಲ. ಹಾಗೆ ನಾನೇನ್ ಮಾಡಿದೆ, ಗಾರ್ಡನ್ ಮಾಡ್ಕೊಂಡು ನಂಗೆ ಜಾಸ್ತಿ ಕೆಲಸ ಸಹ ಮಾಡ್ಲಿಕ್ಕೆ ಬೇಡ, ಲೇಬರ್ ಇಟ್ಕೊಂಡು ಮಾಡ್ಲಿಕ್ಕೆ ಬೇಡ. ಸೊ ನಾನು ಅವಾಗ ಏನ್ ಮಾಡಿದೆ, ಗೊರಟೆ, ನಂದಿ ಬಟ್ಲು, ರಥಹೂ, ಕರವೀರ, ಸಂಪಿಗೆ,
2: ಅದೆಲ್ಲ ಇಲ್ವೇ ಇಲ್ಲ,
5: ಅದೆಲ್ಲ ಇಲ್ವೇ ಇಲ್ಲ. ಅದನ್ನೇ ನಾನು ಗಿಡ ಹಾಕಿ ಈಗ ನನ್ನ ತೋಟ ಹೇಳಿದ ಕೂಡಲೇ ನಿಜವಾಗ್ಲೂ ನಾನು ಈಗ ಇಷ್ಟು ಪೀಕ್ ಸಮ್ಮರ್ ಉಂಟಲ್ಲ ಏಪ್ರಿಲ್ ಮೇ ಅಲ್ಲಿ, ನಾನು ವಾರಕ್ಕೆ ಒಂದು ದಿವಸ ಕೂಡ ನೀರು ಹಾಕುದಿಲ್ಲ. ಯಾಕಂದ್ರೆ ಆ ಜಾತಿಯ ಗಿಡಗಳು, ನಂದಿ ಬಟ್ಲು, ಇದಕ್ಕೆಲ್ಲ ಯಾರಾದ್ರೂ ಗೊಬ್ಬರ ಹಾಕುದಂತುಂಟ, ಯಾರು ನೀರು ಕೂಡ ಹಾಕುದಿಲ್ಲ. ಸೊ ನಾನು ಅದನ್ನೆಲ್ಲ ಗಮನ ಇಟ್ಟು ನಂಗೆ ತೋಟ ಮಾಡಬೇಕು ಅಂತ ಅನ್ಸ್ಕೊಂಡಾಗ ಈ ಜಾತಿಯ ಗಿಡಗಳನ್ನೆಲ್ಲ ಸಾಧಾರಣ 45 ವೆರೈಟಿ ಜಾಸ್ತಿನೇ ಇರ್ಬೋದು ನನ್ನ ಅಂದಾಜು, ಕೇಪಳ ಇದನ್ನೆಲ್ಲ ಗಿಡಗಳನ್ನ ನೆಟ್ಕೊಳ್ತಾ ಹೋದೆ. ಅವ ನನ್ಗೆ ಏನಾಗ್ತದೆ, ಎಂಜಾಯ್ ಮಾಡ್ಲಿಕ್ಕೆ ಜಾಸ್ತಿ ಟೈಮ್ ಸಿಗ್ತದೆ. ಸೊ ನೀವು ಗಾರ್ಡನ್ ಮಾಡುದಂತ ಹೇಳಿದ ಕೂಡಲೇ ಏನಂದ್ರೆ ತುಂಬಾ ಏನಾದ್ರು ಏನೇನೋ ನರ್ಸರಿಯಿಂದ ತಂದು ಏನೇನೋ ಸರ್ಕಸ್ ಮಾಡ್ಬೇಕು ಅಂತ ಏನಿಲ್ಲ, ಇದೇ ಜಾತಿಯ ಗಿಡಗಳನ್ನು ಬೆಳೆಸಿ. ಇವನ್ ನನ್ನ ಹೂಮಾಲೆ ಪ್ರದರ್ಶನಗಳು ಇದ್ದವು ಕೂಡ ದಿನೇಶ್ ಹೊಳ್ರು ಕೂಡ ಒಂದು ಮಾತು ಹೇಳಿದ್ರು. ನಾನು ಫಸ್ಟ್ ಅವಾಗ ಏನಂತ, ಹೂಮಾಲೆ ಎಲ್ಲರೂ ಕಟ್ತಾರೆ ಹಾಗೆ, ಇಲ್ಲ ಅದು ತುಂಬಾ ಚೆನ್ನಾಗಿದೆ ನಿಮ್ದು, ಯಾಕಂದ್ರೆ ನೀವು ಲೋಕಲ್ ಗಿಡಗಳಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದೀರಿ ಅಂದ್ರೆ. ಈಗ ನಾವು ನಿಜವಾಗ್ಲೂ ಹೇಳೋದು ಎನ್ವೈರನ್ಮೆಂಟಲ್ ಡೇ, ಅವ ಮರ ನೆಡಿ ಹೇಳ್ತೇವೆ. ಯಾರು ಮರ ನೆಡು, ಮನೆ ಹತ್ರ ಯಾರು ನೆಡುದಿಲ್ಲ, ಎಲ್ಲರಿಗೆ ಕಸ ಬೇಡ, ಅದರದ್ದು ಇದು ಬೇಡ, ರೂಟ್ ಬರ್ತದೆ, ಬೇರ್ ಬರ್ತದೆ, ಹಾಗೆಲ್ಲ ಥಿಂಕ್ ಮಾಡ್ತಾರೆ. ಬಟ್ ಹೂವಿದಾದ್ರೆ ಅದು ಹೂವಿದ ಕೂಡ ಎಂತ, ಎಲ್ಲರೂ ಗಾಬಿ ತಂದು ನೋಡುದು, ಮತ್ತೊಂದು ತಂದು ನೋಡುದು, ಹಾಗಲ್ಲ. ನೀವು ಸ್ವಲ್ಪ ಆಲೋಚನೆ ಮಾಡಿ, ನೀವು 40 ವರ್ಷದ ಕೆಳಗೆ ಹೋದ್ರೆ ಎಲ್ಲರ ಮನೆಯಲ್ಲಿ ಅಥವಾ ಎಲ್ಲರ ಮನೆಯ ದೇವರ ಫೋಟೋಕ್ಕೆ ಕೂಡ ನಿಮ್ಗೆ ಸಿಕ್ಕುವಂಥದ್ದು ಇದೇ ಹೂಗಳು. ನಾನೇನ್ ಮಾಡಿದೆ, ಅದನ್ನೆಲ್ಲ ಒಂದು ಆಲೋಚನೆ ಮಾಡಿ ನನ್ನ ತೋಟ ಮಾಡುವಾಗ ಇಂಥದ್ದೇ ಹೂಗಳದ್ದು ಕೆಳಗೆ ಮಾಡ್ಕೊಂಡು. ಹಾಗಾಗಿ ನನ್ಗೆ ಏನಾಯ್ತಂದ್ರೆ, ಗಾರ್ಡನ್ ಅಂದ್ರೆ ಓ ನಿಮ್ಗೆ ಕೆಲಸದವರೇ ಬೇಕು, ನೀರ್ ಹಾಕಬೇಕು ಅಂತದೆಲ್ಲ ಎಂತ ಟೆನ್ಷನ್ ಇಲ್ಲ, ಆ ತರ ಸ್ಟಾರ್ಟಿಂಗ್ ಮಾಡ್ಕೊಂಡು ಹೋದೆ. ಅದೇ ಹಾಗೆ ಮಾಡ್ಕೊಂಡು ಹೋದಾಗ ಕೆಲವು ಅದರ ಒಟ್ಟಿಗೆ ತರಕಾರಿ ಗಿಡಗಳು, ಸ್ವಲ್ಪ ಡೆಕೋರೇಟಿವ್ ಹೋಮ್ಸ್ ಅದೆಲ್ಲ ಮಾಡ್ಕೊಂಡು ಹೋಗಿದ್ದೆ.
2: ತಾರಸಿ ತೋಟದಲ್ಲಿ ಕೂಡ ಇಂತಹ ಗಿಡ
5: ಅಲ್ಲಿ ಅದು ಡಿಫ್ರೆನ್ಸ್ ಮಾಡ್ಕೊಂಡಿದ್ದೇನೆ. ಅಂದ್ರೆ ಯಾರಾದ್ರೆ ಗಾರ್ಡನ್ ಆಸಕ್ತಿ ಇದ್ದವರು ಅಂದ್ರೆ ನೀವು ಸ್ವಲ್ಪ ಡಿಫ್ರೆನ್ಸ್ ಮಾಡ್ಕೊಳ್ಳಿ. ಈಗ ನನ್ನ ಕೆಳಗಡೆದೆಲ್ಲ ಸನ್ ಲವಿಂಗ್ ಪ್ಲಾಂಟ್ಸ್, ಫುಲ್ ಬ್ರೈಟ್ ಸನ್ ಲೈಟ್ ಇರ್ತದೆ. ಆಮೇಲೆ ಮೇಲ್ಗಡೆ ಟೆರೆಸ್ ಅಲ್ಲಿ ನನಗಂದ್ರೆ ರೂಫ್ ಉಂಟು, ಆಲ್ರೆಡಿ ನಾವು ಮನೆ ಕಟ್ಟಿರುವಾಗ ರೂಫ್ ಮೇಲ್ಛಾವಣಿ ಇತ್ತು. ಅಲ್ಲಿ ಏನ್ ಮಾಡಿದೆ, ಎಲ್ಲ

0: ಶೇಡ್ ಲವಿಂಗ್ ಪ್ಲಾಂಟ್ಸ್ ಹಾಕೊಂಡಿದ್ದೇನೆ. ಅದು ಕೂಡ ಏನು ಮೊದಲಿಂದ ನಾನೇನು ಫಸ್ಟ್ ಏನು 200 ಗಿಡ ಇರಲಿಲ್ಲ, ಫಸ್ಟ್ 6 ಪಾಟ್ ಇಂದ ಶುರು ಮಾಡಿದ್ದು. ಸ್ಲೋಲಿ ಸ್ಲೋಲಿ ಗೊತ್ತಾಯ್ತು ಇದು ಹೊರಗಡೆ ಬಿಸಿಲಲ್ಲಿ ನೆಟ್ಟ ಕೂಡಲೇ ಅದು ತುಂಬಾ ಬಾಡಿ ಹೋಗುದು, ಅದಕ್ಕೆ ದಿನಾ ನೀರು ಹಾಕಬೇಕು, ತುಂಬಾ ಕಷ್ಟ ಪಡ್ಬೇಕಾಗ್ತಿತ್ತು. ದಿನಾ ನೀರು ಹಾಕ್ಲಿಕ್ಕೆ ಹೋಗ್ಲಿಕ್ಕೆ ಯಾರಿಗೂ ಪುರ್ಸುತ್ತಿರ್ತದೆ, ಎಲ್ಲರಿಗೂ ಕಷ್ಟ. ಸೊ ನಾನೇನ್ ಮಾಡಿದೆ, ಆ ಶೇಡ್ ಲವಿಂಗ್ ಪ್ಲಾಂಟ್ಸ್ ಅನ್ನೆಲ್ಲ ತಂದು ಮೇಲ್ಗಡೆ ಹಾಕೊಂಡ್ರೆ ನಾನೇ ಅದು ಡಿಫ್ರೆನ್ಸ್ ಮಾಡ್ಕೊಂಡದ್ದು. ಅಂದ್ರೆ ಎಲ್ಲಿಂದ ಗಿಡ ತಂದಾಗ ನನ್ಗೆ ಯಾರಾದ್ರೂ ಗಿಡ ಕೊಟ್ಟಾಗ ನೋಡ್ತಾ ಇದ್ದೆ, ಅಬ್ಸರ್ವ್ ಮಾಡ್ತಾ ಇದ್ದೆ, ಅದು ಗಿಡ ಮರದ ಕೆಳಗೆ ಇತ್ತ, ಅಲ್ಲಿ ಮೇಲೆ ಏನಾದ್ರೂ ಹತ್ರ ಹತ್ರ ಬಿಲ್ಡಿಂಗ್ ಏನಾದ್ರೂ ಇರ್ತಾ ಇತ್ತ. ಅಂದ್ರೆ ಅವಾಗ ನಿಮ್ಗೆ ಅಷ್ಟು ಸಣ್ಣ ಸೂಕ್ಷ್ಮ ವಿಚಾರಗಳನ್ನ ಒಂಚೂರು ಗಮನಿಸಿದ್ರೆ ಗೊತ್ತು. ಟೆರೆಸ್ ಗಾರ್ಡನ್ ಅಲ್ಲೂ ಹಾಗೆ ನೀರು ಎಲ್ಲ ನಿಮ್ಗೆ ಎಷ್ಟು ಬೇಕು ಅಷ್ಟೇ ಹಾಕ್ಬೇಕು, ತುಂಬಾ ಎಲ್ಲ ಹಾಕ್ಬಾರ್ದು. ಸನ್ಲೈಟ್ ಬೇಕು, ದಿನಕ್ಕೊಂದು 3-4 ಗಂಟೆಗಳಾದ್ರೆ ಸೂರ್ಯನ ಬೆಳಕು ಬೇಕೇ ಬೇಕು.
1: ಸೊ ಈ ಜೊತೆಗೆ ತರಕಾರಿ ಕೂಡ ಇದೆ,
0: ತರಕಾರಿ ಕೂಡ ಮಾಡಿಸ್ ನಮ್ಗೆ 2-3 ದಿನಕ್ಕಾಗುವಷ್ಟು ಆಗ್ತದೆ, ತುಂಬಾ ಅಂತಲ್ಲ,
1: ಹೌದು
0: ನನ್ಗೆ ಖುಷಿ ಕೊಡುವಷ್ಟೆಲ್ಲ ಆಗ್ತಾ ಉಂಟು. ಈಗ ಬಸಳೆ, ಬದನೆಕಾಯಿ ಹಾಗೆ ಹುಗ್ಗೆದು.
1: ಆರಂಭದಲ್ಲಿ ನೀವೊಬ್ರು ಚಿತ್ರಕಲಾವಿದೆ, ಹೌದು, ಕುಂಚಕಲೆಗಳನ್ನ ಬಿಟ್ಟು ಈ ಇಂತಹ ಒಂದು ಹೊಸ ಕಲೆಗೆ ನೀವು ಹೇಗೆ ಒಗ್ಗಿಕೊಂಡ್ರಿ, ಹೇಗೆ ಬದಲಾಗಿ?
0: ಶಾರ್ಜಾದಲ್ಲಿರುವಾಗ್ಲೂ ಕೂಡ ಜೆಮ್ಸ್ ಮಿಲೇನಿಯಂ ಸ್ಕೂಲ್ ಅಲ್ಲಿ ಆರ್ಟ್ ಟೀಚರ್ ಆಗಿ ವರ್ಕ್ ಮಾಡಿದ್ದೆ, ಆಮೇಲೆ ಗುರ್ಗಾಂವ್ ಅಲ್ಲಿ ಕೂಡ ಆರ್ಟ್ ಟೀಚರ್ ಆಗಿ ವರ್ಕ್ ಮಾಡಿದೆ. ಅದೇ ಗುರ್ಗಾಂವ್ ಅಲ್ಲಿ ಇರುವಾಗ ನನ್ಗೆ ಕ್ರಿಯೇಟಿವಿಟಿ ಅಂದ್ರೆ ಏನು ಅಂತ ಅರ್ಥ ಆಯ್ತು. ಮಾಡ್ತಾ ಇದ್ದೆ ಮೊದ್ಲು ಎಲ್ಲದನ್ನು ಬ್ಲೈಂಡ್ ಆಗಿ, ಮೋಸ್ಟ್ಲಿ ಇರ್ಬೋದೇನೋ ಅನ್ಸ್ತದೆ. ಸೊ ನನ್ಗೆ ಈಗ ತುಂಬಾ ವರ್ಷಗಳ ಕಾಲ ನಿಮ್ಗೆ ಒಂದೇ ತರ ಇದ್ರೆ ಹೊಸತನ ನಿಮ್ಗೆ ಬೆಸ್ತದೆ ಆಕ್ಚುಲಿ. ಸೊ ಆವಾಗ ನಾನು ಇದು ತೋಟ ಮಾಡ್ಕೊಂಡಾಗ ನಂದು ಎಲ್ಲ ಕೊಲೀಗ್ಸಿಗೆಲ್ಲ ತುಂಬಾ ಬೇಜಾರು, ಯಾಕೆ ನೀವು ವರ್ಕ್ ಮಾಡಿಲ್ಲ, ನಾನು ಗಾರ್ಡನ್ ಮಾಡ್ತಾ ಇದ್ದೇನೆ. ಸೊ ಹಾಗೆ ಶುರುವಾದ ಜರ್ನಿ, ಹೂವಿದು ಮಾಲೆ ಮಾಡೋದು ಎಲ್ಲ ಕಟ್ತಾ ಇದ್ದೆ, ಮತ್ತೆ ನೋಡಿ ಈ ತರ ಡ್ರೈ ಲೀವ್ಸ್ ಇದೆಲ್ಲ ಉಂಟು ಅಂತ. ಮತ್ತೆ ಅದೇ ಒಂದೇನೋ ನನ್ಗೆ ಅದು ಏಕತಾನತೆ ಇತ್ತಲ್ಲ, ಒಂದೇ ತರ ಇತ್ತು ನನ್ಗೆ. ಐ ಜಸ್ಟ್ ಶಿಫ್ಟ್ ಸಮಥಿಂಗ್ ಎಲ್ಸ್, ಬಟ್ ಇದು ಕೂಡ ನನ್ನ ಕೈ ಹಿಡಿತು, ಯಾಕೆಂದ್ರೆ ನಾನು ಹಾಕಿದ ಇನ್ವೆಸ್ಟ್ಮೆಂಟ್ ಅಷ್ಟು. ಫ್ರೇಮಿಂಗ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತದೆ.
1: ಹೌದು,
0: ನಿಮ್ಗೆ ಈಗ ನೀವೇನೋ ಒಂದು ಆರ್ಟ್ ವರ್ಕ್ ಮಾಡ್ರಿ, ನಿಮ್ಗೆ ನಾರ್ಮಲ್ ಫ್ರೇಮಿಂಗ್ ಹಾಗೆ ನಾರ್ಮಲ್ ಫ್ರೇಮ್ ಮಾಡುವವರ ಹಾಗೆ ಅದನ್ನು ಇದು ಮಾಡ್ಲಿಕ್ಕೆ ಆಗುದಿಲ್ಲ, ಅಂದ್ರೆ ಅದಕ್ಕೆ ನಿಮ್ಗೆ 3D ಎಫೆಕ್ಟ್ ಬರುದಿಲ್ಲ. ಸೊ ನಿಮ್ಗೆ ಅವಾಗ ಏನಾಗ್ತದೆ ಅಂದ್ರೆ 3-4 ಬಾಕ್ಸ್ ಟೈಪ್ ಫ್ರೇಮ್ ಬೇಕಾಗ್ತದೆ. ಸೊ ಅದು ಕೂಡ ನಿಮ್ಗೆ ಬೇರೆ ನಾರ್ಮಲ್ ಗಿಂತ ಸ್ವಲ್ಪ ಫ್ರೇಮ್ ಕಾಸ್ಟ್ ಜಾಸ್ತಿ, ಬಟ್ ಇಟ್ಸ್ ವೆರಿ ಗುಡ್ ಲುಕ್, ತುಂಬಾ ಚಂದ ಕಾಣ್ತದೆ. ಇವನ್ ಫ್ರೇಮ್ ಹೇಗೆ ಮಾಡಿಸ್ಬೇಕಂತವೇ ಆಲೋಚನೆ ಮಾಡಿ ಮಾಡಿ 1 ವರ್ಷ ತೆಗೆದೆ. ಆವಾಗ ನಂದು ಮೊದಲು ಒಂದು 500 ಕಲಾಕೃತಿಗಳು ಹಾಳಾಗಿತ್ತು, ಅಂದ್ರೆ ಫ್ರೇಮ್ ಎಲ್ಲ ಮಾಡಿಸಿರ್ಲಿಲ್ಲ, ಆದ್ರೆ ಅದಕ್ಕೆ ಒಂದು ಸರಿಯಾಗಿ ನಮ್ಗೆ ಐಡಿಯಲ್ಲ ಅಲ್ಲ. ಮತ್ತೆ ನಮ್ಗೆ ಗೊತ್ತಾಯ್ತು ಫ್ರೇಮ್ ಬೇಕು. ಈಗ ಈ ಕಲಾಕೃತಿಗಳು ಮಾಡುವಾಗ ನನ್ಗೆ ಮೊದಲು ಫ್ರೇಮ್ ರೆಡಿ ಇರ್ಬೇಕು. ಈಗ ಬೇರೆ ಕಲಾಕೃತಿಗಳು ಹೇಗೆ ನಿಮ್ಗೆ ವಾಟರ್ ಕಲರ್ ಅಕ್ರಿಲಿಕ್ ಅಲ್ಲ, ನಿಮ್ಗೆ ಪೇಪರ್ ರೆಡಿ ಇದ್ರೆ ನೀವು ವರ್ಕ್ ಮಾಡುದು, ಮತ್ತೆ ನಿಮ್ಗೆ ಬೇಕಿದ್ದಾಗ ಹೋಗಿ ಮಾತ್ರ ಫ್ರೇಮ್ ಮಾಡುದು.
1: ಒಳ್ಳೆದು ಮೇಡಮ್, ಇಷ್ಟು ಹೊತ್ತು ನಿಮ್ಮ ಒಂದು ವಿಶೇಷ ಕಲೆಯ ಬಗ್ಗೆ ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಟ್ರಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ಈ ಚಿತ್ರಕಲೆ ಮಿಂಚಲಿ ಅನ್ನುವಂತಹ ಆಶಯ ನಮ್ಮದು. ನಮಸ್ಕಾರ ಮೇಡಮ್.
0: ಥ್ಯಾಂಕ್ ಯು ಮೇಡಮ್, ಧನ್ಯವಾದ.
2: ಇದುವರೆಗೆ ಬಾಡಿದ ಹೂವುಗಳಿಗೆ ಜೀವ ತುಂಬುವ ಚಿತ್ರಕಲಾವಿದೆ ರೂಪಾ ವಸುಂಧರಾ ಆಚಾರ್ಯ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಮತಾ ನವೀನ್ ಶೆಟ್ಟಿ. ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
3: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಮೂಡಿಬಂತು.

0: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ ಸರಿಯಾಗಿ 12:30:55.
1: ಮೈ ರಿಯಾಲ್ಟಿ 2026 ಮೈಸೂರಿನ ಅತಿ ದೊಡ್ಡ ಪ್ರಾಪರ್ಟಿ ಎಕ್ಸ್ಪೋ. ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ MBCF ಹಾಗೂ ಕ್ರೆಡೆ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇದೇ ತಿಂಗಳ 22-25. ಸ್ಥಳ: ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನ, ಮೈಸೂರು. ವಿಲ್ಲಾಗಳು, ನಿವೇಶನಗಳು, ಅಪಾರ್ಟ್ಮೆಂಟ್ಗಳು ಸಂಪೂರ್ಣ ಹವಾನಿಯಂತ್ರಿತ. ರಿಯಲ್ ಎಸ್ಟೇಟ್ನ ಭವಿಷ್ಯಕ್ಕೆ ಹೊಸ ಹೆಜ್ಜೆಯಡಿ. ಪ್ರೀಮಿಯಂ ಆಸ್ತಿಗಳು, ಸ್ಮಾರ್ಟ್ ಹೂಡಿಕೆಗಳು ಮತ್ತು ವಿಶೇಷ ಡೀಲ್ಗಳನ್ನ ಒಂದೇ ಸೂರಿನಡೆ ಅನ್ವೇಷಿಸಿ. ನಿಮ್ಮ ಸ್ಟಾಲ್ಗಳನ್ನ ಈಗಲೇ ಕಾಯ್ದಿರಿಸಿ. 9844-27-7284 ಮತ್ತೊಂದು 9444-80-61969.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 12:35 ಭಕ್ತಿಗೀತೆಗಳು, ಸುಧಾ ಮಂಜುನಾಥ್ ಅವರು ಹಾಡಿರುವ ವಾದಿರಾಜರ ರಚನೆಗಳು. 12:45 ಜನಪದ ಸಂಗೀತ, ಯರಗನಹಳ್ಳಿ

ನಮ್ಮ ಮತ್ತು ಸಂಗಡಿಗರಿಂದ ಸೋಬಾ ನೆಪದ ಒಂದು ಗಂಟೆಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಒಂದು ಗಂಟೆ 20 ನಿಮಿಷಕ್ಕೆ ಭಾವಗೀತೆಗಳು ಡಾಕ್ಟರ್ ಸ್ನೇಹಶ್ರೀ ಅವರಿಂದ. ಈ ಮಧ್ಯಾಹ್ನ 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ಹಾಗೂ ರಾತ್ರಿ 8:35 ಚಿತ್ರಗೀತೆಗಳು. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮೈಸೂರು ಎ ಚಂದನ್ ಕುಮಾರ್ ಅವರಿಂದ ವೇಣುವಾದನ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ. 4:00 ಮಹಿಳಾ ರಂಗದಲ್ಲಿ ಸಾಧನೆ ಶಿಖರ, ಲೇಖಕಿ, ಅನುವಾದಕಿ ಹಾಗೂ ನಿವೃತ್ತ ಇಂಗ್ಲಿಷ್ ಪ್ರೊಫೆಸರ್ ಸುಕನ್ಯಾ ಕನಾರಳ್ಳಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. 4:30 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು. 4:45 ಹಿಂದಿ ಪಾಠ, ಪ್ರಸ್ತುತಿ ಸ್ಮಿತಾ ಚಿಪ್ಲೋನ್ಕರ್. ಈ ಸಂಜೆ 5:30 ಚೂಟಿ ಚೂಟಿ ಚುಟುಕ್ ಗುಳುಂ ಗುಟುಕ್ ಶಿಶುಗೀತೆಗಳ ಕಾರ್ಯಕ್ರಮ. 6:10 ವಚನ ಬಾನುಲಿ, ಬಾನುಲಿ ಸರಣಿ, ಪ್ರಸ್ತುತಿ ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ರಸವಾರ್ತೆ. 6:50 ಕೃಷಿ ರಂಗ, ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿ, ಭಾರತೀಯ ರೇಷ್ಮೆ ಉದ್ಯಮದ ಅಭಿವೃದ್ಧಿಯಲ್ಲಿ ದ್ವಿತಳಿ ರೇಷ್ಮೆ ಕೃಷಿಯ ಪಾತ್ರ, ಈ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ಹಿರಿಯ ವಿಜ್ಞಾನಿ ಡಾಕ್ಟರ್ ದಯಾನಂದ ಅವರೊಡನೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 8:00 ಹಿಂದೂಸ್ತಾನಿ ಸಂಗೀತ ಕಾರ್ಯಕ್ರಮದಲ್ಲಿ ಹಿರಣ್ಮಯಿ ಎಸ್ ಅವರಿಂದ ಗಾಯನ. 9:15 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕ್ರೀಡಾಲೋಕ, ಅಂತಾರಾಷ್ಟ್ರೀಯ ಮಟ್ಟದ ಸೈಲಿಂಗ್ ಮತ್ತು ಡ್ರ್ಯಾಗನ್ ಬೋಟ್ ಆಟಗಾರ್ತಿ ಸಮನ್ವಿ ಹಾಗೂ ಅವರ ಪೋಷಕರಾದ ಅಶ್ವಿನಿ ಅವರೊಂದಿಗೆ ಸಂದರ್ಶನ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಹಳ್ಳಿ ಹಾಡು, ಭಾಗವಹಿಸುತ್ತಾರೆ ಮೈಸೂರಿನ ಸುರಭಿ, ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 10:30 ಸವಿ ನೆನಪು, ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ.

ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 12:35. ಈಗ ಕೇಳಿ ಸುಧಾ ಮಂಜುನಾಥ್ ಅವರು ಹಾಡಿರುವ ವಾದಿರಾಜರ ಭಕ್ತಿಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ.

ಇನ್ನು ಮುಂದೆ ಕೇಳಿ. ಎಣಿಸಲೆನ್ನಳವೆ ನಿನ್ನ ಮಹಿಮೆಗಳ ಗುಣಗಳನು ತನಾಮ ಕೋದಂಡರಾಮ.

ಇದುವರೆಗೂ ಸುಧಾ ಮಂಜುನಾಥ್ ಅವರು ಹಾಡಿರುವ ವಾದಿರಾಜರ ರಚನೆಗಳನ್ನು ಕೇಳಿದಿರಿ. ಇದು ಇಂದಿನ ಭಕ್ತಿಗೀತೆಗಳ ಕಾರ್ಯಕ್ರಮವಾಗಿತ್ತು.

ಶ್ರೋತೃಗಳೇ ಗಮನಿಸಿ, ಈ ಮಧ್ಯಾಹ್ನ 1:21 ಡಾಕ್ಟರ್ ಸ್ನೇಹಶ್ರೀ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಬಹುದು. ಈ ಮಧ್ಯಾಹ್ನ 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮೈಸೂರು ಎ. ಚಂದನ್ ಕುಮಾರ್ ಅವರ ವೇಣುವಾದನ ಪ್ರಸಾರವಾಗಲಿದೆ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 12:45. ಜನಪದ ಸಂಗೀತ ಯರಗನಹಳ್ಳಿ ಸಣ್ಣಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ.

FM 100.6, ಇದು ಆಕಾಶವಾಣಿ ಮೈಸೂರು. ಸಮಯವಾಗುತ್ತಿದೆ 1 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಪ್ರಗತಿ ಪಥ, ನಂತರ 1 ಗಂಟೆ 10 ನಿಮಿಷಕ್ಕೆ ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.
1: ನಮಸ್ಕಾರ, ನಾನು ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಬದುಕಿನಲ್ಲಿ ಯಾವಾಗ ಇಂಥ ಕಷ್ಟಗಳು ಬರುತ್ತವೆ, ಇಂಥ ಸನ್ನಿವೇಶಗಳು ಎದುರಾಗ್ತವೆ ಅನ್ನೋದನ್ನ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಇವತ್ತಿನ ಅತಿಯಾದ ವಾಹನಗಳ ದಟ್ಟಣೆ, ಅಪಘಾತಗಳು, ಅಕಾಲಿಕವಾಗಿ ಬರುವಂತಹ ಮರಣ, ಯಾವುದೇ ವಯಸ್ಸಿನಲ್ಲಿ ಬರುವಂತಹ ಮಾರಕ ರೋಗಗಳು, ಸಣ್ಣ ಸಣ್ಣ ಮಕ್ಕಳಲ್ಲಿ ಕಾಣಿಸಿಕೊಳ್ಳುತ್ತಾ ಇರುವಂತಹ ಹೃದಯಾಘಾತ, ಹೀಗೆ ಮನುಷ್ಯ ವಯಸ್ಸು ಪೂರ್ಣಗೊಂಡು ಸಾವನ್ನಪ್ತಾನೆ ಅನ್ನುವಂತಹ ಕಲ್ಪನೆಯೇ ಮಾಯವಾಗಿ ಸಣ್ಣ ವಯಸ್ಸಿನಲ್ಲೇ ಮನುಷ್ಯರು ಸಾವಿಗೀಡಾಗುವಂತಹ ದುರ್ಘಟನೆಗಳು ದಾಖಲಾಗ್ತಾನೆ ಇವೆ. ಮೊದಲೆಲ್ಲ ನಮ್ಮ ಹಿರಿಯರು ಗಟ್ಟಿಮುಟ್ಟಾಗಿ 100 ವರ್ಷ 110 ವರ್ಷಗಳ ಕಾಲ ಬದುಕ್ತಾ ಇದ್ರು. ಆದರೆ ಇವತ್ತಿನ ಪರಿಸ್ಥಿತಿ, ವಾತಾವರಣವೇ ಪೂರ್ತಿ ಬೇರೆ ಆಗಿದೆ. ಯಾವ ಸಮಯದಲ್ಲೂ ಯಾವುದೇ ವ್ಯಕ್ತಿ ಸಾವಿಗೀಡಾಗಬಹುದು. ಇವತ್ತು ಮನೆಯಿಂದ ಹೊರಗೆ ಹೋದವನು ಸುರಕ್ಷಿತವಾಗಿ ಮನೆಗೆ ಬರ್ತಾನೆ ಅನ್ನುವಂತಹ ಗ್ಯಾರಂಟಿಯೇ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಯಾವುದೇ ಮನೆಯ ಕುಟುಂಬದ ದುಡಿತಾಯ ಮಾಡ್ತಾ ಇರುವಂತಹ ವ್ಯಕ್ತಿ ಅಪಘಾತಕ್ಕೀಡಾದ್ರೆ, ಸಾವಿಗೀಡಾದ್ರೆ, ಆ ಇಡೀ ಕುಟುಂಬ ಆತನನ್ನ ಉಳಿಸಿಕೊಳ್ಳಿಕ್ಕೆ ಆರ್ಥಿಕ ಸಮಸ್ಯೆಯಿಂದಾಗಿ ಹೆಣಗಾಡುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗ್ಬೋದು. ಅಯ್ಯೋ, ದುಡ್ಡಿಲ್ಲ, ದುಡ್ಡಿದ್ದಿದ್ರೆ ಅವನನ್ನ ಉಳಿಸಿಕೊಳ್ಳಬಹುದಿತ್ತು ಅಂತ ಕೊರಗುವಂತಹ ಸನ್ನಿವೇಶಗಳು ಉಂಟಾಗ್ಬೋದು. ಈ ಎಲ್ಲ ಪರಿಸ್ಥಿತಿಗಳಿಗೆ, ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನ ಕೊಡಬೇಕು ಅಂತ ಜೀವ ವಿಮೆ ಅನ್ನುವಂತಹ ಒಂದು ಸೂತ್ರವನ್ನ ಪರಿಚಯಿಸಲಾಯಿತು. ವಿವಿಧ ಅಧ್ಯಯನಗಳ ಪ್ರಕಾರ ದೇಶದ 100%-ರಷ್ಟು ಮಂದಿ ಮಾತ್ರ ಜೀವ ವಿಮೆಯನ್ನ ಮಾಡಿಸಿಕೊಳ್ಳುತ್ತಾರೆ. ಉಳಿದ 70%-ರಷ್ಟು ಜನಕ್ಕೆ ಜೀವ ವಿಮೆ ಬಗ್ಗೆ ಕಲ್ಪನೆಯೇ ಇಲ್ಲ. ಕಲ್ಪನೆ ಇದ್ರೂ ಕೂಡ ಅಯ್ಯೋ ನಮಗೇನಾಗಲ್ಲ ಬಿಡು ಅನ್ನುವಂತಹ ಒಂದು ಉಡಾಫೆಯ ಮನಸ್ಥಿತಿ, ಅಥವಾ ವಿಮೆಯನ್ನ ಕಟ್ಟಲಿಕ್ಕೆ ವರ್ಷ ವರ್ಷ ಅದಕ್ಕೆ ಹಣವನ್ನ ಪಾವತಿಸ್ಲಿಕ್ಕೆ ದುಡ್ಡಿಲ್ಲ, ಅದಕ್ಕೆ ಯಾಕೆ ಅಷ್ಟು ದುಡ್ಡನ್ನ ಇನ್ವೆಸ್ಟ್ ಮಾಡೋದು ಅನ್ನುವಂತಹ ಒಂದು ಮನಸ್ಥಿತಿ. ಈ ಕಾರಣಗಳಿಂದಾಗಿ ಇವತ್ತಿಗೂ ನಮ್ಮ ದೇಶದಲ್ಲಿ ವಿಮೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಲ್ಲ. ಇದಲ್ಲದೆ ವಿಮೆಯ ಬಗ್ಗೆ ಯಾವ ಪಾಲಿಸಿ ಒಳ್ಳೆಯದು, ಯಾವುದು ನಮಗೆ ತುಂಬಾ ಅನುಕೂಲಕರವಾಗಿದೆ ಅನ್ನುವಂತಹ ಮಾಹಿತಿಯ ಕೊರತೆಯಿಂದಾಗಿಯೂ ವಿಮೆಯನ್ನ ಮಾಡಿಸಿಕೊಳ್ಳಿಕ್ಕೆ ಭಾರತೀಯರು ಹಿಂದೆ ಬೀಳ್ತಾ ಇದ್ದಾರೆ. ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡಬೇಕು. ಯಾವುದೇ ಕುಟುಂಬದಲ್ಲಿ ಅನಿರೀಕ್ಷಿತವಾಗಿ ಯಾವುದೇ ದುರ್ಘಟನೆಯೋ ಮರಣವೋ ಸಂಭವಿಸ್ತು ಅಂದ್ರೆ ಆ ಕುಟುಂಬಕ್ಕೆ ಆರ್ಥಿಕ ಭದ್ರತೆಯನ್ನು ಕೊಡಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಕೇಂದ್ರ ಸರ್ಕಾರ 2 ಮಹತ್ವದ ವಿಮಾ ಯೋಜನೆಗಳನ್ನ ಜಾರಿಗೆ ತಂದಿದೆ. ಅದರಲ್ಲಿ ಒಂದು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ, ಇನ್ನೊಂದು ಪ್ರಧಾನ ಮಂತ್ರಿ ಸುರಕ್ಷಾ ವಿಮಾ ಯೋಜನೆ. ಇವುಗಳಲ್ಲಿ ಮೊದಲನೆಯದಾದ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಅಂದ್ರೆ ಏನು ಅನ್ನೋದನ್ನ ಇವತ್ತು ನಾವು ತಿಳಿದುಕೊಳ್ಳೋಣ. ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಯನ್ನ ಯಾವುದೇ ಕಾರಣದಿಂದಾಗಿ ವ್ಯಕ್ತಿ ಮರಣ ಹೊಂದಿದ್ರು ಆತನ ಕುಟುಂಬಕ್ಕೆ ಅಥವಾ ಆ ಒಂದು ಪಾಲಿಸಿಗೆ ನಾಮಿನಿ ಆದವರಿಗೆ ವಿಮೆಯ ರಕ್ಷಣೆಯನ್ನ ನೀಡುವಂತ ಯೋಜನೆ ಇದಾಗಿದೆ. ದೇಶದ ಪ್ರತಿಯೊಬ್ಬ ವ್ಯಕ್ತಿಗೂ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಜೀವ ವಿಮೆಯನ್ನ ಒದಗಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಈ ಒಂದು ಮಹತ್ವದ ಯೋಜನೆಯನ್ನ ಜಾರಿಗೊಳಿಸಿದೆ. ಈ ಯೋಜನೆಯನ್ನ LIC ಮತ್ತು ಇತರ ಯಾವುದೇ ಜೀವ ವಿಮಾ ಕಂಪನಿಗಳ ಮೂಲಕ ನಿರ್ವಹಣೆಯನ್ನ ಮಾಡ್ತಾ ಇದ್ದಾರೆ. ಇದು 1 ವರ್ಷದ ಅವಧಿಯದ್ದಾಗಿದ್ದು ವರ್ಷದಿಂದ ವರ್ಷಕ್ಕೆ ಈ ಯೋಜನೆಯನ್ನ ನವೀಕರಣ ಮಾಡಿಕೊಳ್ಬಹುದು. ಈ ಉದ್ದೇಶಕ್ಕಾಗಿ ಬ್ಯಾಂಕ್ಗಳೊಂದಿಗೆ ವಿಮಾ ಕಂಪನಿಗಳು ಒಂದು ಒಪ್ಪಂದವನ್ನ ಮಾಡಿಕೊಂಡಿರ್ತವೆ. ಹಾಗಾಗಿ ಯಾರು ವಿಮೆಯನ್ನ ಪಡೆದುಕೊಳ್ಳಿಕ್ಕೆ ಇಷ್ಟಪಡ್ತಾರೋ ಆ ಚಂದಾದಾರರು ನೇರವಾಗಿ ಬ್ಯಾಂಕಿಗೆ ಹೋಗಿ ಅಲ್ಲಿ ತಮ್ಮ ಹೆಸರನ್ನ ನೋಂದಣಿಯನ್ನ ಮಾಡಿಕೊಳ್ಬಹುದು. ಹಾಗಾದ್ರೆ ನೋಂದಣಿ ಪ್ರಕ್ರಿಯೆ ಹೇಗೆ? ಈ ಒಂದು ಕೇಂದ್ರ ಸರ್ಕಾರದ ಈ ವಿಮಾ ಯೋಜನೆಗೆ ನಮ್ಮ ಹೆಸರನ್ನ ದಾಖಲಿಸಿಕೊಳ್ಳೋದು ಹೇಗೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆಯನ್ನ LIC ಅಂದ್ರೆ ಜೀವ ವಿಮಾ ನಿಗಮ ಇದೆಯಲ್ಲ, LIC ಮತ್ತು ಭಾರತದ ಇತರ ಯಾವುದೇ ಖಾಸಗಿ ಜೀವ ವಿಮಾ ಕಂಪನಿಗಳ ಮೂಲಕ ನಿರ್ವಹಣೆ ಮಾಡ್ತಾ ಇದ್ದಾರೆ. ಬ್ಯಾಂಕ್ಗಳು ಈ ವಿಮಾ ಕಂಪನಿಗಳೊಂದಿಗೆ ಒಪ್ಪಂದವನ್ನ ಮಾಡಿಕೊಂಡಿರ್ತಾರೆ. ಹಾಗಾಗಿ ನೋಂದಣಿಯನ್ನ ಮಾಡಿಕೊಳ್ಳಿಕ್ಕೆ ಒಬ್ಬ ವ್ಯಕ್ತಿ ತನ್ನ ಬ್ಯಾಂಕ್ ಅನ್ನ ನೇರವಾಗಿ ಸಂಪರ್ಕಿಸಬಹುದು. ಬ್ಯಾಂಕ್ಗಳು ವಿಮಾ ಕಂಪನಿಗಳೊಂದಿಗೆ ಒಪ್ಪಂದವನ್ನ ಮಾಡಿಕೊಂಡಿರ್ತವೆ. ಹಾಗಾಗಿ ನಾವು ನೇರವಾಗಿ ಬ್ಯಾಂಕ್ಗೆ ಹೋಗಿ ಈ ಒಂದು ಯೋಜನೆಯ ಸಲುವಾಗಿ ನಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಬಹುದು. ಒಬ್ಬ ವ್ಯಕ್ತಿ ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಖಾತೆಗಳನ್ನು ಹೊಂದಿದ್ರೆ ಆ ಎಲ್ಲಾ ಖಾತೆಗಳ ಮೂಲಕ ವಿಮೆಯನ್ನು ಮಾಡಿಸ್ಲಿಕ್ಕೆ ಆಗೋದಿಲ್ಲ. ವ್ಯಕ್ತಿ ಕೇವಲ ಒಂದು ಬ್ಯಾಂಕ್ ಖಾತೆಯ ಮೂಲಕ ಯೋಜನೆಯನ್ನು ಪಡೆಯಲಿಕ್ಕೆ ಅರ್ಹರಾಗಿರ್ತಾರೆ. ಖಾತೆದಾರರ ಮರಣ ಪ್ರಮಾಣ ಪತ್ರವನ್ನು ಆ ಬ್ಯಾಂಕಿಗೆ ಸಲ್ಲಿಸಬೇಕು. ನಂತರ ನಾಮಿನಿಯು ಬ್ಯಾಂಕ್ ಅಥವಾ ವಿಮಾ ಕಂಪನಿಯ ಶಾಖೆಗಳು, ಆಸ್ಪತ್ರೆಗಳು ಮತ್ತು ಗೊತ್ತುಪಡಿಸಿದಂತಹ ವೆಬ್ಸೈಟ್ಗಳು ಸೇರಿ ವಿಮಾ ಏಜೆಂಟ್ಗಳಂತಹ ಯಾವುದೇ ಮೂಲದಿಂದ ಕ್ಲೈಮ್ ಅರ್ಜಿ ಮತ್ತು ಡಿಸ್ಚಾರ್ಜ್ ರಸೀದಿಯನ್ನು ಸಂಗ್ರಹಿಸಬೇಕು. ಆ ಮೃತಪಟ್ಟಂತಹ ವ್ಯಕ್ತಿ ಯಾವ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು, ಆ ದಾಖಲೆಯಿಂದ ಯಾವಾಗ ಡಿಸ್ಚಾರ್ಜ್ ಆದರು, ಯಾವ ಕಾರಣದಿಂದ ಅವರು ಮರಣ ಹೊಂದಿದ್ದಾರೆ, ಯಾವತ್ತು ಮರಣ ಹೊಂದಿದ್ದಾರೆ ಇತ್ಯಾದಿ ದಾಖಲೆಗಳನ್ನು ನಾವು ಸಲ್ಲಿಸಬೇಕಾಗತ್ತೆ. ಅಂತಿಮವಾಗಿ ನಾಮಿನಿಯು ಸರಿಯಾಗಿ ಭರ್ತಿ ಮಾಡಿದಂತಹ ಕ್ಲೈಮ್ ಅರ್ಜಿ, ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದಂತಹ ರಶೀದಿ ಮತ್ತು ಮರಣ ಪ್ರಮಾಣ ಪತ್ರವನ್ನು ನಾಮಿನಿಯ ಬ್ಯಾಂಕ್ ಖಾತೆಯ ವಿವರಗಳನ್ನು ನಾವು ಸಲ್ಲಿಸಬೇಕಾಗತ್ತೆ. ಬ್ಯಾಂಕ್ ಕ್ಲೈಮ್ ಅರ್ಜಿ ಮತ್ತು ನಾಮಿನಿ ವಿವರಗಳನ್ನು, ಆ ಒಂದು ದಾಖಲೆಗಳನ್ನು ಪರಿಶೀಲನೆ ಮಾಡಿದ ನಂತರ ಹೌದು, ಈ ವ್ಯಕ್ತಿ ಸಾವನ್ನಪ್ಪಿದ್ದಾನೆ, ಈತನ ಕುಟುಂಬ ಜೀವ ವಿಮಾ ರಕ್ಷಣೆಯ ಹಣವನ್ನು ಪಡೆದುಕೊಳ್ಳಲಿಕ್ಕೆ ಅರ್ಹತೆಯನ್ನು ಹೊಂದಿದೆ ಅನ್ನುವಂಥದ್ದು ಇತ್ಯರ್ಥ ಆದ ಬಳಿಕ ಅವರಿಗೆ ಹಣ ಸಂದಾಯ ಮಾಡುವಂತಹ ಕೆಲಸವನ್ನು ಮಾಡಲಾಗುತ್ತೆ. ಯಾವ ವಿಮಾ ಕಂಪನಿ ಯಾವ ಕಚೇರಿಗೆ ಈ ಒಂದು ದಾಖಲೆಗಳನ್ನು ಸಲ್ಲಿಸಬೇಕು ಅಂತ ನಮಗೆ ಸೂಚನೆ ಕೊಟ್ಟಿರುತ್ತೋ ಆ ಕಚೇರಿಗೆ ಸರಿಯಾಗಿ ಭರ್ತಿ ಮಾಡಿದಂತಹ ಕ್ಲೈಮ್ ಅರ್ಜಿ, ವಿಮಾದಾರರ ಮರಣದ ಪುರಾವೆ, ಮೃತರ ಅಥವಾ ನಾಮಿನಿಯ ಆಧಾರ್ ಸಂಖ್ಯೆ, ಪಾನ್ ಕಾರ್ಡ್, ನಾಮಿನಿ ಅಥವಾ ಮೃತಪಟ್ಟವರಿಗೆ ಸಂಬಂಧಿಸಿದಂತಹ KYC ದಾಖಲೆ, ಪಾಸ್ಬುಕ್ನ ಮೊದಲ ಎರಡು ಪುಟಗಳು ಅಥವಾ ಅವರ ಬ್ಯಾಂಕ್ ಖಾತೆಯ ವಿವರಗಳನ್ನು ತೋರಿಸುವಂತಹ ಬ್ಯಾಂಕ್ನ ಒಂದು ವಿವರ. ಒಂದು ವೇಳೆ ವಿಮಾದಾರರ ಮೊದಲೇ ನಾಮಿನಿ ಸಾವನ್ನಪ್ಪಿದ್ರೆ ನಾಮಿನಿಯ ಮರಣ ಪ್ರಮಾಣ ಪತ್ರ, ಅವರ ಬ್ಯಾಂಕ್ ಖಾತೆ, ಅವರ ಸಾವಿನ ಪುರಾವೆ. ಕ್ಲೈಮ್ದಾರರು ನಾಮಿನಿ ಹೊಂದಿಲ್ಲದಿದ್ದರೆ ಕಾನೂನುಬದ್ಧ ಉತ್ತರಾದಿಯಾಗುವವರು ಯಾರಪ್ಪ, ಅವರು ಒಂದು ವೇಳೆ ನಾಮಿನಿಯ ಹೆಸರನ್ನು ತಿಳಿಸೇ ಇರಲಿಲ್ಲ, ಅಂತಹ ಸಂದರ್ಭದಲ್ಲಿ ಕಾನೂನುಬದ್ಧವಾಗಿ ಅವರ ಉತ್ತರಾಧಿಕಾರಿ ಯಾರು, ಅವರ ಪುರಾವೆ, ಕ್ಲೈಮ್ ಬಿಡುಗಡೆಗಾಗಿ ಮುಂಗಡ ರಶೀದಿಯನ್ನು ಸರಿಯಾಗಿ ಭರ್ತಿ ಮಾಡಿ ಆ ಒಂದು ಅರ್ಜಿ, ಕ್ರಮವಾಗಿ ಭರ್ತಿ ಮಾಡಿದ ಕ್ಲೈಮ್ ಅರ್ಜಿಯನ್ನು ಸಲ್ಲಿಸಿದ 30 ದಿನಗಳ ಒಳಗೆ ವಿಮಾ ಕಂಪನಿಗೆ ರವಾನೆ ಮಾಡಲು, ಈ ಎಲ್ಲ ದಾಖಲೆಗಳನ್ನು ಆ ಒಂದು ಕಚೇರಿಗೆ ಸಲ್ಲಿಸಬೇಕಾಗತ್ತೆ. ಇವುಗಳನ್ನೆಲ್ಲ ಪರಿಶೀಲನೆ ಮಾಡಿ ಈ ಅರ್ಜಿ ಪೂರ್ಣವಾಗಿದೆಯೇ ಇಲ್ಲವೇ, ಕ್ಲೈಮ್ ಸ್ವೀಕಾರಾರ್ಹವಾಗಿದೆಯೇ, ವಿಮಾದಾರರು ಎಲ್ಲ ರೀತಿಯ ಸರಿಯಾದ ದಾಖಲೆಗಳನ್ನು ಸಲ್ಲಿಸಿದ್ದಾರೆಯೇ ಇತ್ಯಾದಿಗಳನ್ನು ಪರಿಶೀಲನೆಯನ್ನು ಮಾಡಿ ಇವೆಲ್ಲ ಸರಿ ಇದೆ ಅಂತ ಗೊತ್ತಾದಾಗ ಆ ಒಂದು ಮರಣ ಪಟ್ಟಂಥವರ ನಾಮಿನಿಗೆ ವಿಚಾರವನ್ನು ತಿಳಿಸಲಾಗುತ್ತೆ. ಕ್ಲೈಮ್ ಜಾರಿಯಲ್ಲಿದ್ದಾಗ ಮತ್ತು ಆ ಸದಸ್ಯರಿಗೆ ಯಾವುದೇ ಕ್ಲೈಮ್ ಇತ್ಯರ್ಥವಾಗದೇ ಇದ್ದಾಗ ನಾಮಿನಿಯ ಬ್ಯಾಂಕ್ ಖಾತೆಗೆ ಪಾವತಿಯನ್ನು ಬಿಡುಗಡೆ ಮಾಡಲಾಗುತ್ತೆ. ಬ್ಯಾಂಕಿಗೆ ಗುರುತಿಸಲಾದ ಪ್ರತಿಯೊಂದಿಗೆ ನಾಮಿನಿಗೆ ಈ ಒಂದು ವಿಚಾರವನ್ನು ತಿಳಿಸ್ತಾರೆ. ಕ್ಲೈಮನ್ನು ಅನುಮೋದನೆ ಮಾಡಲು ಮತ್ತು ಹಣವನ್ನು ವಿತರಿಸಲು ವಿಮಾ ಕಂಪನಿಗೆ ಗರಿಷ್ಠ ಸಮಯ ಮಿತಿ ಇರುತ್ತೆ. ಬ್ಯಾಂಕಿನಿಂದ ಕ್ಲೈಮ್ ಸ್ವೀಕರಿಸಿದ 7 ದಿನಗಳವರೆಗೆ ಅವರಿಗೆ ಅವಕಾಶವನ್ನು ಕೊಟ್ಟಿರ್ತಾರೆ. ಈ ಎಲ್ಲ ಮಾಹಿತಿಗಳನ್ನು ನಾವು ಸಲ್ಲಿಸಿದ ನಂತರ ನಾಮಿನಿದಾರರಿಗೆ 2 ಲಕ್ಷ ರೂಪಾಯಿ ಹಣವನ್ನು ಸರ್ಕಾರ ನೀಡುತ್ತೆ. ಹಾಗಾಗಿ ಎಲ್ಲ ಮಾಹಿತಿಯನ್ನು ಆದಷ್ಟು ಹೆಚ್ಚಿನ ಜನರಿಗೆ ತಲುಪಿಸಬೇಕು. ಇಂಥ ಒಂದು ಉತ್ತಮವಾದಂತಹ ಯೋಜನೆಯ ಲಾಭವನ್ನು ನಮ್ಮ ದೇಶದ ಜನ ಪಡೆದುಕೊಳ್ಳಬೇಕು. ಅಚಾನಕ್ಕಾಗಿ ಜೀವನದಲ್ಲಿ ಏನೋ ದುರ್ಘಟನೆಯಾಗಿ ಕುಟುಂಬ ಸದಸ್ಯರು ಮರಣ ಹೊಂದ್ಬಿಟ್ರೆ ಆ ನಂತರ ಅವರ ಕುಟುಂಬ ಆರ್ಥಿಕ ಸಮಸ್ಯೆಯಿಂದ ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಬಾರದು ಅನ್ನುವಂತಹ ಉದ್ದೇಶದಿಂದ ಈ ಒಂದು ಉತ್ತಮವಾದ ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಹೆಚ್ಚಿನ ಜನರು ಇದರ ಪ್ರಯೋಜನವನ್ನ ಪಡೆದುಕೊಳ್ಳುವಂತಾಗ್ಲಿ ಅಂತ ನಾವೆಲ್ಲ ಆಶಿಸೋಣ.
0: ಇದುವರೆಗೆ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನೆ ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
2: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಮುಖ್ಯಾಂಶಗಳು. ತಮಿಳುನಾಡು ವಿಧಾನಸಭೆಯಲ್ಲಿ ವಿಶ್ವಾಸಮತ ಗೆದ್ದ ಸಿ ಜೋಸೆಫ್ ವಿಜಯ್ ನೇತೃತ್ವದ ಟಿವಿಕೆ ಸರ್ಕಾರ. ಇಂಧನ ಉಳಿಸಲು ಪ್ರಧಾನಿ ಹಾಗೂ ಗೃಹ ಸಚಿವರ ಬೆಂಗಾಲು ಪಡೆಯ ವಾಹನ ಸಂಖ್ಯೆಯಲ್ಲಿ ಗಣನೀಯ ಕಡಿತ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲು ಭಾರತಕ್ಕೆ ಆಗಮಿಸಿದ ಚಿಲಿ ಮತ್ತು ಇಂಡೋನೇಷ್ಯಾ ವಿದೇಶಾಂಗ ಸಚಿವರು. ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರಿ ಏರಿಕೆ, ಆಮದು ಸುಂಕ 15% ಹೆಚ್ಚಳ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ತಮಿಳುನಾಡು ವಿಧಾನಸಭೆಯಲ್ಲಿ ಇಂದು ನಡೆದ ವಿಶ್ವಾಸಮತ ಪರೀಕ್ಷೆಯಲ್ಲಿ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ನೇತೃತ್ವದ ತಮಿಳಗ ವೆಟ್ರಿ ಕಳಗಂ ಟಿವಿಕೆ ಸರ್ಕಾರ ಜಯ ಸಾಧಿಸಿದೆ. ಸದನದಲ್ಲಿ ನಡೆದ ಮತದಾನದ ವೇಳೆ ಒಟ್ಟು 144 ಶಾಸಕರು ಸರ್ಕಾರದ ಪರವಾಗಿ ಮತ ಚಲಾಯಿಸುವ ಮೂಲಕ ಬಹುಮತ ಸಾಬೀತುಪಡಿಸಿದರು. ವಿಶ್ವಾಸಮತ ನಿರ್ಣಯದ ವಿರುದ್ದ 22 ಶಾಸಕರು ಮತ ಚಲಾಯಿಸಿದ್ದಾರೆ. 5 ಶಾಸಕರು ಮತದಾನದಿಂದ ದೂರ ಉಳಿದರು. ಪ್ರಮುಖ ಪ್ರತಿಪಕ್ಷವಾದ ಡಿಎಂಕೆ ವಿಶ್ವಾಸಮತ ಪ್ರಕ್ರಿಯೆ ವೇಳೆ ಸಭಾತ್ಯಾಗ ಮಾಡಿತು. ಪ್ರತಿಪಕ್ಷಗಳ ಗೈರು ಹಾಜರಿ ನಡುವೆ ನಡೆದ ಮತದಾನದಲ್ಲಿ ಟಿವಿಕೆ ಸರ್ಕಾರ ಬಹುಮತ ಪಡೆಯುವಲ್ಲಿ ಯಶಸ್ವಿಯಾಯಿತು. ಆಲ್ ಇಂಡಿಯಾ ಎನ್ಆರ್ ಕಾಂಗ್ರೆಸ್ ಪಕ್ಷದ ಮುಖಂಡ ಎನ್ ರಂಗಸ್ವಾಮಿ ದಾಖಲೆಯ 5ನೇ ಬಾರಿಗೆ ಪುದುಚೇರಿ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಲೋಕನಿವಾಸದಲ್ಲಿ ನಡೆದ ಸಮಾರಂಭದಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಕೆ ಕೈಲಾಶನಾಥನ್ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಪಶ್ಚಿಮ ಏಷ್ಯಾದ ಬಿಕ್ಕಟ್ಟಿನ ಹಿನ್ನೆಲೆ ಆರ್ಥಿಕ ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸುವ ಮತ್ತು ಆಮದು ಇಂಧನದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಬೆಂಗಾವಲು ಪಡೆಯ ಗಾತ್ರವನ್ನು ಗಮನಾರ್ಹವಾಗಿ ಕಡಿತಗೊಳಿಸಿದ್ದಾರೆ. ಇತ್ತೀಚಿನ ಗುಜರಾತ್ ಮತ್ತು ಅಸ್ಸಾಂ ರಾಜ್ಯ ಭೇಟಿ ವೇಳೆ ಈ ಬದಲಾವಣೆ ಜಾರಿಗೆ ತರಲಾಗಿದ್ದು, ವಿಶೇಷ ರಕ್ಷಣಾ ಪಡೆಯ ಶಿಷ್ಟಾಚಾರದ ಅಡಿಯಲ್ಲಿ ಅಗತ್ಯವಿರುವ ಎಲ್ಲಾ ಭದ್ರತಾ ವ್ಯವಸ್ಥೆಗಳನ್ನು ಯಥಾವತ್ತಾಗಿ ಉಳಿಸಿಕೊಳ್ಳಲಾಗಿದೆ ಎಂದು ವರದಿಯಾಗಿದೆ. ತಮ್ಮ ಬೆಂಗಾವಲು ಪಡೆಯಲ್ಲಿ ವಾಹನಗಳ ಸಂಖ್ಯೆಯನ್ನು ಕಡಿಮೆ ಮಾಡುವುದರ ಜೊತೆಗೆ ಸಾಧ್ಯವಿರುವ ಕಡೆಗಳಲ್ಲಿ ಹೊಸದಾಗಿ ಖರೀದಿಸದೆ ಲಭ್ಯವಿರುವ ಎಲೆಕ್ಟ್ರಿಕ್ ವಾಹನಗಳನ್ನು ಬಳಸುವಂತೆ ಪ್ರಧಾನಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಪರಿಸರ ಸ್ನೇಹಿ ಪರ್ಯಾಯ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವಂತೆ ನಾಗರಿಕರಿಗೆ ಪ್ರಧಾನಿ ನೀಡಿದ 7 ಮನವಿಗಳ ಭಾಗವಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ. ಪ್ರಧಾನಮಂತ್ರಿಯವರ ಈ ನಿರ್ಧಾರವನ್ನು ಅನುಸರಿಸಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಹ ತಮ್ಮ ಬೆಂಗಾವಲು ಪಡೆಯ ಗಾತ್ರವನ್ನು ಅರ್ಧಕ್ಕಿಂತ ಹೆಚ್ಚು ಕಡಿತಗೊಳಿಸಿದ್ದಾರೆ. ಭದ್ರತೆಗೆ ಯಾವುದೇ ಧಕ್ಕೆ ಬಾರದಂತೆ ಇಂಧನ ಉಳಿತಾಯ ಮತ್ತು ಸುಸ್ಥಿರತೆಗೆ ಆದ್ಯತೆ ನೀಡುವ ಮೂಲಕ ನಾಯಕರು ಜನಸಾಮಾನ್ಯರಿಗೆ ಮಾದರಿಯಾಗಿದ್ದಾರೆ. 1998 ಪೋಖ್ರಾನ್ ಪರಮಾಣು ಪರೀಕ್ಷೆಗಳು ಜಗತ್ತಿಗೆ ಭಾರತದ ಅಚಲ ಸಂಕಲ್ಪವನ್ನು ಪ್ರದರ್ಶಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಆಪರೇಷನ್ ಶಕ್ತಿಯ ಸ್ಮರಣಾರ್ಥ ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಪ್ರಧಾನಿ, ಜಾಗತಿಕ ಮಟ್ಟದ ಎಲ್ಲಾ ಒತ್ತಡಗಳನ್ನು ಮೀರಿ ಭಾರತ ತನ್ನ ಪರಮಾಣು ಗುರಿಯನ್ನು ಯಶಸ್ವಿಯಾಗಿ ತಲುಪಿತು ಎಂದು ಸ್ಮರಿಸಿದ್ದಾರೆ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲು ಭಾರತಕ್ಕೆ ಆಗಮಿಸಿರುವ ಚಿಲಿ ವಿದೇಶಾಂಗ ಸಚಿವ ಫ್ರಾನ್ಸಿಸ್ಕೊ ಪರೇಜ್ ಮಖೆನಾ ಅವರನ್ನು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಜೈಶಂಕರ್ ಭೇಟಿಯಾದರು. ಈ ವೇಳೆ ಅವರು ಆದ್ಯತಾ ಉತ್ಪನ್ನಗಳ ರಫ್ತಿಗೆ ಉತ್ತೇಜನ ನೀಡಲು ಮತ್ತು ಸೇವಾ ಆರ್ಥಿಕತೆಗೆ ವೇಗ ನೀಡಲು ದ್ವಿಪಕ್ಷೀಯ ಸಹಕಾರ ಬಲಪಡಿಸುವ ಕುರಿತು ಮಾತುಕತೆ ನಡೆಸಿದ್ದಾರೆ. ಇಂಡೋನೇಷ್ಯಾದ ವಿದೇಶಾಂಗ ಸಚಿವ ಸುಗಿಯೋನೊ ಇಂದು ಬೆಳಗ್ಗೆ ನವದೆಹಲಿಯ ಇಂದಿರಾಗಾಂಧಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದರು. ನಾಳೆಯಿಂದ ಪ್ರಾರಂಭವಾಗುವ 2 ದಿನಗಳ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗವಹಿಸಲು ಅವರು ಭಾರತಕ್ಕೆ ಭೇಟಿ ನೀಡಿದ್ದಾರೆ. ವಿದೇಶಾಂಗ ಸಚಿವ ಡಾ ಜೈಶಂಕರ್ ಈ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳ ಬ್ರಿಕ್ಸ್ ವಿದೇಶಾಂಗ ಸಚಿವರು ಮತ್ತು ನಿಯೋಗದ ಮುಖ್ಯಸ್ಥರು ಸಭೆಯಲ್ಲಿ ಭಾಗವಹಿಸಲಿದ್ದು, ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ವಿದೇಶಾಂಗ ಸಚಿವರು ಪರಸ್ಪರ ಹಿತಾಸಕ್ತಿಯ ಜಾಗತಿಕ ಮತ್ತು ಪ್ರಾದೇಶಿಕ ವಿಷಯಗಳ ಕುರಿತು ವಿಚಾರ ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ದೇಶೀಯ ಮಾರುಕಟ್ಟೆಯಲ್ಲಿ ಇಂದು ಚಿನ್ನ ಮತ್ತು ಬೆಳ್ಳಿಯ ಬೆಲೆಯಲ್ಲಿ 6% ಭಾರಿ ಏರಿಕೆ ಕಂಡುಬಂದಿದೆ. ಬಹು ಸರಕು ವಿನಿಮಯ ಕೇಂದ್ರ ಮಾರುಕಟ್ಟೆಯಲ್ಲಿ ಜೂನ್ ಒಪ್ಪಂದದ ಚಿನ್ನದ ಬೆಲೆ 6% ಏರಿಕೆಯಾಗಿ ಪ್ರತಿ 10 ಗ್ರಾಂಗೆ 1,62,597 ರೂಪಾಯಿಗೆ ತಲುಪಿದೆ. ಅದೇ ರೀತಿ ಜುಲೈ ಒಪ್ಪಂದದ ಬೆಳ್ಳಿ ಬೆಲೆಯು 6.4% ಏರಿಕೆಯಾಗಿ ಪ್ರತಿ ಕಿಲೋಗ್ರಾಂಗೆ 2,96,821 ರೂಪಾಯಿ ಗಡಿ ತಲುಪಿದೆ ಎಂದು ವರದಿಯಾಗಿದೆ. ಬೆಲೆ ಏರಿಕೆಯ ಬೆನ್ನಲ್ಲೇ ಸರ್ಕಾರವು ಚಿನ್ನ ಮತ್ತು ಬೆಳ್ಳಿಯ ಮೇಲಿನ ಸೆಸ್ ಒಳಗೊಂಡಂತೆ ಆಮದು ಸುಂಕವನ್ನು 6%-15% ಏರಿಸಿದೆ. ಇದಲ್ಲದೆ ಪ್ಲಾಟಿನಂ ಮೇಲಿನ ಆಮದು ಸುಂಕವನ್ನು 6.4%-15.4% ಹೆಚ್ಚಿಸಲಾಗಿದ್ದು ಈ ಕ್ರಮವು ಮಾರುಕಟ್ಟೆಯ ಮೇಲೆ ತೀವ್ರ ಪರಿಣಾಮ ಬೀರಿದೆ. ಇಂಧನ ಉಳಿತಾಯ ಮತ್ತು ಆರ್ಥಿಕ ಸ್ಥಿರತೆಯ ನಿಟ್ಟಿನಲ್ಲಿ ಸರ್ಕಾರ ಕೈಗೊಳ್ಳುತ್ತಿರುವ ವಿವಿಧ ಕ್ರಮಗಳ ನಡುವೆಯೇ ಈ ತೆರಿಗೆ ಹೆಚ್ಚಳದ ನಿರ್ಧಾರ ಹೊರಬಿದ್ದಿದೆ. ನೀಟ್ ಯುಜಿ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ತನಿಖೆಗಾಗಿ ಕೇಂದ್ರೀಯ ತನಿಖಾ ದಳ ಸಿಬಿಐ ತಂಡ ಇಂದು ಜೈಪುರಕ್ಕೆ ಆಗಮಿಸಿದ್ದು ತನಿಖೆಯನ್ನು ತೀವ್ರಗೊಳಿಸಿದೆ. ರಾಜಸ್ಥಾನ ಪೊಲೀಸರ ವಿಶೇಷ ಕಾರ್ಯಾಚರಣೆ ತಂಡ ಈಗಾಗಲೇ ವಶಕ್ಕೆ ಪಡೆದಿದ್ದ ಸುಮಾರು 24 ಜನರನ್ನು ಸಿಬಿಐ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ನಡುವೆ ಸಿಕಾರ್ ಮತ್ತು ಸುತ್ತಮುತ್ತಲಿನ

0: ದೇಶಗಳಲ್ಲಿ ವಿಶೇಷ ಕಾರ್ಯಾಚರಣೆ ತಂಡ ನೂರಾರು ಜನರನ್ನು ವಿಚಾರಣೆಗೆ ಒಳಪಡಿಸಿದೆ. ಈ ನಡುವೆ ಸಿಬಿಐ ಪ್ರಕರಣದ ತನಿಖೆಯ ಜಾಲವನ್ನು ಕೇರಳಕ್ಕೂ ವಿಸ್ತರಿಸಿದೆ. ರಾಜ್ಯದ ಎರಡು ಜಿಲ್ಲೆಗಳ ವಿದ್ಯಾರ್ಥಿಗಳು ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾಗಿರುವ ಹಿನ್ನೆಲೆ ತನಿಖೆ ನಡೆಯುತ್ತಿದೆ. ಪರೀಕ್ಷೆಗಿಂತ ಕೆಲ ದಿನಗಳ ಮೊದಲೇ ಸೋರಿಕೆಯಾದ ಅಸಲಿ ಪ್ರಶ್ನೆ ಪತ್ರಿಕೆಯನ್ನು ಆಧರಿಸಿ ಸಿದ್ದಪಡಿಸಲಾದ ಮಾದರಿ ಪ್ರಶ್ನೆ ಪತ್ರಿಕೆ ಕೇರಳದ ಹಲವು ವಿದ್ಯಾರ್ಥಿಗಳಿಗೆ ತಲುಪಿದೆ ಎಂದು ತನಿಖಾ ಸಂಸ್ಥೆ ಶಂಕೆ ವ್ಯಕ್ತಪಡಿಸಿದೆ. ಮಾದಕ ದ್ರವ್ಯಜಾಲದ ಪ್ರಮುಖ ರೂವಾರಿ ಹಾಗೂ ಹಲವು ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದ ಅಪರಾಧಿ ಪ್ರಭದೀಪ್ ಸಿಂಗ್ನನ್ನು ಅಜರ್ಬೈಜಾನ್ನಿಂದ ಭಾರತಕ್ಕೆ ಕರೆತರುವಲ್ಲಿ ಸಿಬಿಐ ಯಶಸ್ವಿಯಾಗಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ಗೃಹ ಸಚಿವಾಲಯ ಮತ್ತು ದೆಹಲಿ ಪೊಲೀಸರ ಸಮನ್ವಯದೊಂದಿಗೆ ಈ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ಸಿಬಿಐ ತಿಳಿಸಿದೆ. ದೆಹಲಿ ಪೊಲೀಸ್ ವಿಶೇಷ ಘಟಕದಲ್ಲಿ ದಾಖಲಾಗಿದ್ದ ಎನ್ಡಿಪಿಎಸ್ ಕಾಯ್ದೆಯಡಿ ದಾಖಲಾದ ಪ್ರಕರಣದಲ್ಲಿ ಪ್ರಭದೀಪ್ ಸಿಂಗ್ ಬೇಕಾಗಿದ್ದ. ಈ ಪ್ರಕರಣದಲ್ಲಿ ಈಗಾಗಲೇ ಬೃಹತ್ ಪ್ರಮಾಣದ ಮಾದಕ ದ್ರವ್ಯಗಳನ್ನು ವಶಪಡಿಸಿಕೊಳ್ಳಲಾಗಿದ್ದು ಹಲವು ಸಹ ಆರೋಪಿಗಳನ್ನು ಬಂಧಿಸಲಾಗಿದೆ. ಈ ಇಡೀ ಜಾಲದ ರೂವಾರಿಯಾಗಿ ಪ್ರಭದೀಪ್ ಸಿಂಗ್ ಕಾರ್ಯನಿರ್ವಹಿಸುತ್ತಿದ್ದ ಎಂದು ತನಿಖಾ ಸಂಸ್ಥೆ ಹೇಳಿದೆ. ಇಂತಹ ನಿರಂತರ ಸಮನ್ವಯದ ಪ್ರಯತ್ನಗಳಿಂದಾಗಿ ಕಳೆದ ಕೆಲವು ವರ್ಷಗಳಲ್ಲಿ 160ಕ್ಕೂ ಹೆಚ್ಚು ಅಪರಾಧಿಗಳನ್ನು ಭಾರತಕ್ಕೆ ಮರಳಿ ಕರೆತರಲಾಗಿದೆ ಎಂದು ಸಂಸ್ಥೆ ಮಾಹಿತಿ ನೀಡಿದೆ. ಸಮಾಜವಾದಿ ಪಕ್ಷದ ಸಂಸ್ಥಾಪಕ ದಿವಂಗತ ಮುಲಾಯಂ ಸಿಂಗ್ ಯಾದವ್ ಅವರ ಕಿರಿಯ ಪುತ್ರ 38 ವರ್ಷದ ಪ್ರತೀಕ್ ಯಾದವ್ ಇಂದು ಬೆಳಗ್ಗೆ ಲಕ್ನೋದಲ್ಲಿ ನಿಧನರಾಗಿದ್ದಾರೆ. ತಮ್ಮ ನಿವಾಸದಲ್ಲಿ ಅನಾರೋಗ್ಯಕ್ಕೀಡಾದ ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಯಿತಾದರೂ ಅದಾಗಲೇ ಮೃತಪಟ್ಟಿದ್ದರು ಎಂದು ವರದಿಯಾಗಿದೆ. ಕೈಲಾಸ ಮಾನಸ ಸರೋವರ ಯಾತ್ರೆ ಕೈಗೊಳ್ಳಲು ಆಸಕ್ತಿ ಇರುವ ಸಾರ್ವಜನಿಕರು ಇದೇ 19ರೊಳಗೆ ಅರ್ಜಿ ಸಲ್ಲಿಸುವಂತೆ ವಿದೇಶಾಂಗ ಸಚಿವಾಲಯ ಕೋರಿದೆ. ನೋಂದಣಿ ಪ್ರಕ್ರಿಯೆ ಶೀಘ್ರದಲ್ಲೇ ಮುಕ್ತಾಯಗೊಳ್ಳುತ್ತಿದ್ದು ಆಸಕ್ತರು ಹೆಚ್ಚಿನ ಮಾಹಿತಿ ಹಾಗೂ ನೋಂದಣಿಗಾಗಿ ಅಧಿಕೃತ ಜಾಲತಾಣ kmy.gov.inಗೆ ಭೇಟಿ ನೀಡಬಹುದು. ಉಜ್ಬೇಕಿಸ್ತಾನದ ತಾಷ್ಕೆಂಟ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಬಾಕ್ಸಿಂಗ್ 17 ವರ್ಷದೊಳಗಿನವರ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಲಕ್ಷಯ್ ಪೋಗಟ್ ಫೈನಲ್ಗೆ ಲಗ್ಗೆಯಿಟ್ಟಿದ್ದಾರೆ. ನವ ರಾಯ್ಪುರದ ಶಹೀದ್ ವೀರನಾರಾಯಣ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ 7:30 ಆರಂಭವಾಗಲಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡದ ವಿರುದ್ದ ಗುಜರಾತ್ ಟೈಟನ್ಸ್ 82 ರನ್ಗಳ ಭರ್ಜರಿ ಜಯ ಸಾಧಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡು ವಿಧಾನಸಭೆಯಲ್ಲಿ ವಿಶ್ವಾಸಮತ ಗೆದ್ದ ಸಿ ಜೋಸೆಫ್ ವಿಜಯ್ ನೇತೃತ್ವದ ಟಿವಿಕೆ ಸರ್ಕಾರ. ಇಂಧನ ಉಳಿಸಲು ಪ್ರಧಾನಿ ಹಾಗೂ ಗೃಹ ಸಚಿವರ ಬೆಂಗಾಲು ಪಡೆಯ ವಾಹನಗಳ ಸಂಖ್ಯೆಯಲ್ಲಿ ಗಣನೀಯ ಕಡಿತ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲು ಭಾರತಕ್ಕೆ ಆಗಮಿಸಿದ ಚಿಲಿ ಮತ್ತು ಇಂಡೋನೇಷ್ಯಾ ವಿದೇಶಾಂಗ ಸಚಿವರು. ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರೀ ಏರಿಕೆ, ಆಮದು ಸುಂಕ ಶೇಕಡ 15ಕ್ಕೆ ಹೆಚ್ಚಳ. ಹಾಗೂ ಐಪಿಎಲ್ T20 ಕ್ರಿಕೆಟ್, ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.
1: ಆಕಾಶವಾಣಿ ಮೈಸೂರು FM 100.6. ಸಮಯ ಸರಿಯಾಗಿ 1:20:20. ಈಗ ಕೇಳಿ ಡಾಕ್ಟರ್ ಸ್ನೇಹಶ್ರೀ ಅವರು ಹಾಡಿರುವ ಕೆಲವು ಭಾವಗೀತೆಗಳು. ಮೊದಲಿಗೆ ಕುವೆಂಪು ಅವರ ರಚನೆಯಲ್ಲಿ ದೂರಕ್ಕೆ ದೂರಕ್ಕೆ ಬಹು ಬಹು ದೂರಕ್ಕೆ ಹಾರುವೆ ಗಾನ ವಿಮಾನದಲ್ಲಿ

ಇನ್ನು ಮುಂದೆ ಕೇಳಿ. ಹೂವಿನಂತ ಕನಸು ಮೂಡಿ ಎದೆಯ ಕದವ ತೆರೆಯಿತು. ಕವಿ ಸುಬ್ಬರಾಯ ಚೆಕ್ಕೋಡಿ ಚೊಕ್ಕಾಡಿ.

ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಎಫ್ಎಂ 100.6 ಆಕಾಶವಾಣಿ ಮೈಸೂರು ಕೇಂದ್ರವನ್ನು. ಸಮಯ 1:30 ಸೆಕೆಂಡುಗಳು. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಕೇಳುಗರಿಗೆಲ್ಲ ಸ್ವಾಗತ. ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಕೇಳಲು ನಮಗೆ ವಾಟ್ಸಪ್ ಮೂಲಕ ಸಂದೇಶ ಕಳುಹಿಸಿಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9480885853. ಸಂಖ್ಯೆ ಮತ್ತೊಮ್ಮೆ 9480858523. ಮೊದಲು ಬಂದ ಸಂದೇಶಗಳಿಗೆ ಆದ್ಯತೆ ಇರುತ್ತದೆ. ಕಾರ್ಯಕ್ರಮದ ಮೊದಲಿಗೆ ಲವ್ ಗುರು ಚಿತ್ರದ ಒಂದು ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಬೆನ್ನಿ. ಕವಿರಾಜ್ ಅವರ ಸಾಹಿತ್ಯವಿದೆ. ಸಂಗೀತ ನಿರ್ದೇಶನ ಜೋಶುವಾ ಶ್ರೀಧರ್ ಅವರಿಂದ.

0: choose excellence and explore diverse courses.
1: At JSS AHER, deemed to be university accredited A++ by NAC, admissions are open for MSc in Molecular Biology, Biochemistry, Microbiology, Medical Statistics, Bioinformatics, Cosmetic Science, Sports Nutrition and Management, Medical Physics and Library and Information Science. Visit JSS deemed to be university, SS Nagara, Banni Mantapa, Mysuru. Call 9980841859.
2: ಕೇಳಿದರೆ ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಲೇಖಕಿ, ಅನುವಾದಕಿ ಹಾಗೂ ನಿವೃತ್ತ ಇಂಗ್ಲಿಷ್ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಕನ್ಯಾ ಕನಾರಳ್ಳಿ ಅವರೊಂದಿಗೆ ಮಾತುಕತೆ ಕೇಳಬಹುದು.
3: ಸೊ ಟ್ರಾನ್ಸ್ಲೇಷನ್ ಅನ್ನೋದು ಆಕ್ಚುಲಿ ಇಟ್ಸ್ ಅ ರೊಮ್ಯಾನ್ಸ್ ವಿತ್ ಲ್ಯಾಂಗ್ವೇಜ್. ಪ್ಯಾಷನೇಟ್ ಆಗಿ ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ರೆ ಒಂದೊಂದು ಪದನು, ಯಾಕಂದ್ರೆ ನೀವು ಬಳಸೋ ಯಾವ ಪದನೂ ಮುಗ್ಧ ಅಲ್ಲ.

0: ಆತ್ಮೀಯ ಕೇಳುಗರೆ,
1: ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿ ಮತ್ತು ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದೊಂದಿಗೆ ಇದೇ ತಿಂಗಳ 21ನೇ ತಾರೀಕು ಗುರುವಾರ ಬೆಳಿಗ್ಗೆ 10:30 ಸಂಜೆ 4:30
0: ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ.
1: ಬಾನುಲಿ ಬರವಣಿಗೆ ಕಾರ್ಯಾಗಾರದಲ್ಲಿ ಭಾಗವಹಿಸಲು

0: ಇಚ್ಛಿಸುವವರು ಇದೇ ತಿಂಗಳ 14ನೇ ತಾರೀಖು ಸಂಜೆ 5 ಗಂಟೆಯೊಳಗೆ ಹೆಸರು, ವಿದ್ಯಾರ್ಹತೆ, ವಿಳಾಸದ ವಿವರಗಳನ್ನು
1: 9945614368 9945614368 ಈ ಮೊಬೈಲ್ ಸಂಖ್ಯೆಗೆ ಸಂದೇಶವನ್ನು ಕಳುಹಿಸಿ ನೋಂದಣಿ ಮಾಡಿಕೊಳ್ಳಬಹುದು. 50 ಜನ ಶಿಬಿರಾರ್ಥಿಗಳಿಗೆ ಅವಕಾಶ ಇರುವುದರಿಂದ ಮೊದಲು ಸಂದೇಶ ಕಳುಹಿಸಿದವರಿಗೆ ಮಾತ್ರ ಕಾರ್ಯಾಗಾರಕ್ಕೆ ಅವಕಾಶವಿರುತ್ತದೆ.
0: ಇದೇ ತಿಂಗಳ 21ನೇ ತಾರೀಖಿನಂದು ಕಾವ್ಯಧಾರೆ ಮತ್ತು ಕಾರ್ಯಾಗಾರ ನಡೆಯುವ ಸ್ಥಳ ಕರ್ನಾಟಕ ಸಂಘ, ಮಂಡ್ಯ.
1: ಸಮಯ ಬೆಳಗ್ಗೆ 10:30 ಸಂಜೆ 4:30.
2: ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆ ಕವಿರಾಜ್ ಅವರ ಸಾಹಿತ್ಯದಲ್ಲಿ ಕೃಷ್ಣ ಚಿತ್ರದ್ದು. ಗಾಯಕರು ಸೋನು ನಿಗಮ್ ಮತ್ತು ನಂದಿತಾ. ಸ್ವರ ಸಂಯೋಜನೆ ವಿ ಹರಿಕೃಷ್ಣ ಅವರಿಂದ. ಗೀತೆಗಾಗಿ ಸಂದೇಶ ಕಳುಹಿಸಿದ್ದಾರೆ ವಸಂತ ನಾಗೇಶ್, ಆದಿತ್ಯ, ಅನನ್ಯ, ರಾಘು, ಸಿರಿ ಮತ್ತು ಆದ್ಯ.

ಶ್ರೋತೃಗಳೇ ಗಮನಿಸಿ, ಮೇ 14 ಗುರುವಾರ ಸಂಜೆ 5 ಗಂಟೆಗೆ ವಾಗ್ದೇವಿ ವಿದ್ಯಾಕುಲ ರೆಸಿಡೆನ್ಷಿಯಲ್ ಪಿಯು ಕಾಲೇಜು ಪ್ರಾಯೋಜಿತ ಕಾರ್ಯಕ್ರಮ ವಾಗ್ದೇವಿ ವಿದ್ಯಾಕುಲ ಕಾಲೇಜಿನಲ್ಲಿ ಲಭ್ಯವಿರುವ ಕೋರ್ಸ್ಗಳು ಈ ಕುರಿತು ಮಾತನಾಡಲಿದ್ದಾರೆ ಫೌಂಡರ್ ಟ್ರಸ್ಟಿಗಳಾದ ಸಿಟಿ ಬೋಪಣ್ಣ ಹಾಗೂ ರುಕ್ಮಿಣಿ ಯುಆರ್ ಮತ್ತು ಶೈಕ್ಷಣಿಕ ಮುಖ್ಯಸ್ಥರಾದ ಜಿತಿನ್. ಪ್ರಾಯೋಜಕರು ಅಪಾರ ಎಜುಕೇಷನ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ಹಾಗೂ ವಾಗ್ದೇವಿ ವಿದ್ಯಾಕುಲ ರೆಸಿಡೆನ್ಷಿಯಲ್ ಪಿಯು ಕಾಲೇಜ್ ಮೈಸೂರು. ಮರೆಯದೇ ಕೇಳಿ, ಇದೇ ಗುರುವಾರ ಸಂಜೆ 5 ಗಂಟೆಗೆ ವಾಗ್ದೇವಿ ವಿದ್ಯಾಕುಲ ರೆಸಿಡೆನ್ಷಿಯಲ್ ಪಿಯು ಕಾಲೇಜು ಪ್ರಾಯೋಜಿತ ಕಾರ್ಯಕ್ರಮ. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಮೈಸೂರಿನಿಂದ ಅನಿತಾ ಅಶೋಕ್ ಮತ್ತು ಸ್ನೇಹಿತರ ಅಪೇಕ್ಷೆಯಲ್ಲಿ ಕವಿರಾಜ್ ಅವರ ಸಾಹಿತ್ಯವಿರುವ, ಗುರುಕಿರಣ್ ಅವರ ಸಂಗೀತವಿರುವ ಅರಮನೆ ಚಿತ್ರದ ಗೀತೆ. ಗೀತೆಯ ಗಾಯಕರು ಕಾರ್ತಿಕ್, ಶ್ವೇತಾ ಮತ್ತು ಸಂಗಡಿಗರು.

ಕಾರ್ಯಕ್ರಮದ ಕಡೆಯ ಗೀತೆ ಬೋಗಾದಿಯಿಂದ ಶಿವು ಮತ್ತು ಮನೆಯವರ ಅಪೇಕ್ಷೆಯಲ್ಲಿ, ಚಿತ್ರ ಜೋಗಿ. ಗೀತೆಯ ಗಾಯಕರು ಹಾಗೂ ಸಾಹಿತ್ಯ ಪ್ರೇಮ್ ಅವರಿಂದ. ಸಂಗೀತ ಸಂಯೋಜನೆ ಗುರುಕಿರಣ್.

ಇದುವರೆಗೂ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದಿರಿ. ಇಂದಿನ ಕಾರ್ಯಕ್ರಮಕ್ಕೆ ನಮಗೆ ಸಂದೇಶವನ್ನು ಕಳುಹಿಸಿಕೊಟ್ಟವರು ಶ್ರೀನಿವಾಸ್, ಜಿಪಿ ಗೊಬ್ಬರಗಾಲದಿಂದ ಹುಟ್ಗಳ್ಳಿಯಿಂದ ಪುಷ್ಪ, ಗಣೇಶ್ ನಗರ ಮೈಸೂರಿನಿಂದ ಹೇಮರಾಜು, ಜಗದೀಶ್ವರಿ, ಅಕ್ಷತಾ, ದೀಕ್ಷಿತ್, ಬೆಲವತ್ತ ಗ್ರಾಮದಿಂದ ಲೋಕೇಶ್ ಆಚಾರ್ ಮತ್ತು ಕುಟುಂಬದವರು, ಗುಂಡ್ಲುಪೇಟೆ ತಾಲೂಕು ಪಂಚನಹಳ್ಳಿಯಿಂದ ನಂದೀಶ್ ಮತ್ತು ಮನೆಯವರು, ರಾಮಕೃಷ್ಣ ನಗರದಿಂದ ನಿರ್ಮಲಾ ಮಹದೇವ್, ಸುಭಾನ್ ಕೋರಿ, ಹಗರ ಬೊಮ್ಮನಹಳ್ಳಿಯಿಂದ, ಮೈಸೂರಿನ ಅಗ್ರಹಾರದಿಂದ ಎಂಆರ್ ಶ್ರೀಕಂಠನ್, ಗುಂಡ್ಲುಪೇಟೆಯಿಂದ ಟೇಲರ್ ಸತೀಶ್ ಮತ್ತು ಸಂಗಡಿಗರು, ರಾಯಬಾಗ ತಾಲೂಕು ಮುಗುಳಕೋಡ ಶಿವಲಿಂಗಯ್ಯ ಹಿರೇಮಠ ಮತ್ತು ಕುಟುಂಬದವರು, ಹಾರೋಹಳ್ಳಿ ಗ್ರಾಮದಿಂದ ಮುದ್ದು ಮತ್ತು ಮನೆಯವರು, ಮೈಸೂರಿನ ಎಸ್ವಿಪಿ ನಗರದಿಂದ ಸುಜಾತ, ಬೆಳವಾಡಿಯಿಂದ ಮೀನಮ್ಮ ಶ್ರೀನಿವಾಸ್ ಮತ್ತು ಕುಟುಂಬದವರು, ಬೋಗಾದಿಯಿಂದ ಉಮಾ ನಾಗರಾಜು, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ವಿನಯ್ ಟಿಎಂ, ಚೈತನ್ಯ ಟಿಎಂ, ಮಹಾಲಕ್ಷ್ಮಿ, ಮರಿಸ್ವಾಮಿ ನಾಯಕ್ ಎನ್ಆರ್ ಮೊಹಲ್ಲದಿಂದ, ವಿಜಯ ನಾಗೇಂದ್ರ ಮತ್ತು ಮನೆಯವರು. ಸಂದೇಶ ಕಳುಹಿಸಿಕೊಟ್ಟ ಶ್ರೋತೃಗಳ ಧನ್ಯವಾದಗಳು. ಮತ್ತಷ್ಟು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಈ ಸಂಜೆ 5:05 ಕ್ಕೆ ಕೇಳಬಹುದು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಬಿ ಖಾತೆಯಿಂದ ಎ ಖಾತೆ ಮಾಡಿಸಿಕೊಳ್ಳಲು 100 ದಿನಗಳ ಕಾಲಾವಕಾಶ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಣೆ. ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ಸರ್ಕಾರ ಸಂಪೂರ್ಣ ಬೆಂಬಲ, ಸಚಿವ ಸಂತೋಷ್ ಲಾಡ್ ಸ್ಪಷ್ಟನೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಮುಂದುವರಿದ ಚಿರತೆ ಶೋಧ ಕಾರ್ಯ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿತ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಹಾಗೂ ರಾಜ್ಯದ ಹಲವೆಡೆ ಮುಂದಿನ ಒಂದು ವಾರ ಮಳೆ, 20 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ಬೆಂಗಳೂರಿನಲ್ಲಿ ಬಿ ಖಾತೆಯಿಂದ ಎ ಖಾತೆ ಮಾಡಿಸಿಕೊಳ್ಳಲು 100 ದಿನಗಳ ಕಾಲಾವಕಾಶ ನೀಡಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಸಂದರ್ಭದಲ್ಲಿ ಶೇಕಡಾ 5 ರಿಂದ ಶೇಕಡಾ 2ಕ್ಕೆ ಮಾರ್ಗದರ್ಶಿ ದರ ಇಳಿಕೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಇದರಿಂದ 7 ಲಕ್ಷ ಬಿ ಖಾತಾದಾರರಿಗೆ ಅನುಕೂಲವಾಗಲಿದೆ. ಈ ಮೂಲಕ ಬೆಂಗಳೂರಿನ ಅಭಿವೃದ್ದಿಗೆ 6ನೇ ಭೂ ಗ್ಯಾರಂಟಿ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. 100 ದಿನಗಳಲ್ಲಿ ಖಾತೆ ಬದಲಾವಣೆ ಮಾಡದಿದ್ದರೆ ಶೇಕಡಾ 5ರಷ್ಟು ಗೈಡೆನ್ಸ್ ವ್ಯಾಲ್ಯೂ ಇರಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮೇ 17ರಿಂದ ನೂತನ ಮಾರ್ಗಸೂಚಿ ಆರಂಭವಾಗಲಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ನಮ್ಮ ಸಂಪೂರ್ಣ ಬೆಂಬಲವಿದ್ದು, ಈ ಕಡತಕ್ಕೆ ರಾಜ್ಯಪಾಲರ ಅಂಕಿತ ಹಾಕಿಸುವ ನಿಟ್ಟನಲ್ಲಿ ಸರ್ಕಾರ ಕಾರ್ಯೋನ್ಮುಖವಾಗಲಿದೆ ಎಂದು ಕಾರ್ಮಿಕ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ಧಾರವಾಡದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತ್ಯೇಕ ಪಾಲಿಕೆ ರಚನೆಗೆ ನಮ್ಮ ಸರ್ಕಾರ ಬದ್ದವಾಗಿದೆ. ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರ ನೇತೃತ್ವದಲ್ಲಿ ರಾಜ್ಯಪಾಲರ ಭೇಟಿಗೆ ಸಮಯ ಕೇಳಲಾಗುವುದು. ಒಂದು ವೇಳೆ ಈ ಪ್ರಸ್ತಾವನೆಗೆ ಸಹಿ ಹಾಕಲು ರಾಜ್ಯಪಾಲರು ನಿರಾಕರಿಸಿದರೆ ಹೋರಾಟ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಈಗಾಗಲೇ ರಾಜ್ಯಪಾಲರ ಬಳಿ ಇರುವ ಪ್ರಸ್ತಾವನೆಗೆ ಒಪ್ಪಿಗೆ ಪಡೆಯುವ ನಿಟ್ಟನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ನಗರಾಭಿವೃದ್ದಿ ಸಚಿವ

0: ಭೈರತಿ ಸುರೇಶ್ ಅವರೊಂದಿಗೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟದಲ್ಲಿನ ಇಂಡಿಗನತ್ತದಲ್ಲಿ ಚಿರತೆ ದಾಳಿಯಲ್ಲಿ ಬಾಲಕ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರಣ್ಯ ಇಲಾಖೆಯು ನಿರಂತರ ಕಾರ್ಯಾಚರಣೆ ನಡೆಸುತ್ತಿದೆ. ಚಿರತೆ ಸೆರೆ ಕಾರ್ಯಪಡೆ ಸೇರಿದಂತೆ 70ಕ್ಕೂ ಹೆಚ್ಚು ಸಿಬ್ಬಂದಿಯಿಂದ ಶೋಧ ಕಾರ್ಯ ಮುಂದುವರೆದಿದೆ. ಡ್ರೋನ್ ಹಾಗೂ ಥರ್ಮಲ್ ಡ್ರೋನ್ ಮೂಲಕ ಚಿರತೆ ಹುಡುಕಾಟ ಮುಂದುವರೆದಿದ್ದು, ಕ್ಯಾಮರಾ ಟ್ರಾಪ್ನಲ್ಲಿ ಚಿರತೆ ಓಡಾಟದ ದೃಶ್ಯ ಸೆರೆಯಾಗಿದೆ. ಬೆಳಗಿನ ಜಾವ ಕ್ಯಾಮರಾ ಟ್ರಾಪ್ನಲ್ಲಿ ಚಿರತೆ ದೃಶ್ಯ ಸೆರೆಯಾಗಿದ್ದು, ಸದ್ಯ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ಪ್ರಯತ್ನ ಮುಂದುವರೆಸಿದೆ. ವಿವಿಧ ಮಾದರಿಯ ಬೋನ್ಗಳನ್ನು ಆಯಕಟ್ಟಿನ ಸ್ಥಳಗಳಲ್ಲಿ ಇರಿಸಲಾಗಿದ್ದು, ಕಾರ್ಯಾಚರಣೆ ಮುಂದುವರೆದಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿದಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪೊಲೀಸ್ ಇಲಾಖೆ ಶಿಸ್ತು, ನೈತಿಕತೆ ಮತ್ತು ಸಾರ್ವಜನಿಕ ನಂಬಿಕೆಯನ್ನು ಕಳೆದುಕೊಂಡಿದೆ ಎಂದು ದೂರಿದ್ದಾರೆ. ಪೊಲೀಸ್ ಇಲಾಖೆ ಕುರಿತಂತೆ ಮಾಧ್ಯಮಗಳಲ್ಲಿ ವರದಿಯಾಗಿರುವ ಅಂಕಿಅಂಶಗಳು ರಾಜ್ಯದ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಪ್ರಶ್ನಿಸುವಂತಿದೆ ಎಂದು ತಿಳಿಸಿದ್ದಾರೆ. ಕೇವಲ 2 ವರ್ಷಗಳಲ್ಲಿ 713 ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡಿರುವುದು ರಾಜ್ಯದ ಸಂಪೂರ್ಣ ಆಡಳಿತ ವ್ಯವಸ್ಥೆ ಕುಸಿದು ಬಿದ್ದಿದೆ ಎಂಬುದಕ್ಕೆ ಸಾಕ್ಷಿ ಎಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರ ಅಪರಾಧಿಗಳನ್ನು ನಿಯಂತ್ರಿಸುತ್ತಿದೆಯೇ ಅಥವಾ ಅಪರಾಧಿಗಳಿಗೆ ರಾಜಕೀಯ ರಕ್ಷಣೆ ನೀಡುತ್ತಿದೆಯೇ ಎಂದು ಪ್ರಶ್ನಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಇಂದು 12ನೇ ತರಗತಿಯ ಫಲಿತಾಂಶಗಳನ್ನು ಪ್ರಕಟಿಸಿದೆ. ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನು ಅಧಿಕೃತ ವೆಬ್ಸೈಟ್ ಡಿಜಿಲಾಕರ್ ಮತ್ತು ಉಮಂಗ್ ಅಪ್ಲಿಕೇಶನ್ನಲ್ಲಿ ನೋಂದಣಿ ಸಂಖ್ಯೆಯನ್ನು ನಮೂದಿಸುವ ಮೂಲಕ ಪರಿಶೀಲಿಸಬಹುದು. ಸಿಬಿಎಸ್ಇ 12ನೇ ತರಗತಿಯ ಪರೀಕ್ಷೆಗಳನ್ನು February 17 to April 10 ನಡೆಸಿತ್ತು. ನೀಟ್ ಪರೀಕ್ಷೆಯ ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣ ಖಂಡಿಸಿ ಶಿವಮೊಗ್ಗ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಇಂದು ಪ್ರತಿಭಟನೆ ನಡೆಸಿತು. ವಿನೋಬಾ ನಗರದಲ್ಲಿರುವ ಸಂಸದ ಬಿವೈ ರಾಘವೇಂದ್ರ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕಲು ಪ್ರತಿಭಟನಾಕಾರರು ಯತ್ನಿಸಿದರು. ಈ ವೇಳೆ ಪೊಲೀಸರು ಪ್ರತಿಭಟನಾಕಾರರನ್ನು ತಡೆದು ನಂತರ ಯುವ ಕಾಂಗ್ರೆಸ್ ಕಾರ್ಯಕರ್ತರನ್ನು ವಶಕ್ಕೆ ಪಡೆದಿದ್ದಾರೆ. May 3 ನಡೆದ ನೀಟ್ ಪರೀಕ್ಷೆಯ ಪ್ರಶ್ನೆಪತ್ರಿಕೆ ಸೋರಿಕೆಯಾಗಿದೆ. ಪರೀಕ್ಷಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಕಾಪಾಡುವಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ ಎಂದು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕನ್ನಡ ಚಿತ್ರರಂಗದ ನಟ ಹಾಗೂ ಧಾರಾವಾಹಿ ನಿರ್ಮಾಪಕ ದಿಲೀಪ್ ರಾಜ್ ಇಂದು ಮುಂಜಾನೆ ಹೃದಯಾಘಾತದಿಂದ ಬೆಂಗಳೂರಿನಲ್ಲಿ ನಿಧನರಾಗಿದ್ದಾರೆ. ಕೂಡಲೇ ಕುಟುಂಬಸ್ಥರು ಅವರನ್ನು ಆಸ್ಪತ್ರೆಗೆ ದಾಖಲಿಸಿದ್ದರೂ ಚಿಕಿತ್ಸೆಗೆ ಸ್ಪಂದಿಸದೆ ಆಸ್ಪತ್ರೆಯಲ್ಲೇ ಕೊನೆಯುಸಿರೆಳೆದಿದ್ದಾರೆ. ಹಿರಿಯ ನಟರಾದ ರಿಷಬ್ ಶೆಟ್ಟಿ, ಗಣೇಶ್ ಸೇರಿದಂತೆ ಚಿತ್ರರಂಗದ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನಟ ದಿಲೀಪ್ ರಾಜ್ ಅವರ ನಿಧನಕ್ಕೆ ದುಃಖ ವ್ಯಕ್ತಪಡಿಸಿದ್ದಾರೆ. ನಿಧನದ ಸುದ್ದಿ ಕೇಳಿ ತೀವ್ರ ಆಘಾತವಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಸುಗ್ರೀವ, ಬಾಯ್ಫ್ರೆಂಡ್, ಮಿಲನ, ಯೂಟರ್ನ್ ಸೇರಿದಂತೆ ಸುಮಾರು 28 ಚಿತ್ರಗಳಲ್ಲಿ ದಿಲೀಪ್ ರಾಜ್ ನಟಿಸಿದ್ದಾರೆ. ಅಲ್ಲದೆ ಹಲವು ಧಾರಾವಾಹಿಗಳ ಮೂಲಕವೂ ಅವರು ಮನೆ ಮಾತಾಗಿದ್ದರು. ಬಮೂಲ್ ಕಲ್ಯಾಣ ಟ್ರಸ್ಟ್ ವತಿಯಿಂದ ಹಾಲು ಉತ್ಪಾದಕರ ಕಲ್ಯಾಣಕ್ಕೆ ಹಾಗೂ ಸದಸ್ಯರ ಮಕ್ಕಳ ಪ್ರತಿಭಾ ಪುರಸ್ಕಾರಕ್ಕಾಗಿ ವಾರ್ಷಿಕ 20 ಕೋಟಿ ರೂಪಾಯಿಗಳನ್ನು ವಿನಿಯೋಗಿಸಲಾಗುತ್ತಿದೆ. ಬಮೂಲ್ನಲ್ಲಿ ಸಂಗ್ರಹವಾಗಿರುವ 70 ಕೋಟಿ ರೂಪಾಯಿ ಹಣವನ್ನು ರೈತರಿಗೆ 1 ರೂಪಾಯಿ ಪ್ರೋತ್ಸಾಹಧನದ ಮೂಲಕ ವಿತರಿಸಲಾಗಿದೆ ಎಂದು ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಅಧ್ಯಕ್ಷ ಡಿಕೆ ಸುರೇಶ್ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಬೆಂಗಳೂರು ಹಾಲು ಒಕ್ಕೂಟದ ವತಿಯಿಂದ ನಡೆದ ಪ್ರತಿಭಾ ಪುರಸ್ಕಾರ ಚೆಕ್ ವಿತರಣೆ ಹಾಗೂ ನಿವೃತ್ತ ನೌಕರರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಹೈನುಗಾರಿಕೆಯಲ್ಲಿ ಹೆಣ್ಣು ಕರುಗಳಿದ್ದರೆ ರೈತರಿಗೆ ಆದಾಯ ಹೆಚ್ಚಾಗಲಿದ್ದು ಹೆಣ್ಣು ಕರುಗಳ ಜನನವಾಗುವಂತೆ ಯೋಜನೆ ರೂಪಿಸಿದೆ. ಇದರಿಂದ ರೈತರು ಹೆಚ್ಚಿನ ಹಸುಗಳನ್ನು ಸಾಕಬಹುದಾಗಿದ್ದು ಆದಾಯ ವೃದ್ಧಿಯಾಗಲಿದೆ ಎಂದು ಹೇಳಿದ್ದಾರೆ. ಈಗ ಬಮೂಲ್ ನೇತೃತ್ವದಲ್ಲಿಯೇ ವಿಮಾ ಪಾಲಿಸಿ ಪ್ರಕ್ರಿಯೆಗಳನ್ನು ನಡೆಸಲಾಗುತ್ತಿದೆ. ಎಐ ತಂತ್ರಜ್ಞಾನದ ಮೂಲಕ

0: ತೊಂದರೆಯಾಗದಂತೆ ನೋಡಿಕೊಳ್ಳಲು ಸೂಚಿಸಲಾಗಿದೆ ಎಂದು ಹೇಳಿದ್ದಾರೆ. 1 ಕೋಟಿ ರೂಪಾಯಿ ಅನುದಾನದಲ್ಲಿ ಸಾಮಾನ್ಯ ವರ್ಗಕ್ಕೆ 75 ಲಕ್ಷ, ಪರಿಶಿಷ್ಟ ಜಾತಿಗೆ 17 ಲಕ್ಷ ಹಾಗೂ ಪರಿಶಿಷ್ಟ ಪಂಗಡಕ್ಕೆ 7 ಲಕ್ಷ ರೂಪಾಯಿ ಮೀಸಲಿಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕುಡಿಯುವ ನೀರಿನ ತುರ್ತು ಕಾಮಗಾರಿಗಳ ಅನುಷ್ಠಾನದಲ್ಲಿ ಅಕ್ರಮ ಎಸಗುವವರ ವಿರುದ್ದ ಕಠಿಣ ಕ್ರಮ ಜರುಗಿಸಲಾಗುವುದು. ಈಗಾಗಲೇ ಹೆಚ್ಚಿನ ಅನುದಾನಕ್ಕೆ ಬೇಡಿಕೆ ಇಟ್ಟಿದ್ದ 3 ಅಧಿಕಾರಿಗಳಿಗೆ ನೋಟಿಸ್ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದ ಕೆಲವೆಡೆ ಇಂದಿನಿಂದ ಮುಂದಿನ 1 ವಾರ ಸಾಧಾರಣ ಮಳೆಯಾಗುವ ಕುರಿತು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಂದು 20 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಕರಾವಳಿಯ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಸ್ಥಳಗಳಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡಿನ ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ಕೊಪ್ಪಳ, ರಾಯಚೂರು ಜಿಲ್ಲೆಯ ಸ್ಥಳದಲ್ಲಿ ಮಳೆಯಾಗುವ ಸಂಭವವಿದೆ ಎಂದು ಇಲಾಖೆ ತಿಳಿಸಿದೆ. ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳ ಕೆಲವೆಡೆ ನಾಳೆ ನಾಡಿದ್ದು ಬಿರುಗಾಳಿ ಸಹಿತ ಮಳೆ ಸುರಿಯುವ ಸಂಭವವಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಬಿ ಖಾತೆಯಿಂದ ಎ ಖಾತೆ ಮಾಡಿಸಿಕೊಳ್ಳಲು 100 ದಿನಗಳ ಕಾಲಾವಕಾಶ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಣೆ. ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ಸರ್ಕಾರ ಸಂಪೂರ್ಣ ಬೆಂಬಲ, ಸಚಿವ ಸಂತೋಷ್ ಲಾಡ್ ಸ್ಪಷ್ಟನೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಮುಂದುವರಿದ ಚಿರತೆ ಶೋಧ ಕಾರ್ಯ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿತ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಹಾಗೂ ರಾಜ್ಯದ ಹಲವೆಡೆ ಮುಂದಿನ 1 ವಾರ ಮಳೆ, 20 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 2:40. ಚಿತ್ರಗೀತೆಗಳ ಕಾರ್ಯಕ್ರಮ ಮೊದಲಿಗೆ ಕೇಳೋಣ. ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ರಿಕ್ಕಿ ಚಿತ್ರದ ಗೀತೆ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ಅರ್ಜುನ್ ಜನ್ಯ ಅವರಿಂದ.

0: ತಪ್ಪದೇ ಆಲಿಸಿ ವಚನ ಬಾನುಲಿ ಆಯ್ದ ವಚನ ವಿಶ್ಲೇಷಣೆಯ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ
1: ಮಾಡಬೇಕು ಮಾಡಬೇಕು ಮಹಾನುಭಾವರ ಸಂಗವ.
2: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಜಸ್ಮಾತ್ ಮಾತಲ್ಲಿ ಚಿತ್ರದ ಒಂದು ಗೀತೆ. ಸಾಹಿತ್ಯ ಹಾಗೂ ಸಂಗೀತ ನಿರ್ದೇಶನ ರಘು ದೀಕ್ಷಿತ್ ಅವರಿಂದ, ಗಾಯಕರು ರಾಜೇಶ್ ಕೃಷ್ಣನ್ ಮತ್ತು ಸಂಗಡಿಗರು.

0: ಪ್ರೀತಿಯ ಕೇಳುಗರೆ, ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ 16 ರಾತ್ರಿ 8 ಕೇಳಿ. ರೂಪಕ ಇಳಿ ಸಂಜೆಯ ಇಬ್ಬನಿ. ನಮ್ಮ ಹಿರಿಯ ನಾಗರಿಕರನ್ನ ಮೊದಲು ನಾವು ಗೌರವಿಸಬೇಕು. ನಮ್ಮ ಪೀಳಿಗೆಯವರಿಗೆ ಹೇಗೆ ಚೆನ್ನಾಗಿ ಜೀವನ ಮಾಡಬೇಕು ಅಂತ ಭದ್ರ ಬುನಾದಿಯನ್ನು ಹಾಕೊಟ್ಟಿರೋರೇ ಅವರು. ನನಗನ್ಸುತ್ತೆ ನಾವು ಯುವಶಕ್ತಿಯೆಲ್ಲ ಒಟ್ಟಾಗಿ ಸೇರಿ ನಮ್ಮ ಹಿರಿಯ ನಾಗರಿಕರಿಗೆ ನೆರವಾಗಿ ಅವರಿಗೆ ಸಹಾಯ ಮಾಡಿದರೆ ತಮ್ಮ ಇಳಿ ವಯಸ್ಸು ಭಾರ ಆಗೋದಿಲ್ಲ ಅಲ್ವಾ? ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ 16 ರಾತ್ರಿ 8 ಕೇಳಿ. ರೂಪಕ ಇಳಿ ಸಂಜೆಯ ಇಬ್ಬನಿ.
1: ಕಾರ್ಯಕ್ರಮದ ಮುಂದಿನ ಗೀತೆ ಚಿತ್ರ ಅವರ ಧ್ವನಿಯಲ್ಲಿ. ಗೀತೆಯ ರಚನೆಕಾರರು ಮತ್ತು ಸಂಗೀತ ಸಂಯೋಜಕರು KM ಇಂದ್ರ. ಚಿತ್ರ ಬಾಯ್ಫ್ರೆಂಡ್.

ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ ಮಿಲನ ಚಿತ್ರದ ಒಂದು ಗೀತೆ, ಹಾಡಿದ್ದಾರೆ ಸೋನು ನಿಗಮ್. ಸಾಹಿತ್ಯ ಜಯಂತ್ ಕಾಯ್ಕಿಣಿ ಅವರಿಂದ, ಸಂಗೀತ ಸಂಯೋಜನೆ ಮನೋಮೂರ್ತಿ ಅವರದು.

ಇದುವರೆಗೂ ಕೆಲವು ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ ಸರಿಯಾಗಿ 3:10. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಮೈಸೂರು ಎ ಚಂದನ್ ಕುಮಾರ್ ಅವರ ವೇಣುವಾದನವನ್ನು ಕೇಳಬಹುದು. ಇವರೊಂದಿಗೆ ಪಕ್ಕವಾದ್ಯದಲ್ಲಿ ಸಹಕರಿಸಿದ್ದಾರೆ ವಯಲಿನ್ನಲ್ಲಿ ಮೈಸೂರು ಎಂ ನಾಗರಾಜ್, ಮೃದಂಗದಲ್ಲಿ ತುಮಕೂರು ಬಿ ರವಿಶಂಕರ್. ಮೊದಲಿಗೆ ಕೇಳಿ ಮನೋರಂಜಿನಿ ರಾಗ ಆದಿತಾಳದಲ್ಲಿ ತ್ಯಾಗರಾಜರ ಕೃತಿ ಅಟುಕ ರಾಧನಿ ಬಲ್ಕಾ.

ಇನ್ನು ಮುಂದೆ ಕೇಳಿ. ರೀತಿಗೌಳರಾಗ ರೂಪಕ ತಾಳದಲ್ಲಿ ಮಹಾರಾಜ ಸ್ವಾತಿ ತಿರುನಾಳರ ರಚನೆ ಪರಿಪಾಲಯ ಮಾಂ.

ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ ಧರ್ಮಪುರಿ ಸುಬ್ಬರಾಯ ಅಯ್ಯರವರ ಜಾವಳಿ, ಮರುಬಾರಿ ತಾಳಲೇನುರ, ರಾಗ ಖಮಾಚ್, ಆದಿತಾಳ.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮೈಸೂರು ಎ ಚಂದನ್ ಕುಮಾರ್ ಅವರ ವೇಣುವಾದನವನ್ನು ಆಲಿಸಿದಿರಿ. ಇವರೊಂದಿಗೆ ಪಕ್ಕವಾದ್ಯದಲ್ಲಿ ಸಹಕರಿಸಿದವರು ಮೈಸೂರು ಎಂ ನಾಗರಾಜ್ ಅವರಿಂದ ವಯಲಿನ್, ತುಮಕೂರು ಬಿ ರವಿಶಂಕರ್ ಅವರಿಂದ ಮೃದಂಗ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 3:30. ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್. ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ.

0: इस मिशन में भारतीय सेना को भारी सफलता मिली। दुश्मन के अधिकांश लोग मारे गए और कारगिल की इस चोटी पर भारतीय सेना ने अपना परचम लहरा दिया। ऑपरेशन विजय में भारतीय वायुसेना की बहुत ही अहम भूमिका रही। इस युद्ध में सामरिक महत्व के मुख्य क्षेत्र थे मुश्कोह, द्रास, काकसर और बटालिक।
1: भारतीय सेना ने एक अपूर्व गरिमामय इतिहास रच दिया था।
0: 3 मई से 26 जुलाई 1999 के बीच लड़ी गई इस लड़ाई में 25 सैनिक अधिकारियों और 436 जवानों की शहादत हुई। इसके अलावा 54 सैनिक अधिकारी और 629 जवान घायल हुए।
1: इस युद्ध में 2 सैनिक अधिकारियों और 2 जवानों को परमवीर चक्र से अलंकृत किया गया। ये पराक्रमी योद्धा है कैप्टन विक्रम बत्रा, लेफ्टिनेंट मनोज कुमार पांडे, राइफलमैन संजय कुमार और ग्रेनेडियर योगेंद्र सिंह यादव।
0: देश इन रणवीरों को उनके असीम शौर्य हेतु श्रद्धा से नमन करता है। कारगिल युद्ध की गौरवशाली विजय की स्मृति में 26 जुलाई को अब देश भर में विजय दिवस मनाया जाता है।
2: अभी आपने सुना ये कार्यक्रम और श्रोताओं, अब इसी के साथ हमारा आज का उमंग प्रसारण यहीं पर समाप्त होता है। तो अब अपने मित्र अजीत
3: और विमलेश को उमंग कार्यक्रम की तकनीकी टीम के साथ कल तक के लिए आज्ञा दीजिए।
2: नमस्कार।
4: उमंग उमंग उमंग उमंग।
5: समय सरियागि 4:01
6: आकाशवाणि मैसूरु। ಮಹಿಳಾ ರಂಗ ಇವತ್ತಿನ ಕಾರ್ಯಕ್ರಮದಲ್ಲಿ ಲೇಖಕಿ, ಅನುವಾದಕಿ ಹಾಗೂ ನಿವೃತ್ತ ಇಂಗ್ಲಿಷ್ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಕನ್ಯಾ ಕನಾರಳ್ಳಿ ಅವರೊಂದಿಗೆ ಮಾತುಕತೆ ನಡೆಸಿಕೊಡುತ್ತಾರೆ ದಿಗ್ವಿಜಯ್ ಬಿ.
7: ಕೇಳಿದ ನಮಸ್ಕಾರ. ಇಂದಿನ ಮಹಿಳಾ ರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಭಾಗವಹಿಸ್ತಾ ಇದ್ದಾರೆ ಲೇಖಕಿ, ಅನುವಾದಕಿ, ನಿವೃತ್ತ ಇಂಗ್ಲಿಷ್ ಪ್ರೊಫೆಸರ್ ಆದಂತಹ ಸುಕನ್ಯಾ ಕನ್ನರಳ್ಳಿ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
8: ನಮಸ್ಕಾರ.
7: ಬಹಳ ಸಂತೋಷ. ಸುಕನ್ಯಾ ಮೇಡಮ್ ಅವರು ಆಕಾಶವಾಣಿ ಹಳೆಯ ರಿಸೋರ್ಸ್ ಪರ್ಸನ್ ಅಂದರೆ ತಪ್ಪಾಗಲಿಕ್ಕಿಲ್ಲ, ಅಂದರೆ ಆಕಾಶವಾಣಿ ತಮಗೆ ನಂಟು ಮುಂಚೆಯಿಂದನೂ ಕೂಡ ಇದೆ, ಪರಿಚಯ ಇದೆ. ಓಕೆ ಮೇಡಮ್, ಸುಕನ್ಯಾ ಕನ್ನರಳ್ಳಿ ಇದು ಊರ ಹೆಸರ ಅಥವಾ ಮನೆತನದ ಹೆಸರ?
8: ನನ್ನ ತಂದೆ ಹುಟ್ಟಿ ಬೆಳೆದಂತ ಊರು ಸರ್ ಅದು, ಕನ್ನರಳ್ಳಿ ಅಂತ ಕುಗ್ರಾಮ ಅದೊಂದು. ಅಲ್ಲಿ ನಾನು ಬೆಳೀಲಿಲ್ಲ, ಆದರೆ ಕುತೂಹಲಕ್ಕೆ ಹೋಗಿ ನೋಡಿದ್ದೀನಿ ಅಷ್ಟೇ. ಎಲ್ಲಿದ್ದೆ ನಾನು, ಎಲ್ಲಿ ಹುಟ್ಟಿದೆ, ನಮ್ಮ ತಂದೆ ಎಲ್ಲಿದ್ರು, ಆ ಮನೆ ಏನು ಅಂತ ಕುತೂಹಲಕ್ಕೆ ಹೋಗಿ ನೋಡಿದ್ದೇನೆ ಹೊರತು ಇಲ್ಲದೇ ಇದ್ರೆ ನಾನು ಬೆಳೆದಿದ್ದೆಲ್ಲ ಕೊಡಗಲ್ಲಿ ಬೇರೆ ಊರುಗಳಲ್ಲಿ.
7: ಈಗ ಮೇಡಮನ್ನು ನಾವು ಆ ಊರಿನ ಇತಿಹಾಸ ತಿಳ್ಕೊಳ್ಳಿಕ್ಕಂತೂ ಕರೆದಿಲ್ಲ, ಅವ್ರನ್ನ ಕರೆದಿರೋ ಉದ್ದೇಶನೇ ಆ್ಯಕ್ಚುಲಿ ಬಹಳಷ್ಟು ಟ್ರಾನ್ಸ್ಲೇಟ್ ವರ್ಕ್ ಮಾಡಿದ್ದೀರಿ, ಒಂದು ಬಹಳಷ್ಟು ರಿಸರ್ಚ್ ವರ್ಕ್ ಮಾಡಿದ್ದೀರಿ, ಹಾಗೆ ಕೂಡ ವಿದೇಶಗಳಲ್ಲಿ ಕೆಲಸ ಮಾಡಿದ್ದೀರಿ, ಹಾಗೆ ವಿದೇಶಿ ವಿದ್ಯಾರ್ಥಿಗಳಿಗೆ ಕನ್ನಡವನ್ನು ಸ್ವಲ್ಪ ಟೀಚ್ ಮಾಡಿದ್ದೀರಿ ಅಂತ ಕಾಣಿಸುತ್ತೆ. ಹೌದಾ?
8: ಎಸ್.
7: ಅದು ಬಹಳ ಒಂದು ಪ್ರೆಸ್ಟೀಜಿಯಸ್ ಮೂಮೆಂಟ್ ಅಂತ ಹೇಳ್ಬೋದು ಅಲ್ವಾ, ಯಾಕೆ ನಮ್ಮ ಭಾಷೆಯನ್ನು ಬೇರೆ ದೇಶದವರಿಗೆ ಕಲಿಸುವಂಥದ್ದು. ಓಕೆ, ಈಗ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಹೋಗೋಣ. ಮೇಡಮ್, ತಮಗೆ ಸಾಹಿತ್ಯದ ಆಸಕ್ತಿ ಯಾಕಾಗಿ ಬಂತು? ಅಂದರೆ ನೀವು ಓದಿದ್ದೆಲ್ಲ ಆಲ್ಮೋಸ್ಟ್ ಈ ಒಂದು ಹಾಗಲೇ ಹೇಳಿದ ಕೊಡಗಿನ ಒಂದು ಸುತ್ತಮುತ್ತ ಓದಿದ್ರಿ, ತದನಂತರ ಮೋಸ್ಟ್ಲಿ ಮೈಸೂರು ಬಂದ್ರೆ ಅಂತ ಕಾಣುತ್ತೆ. ಅದ್ರ ಬಗ್ಗೆ ಹೇಳಿ.
8: ನಾನು ಚಿಕ್ಕನಲ್ಲಿ ಬೆಳೆದಿದ್ದು ಕೊಡ್ಲಿಪೇಟೆನಲ್ಲಿ, ಅಲ್ಲಿ ನಾನು ಕನ್ನಡ ಮೀಡಿಯಂ ಅಲ್ಲೇ ಇದ್ದಿದ್ದು ಸರ್, 7th ಸ್ಟ್ಯಾಂಡರ್ಡ್ ತನಕ ನಾನು ಕನ್ನಡ ಮೀಡಿಯಂ. ಒಂದು ಪಬ್ಲಿಕ್ ಲೈಬ್ರರಿ ಇತ್ತು ಪುಟಾಣಿದು
7: ಕೊಡ್ಲಿಪೇಟೆಯಲ್ಲಿ.
8: ಕೊಡ್ಲಿಪೇಟೆನಲ್ಲಿ ಅಲ್ಲಿ ನಾನು ಹೋಗಿ ಪುಸ್ತಕಗಳು ತಗೋತಾ ಇದ್ದೆ. ನನಗೆ ಕೊಡ್ತಾ ಇರಲಿಲ್ಲ, ನಿನಗೆ ಕೊಡೋ ಹಾಗಿಲ್ಲ ಅಂತ ತುಂಬ ರೆಸ್ಟ್ರಿಕ್ಟ್ ಮಾಡ್ತಾ ಇದ್ರು. ನನಗೆ ಒಬ್ಬರು ಅತ್ತಿಗೆ ಇದ್ರು, ನನ್ನ ಹಿರಿಯಣ್ಣನ ಹೆಂಡತಿ, ಅವ್ರ ನೆಪ ಹೇಳಿ ತ್ರಿವೇಣಿ, ಆರ್ಯಾಂಬಪಟ್ಟ, ಬಿ ಎಂ ಕೆ ಇಂದಿರಾ, ನಾನು 4th ಕ್ಲಾಸಿಗೆ ಬರೋ ಅಷ್ಟೊತ್ತಿಗೆ ಎಲ್ಲ ಕಾದಂಬರಿಗಳನ್ನ ಮುಗಿಸಿದ್ದೆ.
7: 4th ಕ್ಲಾಸ್ ಅದೇನು
8: ಓದೋದು
7: ಮನೆಯಲ್ಲಿ ವಾತಾವರಣ ಇತ್ತ
8: ಇಲ್ಲ, ಇಲ್ಲವೇ ಇಲ್ಲ, ಯಾರೂ ಓದ್ತಾ ಇರಲಿಲ್ಲ, ನನ್ನ ಅಣ್ಣ ಅಕ್ಕ ತಂಗಿಯರೆಲ್ಲ ಯಾರಿಗೂ ಆಸಕ್ತಿ.
7: ಇನ್ನೊಂದು ಹೇಳಬೇಕು ಅಂತಂದ್ರೆ ಕೊಡಗಿನ ಕೊಡ್ಲಿಪೇಟೆ ಶನಿವಾರ ಸಂತೆ ಅನ್ನುವಂಥದ್ದು ಇತ್ತೀಚೆಗೆ ಸ್ವಲ್ಪ ಡೆವಲಪ್ ಆಗಿದೆ ಅಂತ ಹೇಳ್ಬೋದು. ಆಗಿನ ಸಮಯದಲ್ಲಿ ಕುಗ್ರಾಮನೆ ಅಂತ ಹೇಳ್ಬೋದು. ಆ ಸಂದರ್ಭದಲ್ಲೂ ಕೂಡ ನೀವು ಈ ಲೈಬ್ರರಿನ ಹುಡ್ಕೊಂಡು ಹೋಗಿ ಪುಸ್ತಕವನ್ನು ಓದುವಂತ.
8: ಆದ್ರೆ ಏನಂದ್ರೆ ಸರ್, ಅದೇನು ನನಗೆ ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ. ಸ್ಕೂಲಿಗೆ ಕಳಿಸ್ಬೇಕು ಅಂತ ತುಂಬಾ ಹಠ ಮಾಡ್ತಾ ಇದ್ದೆ ಚಿಕ್ಕಂದಲ್ಲಿ. ನಾನು ಸುಮ್ಮನೆ ನ್ಯೂಸ್ ಪೇಪರ್ ಹಿಡ್ಕೊಂಡು ಗುಳೋ ಅಂತ ಅಳ್ತಾ ಇದ್ದೆ, ನಂಗೆ ಓದಕ್ಕಾಗಲ್ಲ ಅಂತ. ದೊಡ್ಡವರೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಳ್ತಾ ಇದ್ದೆ, ನನ್ನನ್ನು ಯಾವಾಗ ಕಳಿಸ್ತೀಯಾ ಸ್ಕೂಲ್ಗೆ ಅಂತ. ನಮ್ಮ ಮನೇಲಿ ಯಾರೂ ಹಂಗೆ ಹಠ ಮಾಡಿದ್ದಿಲ್ಲ. ನಮ್ಮ ಅಮ್ಮಂಗೆ ಅದೇ ಆಶೆ, ಎಲ್ಲಿಂದ ಬಂತು ಇದೆಲ್ಲ ಅಂತ. ನನಗೆ ಇನ್ನೂ ನೆನಪಿದೆ, ನಮ್ಮ ತಂದೆ ನನ್ನ ಕಿರಿಬೆರಳು ಹಿಡ್ಕೊಂಡು ಸ್ಕೂಲಿಗೆ ಕರ್ಕೊಂಡು ಹೋಗಿದ್ದು. ತಕ್ಷಣನೇ ಅಡ್ಮಿಷನ್ ಮಾಡಿಸಿಲ್ಲ, ಯಾಕೆಂದ್ರೆ ಡೇಟ್ ಆಫ್ ಬರ್ತ್ ಅವಾಗ 6 ತುಂಬೇಕಿತ್ತು. ಇದು ನನಗೆ 4 ತುಂಬೋವಾಗಲೇ ತೊಗೊಂಡೋಗಿ ಸೇರಿಸ್ಬಿಟ್ಟು, ನನ್ನ ಕಾಟ ತಡಿಯೋಕ್ಕಾಗಲಿಲ್ಲ. ಹಾಗಾಗಿ ಅದೇನು ಅಕ್ಷರ ಅನ್ನೋದು ನನ್ನನ್ನು ತುಂಬ ಹಿಡಿದಿಟ್ಕೋತಾ ಇದ್ದೆ. ಯಾವಾಗಲೂ ಆಯಿ ತಿದ್ದುತ್ತಾ ಕೂತ್ಕೋತಾ ಇದ್ದೆ. ಗೊತ್ತಿಲ್ಲ ನನಗೆ ಅದೇನು ಒಳ್ಳೆ ಮೋಹನೋ ಕೆಟ್ಟ ಮೋಹನೋ ಅಂತೂ ಬಂತು ಅಕ್ಷರ.
7: ಒಳ್ಳೆ ಮೋಹನ, ಯಾಕೆಂದ್ರೆ ಇಷ್ಟು ಟ್ರಾನ್ಸ್ಲೇಷನ್ ವರ್ಕ್ ಆಗಿರ್ಬೋದು, ರಿಸರ್ಚ್ ವರ್ಕ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ನಿಮ್ಗೆ ಆಗ್ಲೇ ಕೂಡ ಅಭ್ಯಾಸ ಶುರು ಆಗಿಲ್ಲ ಅಂತ ಅಂದಿದ್ರೆ ಅಲ್ವಾ. 4ನೇ ತರಗತಿಗೆ ನೀವು ಕಾದಂಬರಿಗಳನ್ನ ಓದ್ತಾ ಇದ್ರಿ ಅಂತ ಹೇಳಿದಾಗ
8: ಕಾದಂಬರಿ ಆ ಲೈಬ್ರರಿನಲ್ಲಿ ಇದ್ದದ್ದೆಲ್ಲ ಓದ್ ಮುಗಿಸಿದ್ ಅರ್ಥ ಆಗ್ತಿರ್ಲಿಲ್ಲ. ಅಂದ್ರೆ ಎಲ್ಲವೂ ಅರ್ಥ ಆಗ್ತಿರ್ಲಿಲ್ಲ. ನಮ್ಮ ಮನೆಗೆ ಸುಧಾ ಪ್ರಜಾ ಅಂತ ಬರ್ತಾ ಇತ್ತು, ಗುಪ್ತ ಸಮಾಲೋಚನೆ ಓದ್ತಾ. ಒಂದ್ಸಲ ನಮ್ಮ ಅಣ್ಣ ಚೆನ್ನಾಗಿ ಹೊಡೆದಿದ್ದ ನನಗೆ, ಅದು ಜೋರಾಗಿ ಓದ್ತಾ ಇದ್ದೀನಿ. ನನಗೆ ಏನು ಅಂದ್ರೆ ನೋಡಿ ನಾನು ಎಲ್ಲರೂ ಓದ್ತೀನಿ ಅಂತ.
7: ಅಂದ್ರೆ ಓದುವ ಅಭ್ಯಾಸ, ಹವ್ಯಾಸ, ಪ್ರೀತಿ,
8: ಗೀಳಾಗ್ಬಿಟ್ಟಿತ್ತು ನನಗೆ. ಯಾವಾಗ್ಲೂ ಆಟ ಆಡ್ತಿರ್ಲಿಲ್ಲ, ಯಾವಾಗ್ಲೂ ಮೂಲೆಯಲ್ಲಿ ಕುತ್ಕೊಂಡು ಒಂದು ಪುಸ್ತಕ ಇಟ್ಕೊಂಡು ಕುತ್ಕೋತಾ ಇದೆ. ಇಲ್ಲದೇ ಇದ್ರೆ ಅಕ್ಷರ ತಿದ್ದುತ್ತಾ ಇದ್ದೆ, ಇಲ್ಲದೇ ಇದ್ರೆ ಯಾರಿಗೋ ಅಕ್ಕಪಕ್ಕದ ಮನೆಯವರಿಗೆ ಹೇಳ್ಕೊಡ್ತಾ ಇದ್ದೆ. ಆದ್ರೆ ಅದೇನು ಅಕ್ಷರ, 5ನೇ ಕ್ಲಾಸಿಗೆ ನಮ್ಗೆ ಇಂಗ್ಲಿಷ್ ಹೇಳ್ಕೊಟ್ಟಿದ್ದು ABCD. ಆವಾಗ ನನ್ಗೆ ಅದೊಂದು ಇಂಗ್ಲಿಷ್ ಮೋಹ ಅದಕ್ಕೆ ಮುಂಚೆನೆ ಇತ್ತು. ಸ್ಲೇಟ್ ಅಲ್ಲಿ ಏನೋ ಸುಮ್ಮನೆ ಹಿಂಗೆ ಬರ್ತಾ ನಮ್ಮ ಅಮ್ಮಂಗೆ ನೋಡು ಇಂಗ್ಲಿಷ್ ಬರ್ತಿದ್ದೀನಿ ಅಂತ ತೋರಿಸ್ತಾ ಇದ್ದೆ. ನೀನೇನು ಈಗಲೇ ಇಂಗ್ಲಿಷ್ ಅಂತ ಇದೆಯಾ, ಕನ್ನಡ ಮರ್ತು ಬಿಡ್ತೀಯೋ ಏನೋ ಅಂತ. ಅದಾಗ್ಲಿಲ್ಲ, ನನಗೆ ಅನುವಾದ ಇಲ್ಲಿಂದ ಬಂತು ಅಂತ ನಾನು ಅನ್ಕೋತೀನಿ. ಕನ್ನಡ ಇಂಗ್ಲಿಷು ಆಮೇಲೆ ಏನ್ ಕಂಡ್ರು ಸಹ ಅದನ್ನ ಓದಿ ಮುಂದಕ್ಕೆ ಹೋಗೋದು. ಆಮೇಲೆ ಇಂಗ್ಲಿಷ್ ಹೇಳ್ಕೊಡ್ಬೇಕಾದ್ರೆ 5ನೇ ಕ್ಲಾಸಲ್ಲಿ ನಮ್ಗೆ ABCD, ಕ್ಯಾಟ್, ಬ್ಯಾಟ್, ರ್ಯಾಟ್, ಆಮೇಲೆ ಇನ್ನೊಂದು ಸಣ್ಣ ಸಣ್ಣದು. ನನ್ಗೆ ಯಾವ್ದನ್ನ ಕನ್ನಡದಲ್ಲಿ ಓದಿದ್ರು ಇದನ್ನ ಇಂಗ್ಲಿಷ್ ಅಲ್ಲಿ ಹೇಗೆ ಹೇಳ್ತಾರೆ, ಒಂದು ಕುತೂಹಲ. ನನಗನ್ಸುತ್ತೆ ಅನುವಾದ ಅನ್ನೋದು ಬಂದಿದ್ದ ಅಲ್ಲಿಂದ.
7: ಅಂದ್ರೆ ಕಲ್ಪನೆ ಇರಲಿಲ್ಲ ನಿಮ್ಗಾಗ್ಲೇ ಅಂದ್ರೆ ಮುಂಚೆ ಏನಾಗ್ತೀನಿ, ಏನ ನಾನು ಏನ್ ಟೀಚರ್ ಆಗ್ತೀನೋ, ಇಲ್ಲ ಪ್ರೊಫೆಸರ್ ಆಗ್ತೀನೋ, ಇಲ್ಲ ಏನಾಗ್ತೀನಿ, ಫಾರಿನ್ಗೆ ಹೋಗ್ತೀನೋ. ಈಗ ಕೊಡಗಿನ ಒಂದು ಸಣ್ಣ ಕುಗ್ರಾಮದಲ್ಲಿ ಬೆಳೆದಂತಹ ಒಂದು ಹುಡುಗಿ ಫಾರಿನ್ನಲ್ಲೆಲ್ಲ ಹೋಗಿ ಟೀಚ್ ಮಾಡಿ ಪ್ರೊಫೆಸರ್ ಆಗಿ ಬಂದು ರಿಸರ್ಚ್ ವರ್ಕ್ ಮಾಡಿ PhD ಮುಗಿಸಿ ಹಾಗೆ ಕೂಡ ಒಂದು ಅನುವಾದಕಿಯಾಗಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನ ಮಾಡುವಂಥದ್ದು ಸಾಧ್ಯ ಆಗ್ತಿರ್ಲಿಲ್ಲ ಅಲ್ವಾ. ಅಂದ್ರೆ ನಿಮ್ಗೆ ಪುಸ್ತಕ ಪ್ರೀತಿ ಅನ್ಬೋದು, ಭಾಷಾ ಪ್ರೀತಿ ಅನ್ಬೋದು.
8: ಭಾಷಾ ಪ್ರೀತಿ ನಂದು ಕನ್ನಡ ಪ್ರಜ್ಞೆ. ನಾನು ಇದೇ ಹೇಳ್ತೀನಿ ಎಲ್ಲರಿಗೂ, ನಾನು ಆಮೇಲೆ ಇಂಗ್ಲಿಷ್ ಕಲ್ತಿರ್ಬೋದು, ಆದ್ರೆ ಇನಿಷಿಯಲಿ ನನಗೆ ಟ್ರಾನ್ಸ್ಲೇಷನ್ ಆಗ್ತಾ ಇತ್ತು ತಲೆನಲ್ಲಿ. ಕನ್ನಡ ಇದು ಇಂಗ್ಲಿಷಲ್ಲಿ ಹೇಗೆ ಹೇಳ್ತಾರೆ, ಇದನ್ನು ಕನ್ನಡದಲ್ಲಿ ಹೇಗೆ ಹೇಳ್ತಾರೆ. ಆಮೇಲೆ ಇಂಗ್ಲಿಷ್ ಇದಕ್ಕೆ ಹೊರಟೋದೆ ನಾನು. ಯಾಕಂದರೆ ಕನ್ನಡ ನಾನೇ ಓದ್ಕೊಂಡಿದ್ದೆ. ನಾನು ಹೇಳಿದ್ನಲ್ಲ, 4ನೇ ಕ್ಲಾಸ್ ಅಷ್ಟೊತ್ತಿಗೆ ಎಲ್ಲ ಕಾದಂಬರಿಗಳನ್ನೂ ಓದಿ ಮುಗಿಸಿದ್ದೆ. ನಾನು ಇಂಗ್ಲಿಷ್ ಓದ್ಕೋಬೇಕು, ಅದು ನನಗೆ ಕಾಲೇಜಲ್ಲೇ ಸಿಗೋದು, ಇಲ್ಲಿ ಸಿಗಲ್ಲ, ಕುಗ್ರಾಮದಲ್ಲಿ ಸಿಗಲ್ಲ, ಲೈಬ್ರರಿ ಇರಲ್ಲ. ಹಾಗಾಗಿ ನನಗೆ ಆ್ಯಕ್ಚುಲಿ ನಾನು ಮಾಡಿದ್ದು BSc ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್. ನಾನು ನ್ಯೂಕ್ಲಿಯರ್ ಸೈಂಟಿಸ್ಟ್ ಆಗ್ತೀನಿ ಅಂತ ಅಂದ್ಕೊಂಡಿದ್ದೆ. ಬಟ್ MSc ಮಾಡೋದಕ್ಕೆ ಅಷ್ಟು ಮಾರ್ಕ್ಸ್ ಬರಲಿಲ್ಲ. ಆವಾಗ ಕನ್ನಡ ಮತ್ತೆ ಇಂಗ್ಲಿಷಿಗೆ ಅಪ್ಲೈ ಮಾಡಿದೆ. ಕನ್ನಡದಲ್ಲಿ ತಕ್ಷಣ ಸಿಕ್ತು ನನಗೆ MA ಫಸ್ಟ್ ಲಿಸ್ಟ್ ಅಲ್ಲೇ. ಬಟ್ ನನಗೆ ಇಂಗ್ಲಿಷ್ MA ಮಾಡಿಟ್ಟು, ಆಲ್ಸೋ ಬಿಕಾಸ್ ಆಫ್ ಜಾಬ್ ಆಪರ್ಚುನಿಟಿ. ಇಂಗ್ಲಿಷ್ MA ಮಾಡಿದ್ರೆ ಕೆಲಸ ಸಿಗುತ್ತೆ.
7: ಮೈಸೂರು ಯೂನಿವರ್ಸಿಟಿಲಾ?
8: ಮೈಸೂರು ಯೂನಿವರ್ಸಿಟಿ.
7: ಅಂದ್ರೆ ನಿಮಗೆ ಆಸಕ್ತಿಯ ಕ್ಷೇತ್ರ ಬೇರೆ ಇತ್ತು, ಬಂದಿದ್ದು ಆಕ್ಸಿಡೆಂಟ್ ಆಗಿ ಅಂತಾನೆ ಹೇಳ್ಬೋದು.
8: ಒಂದ್ ತರದಲ್ಲಿ ಇಂಗ್ಲಿಷ್ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. MSc ಫಿಸಿಕ್ಸ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೆ. ಬಟ್ ಬಿಟ್ವೀನ್ ಕನ್ನಡ ಆ್ಯಂಡ್ ಇಂಗ್ಲಿಷ್, ಯಾಕಂದರೆ ಕನ್ನಡ ನಾನೇ ಓದ್ಕೋತೀನಿ, ಓದ್ಕೊಂಡಿದ್ದೆ ನಾನು ಅಷ್ಟು ಸಾಹಿತ್ಯದ ಆಸಕ್ತಿಯಿಂದ. ಅಂದರೆ ಹಳಗನ್ನಡ ಅಷ್ಟು ಓದಿರಲಿಲ್ಲ, ಬಟ್ ಆಧುನಿಕ ಕನ್ನಡ ಸಾಹಿತ್ಯ ನಾನು ಓದ್ಕೊಂಡಿದ್ದೆ ಕಾಲೇಜಲ್ಲಿ. ತುಂಬ BM ಇಂಗ್ಲಿಷ್ ಗೀತೆಗಳು ಅಂತೂ ನನಗೆ ಪ್ರತಿಯೊಂದು ಪದ್ಯನೂ ನನ್ನ ಬಾಯಲ್ಲಿದೆ ಈವಾಗ್ಲೂ. ಹಾಗಾಗಿ ಇಂಗ್ಲಿಷ್ ಓದೋಣ, ನನಗೆ ಇದು ಒಂದು ಲೈಬ್ರರಿ ಸಿಕ್ಕುತ್ತೆ, ಒಂದು ಲೆಕ್ಚರರ್ಸು, ಒಂದು ಕಮ್ಯುನಿಟಿ ಸಿಕ್ಕುತ್ತೆ, ಸಪೋರ್ಟ್ ಕಮ್ಯುನಿಟಿ ಅಂತ ಹಂಗೆ ಹೋದೆ. ಕೆಲಸನೂ ಸಿಕ್ತು, ಮುಗಿದ ತಕ್ಷಣ ಕೆಲಸ ಸಿಕ್ತು ಇಂಗ್ಲಿಷ್ MA ಮಾಡಿದ್ದೆ.
9: ಮಾಡೋಕೆ.
8: ಆಮೇಲೆ ಕೆಲ್ಸಕ್ಕೆ ಸೇರಿದ ಮೇಲೆ ನನ್ನ ಎಂ ಫಿಲ್ ಮಾಡೋಕೆ ಹೋದೆ ಹೈದರಾಬಾದ್ಗೆ. ಅಲ್ಲಿ ನಾನು ಮಾಡಿದ್ದು ಟ್ರಾನ್ಸ್ಲೇಷನ್ ಸ್ಟಡೀಸ್ ಮೇಲೆ. ಅಲ್ಲಿ ನನ್ನ ಸೂಪರ್ವೈಸರ್ ಪ್ರೊಫೆಸರ್ ಸೂಜಿ ತಾರು ಅಂತ, ನಾನು ವೈದೇಹಿನ ಹೇಗೆ ಟ್ರಾನ್ಸ್ಲೇಟ್ ಮಾಡಬೇಕು ಅನ್ನೋದ್ರ ಮೇಲೆ ಥೀಸಿಸ್ ಬರ್ತೆ. ಆಮೇಲೆ ವೈದೇಹಿನ ಟ್ರಾನ್ಸ್ಲೇಟ್ ಮಾಡಿದೆ, ಸಾಹಿತ್ಯ ಅಕಾಡೆಮಿ ಡೆಲ್ಲಿ ಪಬ್ಲಿಷ್ ಮಾಡಿದೆ ಅದನ್ನು. 18 ಕತೆಗಳನ್ನ ಟ್ರಾನ್ಸ್ಲೇಟ್ ಮಾಡಿ ಒಂದು ಲಾಂಗ್ ಇಂಟ್ರೊಡಕ್ಷನ್ ಸಹ ಬರೆದೆ ವೈದೇಹಿನ ಹೇಗೆ ಓದಬೇಕು ಅಂತ. ನನಗೆ ಏನು ಅಂದರೆ ಬರೀ ಟ್ರಾನ್ಸ್ಲೇಷನ್ ನನ್ನ ಗುರಿ ಅಲ್ಲ, ಅದನ್ನೇನು ಈಗ ಗೂಗಲ್ ಟ್ರಾನ್ಸ್ಲೇಟು ಮಾಡುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇರೆ ಬಂದಿದೆ. ಆದರೆ ನನಗೆ ಅದಕ್ಕೊಂದು ಕ್ರಿಟಿಕಲ್ ಇಂಟ್ರೊಡಕ್ಷನ್ ಬರೀಬೇಕು, ಹೇಗೆ ಓದಬೇಕು, ವೈದೇಹಿನ ಹೇಗೆ ಓದಬೇಕು, ಅಕ್ಕ ಮಹಾದೇವಿನ ಹೇಗೆ ಓದಬೇಕು, ಅಥವಾ ಬೇರೆ ನಾನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿರುವಂಥ ಅಮೆರಿಕನ್ ರೈಟರ್ಸು ಅವರನ್ನೆಲ್ಲ ಹೇಗೆ ಓದ್ಕೋಬೇಕು. ಸೊ ಪ್ರತಿಯೊಂದಕ್ಕೂ ನನ್ನ ಒಂದು ಹೆಡ್ ನೋಟ್ ಇರುತ್ತೆ, ಒಂದು ಲಾಂಗ್ ಇಂಟ್ರೊಡಕ್ಷನ್ ಇರುತ್ತೆ, ನಾನು ಬರೀ ಟ್ರಾನ್ಸ್ಲೇಟ್ ಮಾಡಿ ಬಿಡಲ್ಲ.
7: ಅಂದ್ರೆ ಈಗ ವೈದೇಹಿ ಆಗಿರ್ಬೋದು, ನೀವು ಹೇಳಿದ್ರಿ ಕೆಲವೊಂದು ಹೆಸರುಗಳನ್ನು, ಅವ್ರನ್ನ ಟ್ರಾನ್ಸ್ಲೇಟ್ ಮಾಡಬೇಕು ಅಂತಂದಾಗ ಅವ್ರ ಬಗ್ಗೆ ಅರಿತಿರ್ಬೇಕಾಗಿತ್ತೆ. ನೀವು ಫುಟ್ ನೋಟ್ ಬರೀಬೇಕು ಅಂದ್ರೆ ಅವ್ರ ಬಗ್ಗೆ ಅರಿತಿರ್ಬೇಕು, ಅವ್ರ ಬಗ್ಗೆ ತಿಳ್ಕೊಂಡಿರ್ಬೇಕು, ರಿಸರ್ಚ್ ಮಾಡಿರ್ಬೇಕು ಅಲ್ವಾ? ಬಹಳಷ್ಟು ದೊಡ್ಡ ಕೆಲಸ ಇದೆ. ಆ ನಿಟ್ಟಿನಲ್ಲಿ ನೀವು ಯಾವ್ದಾದ್ರು ಒಂದು ಟ್ರಾನ್ಸ್ಲೇಟ್ ಮಾಡ್ತೀನಿ ಅಂತ ಅನ್ಕೊಂಡಾಗ, ಇಲ್ಲ ಯಾವ್ದೋ ಒಂದು ಕಾದಂಬರಿನೋ, ವಾಟ್ ಎವರ್ ಇಟ್ ಮೇ ಬಿ, ಕಥೆನೋ ಇಲ್ಲ ವಚನನೋ ಏನೋ ಒಂದು ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ಅನ್ಕೊಂಡಾಗ ಏನೇನು ನೋಡ್ತೀರಿ? ಈಗ ಅರ್ಥಗರ್ಭಿತವಾಗಿ ಟ್ರಾನ್ಸ್ಲೇಟ್ ಮಾಡೋದು, ಅರ್ಥ ಆಗೋವಂಥ ಟ್ರಾನ್ಸ್ಲೇಟ್ ಮಾಡೋದು ಭಾಳ ಮುಖ್ಯ ಆಗುತ್ತೆ. ಈಗ ಟ್ರಾನ್ಸ್ಲೇಟರ್ ಎಲ್ಲರೂ ಕೂಡ ಇದ್ದಾರೆ ಅಲ್ವಾ?
8: ಹೌದು, ತುಂಬ ಜನ ಮಾಡ್ತಾರೆ.
7: ಗುರುತಿಸ್ಕೊಂಡ್ರೆ ತುಂಬ ಕಡಿಮೆ ಅಲ್ವಾ? ಓಕೆ, ಆ ನಿಟ್ಟಿನಲ್ಲಿ
8: ಈಗ ನಾನು ವೈದೇಹಿನ ಟ್ರಾನ್ಸ್ಲೇಟ್ ಮಾಡಬೇಕು ಅಂದರೆ 3 ನನ್ನ ಎಮ್ ಫಿಲ್ ಥೀಸಿಸ್ ರಿಸರ್ಚ್ ವಿಮೆನ್ ಸ್ಟಡೀಸು, ವಿಮೆನ್ ರೈಟರ್ಸು ಕನ್ನಡದಲ್ಲಿ, ಜೊತೆಗೆ ನಾನು ಒಂದನ್ನು ಟ್ರಾನ್ಸ್ಲೇಟ್ ಮಾಡ್ತೀನಿ ಅಂದರೆ ಅದೊಂದನ್ನೇ ನಾನು ಓದಲ್ಲ, ಅದರ ಸುತ್ತಮುತ್ತ ಏನೇನಿದೆ. ವೈದೇಹಿನ ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ತಿರುಮಲಾಂಬೆಯಿಂದ ಶುರು ಮಾಡ್ತೀನಿ. ಸೊ ವೈದೇಹಿನ ಒಂದು ಲಾರ್ಜರ್ ಕಲ್ಚರಲ್ ಕಾಂಟೆಕ್ಸ್ಟಲ್ಲಿ ಇಟ್ಬಿಟ್ಟು ನೋಡಿದಾಗ ವೈದೇಹಿ ಕಾಳಜಿಗಳು ಏನೇನಿದ್ದಾವೆ, ಯಾಕೆ ನನಗೆ ಮುಖ್ಯ ಆಗ್ತವೆ. ಈಗ ನಾನು ವೈದೇಹಿ ಅಕ್ಕುನ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಅಕ್ಕು ಒಬ್ಬ ಹುಚ್ಚಿ, ಬರೀ ವೈದೇಹಿ ಅಕ್ಕು ನನಗೆ ಮುಖ್ಯ ಆಗಲ್ಲ. ಆಮೇಲೆ ವೈದೇಹಿ ಕಾಳಜಿ, ನೀವು ವೈದೇಹಿನ ಸ್ವಲ್ಪ ಓದ್ಕೊಂಡಾಗ ತಕ್ಷಣ ಗೊತ್ತಾಗೋದೇನು ಅಂದರೆ ಹೆಣ್ಣಿನ ಲೈಂಗಿಕತೆ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿರೋ ರೈಟರು ವೈದೇಹಿ.
7: ಓಕೆ,
8: ಹಾಗಾಗಿ ವೈದೇಹಿ ಅಕ್ಕುನ ನಾನು ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಅನಂತಮೂರ್ತಿ ಸೃಷ್ಟಿ ಮಾಡಿರೋ ಒಬ್ಬ ಲಕ್ಷ್ಮೀ ದೇವಮ್ಮ ಅನ್ನೋ ಹುಚ್ಚಿನೂ ನಾನು ಓದ್ಕೋತೀನಿ. ತ್ರಿವೇಣಿ ಸೃಷ್ಟಿ ಮಾಡಿರೋ ಒಬ್ಬಳು ಹುಚ್ಚಿ ಬೆಕ್ಕಿನ ಕಣ್ಣಿನಲ್ಲಿ ಬರುತ್ತೆ, ಅವಳನ್ನ ಅರ್ಥ ಮಾಡ್ಕೋತೀನಿ. ಅಂದರೆ ಇಡೀ ಕನ್ನಡ ಸಾಹಿತ್ಯ ಹುಚ್ಚಿಯರನ್ನು ಹೇಗೆ ಸೃಷ್ಟಿಸಿದೆ, ಹೇಗೆ ಅರ್ಥ ಮಾಡ್ಕೊಂಡಿದೆ. ಒಬ್ಬ ಗಂಡಸು ಅರ್ಥ ಮಾಡ್ಕೊಳ್ಳೋದಕ್ಕೂ ಒಬ್ಬ ಹೆಂಗಸು ಅರ್ಥ ಮಾಡ್ಕೊಳ್ಳೋದಕ್ಕೂ ಏನು ವ್ಯತ್ಯಾಸ ಇದೆ.
7: ಓಕೆ,
8: ಇದೀಗ ಎಲ್ಲವನ್ನು ನಾನು ಒಂದು ಲಾರ್ಜರ್ ಕಾಂಟೆಕ್ಸ್ಟಲ್ಲಿ ಇಟ್ಟು ನೋಡಿದಾಗ ನನಗೆ ಹೊಳಹುಗಳು ಅಂತಾರಲ್ಲ, ಇನ್ಸೈಟ್ಸ್ ಸಿಗ್ತವೆ. ಆವಾಗ ನನಗೆ ಈಗ ವೈದೇಹಿ ಕಾಳಜಿಗಳ ಅರ್ಥ ಆದಾಗ ಆ ವೈದೇಹಿ ಪರ್ಸನಲ್ ಇಡಿಯಂನ ಇಂಗ್ಲೀಷಲ್ಲಿ ತರೋದಕ್ಕೆ ನನಗೆ ಏನೇನು ಸಲಕರಣೆ ಬೇಕು, ಅಲ್ಲಿ ಇಂಗ್ಲೀಷಲ್ಲೂ ನಾನು ಓದ್ಕೋತೀನಿ ಯಾವ ಥರ ಹುಚ್ಚಿಯರು ಅಲ್ಲಿ ಸೃಷ್ಟಿಯಾಗಿದ್ದಾರೆ, ಅವ್ರು ಯಾವ ಭಾಷೆ ಮಾತಾಡ್ತಾ ಇದ್ದಾರೆ. ಈ ವೈದೇಹಿ ಹಕ್ಕುನ ನಾನು ಇಂಗ್ಲೀಷ್ ಇಡೀ ಒಂದು ಬೇರೆ ಲೋಕಕ್ಕೆ ಪರಿಚಯಿಸಬೇಕಾದ್ರೆ ಯಾವ ಥರದ ಭಾಷೆನ ಬಳಸಬೇಕು, ಅದು ಇಂಗ್ಲೀಷ್ ಇಡಿಯಂಗೆ ಮಾತ್ರ ಸೂಟ್ ಆಗೋದಲ್ಲ, ವೈದೇಹಿ ಇಡಿಯಂ ಅಲ್ಲಿ ರಿಫ್ಲೆಕ್ಟ್ ಆಗಬೇಕು. ಸೊ ಟ್ರಾನ್ಸ್ಲೇಷನ್ ಅನ್ನೋದು ಆ್ಯಕ್ಚುಲಿ ಇಟ್ಸ್ ಅ ರೊಮ್ಯಾನ್ಸ್ ವಿತ್ ಲ್ಯಾಂಗ್ವೇಜ್. ಪ್ಯಾಷನೇಟ್ ಆಗಿ ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ರೆ ಒಂದೊಂದು ಪದನು, ಯಾಕಂದರೆ ನೀವು ಬಳಸೋ ಯಾವ ಪದನೂ ಮುಗ್ಧ ಅಲ್ಲ, ಯಾಕೆ ಈ ಪದ, ಯಾಕೆ ಆ ಪದ ಅಲ್ಲ ಅಂತ ಅಂದಾಗ ನಿಮ್ಮದು ಏನೋ ತೋರಿಸ್ಕೊತಾ ಇರ್ತೀರ. ಅಂದ್ರೆ ಎವ್ರಿ ಟ್ರಾನ್ಸ್ಲೇಟರ್ ಇಸ್ ಅ ರೈಟರ್, ಶಿ ಇಸ್ ರೀ ರೈಟಿಂಗ್ ದ ಹೋಲ್ ಥಿಂಗ್. ಆಮೇಲೆ ಇಂಗ್ಲಿಷ್ ಆಡಿಯನ್ಸ್ಗೆ ನಾನು ಪ್ರೆಸೆಂಟ್ ಮಾಡಬೇಕಾದ್ರೆ ಇದ್ದಿದ್ದಾಗೆ ನಾನು ಮಾಡೋಕ್ಕಾಗಲ್ಲ, ಅವ್ರಿಗೆ ಇಡೀ ಒಂದು ಲಾರ್ಜರ್ ಕಾಂಟೆಕ್ಸ್ಟ್. ಈಗ ನಾನು ನನ್ನ ಅಕ್ಕು ಕತೆನ ಅಮೆರಿಕನ್ ಯೂನಿವರ್ಸಿಟಿನಲ್ಲಿ ನಾನು ಓದ್ತಾ ಇರಬೇಕಾದ್ರೆ ನಾನು ಪ್ರೆಸೆಂಟ್ ಮಾಡಿದ್ದೆ, ಎಲ್ಲರಿಗೂ ಕೊಟ್ಟಿದ್ದೆ. ಅವರಿಗೆ ಓದಿಸ್ದಾಗ ಇಂಟ್ರೊಡಕ್ಷನ್ನು, ಕ್ರಿಟಿಕಲ್ ಇಂಟ್ರೊಡಕ್ಷನ್ನು, ಮತ್ತೆ ಟೆಕ್ಸ್ಟು, ಮತ್ತೆ ವೈದೇಹಿದು ಬೇರೆ ಬೇರೆ ಕತೆಗಳೆಲ್ಲ ತಂದಾಗ ಸುಮಾರು 3 ನಾನು ಅದನ್ನು ಮಾಡಿದ್ದೀನಿ. ಅವರಿಗೆ ಇಷ್ಟು ಇಷ್ಟ ಆಯ್ತಂದರೆ ಅದು ಅಂದರೆ ಅಮೆರಿಕನ್ ಯೂನಿವರ್ಸಿಟಿನಲ್ಲಿ ಒಬ್ಬ ಕನ್ನಡದ ಲೇಖಕಿ ದಕ್ಕಿಬಿಡ್ತಾಳಲ್ಲ, ಅದು ಟ್ರಾನ್ಸ್ಲೇಷನ್ನಿಂದ ಆಗೋದು. ಹಾಗಾಗಿ ನನಗೆ ಅದೊಂದು ಟ್ರಾನ್ಸ್ಲೇಷನ್ ಆಕ್ಟಿವಿಸಮ್. ಐ ಆಮ್ ಇಂಟ್ರೊಡ್ಯೂಸಿಂಗ್ ಅ ಕನ್ನಡ ರೈಟರ್ ಟು ಅಮೆರಿಕನ್ ಆಡಿಯನ್ಸ್. ಅಂದರೆ ಈಗ ಇಂಡಿಯಾದಲ್ಲೇ ಇಷ್ಟು ಭಾಷೆಗಳಿರಬೇಕಾದ್ರೆ ನಮಗೊಂದು ಬೇಕು ಟ್ರಾನ್ಸ್ಲೇಷನ್. ಇದರಿಂದ ಅದಕ್ಕೆ ಅದು ಬರೀ ಅಮೆರಿಕನ್ ಆಡಿಯನ್ಸ್ಗೆ ಅಂತಲ್ಲ, ಇಂಡಿಯನ್ ಆಡಿಯನ್ಸ್ಗೆ ಬೇಕು. ಈಗ ಬಸವ ಪುರಾಣನಾದರೂ ಬಂದಿದೆ, ಅಕ್ಕಮಹಾದೇವಿ ಲಾರ್ಜರ್ ಇಂಡಿಯನ್ ಆಡಿಯನ್ಸ್ಗೆ ಗೊತ್ತಿಲ್ಲ. ಸೊ ಅವಳನ್ನು ಹೇಗೆ ನಾನು ಪರಿಚಯಿಸೋದು? ನಾನು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರೂ ಸಹ ನನ್ನ

0: ಆಡಿಯನ್ಸು ಒಬ್ಬ ಬೆಂಗಾಲಿ, ಒಬ್ಬ ತಮಿಳು, ಒಬ್ಬ ರಾಜಸ್ಥಾನಿ ಎಲ್ಲರೂ ಇರ್ತಾರೆ. ಫಸ್ಟ್ ನನಗೆ ಕನ್ಸರ್ನ್ ಇರೋದು ನ್ಯಾಷನಲ್ ಆಡಿಯನ್ಸ್, ಆಮೇಲೆ ಇಂಟರ್ನ್ಯಾಷನಲ್ ಆಡಿಯನ್ಸು. ಬಟ್ ಐ ವುಡ್ ಲೈಕ್ ಟು ಕೇಟರ್ ಟು ದ ನ್ಯಾಷನಲ್ ಆಡಿಯನ್ಸ್ ನನಗೆ. ಯಾಕೆಂದರೆ ಒರಿಸ್ಸಾದಲ್ಲಿ ಯಾವುದೋ ಒಬ್ಬಳು ಇರೋಳು ಅಥವಾ ರಾಜಸ್ಥಾನಿ ಮೀರಾನ ಓದ್ಕೊಳ್ಳುವಾಗ ಅಕ್ಕಮಹಾದೇವಿನ ಓದ್ಕೋಬೇಕು ನೀವು, ಬರೀ ಮೀರಾನ ಓದ್ಕೊಳ್ಳೋಕ್ಕಾಗಲಿ. ಅದು ಅದು ಒಂದು ದೊಡ್ಡ ಮೂವ್ಮೆಂಟು. ತಮಿಳ್ನಾಡು ಆಂಡಾಳ್ ಇರ್ಬೋದು ಅಥವಾ ರಾಜಸ್ಥಾನ್ ಮೀರಾ ಇರ್ಬೋದು, ಕಾಶ್ಮೀರ್ ಲಲ್ಲೇಶ್ವರಿ ಇರ್ಬೋದು, ನೀವೆಲ್ಲಾನು ಒಂದು ಇದರಲ್ಲಿಟ್ಟು ನೋಡಿದಾಗ ಯಾಕೆ ಹೆಂಗಸರಿಗೆ ಭಕ್ತಿ ಅನ್ನೋದಷ್ಟು ಮುಖ್ಯ ಆಯಿತು? ಏನನ್ನು ಹೇಳೋಕ್ಕೆ ಪ್ರಯತ್ನ ಪಡ್ತಾರೆ, ನನಗೆ ಈ ಪ್ರಪಂಚದ ಗಂಡಸರು ಬೇಡ, ಈ ಗಂಡಂದ್ರನ್ನೆಲ್ಲ ತೊಗೊಂಡೋಗಿ ಒಲೆಯೊಳಗೆ ಇಕ್ಕು ಅಂತಾಳೆ ಅಕ್ಕಮಹಾದೇವಿ. ಅಂದರೆ ಆತನ ನೀವು ಕನೆಕ್ಟ್ ಮಾಡ್ದೇ ಬರೀ ಅಕ್ಕಮಹಾದೇವಿನ ಓದೋಕ್ಕೆ ಆಗೋದೇ ಇಲ್ಲ. ಅದು ಯಾವಾಗ ಇಂಗ್ಲೀಷಿಗೆ ಬಂದಾಗ, ಇಂಗ್ಲೀಷ್ಗೆ ಬಂದಾಗ ಅದೊಂದು ನನ್ನ ಕ್ರಿಟಿಕಲ್ ಇಂಟ್ರೊಡಕ್ಷನ್ನಲ್ಲಿ ಇದನ್ನು ಇಟ್ಬಿಟ್ಟು ಒಂದು ಭಕ್ತಿ ಮೂಮೆಂಟಲ್ಲಿ ವಿಮೆನ್ ಭಕ್ತಿ ಪೋಯೆಟ್ಸ್ ಹೆಂಗಿದ್ದಾರೆ, ಏನೇನು ಹೇಳ್ತಾ ಇದ್ದಾರೆ, ಅವರ ಬ್ಯಾಕ್ಗ್ರೌಂಡ್ ಏನು, ಅದು ಒಂದು ಇಂಡಿಯನ್ ಸೊಸೈಟಿ ಹೆಂಗೆ ಅವರನ್ನು ಅರ್ಥ ಮಾಡ್ತವೆ, ಇದೆಲ್ಲ ಪ್ರಶ್ನೆಗಳು ನನಗೆ ಮುಖ್ಯ ಆಗ್ತವೆ. ಬರೀ ವಚನ ಮಾತ್ರ ಮುಖ್ಯ ಆಗಲ್ಲ.
1: ಅಂದರೆ ಒಂದು ಭಾಷೆ, ಆ ಭಾಷೆಯ ಸೊಗಡು, ಆ ಭಾಷೆಯ ಮೂಲ ಬೇರೇನಿದೆಯಲ್ಲ, ಅದನ್ನು ಬೇರೆ ಕಡೆಗೆ ನಾವು, ಅಂದರೆ ಈಗ ನಮ್ಮ ಒಂದು ಸಂಸ್ಕೃತಿಯನ್ನು, ನಮ್ಮ ಒಂದು ಕಲೆಯನ್ನು ಬೇರೆ ಹೊರದೇಶಕ್ಕೆ ತಲುಪಿಸ್ಬೇಕು ಅಂತಂದಾಗ ಭಾಷೆ ಬಹಳ ಮುಖ್ಯ. ಅದು ಇಂಗ್ಲೀಷ್ ಅಲ್ವಾ, ಬಹಳ ಮುಖ್ಯ ಅದು. ಯಾಕಂದರೆ ನಮ್ಮಲ್ಲಿ ಆ ಅಗಾಧತೆ ಇದೆ, ಆ ನೋವಿದೆ, ಆ ನಲಿವಿದೆ,
0: ಪರಂಪರೆ,
1: ಆ ಸುಖ ಇದೆ. ಆ ಹೆಣ್ಣು ಮಕ್ಕಳ ನೋವಿನ ಅಂತ ಪಡಿಸ್ಬೇಕು ಅಂತಂದಾಗ ಓದ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಅಂದ್ರೆ ಬರೀ ನಾನು ಮೀರನ್ ಮಾತ್ರ ಓದೋದಲ್ಲ, ಅಕ್ಕ ಮಹಾದೇವಿ ಮಾತ್ರ ಓದೋದಲ್ಲ, ಬಹಳಷ್ಟು ಜನ ಓದ್ಕೊಳ್ಳೇಬೇಕು. ಯಾಕಂದ್ರೆ ಬಹಳ ಆಯಾಮಗಳನ್ನ ನೋಡಿದಾಗ ಒಂದು ಒಳ್ಳೆಯ ಪ್ರಾಡಕ್ಟ್ ಅನ್ನ ನಾವು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೌದಾ?
0: ಕರೆಕ್ಟ್.
1: ಆ ನಿಟ್ಟಿನಲ್ಲೇ ಕೂಡ ನಾವು ಕೆಲಸ ಮಾಡಬೇಕು ಅಂದ್ರೆ ಈ ರಿಸರ್ಚ್ ಬಹಳ ಮುಖ್ಯ. ನಾವು ಯಾಕೆ ಈ ವಿಚಾರ ಮಾತಾಡ್ತಾ ಇದೀವಿ ಅಂತ ಹೇಳಿದಾಗ, ಒಂದು ಟ್ರಾನ್ಸ್ಲೇಷನ್ ವರ್ಕ್ ಮಾಡ್ತೀವಿ ಅಂತ ಹೇಳಿದಾಗ ಸುಮ್ಮನೆ ಸಾಮಾನ್ಯವಾಗಿ ಮಾಡ್ಲಿಕ್ಕಾಗಲ್ಲ. ಈಗ ಬುಕ್ ಟು ಬುಕ್ ಟ್ರಾನ್ಸ್ಲೇಟ್ ಮಾಡ್ತೀವಿ, ಮಾಡ್ಬೋದು, ಸಾಮಾನ್ಯವಾಗಿ ಅದನ್ನ ಮಾಡಬಹುದು, ಯಾರು ಬೇಕಾದ್ರೂ ಮಾಡಬಹುದು. ಗೂಗಲ್ ಟ್ರಾನ್ಸ್ಲೇಟ್ ಇದೆ, ನಮ್ಗೆ ಕೂಡ ಡಿಕ್ಷನರಿ ಸಿಗುತ್ತೆ, ಏನಾದ್ರೂ ಸಿಗುತ್ತೆ, ಮಾಡ್ಬೋದು. ಅದನ್ನ ಅರ್ಥಕೊಂಡು ಮಾಡ್ಬೇಕು ಅಂದಾಗ ರಿಸರ್ಚ್ ಎಷ್ಟು ಮುಖ್ಯ ಆಗುತ್ತೆ, ಅದು ನಿಮ್ಮ ಮಾತುಗಳಲ್ಲಿ ವ್ಯಕ್ತ ಆಗ್ತಾ ಇದೆ. ಯಾಕಂದ್ರೆ ನೀವು 12 ಅನುವಾದಗಳನ್ನು ಮಾಡಿದಿರಿ, ಯಾವ್ಯಾವ್ದು ಮಾಡಿದಿರಿ ಅದನ್ನು ಹೇಳ್ಬೋದಾ?
0: ಓಕೆ, ನಾನು ಮೊದಲು ಟ್ರಾನ್ಸ್ಲೇಟ್ ಮಾಡಿದ್ದು ವಿಮೆನ್ ರೈಟಿಂಗ್ ಇನ್ ಇಂಡಿಯಾ ಅಂತ 2 ವಾಲ್ಯೂಮಲ್ಲಿ ಬಂದಿದೆ ಸರ್.
1: ಓಕೆ,
0: ಅದು ನನ್ನ ಎಂಫಿಲ್ ರಿಸರ್ಚ್ ಸೂಪರ್ವೈಸರು ಅದನ್ನು ಎಡಿಟ್ ಮಾಡಿರೋದು, ಪ್ರೊಫೆಸರ್ ಸೂಜಿ ಥಾರು ಅಂತ. ಅದರಲ್ಲಿ 20th century ರೈಟಿಂಗ್ನ ಸ್ವಲ್ಪ ಇಂಟ್ರೊಡಕ್ಷನ್, ಅದು ನನ್ನ ಮೊದಲನೇ ಪುಸ್ತಕ. ಆಮೇಲೆ ಹೇಳುತ್ತೇನೆ ಕೇಳು ಅಂತ, ಮಹಿಳೆಯರ ಆತ್ಮಕಥನಗಳು ಅಂತ. ಇಂಡಿಯಾದಿಂದನೂ ಇದ್ರು, ಅಮೆರಿಕದಿಂದ ಇದ್ರು, ಯೂರೋಪಿಂದ ಇದ್ರು, ಆಫ್ರಿಕಾದಿಂದ ಇದ್ರು, ಅಂದರೆ ನನಗೆ ಏನನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೆ ಅಂದರೆ, ಹೆಣ್ಣಿನ ನೋವಿದೆ ಅಲ್ಲ, ಅದೊಂದು ಪುರುಷ ಪ್ರಾಧಾನ್ಯ ಸಮಾಜ ಇದೆಯಲ್ಲ, ಅದು ಬೇರೆ ಬೇರೆ ಅವತಾರನ ಎಲ್ಲ ಕಡೆ ತಳೆದಿದೆ, ಆದರೆ ಅನುಭವಿಸ್ತಾ ಇರೋ ನೋವು ಒಂದೇ ಥರ ಇರುತ್ತೆ
1: ಖಂಡಿತ
0: ಅಂತ ಹೇಳೋದನ್ನು ನಾನು ಇದಾಗಿತ್ತು. ಅದಕ್ಕೆ ಹೇಳುತ್ತೇನೆ ಕೇಳು ಅಂದರೆ ಹೆಂಗಸು ಬಡ್ಕೋತಾ ಇರ್ತಾಳೆ, ಹೇಳ್ತಾ ಇದ್ದೀನಿ ಕೇಳು, ನಂಗೆ ಇಲ್ಲದಿದ್ದರೆ ಕೇಳಿಸ್ಕೊಳ್ಳೋದೇ ಇಲ್ಲ. ಅವರವರ ಆಟೋಬಯೋಗ್ರಫಿಯಿಂದ ಒಂದೊಂದು ಪಾರ್ಟನ್ನ ತೆಗೆದು ನಾನು ಅದನ್ನೆಲ್ಲ ಹೆಣೆದು ಬಿಟ್ಟು ಹೆಡ್ ನೋಟ್ಗಳನ್ನ ಬರೆದು ಅವ್ರ ಬಗ್ಗೆ ಅದನ್ನು ಒಂದು ಮಾಡಿದೆ. ಅದಾದಮೇಲೆ ಕತೆ ಹೇಳುವೆ ಅಂತ ಡಿಫ್ರೆಂಟ್ ವಿಮೆನ್ ರೈಟರ್ಸ್, ಅದರಲ್ಲೂ ನಾನು ಪ್ರತಿಯೊಂದರಲ್ಲೂ ನನ್ನ ಇಂಟ್ರೊಡಕ್ಷನ್ ಕೊಟ್ಟೇ ಕೊಡ್ತೇನೆ. ಯಾಕೆಂದರೆ ನೀವು ಓದಬೇಕಾದ್ರೆ ಬರೀ ಒಂದು ಕಥೆನ ಓದ್ತಾ ಇರಲ್ಲ, ಆ ಬ್ಯಾಕ್ಗ್ರೌಂಡಿಂದ ಓದಿ. ಈಗ ಹಂಸಾ ವಾಡ್ಕರ್ ಅನ್ನೋ ಅಂಥ ಬ್ರಿಲಿಯಂಟ್ ಮರಾಠಿ ಆ್ಯಕ್ಟ್ರೆಸ್, ಅವಳೊಂದು ಬರೆದಾಳೆ ಸಂಗಾತಿಯೇ ಐಕಾನ್, ಅವಳು ಅದೇನೆ ಹೇಳ್ತಾ ಇದ್ದೀನಿ ಕೇಳು ಅಂತ. ಅವಳು ಅಷ್ಟು ಬ್ರಿಲಿಯಂಟ್ ಆ್ಯಕ್ಟ್ರೆಸ್ ಆಗಿದ್ರೂ ಸಹ ಯಾವುದೋ ಒಂದು ಲಾಯರ್ ಆಫೀಸಲ್ಲಿ ಏನೋ ಒಂದು ಇದಕ್ಕೆ ಹೋದಾಗ ರೇಪ್ ಆಗುತ್ತೆ ಅವಳದು. ಅಂದರೆ ನೋಡಿ, ಎಂಪವರ್ಡ್ ವಿಮೆನ್ಗೂ ಆ್ಯಕ್ಚುಲಿ ಸೆಕ್ಯೂರಿಟಿ ಅನ್ನೋದಿಲ್ವೇ ಇಲ್ಲ ಈ ಸೊಸೈಟಿನಲ್ಲಿ. ಇದನ್ನೆಲ್ಲ ಹೇಳೋದು ನನಗೆ ಮುಖ್ಯ ಆಗಿತ್ತು. ಅಂದರೆ ಬರೀ ಗೋಳಿತ್ತು ಅಂತ ಅಲ್ಲ, ಅದರಲ್ಲಿ ಸಂತೋಷನೂ ಇತ್ತು. ಯಾಕೆಂದರೆ ಹೆಂಗಸರು ತಮ್ಮ ಸಂತೋಷನ ತಾವೇ ಕಟ್ಕೊಳ್ಳೋ ಅಂಥ ಶಕ್ತಿನೂ ಇರುತ್ತೆ, ಅವ್ರ ತಾಯಿಯರಲ್ವ. ಹಾಗಾಗಿ ಅದನ್ನೆಲ್ಲ ಬೇರೆ ಬೇರೆ ಆಯಾಮಗಳನ್ನ ತರೋದು, ಡಿಫ್ರೆಂಟ್ ವಿಮೆನ್ ರೈಟರ್ಸ್ನ ಇದು ಮಾಡಿಕೊಂಡು ಕತೆ ಹೇಳುವೆ ಅಂತ ಹೇಳಿಬಿಟ್ಟು ಒಂದು 16 ರೈಟರ್ಸ್ ಏನೋ ಅವ್ರ ಬಗ್ಗೆ ಒಂದು ಕಥೆನ ಆರಿಸಿ. ಮಹಾಶ್ವೇತಾ ದೇವಿ ಜ್ಞಾನಪೀಠ ಪ್ರಶಸ್ತಿ, ಮಹಾಶ್ವೇತಾ ದೇವಿ ಕಥೆಗಳಂತೂ ಸರ್, ಅದು ಎಲ್ಲಿ ಕೊಲಂಬಿಯಾ ಯೂನಿವರ್ಸಿಟಿನಲ್ಲಿ ಮಹಾಶ್ವೇತಾ ದೇವಿನ ಡಿಟೇಲ್ಡ್ ಆಗಿ ಸ್ಟಡಿ ಮಾಡ್ತಾರೆ. ಇಲ್ಲಿ ಇಂಡಿಯನ್ ಯೂನಿವರ್ಸಿಟಿನಲ್ಲಿ ಈಗ ಬರ್ತಾ ಇದೆ ಬರ್ತೆ, ಆದರೆ ನಾವು ಇನ್ನೂ ಓದ್ಕೋಬೇಕು, ಇನ್ನ ಆ ಹೆಣ್ಣು ದನಿಗಳನ್ನ ಕೇಳಿಸ್ಕೋಬೇಕು, ಏನು ಅವ್ರ ನೋವುಗಳು. ಯಾಕೆಂದರೆ ಅವಳು ಯಾವಾಗ ವ್ಯಕ್ತಪಡಿಸೋಕೆ ಶುರು ಮಾಡಿದ್ಲೋ, ಈಗ ಅಕ್ಕಮಹಾದೇವಿ 12ನೇ ಶತಮಾನದಲ್ಲಿ ಕಾವ್ಯದಿಂದ ಹೇಳೋದು, ವಚನ ಮಾತಾಡೋದು ಅಂತ ಇತ್ತು, ಆದರೆ ಈಗ ಅದನ್ನು ಕಾವ್ಯ ಅಂತ ಓದ್ತೀವಿ ನಾವು. ಆದರೆ ಈಗ ಸಣ್ಣ ಕಥೆಗಳಲ್ಲಿ ಅಥವಾ ಆತ್ಮವೃತ್ತಾಂತಗಳಲ್ಲಿ ಎಲ್ಲ ಹೇಳ್ಕೊತಾ ಇದಾರಲ್ಲ, ಇದನ್ನು ಕೇಳಿಸ್ಕೊಳ್ಳಿ. ಯಾಕೆಂದರೆ ಇದು ಮುಖ್ಯ. ತುಂಬ ದಮನ ಒಳಗಾದಂಥ ಹೆಂಗಸರು, ಸ್ವಲ್ಪ ಮಟ್ಟಿಗಾದ್ರೂ ಒಂದು ಅಕ್ಷರ ಸೌಲಭ್ಯ ಸಿಕ್ಕದವರು ಹೇಳ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ, ಇಟ್ಸ್ ವೆರಿ ಇಂಪಾರ್ಟೆಂಟ್.
1: ನೀವು ಮಾತಾಡ್ತಾನೆ ಕೂಡ ನಾನು ಇಂಟ್ರಪ್ಟ್ ಮಾಡ್ತೀನಿ. ಏನಂತಂದರೆ ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ದರೆ, ನಿಮ್ಮ ಬರವಣಿಗೆಗಳನ್ನು ನೋಡ್ತಾ ಇದ್ದರೆ, ಟ್ರಾನ್ಸ್ಲೇಷನ್ ವರ್ಕನ್ನು ನೋಡ್ತಿದ್ರೆ, ಹೆಣ್ಣು ಮಕ್ಕಳ ನೋವು, ಹೆಣ್ಣು ಮಕ್ಕಳ ನಲಿವು, ಹಾಗೆ ಹೆಣ್ಣು ಮಕ್ಕಳು ಕಷ್ಟದಿಂದ ಬಂದಂತಹ ರೀತಿ ಇನ್ನು ಕಷ್ಟದಲ್ಲೇ ಇದ್ದಾಳೆ ಅಂತ ಅನ್ಕೊಳ್ಳೋಣ. ಯಾಕೆ ಹೆಣ್ಣು ಮಕ್ಕಳ ಸಂಬಂಧಪಟ್ಟಂಥದ್ದು ತಮಗೆ ಧ್ವನಿ ಎತ್ತಬೇಕು ಬರವಣಿಗೆ ಮೂಲಕ ಅಂತ ಅನಿಸಿದ್ದೆ?
0: ಯಾಕಂದ್ರೆ ನಾನು ಕಷ್ಟಪಡ್ತಾ ಇದ್ದೆ. ವಿದ್ಯಾಭ್ಯಾಸನೂ ಏನು ಸುಲಭವಾಗಿ ಬರಲಿಲ್ಲ, ಪ್ರತಿಯೊಂದು ಹಂತದಲ್ಲೂ ನಾನು ಹೋರಾಡನೆ ಅದನ್ನು ತಗೊಂಡಿದ್ದೀನಿ. ನನ್ನ ಗ್ರಾಜ್ಯುಯೇಷನ್ ಆಗಲಿ, ಪೋಸ್ಟ್ ಗ್ರಾಜ್ಯುಯೇಷನ್ ಆಗಲಿ, ಅಥವಾ ನನ್ನ ಕೆಲಸ ಆಗಲಿ, ನನ್ನ ಅಸ್ಮಿತೆ ಏನಿದೆ ಅದನ್ನು ಹುಡುಕೊಳ್ಳೋಕ್ಕೆ ನಾನು ತುಂಬ ಅಂದರೆ ಕಷ್ಟಪಟ್ಟಿದ್ದೀನಿ. ಅಂದರೆ ಬರೀ ಕಷ್ಟನೇ ಗೋಳು ಅಂತಲ್ಲ, ಅದರಲ್ಲಿ ನಮ್ಮಮ್ಮ ದೊಡ್ಡ ಶಕ್ತಿ, ಅವರು ಸಪೋರ್ಟ್ ಮಾಡ್ತಾ ಇದ್ರು. ಅದೇನು ಅವ್ರು ಓದಲಿಲ್ಲ, ಇವಳು ಏನು ಇಷ್ಟೊಂದು ತಲೆ ಕೆಡಿಸ್ಕೋತಾಳಲ್ಲ, ಗ್ರಾಜ್ಯುಯೇಷನ್ಗೆ ಬಿ ಎಸ್ ಸಿಗೆ ಹೋಗೋದಕ್ಕೆ ನಾನು ಒಂದು ತಿಂಗಳು ಬರೀ ಒಂದೇ ಹೊತ್ತು ಒಂಚೂರು ಒಂದು ಇಡ್ಲಿ ತಿನ್ನೋದು ಇದನ್ನು ಓದಕ್ಕೆ
1: ಕಳಿಸಿ ಇರಲಿಲ್ಲ.
0: ಅಯ್ಯೋ, ಮದುವೆ ಮಾಡೋದಕ್ಕೆ ಆಸಕ್ತಿ ಇತ್ತು, ಕೊನೆಗೆ ಅಲ್ಲಿ ಹೋಗಿ ಬಾವಿ ಇದೆ ಬೀಳ್ತೀನಿ ಅಂತನೂ ಧಮಕಿ. ಅಂದ್ರೆ ಇದೆಲ್ಲ ನನ್ನ ವಿದ್ಯಾಭ್ಯಾಸ ಹಂಗೆ ಹಕ್ಕಿನ ತರ ಬರಲ್ಲ ನನಗೆ. ಅಕಸ್ಮಾತ್ ಏನಾದ್ರು ಬೈಕ್ ಇದಕ್ಕೆ ನಾನು ನಿನ್ನ ಓದಿಸಿದ್ದು ಅಂತ ನಮ್ಮ ಅಮ್ಮ ಎಬ್ಬಯ್ಯೋರು, ನಾನು ಹೇಳ್ತಾ ಇದ್ದೆ ಅದಕ್ಕೇನು ಓದಿಸಿದ್ದು ಓದಿಸಿದ್ದು ಅಂತ ಹೇಳ್ತೀರ, ನಿಮ್ಮ ಮಗನಿಗೂ ಓದಿಸಿದ್ರಲ್ಲ, ಅವನು ಹಕ್ಕು, ನಂದಾದ್ರೆ ಭಿಕ್ಷೆ. ಅಂದ್ರೆ ಈ ಆಟಿಟ್ಯೂಡ್ ಇನ್ನೂ ಹೋಗಿಲ್ಲ. ಹಾಗಾಗಿ ಅದರಲ್ಲಿ ನನಗೆ ಆಸಕ್ತಿ ಬಂತು. ಆಮೇಲೆ ನನ್ನ ಅಮ್ಮ ಅಜ್ಜಿಯರು ಅವರು ಅನುಭವಿಸಿದ ಬದುಕಿದೆ ಅಲ್ಲ, ಅದು ಎಂಥ ಧಾರಣ ಶಕ್ತಿ ಇದಿದೆ ಅಲ್ಲ. ಒಂದು ನೀನು 10 ಮಕ್ಕಳನ್ನ ನಿಭಾಯಿಸೋದು ನನಗೆ ತುಂಬ ಫ್ಯಾಸಿನೇಟ್ ಆಗ್ತಾ ಇತ್ತು. ಇದು ಎಂಥದ್ದು, ಯಾಕಂದರೆ ಏನೂ ಸವಲತ್ತುಗಳೇ ಇಲ್ಲದೇ ಇರಬೇಕಾದ್ರೆ ಮಕ್ಕಳನ್ನು ಬೆಳೆಸ್ತಾರೆ, ಇದನ್ನು ನಿಭಾಯಿಸ್ತಾರೆ, ಅದನ್ನು ನಿಭಾಯಿಸ್ತಾರೆ, ಅದು ಎಂಥ ಅದ್ಭುತವಾದ ಅಪೂರ್ವವಾದ ಶಕ್ತಿ ಅಂತ ನಂಗೆ ಅನ್ನಿಸ್ತಾ ಇದೆ.
1: ಓಕೆ, ಈಗ ಮೇಡಮ್, ಈಗ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೀವಿ ಕನ್ನಡ ಟು ಇಂಗ್ಲೀಷ್, ಇಂಗ್ಲೀಷ್ ಟು ಕನ್ನಡ. ಭಾಷೆ ಹಿಡಿತ ಬಹಳ ಮುಖ್ಯ ಆಗುತ್ತೆ ಅಲ್ವಾ? ಓದೋದು ಬೇರೆ, ಬರೆಯೋದು ಬೇರೆ, ಟ್ರಾನ್ಸ್ಲೇಟ್ ಮಾಡೋದೇ ಬೇರೆ,
0: ಇನ್ನೂ ಬೇರೆ
1: ಅಲ್ವಾ? ಬಹಳಷ್ಟು ಚಾಲೆಂಜಿಂಗ್ ಅದು ಅಲ್ವಾ? ಯಾವ ಭಾಷೆಯಿಂದ ಯಾವ ಭಾಷೆ ಆದರೂ ಕೂಡ ಲೇಖಕರ ಮೊದಲ ಮಾತಾಗಿರುತ್ತೆ, ನಾನು ಬರೆದಂತದ್ದನ್ನ ಯಾವುದಕ್ಕೂ ಧಕ್ಕೆ ಆಗಬಾರ್ದು. ಅದಕ್ಕೆ ಭಾಷೆ ಹಿಡಿತ ಬಹಳ ಮುಖ್ಯ ಆಗುತ್ತೆ. ಮತ್ತೆ ಈಗ ಯಾರು ಯಂಗ್ಸ್ಟರ್ಸ್ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಆಸಕ್ತಿ ಇರುತ್ತೆ ಅಂತವ್ರು ಬಹಳ ಮುಖ್ಯ ಆಗುತ್ತೆ, ಏನ್ ಹೇಳ್ತೀರಿ?
0: ಆದ್ರೆ ನನ್ಗೆ ಅನುವಾದ ಮಾಡೋದು ಅನ್ನೋದು ಇದೆಯಲ್ಲ, ಅದು ಒಂದು ರೀತಿಯ ಧ್ಯಾನ ಅಂತ ಅನ್ಸುತ್ತೆ. ಅಂದ್ರೆ ಭಾಷೆ ಒಳಗೆ ಹೋಗ್ಬೇಕು, ತುಂಬಾ ಬ್ರಾಡ್ ಆಗಿ ನೋಡಿದಾಗ ಅಂದ್ರೆ ಅದೊಂದು ಟೋಟಲಿ ಡಿಫ್ರೆಂಟ್ ಏರಿಯಾ ಆಲ್ ಟುಗೆದರ್. ಆದ್ರೆ ನಮ್ಗೆ ತುಂಬಾ ಸಲ ನಾವು ಭಾಷೆನ ಬಳಸ್ತಾ ಇದೀವಿ ಅಂತ ಅನ್ಸುತ್ತೆ, ಆದ್ರೆ ಭಾಷೆ ನಮ್ಮನ್ನ ಬಳಸ್ತಾ ಇರತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. ಒಂದು ಹಿಡಿತ ಬೇಕಾಗತ್ತೆ, ಇನ್ನೊಂದು ನಾನು ಅಕಾಡೆಮಿಕ್ ವರ್ಲ್ಡ್ ಅಲ್ಲಿ ಇದ್ದಿದ್ರಿಂದ ಅಕಾಡೆಮಿಕ್ ಲ್ಯಾಂಗ್ವೇಜ್ ನಂಗೆ ತುಂಬಾ ಈ ಕ್ರಿಯೇಟಿವ್ ಸಾಹಿತ್ಯದಲ್ಲಿ ಇದನ್ನ ಮಾಡ್ಬೇಕಾದ್ರೆ ನಾನು ಈಗ ಒಂದು ಪೋಯಂನ ಕನ್ನಡದಿಂದ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡುತ್ತೀನಿ ಅಂದ್ರೆ ಇಂಗ್ಲೀಷ್ ಅಲ್ಲಿ ಒಂದು 200-300 ಪೋಯಮ್ಸ್ ಆದ್ರೂ ಓದಿರ್ತಿದ್ದೆ ನಂಗೆ ಪೋಯೆಟಿಕ್ ಈಡಿಯಂ ಸಿಗೋದಕ್ಕೆ. ಬೇಂದ್ರೆ ನಾ ಟ್ರಾನ್ಸ್ಲೇಟ್ ಮಾಡೋದಕ್ಕೆ 100 ಸಲ ಪ್ರಯತ್ನಿಸಿದ್ದೀನಿ, ಆಗಿಲ್ಲ ನನಗೆ, ಇಲ್ಲಿ ತನಕನೂ ಆಗಿಲ್ಲ. ಅಂದ್ರೆ ಒಳಗಡೆ ಅದಕ್ಕೆ ಮಾಗ್ಬೇಕು, ಒಂದು ಕಾವ್ಯದೊಳಗಡೆ ಹೋಗೋದು ನೀವು ತುಂಬಾ ಮಾಗ್ಬೇಕು. ರೂಮಿನ ಈಗ ನಾನು ಮಾಡೋದಕ್ಕೆ ಸಾಧ್ಯ ಆಯ್ತು, ಒಂದು 20 ವರ್ಷದ ಹಿಂದೆ ಮಾಡಕ್ ನಾನು ಪ್ರಯತ್ನ ಪಟ್ಟಿದ್ರು ನಂಗೆ ಆಗ್ತಾ ಇರಲಿಲ್ಲ. ಆಮೇಲೆ ನೀವು ಮಾಡೋ ಅನುವಾದ ನಿಮ್ಮನ್ನ ಬದಲಾಯಿಸ್ತಾ ಇದ್ರೆ ಒಳಗಡೆ, ಅದು ಮಾಡ್ದೇನೆ ಇರೋದೇ ಒಳ್ಳೇದು.
1: ಆತ್ಮತೃಪ್ತಿ ಬೇಕು.
0: ಎಸ್ ಎಸ್, ಅನುವಾದ ಅನ್ನೋದು ಅದು ಸುಮ್ಮನೆ ಮೆಕ್ಯಾನಿಕಲ್ ಆಗಿ ಮಾಡೋಂಥದ್ದಲ್ವೇ ಅಲ್ಲ, ಅದರಲ್ಲಿ ನಿಮ್ಮ ಪ್ರಿನ್ಸಿಪಲ್ಸು, ನಿಮ್ಮ ನಿಲುವುಗಳು, ಕಾಳಜಿಗಳು, ಆಮೇಲೆ ಕೊನೆಗೆ ಅದು ಮಾಡಿ ಮುಗಿಸೋಷ್ಟೊತ್ತಿಗೆ ನೀವು ಬದಲಾಗಿರ್ಬೇಕು. ಒಳಗೆ ತುಂಬ ಕಾಡಬೇಕು ಅದನ್ನು. ನನಗೆ ಇವತ್ತಿಗೂ ಈಗ ಅಕ್ಕ ಮಹಾದೇವಿ, ನಾನು 6 ತಿಂಗಳಿಂದ ಬದುಕ್ತಾ ಇದ್ದೀನಿ ಅವಳನ್ನ, ಒಂದೊಂದು ಪದನೂ ನನ್ನ ಕಾಡ್ತಾ ಇದ್ದೀನಿ, ಇದು ಏನಕ್ಕೆ ಇದನ್ನು ಉಪಯೋಗಿಸಲು, ಇದು ಏನಕ್ಕೆ ಹೀಗೆ ಹೇಳಲು, ಏನಕ್ಕೆ ಇಷ್ಟು ಕಾಡದೇ ಇದ್ರೆ ಬರೀ ವಚನಗಳನ್ನ ಟ್ರಾನ್ಸ್ಲೇಟ್ ಮಾಡಿ ನಾನು, ಅದು ನಾನು ಅಕ್ಕ ಮಹಾದೇವಿಗೆ ಮಾಡೋ ಅನ್ಯಾಯ. ಅಥವಾ ರೂಮಿಗೆ ಮಾಡೋ ಅಂತ, ಈಗ ರೂಮಿನ ಟ್ರಾನ್ಸ್ಲೇಟ್ ಮಾಡಿದಾಗ ಒಂದು ಲಾಂಗ್ ಕ್ರಿಟಿಕಲ್ ಇಂಟ್ರಡಕ್ಷನ್ ಬರದೆ, ಯಾಕೆಂದ್ರೆ ನೀವು ಒಬ್ಬ ಸೂಫಿ ಪೋಯಿಟ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಪ್ರೀತಿ, ಅವನು ಬರೀ ಪ್ರೀತಿ, ಪ್ರೀತಿ ಕವಿ, ಪ್ರೇಮದ ಕವಿ ಅವನು, ಅದನ್ನ ನೀವು ಸುಮ್ಮನೆ ಪ್ರೇಮ ಪ್ರೀತಿ, ನಾವು ಇಷ್ಕ್ ಮೊಹಬ್ಬತ್ ಅಂತೀವಲ್ಲ, ಹಂಗೆ ಮಾಡೋಕ್ಕಾಗಲ್ಲ. ಅವನ ಜೀವನದಲ್ಲಿ ಏನೇನು ನಡೀತು ಘಟನೆಗಳು ಅಂದರೆ ಅವನ ಜೀವನದಲ್ಲಿ ನಡೆದಿದ್ದೇ ಬಂತು ಅಂತಲ್ಲ, ಆದರೆ ಅವನು ಅದನ್ನು ಹೇಳ್ಕೊತಾ ಇದ್ದ, ಅದು ಕಾವ್ಯವಾಗಿ ಹರಿಯಿತು. ಸೊ ನಾನು ಟ್ರಾನ್ಸ್ಲೇಟರ್ಸ್ಗೆ ಹೇಳ್ತೀನಿ ನೋಡಿ, ನನ್ನ ಅನುವಾದ ಅಂದರೆ ಅಡುಗೆ ಮಾಡಿಬಿಟ್ಟು ಇನ್ಯಾರಿಗೂ ಒಗ್ಗರಣೆ ಹಾಕಕ್ಕೆ ನಾನು ಬಿಡಲ್ಲ, ನಾನೇ ಒಗ್ಗರಣೆ ಹಾಕ್ತೀನಿ, ಜೊತೆಗೆ ಅಡುಗೆನಲ್ಲಿ ಏನೇನು ಉಪಯೋಗಿಸಿದ್ದೀನಿ ಅಂತಲೂ ಹೇಳ್ತೀನಿ. ಹಾಗಾಗಿ ಐ ಆಮ್ ಅನ್ ಇನ್ಫಾರ್ಮ್ಡ್ ಟ್ರಾನ್ಸ್ಲೇಟರ್, ಐ ಆಮ್ ಅ ಕಾನ್ಶಿಯಸ್ ಟ್ರಾನ್ಸ್ಲೇಟ್, ನಾನೇ ಹೇಳ್ತೀನಿ ನಿಮಗೆ ಇದೇನು ಅಂತ.
1: ಈಗ ನೀವು ಅನುವಾದಕಿಯಾಗಿ, ಇಂಗ್ಲಿಷ್ ಪ್ರೊಫೆಸರ್ ಆಗಿ, ನಮ್ಮ ದೇಶದಲ್ಲದೆ ಕೂಡ ವಿದೇಶದಲ್ಲೂ ಕೂಡ ಕೆಲಸ ಮಾಡಿದ್ರಿ, ನ್ಯೂಜಿಲೆಂಡಲ್ಲಿ ಮಾಡಿದ್ರಿ, ಅಮೆರಿಕದಲ್ಲೂ ಮಾಡಿದ್ರಿ, ಯಾಕೆ ಹೋಗ್ಬೇಕು ಅಂತ ಅನ್ನಿಸ್ತು?
0: ಒಂದು ನನಗೆ ನಾನು ಹೇಳಿದ್ನಲ್ಲ ಸರ್, ಇದಕ್ಕೆ ಸ್ಕೂಲ್ಗೆ ಹೋಗೋದಕ್ಕೆ ನನಗೆ ಎಷ್ಟು ಆಸಕ್ತಿ ಇತ್ತು, ಒಂದು ಬೇರೆ ಯೂನಿವರ್ಸಿಟಿ, ಅಲ್ಲಿ ಒಂದು ಗ್ಲೋಬಲ್, ಅಲ್ಲಿ ನಾನು ಸಲ್ಲಬೇಕು ಅಂದರೆ ಅದು ಡಿಮಾಂಡ್ ಮಾಡುತ್ತೆ ತುಂಬ. ನಾನು ಇಲ್ಲೇ ಇದ್ಬಿಟ್ಟು ಯು ಜಿ ಸಿ ಸಂಬಳ ತೊಗೊಂಡು ಆರಾಮಾಗಿರ್ಬೋದು, ಅದು ಏನು ದೊಡ್ಡದಲ್ಲ, ಆದರೆ ನಾನು ಅಲ್ಲಿ ಹೋಗಬೇಕು, ಕಷ್ಟಪಡಬೇಕು. ಅಲ್ಲಿ ಅವ್ರದ್ದು ಏನೇನು, ಈಗ ಅಮೆರಿಕದಲ್ಲಿದ್ದಾಗ ನನಗೆ ಬ್ಲ್ಯಾಕ್ ಕಮ್ಯುನಿಟಿ ಅನುಭವಿಸ್ತಾ ಇದ್ದಂಥ ಅವರ ನೋವುಗಳು ಇದೆಯಲ್ಲ, ಬ್ಲ್ಯಾಕ್ ಲಿಟ್ರೇಚರ್ನ ತುಂಬ ಓದ್ಕೊಂಡೆ ನಾನು ಅಲ್ಲಿದ್ದಾಗ. ಆ ಎಕ್ಸ್ಪೋಜರ್ ಕೊಡುತ್ತೆ. ಆವಾಗಲೇ ನಾನು ಒಂದು ಒಳಗಿನ ಶ್ರೀಮಂತಿಕೆ ಅಂತೀವ, ನಮ್ಮ ಮನಸ್ಸಿನ ಶ್ರೀಮಂತಿಕೆ ಅಥವಾ ಒಂದು ಕಲ್ಚರಲ್ ರಿಚ್ನೆಸ್ ಬರುತ್ತೆ ಅಂತ ನನಗೆ ಆ ಥರದ ಎಕ್ಸ್ಪೋಜರ್ ಬೇಕಾಗಿತ್ತು. ಸ್ಕೂಲ್ಗೆ ಹೋಗೋಕ್ಕೆ ನನಗೆ ಎಷ್ಟು ಆಸಕ್ತಿ ಇತ್ತು, ಇನ್ನೊಂದು ಯೂನಿವರ್ಸಿಟಿಗೂ ಹೋಗೋಕ್ಕೂ ನಂಗೆ ಆಸಕ್ತಿ ಇತ್ತು. ಹೈದರಾಬಾದಿಗೆ ಎಂಫಿಲ್ಗೆ ಹೋದೆ, ಬೆಂಗಳೂರು ಯೂನಿವರ್ಸಿಟಿನಲ್ಲೇ ಮಾಡ್ಬೋದಿತ್ತು, ಅಲ್ಲೇ ಇದ್ದೆ ಆರಾಮಾಗಿ, ಹೋಗಿ ಎಲ್ಲಾನು ಇಲ್ಲ ನಾನು ಹೋಗ್ತೀನಿ ಅಲ್ಲಿಗೆ ಅದೇನು ಅಂತ ನೋಡಿ. ಅಲ್ಲಿ ಹಾಸ್ಟೆಲಲ್ಲಿದ್ದೆ. ಡೆಲ್ಲಿನಲ್ಲಿ ಜೆ ಎನ್ ಯು ಹೋದಾಗ ಆ ವಯಸ್ಸಲ್ಲಿ ನನಗೆ ವಯಸ್ಸಾಗಿತ್ತು, ಐ ಮೀನ್ ಐ ವಾಸ್ ಇನ್ ಮೈ ಫಾರ್ಟೀಸ್, ಆಲ್ಮೋಸ್ಟ್ 50 ವೆನ್ ಐ ವೆಂಟ್ ಟು ಜೆ ಎನ್ ಯು, ಇಲ್ಲ 40s ಅಲ್ಲಿ, ಅರ್ಲಿ 40s ಅಲ್ಲಿ ಇದ್ದೆ ಅಲ್ಲಿ. ಆವಾಗ ಹಾಸ್ಟೆಲ್ ಲೈಫು, ಮನೆ ಆರಾಮ ಎಲ್ಲ ಒಗ್ಗಿದ್ಮೇಲೆ, ಆದರೆ ನಂಗೆ ಅದೇನು ಅಲ್ಲಿ ಹೋಗಬೇಕು. ಜೆ ಎನ್ ಯು ಇಲ್ಲಿ ಈ ದೇಶದಲ್ಲಿ, ಜೆ ಎನ್ ಯು ಇಸ್ ಒನ್ ಆಫ್ ದ ಬೆಸ್ಟ್ ಯೂನಿವರ್ಸಿಟೀಸ್ ವಿ ಹ್ಯಾವ್, ಅಲ್ಲಿ ಇದೇನು ಅಂತ ನೋಡಬೇಕು ಅನ್ನೋ ಒಂದು ಆಸಕ್ತಿ ಇದ್ದಿದ್ರಿಂದ ಹುಡುಕೊಂಡು ಹುಡುಕೊಂಡು ಹೋದೆ. ನನಗೆ ಗೊತ್ತಿತ್ತು ಹೆಣ್ಣಾಗಿ ನನಗೆ ಅವಕಾಶ, ನನ್ನ ಹುಡ್ಕೊಂಡು ಬರಲ್ಲ, ನಾನು ಹುಡ್ಕೊಂಡು ಹೋಗ್ಬೇಕು ಅಂತ. ಹಂಗಾಗಿ ನನಗೆ ಐ ರಿಯಲಿ ಲವ್ಡ್ ಇಟ್. ಅಲ್ಲಿ ಸಿಕ್ಕಂಥ ಒಂದು ಅಮೆರಿಕನ್ ಯೂನಿವರ್ಸಿಟಿನಲ್ಲಾಗಲಿ ಅಥವಾ ನ್ಯೂಜಿಲೆಂಡಲ್ಲಿ, ನ್ಯೂಜಿಲೆಂಡಲ್ಲಿ ನಾನು ರೆಫ್ಯೂಜೀಸಿಗೆ ಇಂಗ್ಲೀಷ್ ಕಲಿಸ್ತಾ ಇದ್ದೆ. ಅವರ ಲೈಫ್ ಸ್ಟೋರೀಸು ಏನೇನಿದೆ ಅದ್ರದ್ದೊಂದು ಬುಕ್ ಮಾಡಬೇಕು ನಾನು. ಆ್ಯಕ್ಚುಲಿ ನನಗದು ತುಂಬ ಮುಖ್ಯ ಅನ್ನಿಸ್ತಾ ಇತ್ತು, ಏನಕ್ಕೆ ಇವರು ರೆಫ್ಯೂಜೀಸ್ ಆಗಿ ಬರ್ತಾರೆ ಬೇರೆ ಬೇರೆ ದೇಶಗಳಿಗೆ, ಇಂಗ್ಲೀಷೇ ಬರಲ್ಲ ಅವರಿಗೆ, ಎ ಬಿ ಸಿ ಡಿನೂ ಬರಲ್ಲ ಅಲ್ಲಿಂದ. ಒಂದು ಅಮೆರಿಕನ್ ಯೂನಿವರ್ಸಿಟಿನಲ್ಲಿ ನಾನು ಟೀಚ್ ಮಾಡೋದು ಅದು ಬೇರೆ, ಅದೊಂದು ಇನ್ಫಾರ್ಮ್ಡ್ ಆಡಿಯನ್ಸ್, ಆದರೆ ಇಲ್ಲಿ ಇಂಗ್ಲೀಷೇ ಬರದನೇ ಇರೋರಿಗೆ ನಾನು ಕಲಿಸ್ತೀನಲ್ಲ, ಅದು ತುಂಬ ನನ್ನ ಪರೀಕ್ಷೆಗೆ ಒಳಪಡಿಸ್ತಾ ಇತ್ತು. ಅದೇನು, ಇಟ್ ವಾಸ್ ನಾಟ್ ಎ ಜೋಕ್. ಐ ಯೂಸ್ ಟು ಲೂಸ್ ಮೈ ಪೇಷನ್ಸ್, ಏನಿದು ನಾನು ಯಾರಿಗೆ ಪಾಠ ಹೇಳ್ತಾ ಇದ್ದೀನಿ ಅಂತ. ಬಟ್ ಐ ವಾಂಟೆಡ್ ದಟ್ ಸ್ಪೆಕ್ಟ್ರಮ್ ಆಫ್ ಎಕ್ಸ್ಪೀರಿಯನ್ಸ್, ರೇಂಜ್ ಆಫ್ ಎಕ್ಸ್ಪೀರಿಯನ್ಸ್ ಅಂತ ಕರಿತೀವಲ್ಲ. ಇಲ್ಲಿ ನಾನು ಎ ಬಿ ಸಿ ಡಿ ಹೇಳ್ಕೊಡ್ತೀನಿ, ಅಲ್ಲೊಂದು ಅಮೆರಿಕನ್ ಯೂನಿವರ್ಸಿಟಿನಲ್ಲಿ ಒಂದು ಪ್ರೆಸೆಂಟೇಷನ್, ಜೊತೆಗೆ ವಿಕ್ಟೋರಿಯಾ ಯೂನಿವರ್ಸಿಟಿನಲ್ಲಿ ನನ್ನ ಸೆಮಿನಾರ್ಸ್ಗೆ ಸ್ಟಾಫ್ ಅವ್ರು ಹೇಳ್ತಾ ಇದ್ರು, ಇದು ಮ್ಯಾಕ್ಸಿಮಮ್ ನಾನು ಏನನ್ನ ಪ್ರೆಸೆಂಟ್ ಮಾಡಿದೆ ಅಂದರೆ ಬ್ಯೂಟಿ ಪ್ಯಾಜೆಂಟ್ಸ್ ನಡೀತಾ ಇದೆಯಲ್ಲ ಇಂಡಿಯಾದಲ್ಲಿ, ಹೆಂಗೆ ಒಂದು ಬ್ಯೂಟಿ ಪ್ಯಾಜೆಂಟ್ ಕಾಲೇಜಲ್ಲೂ ನಡೆಯುತ್ತೆ, ಬಡಾವಣೆಯಲ್ಲೂ
1: ನಡೆಯುತ್ತೆ.
0: ಇದು ಗ್ಲೋಬಲೈಸೇಷನ್ಗೂ, ಬ್ಯೂಟಿ ಪ್ಯಾಜೆಂಟ್ಸ್ಗೂ, ಮತ್ತೆ ವುಮೆನ್ಸ್ ಬಾಡಿ, ಫೀಮೇಲ್ ಬಾಡಿ ಇರೋ ಕನೆಕ್ಷನ್ ಅನ್ನ ಟ್ರೇಸ್ ಮಾಡ್ತಾ ಇದ್ದೆ. ಎಷ್ಟು ಎಷ್ಟು ಮಂದಿ ಸ್ಟಾಫ್ ಮೆಂಬರ್ಸ್ ಬಂದಿದ್ರು ಟೀಚಿಂಗ್ ಫ್ಯಾಕಲ್ಟಿಯಿಂದ ಅಂದರೆ ಅವರಿಗೂ ಆಸಕ್ತಿ ಇದೆ, ಇದೇನಾಗ್ತಾ ಇದೆ ಎಲ್ಲ ಕಡೆ ಬೇರೆ ಕಡೆ ತಿಳ್ಕೊಳ್ಳ ಅಂತ. ಸೊ ಐ ವಾಸ್ ಅ ಕೈಂಡ್ ಆಫ್ ಅಂಬಾಸಡರ್, ರೆಪ್ರೆಸೆಂಟೇಟಿವ್ ಆಫ್ ದ ಇಂಡಿಯನ್ ಸಬ್ ಕಾಂಟಿನೆಂಟ್. ಹಾಗಾಗಿ ನನಗೆ ಅದೊಂದು ಜವಾಬ್ದಾರಿ ಇತ್ತು, ಒಂದು ಇಂಟೆಲೆಕ್ಚುಯಲ್ ರಿಚ್ನೆಸ್ನ ಪ್ರೆಸೆಂಟ್ ಮಾಡಬೇಕು, ಜೊತೆಗೆ ಒಂದು ರಿಸರ್ಚ್ ಬೇಸ್ಡ್ ಇದನ್ನು ಮಾಡಬೇಕು ಅಂತ. ಹಾಗಾಗಿ ಐ ಹ್ಯಾಡ್ ಅ ವೆರಿ ವಂಡರ್ಫುಲ್ ಲೈಫ್, ಐ ಶುಡ್ ಸೇ, ಐ ವೆರಿ ಹ್ಯಾಪಿ ಅಬೌಟ್ ಇಟ್.
1: ಅಂದರೆ ಸಾಹಿತ್ಯದ ಮೇಲಿರುವ ಪ್ರೀತಿ, ರಿಚ್ ಕಲ್ಚರ್ ಅಂತ ಹೇಳಿದ್ರೆ ನೀವು ಖಂಡಿತವಾಗ್ಲೂ, ಯಾಕಂದ್ರೆ ಸಾಹಿತ್ಯ ಅನ್ನುವಂಥದ್ದೇ ಒಂದು ಅದು ಶ್ರೀಮಂತಿಕೆ, ಬೇರೆ ಬೇರೆ ಭಾಷೆಗಳು ಅದರಲ್ಲಿರುವಂಥ ಅಗಾಧತೆ ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಅಂದರೆ ಒಬ್ಬ ಟ್ರಾನ್ಸ್ಲೇಟರ್ ಆಗಿರ್ಬೋದು, ಸಾಹಿತಿ ಆಗಿರ್ಬೋದು, ಲೇಖಕಿಗೆ ಎಷ್ಟು ತಿಳ್ಕೊಂಡ್ರೂ ಸಾಧ್ಯನೇ ಇಲ್ಲ. ನೀವು ಬಹಳಷ್ಟು ತಿಳ್ಕೊಂಡಿದ್ದೀರಿ, ಬಹಳಷ್ಟು ಓದ್ಕೊಂಡಿದ್ದೀರಿ. ಒಂದನ್ನು ಟ್ರಾನ್ಸ್ಲೇಟ್ ಮಾಡಬೇಕು ಅಂದರೆ ಬಹಳಷ್ಟು ದಿನಗಳನ್ನು ಕಷ್ಟಪಡ್ತೀರಿ, ಆದರೂ ಕೂಡ ಅದು ಜಸ್ಟಿಫಿಕೇಶನ್ ಮಾಡ್ತಾ ಇದ್ದೀನಿ ಅಂತ ಅನ್ಸುತ್ತಾ ಹೇಗೆ?
0: ಖಂಡಿತ ಅನಿಸುತ್ತೆ ಸರ್, ಎಸ್ಪೆಷಲಿ ವೆನ್ ಐ ಟೇಕ್ ಅಪ್ ವಿಮೆನ್ಸ್ ಟೆಕ್ಸ್ಟ್ಸ್. ನಾನು ಹೇಳಿದ್ನಲ್ಲ ನನಗದು ಆಕ್ಟಿವಿಸಮ್ ಅಂದರೆ, ಒಂದು ಈಗ ಕನ್ನಡದಲ್ಲಿ ಒಂದು ಲೇಖಕಿನ ನಾನು ಇಂಗ್ಲೀಷಲ್ಲಿ ಅಥವಾ ಇಂಡಿಯನ್ ನ್ಯಾಷನಲ್ ಆಡಿಯನ್ಸಿಗೆ ನಾನು ಪ್ರೆಸೆಂಟ್ ಮಾಡ್ತೀನಿ ಅಂದರೆ ಅದಕ್ಕೆ ನನಗೆ ನನ್ನ ಕತೆಗಳು ನನ್ನ ಇದರಲ್ಲಿ ಆಸಕ್ತಿ ಇರಲ್ಲ, ಇನ್ನೊಬ್ಬರನ್ನ ಅವ್ರು ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ ಅವರು, ಅವರನ್ನ ಐ ಶುಡ್ ಮೇಕ್ ದೆಮ್ ನೋನ್ ಟು ದ ವರ್ಲ್ಡ್ ಅಂತ. ಸೊ ಇಟ್ಸ್ ಅ ಕೈಂಡ್ ಆಫ್ ಆ್ಯಂಡ್ ಐ ಫೀಲ್ ವೆರಿ ಹ್ಯಾಪಿ. ಇನ್ಫ್ಯಾಕ್ಟ್ ನಾನು ರೂಮಿ ಮುಗಿಸಿದ ಮೇಲೆ ಅದು ಎಷ್ಟು ತೃಪ್ತಿ ಆಯಿತು ಅಂದರೆ, 2 ತಿಂಗಳು ಏನು ಕೆಲಸ ಮಾಡಲಿಲ್ಲ ಅಂದರೆ ಅದು ಒಳಗಡೆ ಅನಿಸುತ್ತೆ ನನಗೆ ದಿಸ್ ಇಸ್ ಅ ವಂಡರ್ಫುಲ್ ಬುಕ್. ಆಮೇಲೆ ನಾನು ಟೀಚ್ ಮಾಡಬೇಕಾದ್ರೆ ಸ್ಪೀಕಿಂಗ್ ಇರ್ತಾ ಇತ್ತು, ಈಗ ನನ್ನ ರೈಟಿಂಗ್ ಮೋಡ್ ಅಂತ ನಾನು ಕರಿತೀನಿ. ಆದಷ್ಟು ಬರೆದು ನನ್ನ ಬಿಟ್ಟು ಹೋಗಬೇಕು, ಯಾಕೆಂದರೆ ಓದ್ತಾರೆ. ನಾನು ಪಾಠ ಮಾಡಿದಾಗ ಅಲ್ಲಿ ಇದ್ದವ್ರು ಕೇಳಿಸ್ಕೊಂಡ್ರು ಅಷ್ಟೇ, ಅವಾಗೇನು ರೆಕಾರ್ಡ್ ಮಾಡಿದ್ರೆ. ಬಟ್ ಪುಸ್ತಕಗಳು ಇರ್ತವೆ, ಯಾರೋ ಓದ್ತಾರೆ. ಹೆಣ್ಣಿನ ಬದುಕು, ಹೆಣ್ಣಿನ ಜೀವನ, ಅವಳು ಅನುಭವಿಸಿದ ಕಷ್ಟಗಳು ಅದನ್ನೆಲ್ಲ ಅಂದರೆ ನಾನು ಏನೋ ದೊಡ್ಡ ಸೇವೆ ಮಾಡ್ತಾ ಇದ್ದೀನಿ ಅಂತಲ್ಲ, ಐ ಐಡೆಂಟಿಫೈ ಮೈ ಸೆಲ್ಫ್ ವಿತ್ ದೋಸ್ ಟೆಕ್ಸ್. ಸೊ ಫಾರ್ ಮೀ ಇಟ್ ಇಸ್ ಗಿವನ್ ಮೀ ಅ ಲಾಟ್.
1: ಜೀವಂತಿಕೆ,
0: ಜೀವಂತಿಕೆ
1: ವೈಬ್ರೆಂಟ್ ಅಲ್ವಾ? ಯಾಕೆ ಅಂತಂದ್ರೆ ಈಗ ಒಬ್ಬ ಪ್ರೊಫೆಸರ್ಗೆ ಟೀಚ್ ಮಾಡುವಂಥದ್ದು, ಅಂದರೆ ಅವರು ವೃತ್ತಿ ಜೀವನದಲ್ಲಿ ಇರೋ ತನಕನು ಟೀಚ್ ಮಾಡುವಂಥದ್ದು. ತದನಂತರ ಅವರು ಬರವಣಿಗೆ ಮುಖಾಂತರನೋ ಇಲ್ಲ ಜನಗಳಿಗೆ ಸಾಹಿತ್ಯದ ಆಸಕ್ತಿಯ ಕೊಡುವ ಮುಖಾಂತರನೋ ಜೀವಂತಿಕೆ ಅದು. ಯಾಕೆಂತಂದ್ರೆ ಈಗ ರಿಟೈರ್ಡ್ ಆಯ್ತು ಅಂದ್ರೆ ಜೀವನ ಮುಗಿಲಿಲ್ವಲ್ಲ ಅಲ್ಲಿ.
0: ನಾನು 20 ವರ್ಷದ ಹಿಂದೆನೆ ಬರೆಯೋಕ್ ಶುರು ಮಾಡಿದೆ, ಬಟ್ ಐ ನ್ಯೂ ದಟ್ ಐ ಹ್ಯಾಡ್ ಟು ರೀ ಇನ್ವೆಂಟ್ ಮೈ ಸೆಲ್ಫ್ ಯು ನೋ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್. ಬರೀ ಪಾಠ ಮಾಡಿಕೊಂಡು ಆಮೇಲೆ ನಮ್ಮ ಪಾಠದ ಬಗ್ಗೆ ನಮಗೆ ಒಂದು ಬೋರ್ ಹೊಡಿಯೋಕ್ ಶುರುವಾಗುತ್ತೆ, ನಮ್ಮ ಧ್ವನಿಗೆ ನಮಗೆ ಆಕಳಕ್ಕೆ ಬರುತ್ತೆ, ಇದೆಲ್ಲನೂ ಆಗ್ತಾ ಇರಬೇಕಾದ್ರೆ.

0: ಬರವಣಿಗೆ ಒಂದು ಅದು ಒಂದು ಇನ್ನೊಂದು ರೀತಿಯ ಧ್ಯಾನ. ಮೂಲೆನಲ್ಲಿ ಕೂತ್ಕೊಂಡು ನನ್ನ ಪಾಡಿಗೆ ನಾನು ಬರೋದು, ಆಡಿಯನ್ಸ್ ಇಲ್ಲ. ಬಿಕಾಸ್ ರೈಟಿಂಗ್ ಇಸ್ ಅ ಬ್ರೂಟಲ್ ಮೀಡಿಯಂ. ನಾನು ಪಾಠ ಮಾಡ್ತಾ ಇರಬೇಕಾದ್ರೆ ಅದೊಂದು ಸಂವಾದ ಇರುತ್ತೆ, ಆಮೇಲೆ ನನ್ನ ಒಂದು ಎಕ್ಸ್ಪ್ರೆಷನ್ನು ಮತ್ತು ನನ್ನ ವಿದ್ಯಾರ್ಥಿಗಳ ಬಗ್ಗೆ ಪ್ರೀತಿ. ಆದರೆ ನಾನು ಬರೆದಿರೋ ಪುಸ್ತಕ ನಾನು ಇಲ್ದೇ ಇರುವಾಗ ಯಾರೋ ಜಡ್ಜ್ ಮಾಡ್ತಾರಲ್ಲ, ಅದು ಬ್ರೂಟಲ್ ಆಗಿರುತ್ತೆ. ಸೊ ಐ ನೀಡ್ ಟು ಮೆಷರ್ ಅಪ್ ಟು ದೇರ್ ಎಕ್ಸ್ಪೆಕ್ಟೇಷನ್ಸ್ ಅಂತೆಲ್ಲ ಬರ್ತಾ ಇತ್ತು. ಹಾಗಾಗಿ
1: ಈಗ ಕೊಡಗಿನ ಒಂದು ಕುಗ್ರಾಮದಿಂದ ಬಂದಂತಹ ಒಂದು ಹುಡುಗಿ ಕಷ್ಟಪಟ್ಟು ಇಷ್ಟಪಟ್ಟು ಹೋರಾಟದಿಂದ ಇಷ್ಟೆಲ್ಲ ಒಂದು ಏನು ಪುರುಷ ಪ್ರಧಾನ ಸೊಸೈಟಿಲಿ ಎದ್ದು ನಿಂತು ಕಷ್ಟ ಅಂದರೆ ನಾವು ಯೋಚನೆ ಮಾಡಿದಷ್ಟು ಮಾತಾಡಿದಷ್ಟು ಸುಲಭ ಅಂತ ಖಂಡಿತ ಇಲ್ಲ. ನೀವೀಗ ಎಷ್ಟೋ ಕಷ್ಟವನ್ನು ಬಿಟ್ಟಿರಿ ಅರ್ಧ ಗಂಟೆಲಿ ಖಂಡಿತ ಹೇಳಲಿಕ್ಕಾಗಲ್ಲ, ನಿಮ್ಮ ವರ್ಕನ್ನು ಅರ್ಧ ಗಂಟೆಲಿ ಖಂಡಿತ ಹೇಳೋಕ್ಕಾಗಲ್ಲ.
0: ಆಮೇಲೆ ಇನ್ನೂ ಒಂದು ಸರ್, ನನಗೆ ಹೆಣ್ಣು ಮಕ್ಕಳಿಂದ, ತಾಯಿಯರಿಂದ, ಅಕ್ಕ ತಂಗಿಯರಿಂದ ಅಥವಾ ನನ್ನ ಸ್ನೇಹಿತರಿಂದ ಎಷ್ಟು ಸಪೋರ್ಟ್ ಸಿಕ್ತೋ ಅಷ್ಟೇ ಸಪೋರ್ಟ್ ಗಂಡಸರಿಂದನೂ ಸಿಕ್ಕಿದೆ. ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಫೆಮಿನಿಸಮ್ ಅನ್ನೋದು ಒಂದು ಪ್ರಿನ್ಸಿಪಲ್ಲು, ಕೆಲವು ಸಲ ಗಂಡಸರಿಗೆ ಜಾಸ್ತಿ ಅರ್ಥ ಆಗಿರುತ್ತೆ. ಹಾಗಾಗಿ ಐ ವಿಶ್ ಟು ಅಕ್ನಾಲೇಜ್ ದೇರ್ ಸಪೋರ್ಟ್ ಆಸ್ ವೆಲ್. ಯಾಕೆಂದರೆ ಫೆಮಿನಿಸಮ್ ಅಂದರೆ ಬರೀ ಹೆಂಗಸರಿಗಲ್ಲ, ಅದು ಗಂಡಸರಿಗೆ ಇನ್ನೂ ಜಾಸ್ತಿ ಅಗತ್ಯ ಇರೋದು. ಹಾಗಾಗಿ ಐ ಹ್ ಎಂಜಾಯ್ಡ್ ಅ ವೆರಿ ಈವೆಂಟ್ಫುಲ್ ಮೀನಿಂಗ್ಫುಲ್ ಲೈಫ್ ಬಿಕಾಸ್ ಆಫ್ ಬೋತ್ ಮೆನ್ ಆ್ಯಂಡ್ ವಿಮೆನ್ ಇನ್ ಮೈ ಲೈಫ್.
1: ಓಕೆ, ಬಹಳ ಸಂತೋಷ ಮೇಡಮ್ ಇಷ್ಟು ಆಕಾಶವಾಣಿ ಜೊತೆ ಬಂದು. ಅರ್ಧ ಗಂಟೆ ಸಮಯದಲ್ಲಿ ನಾವು ಎಷ್ಟು ಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಸಾಧ್ಯ ಅಂತೂ ಆಗಲಿಲ್ಲ, ನಿಮ್ಮ ರಿಸರ್ಚ್ ವರ್ಕ್ಗಳಿರ್ಬೋದು. ಆದರೆ ಆ ಕೊಡಗಿನ ಒಂದು ಸಣ್ಣ ಗ್ರಾಮದಿಂದ ಬಂದು ಅಮೇರಿಕಕ್ಕೆ ತನಕ ಹೋಗಿ ಅಲ್ಲಿ ಕೆಲಸ ಮಾಡಿ ಅಲ್ಲಿ ಟೀಚ್ ಮಾಡಿ ಅಲ್ಲಿ ರಿಸರ್ಚ್ ಮಾಡಿ ಬಹಳಷ್ಟು ಪುಸ್ತಕಗಳನ್ನು ಬರೆದು ಒಂದು ಮಾದರಿ, ಒಂದು ಹೆಣ್ಣು ಮಕ್ಕಳಿಗೆ ಒಂದು ಹೆಣ್ಣು ಮಕ್ಕಳು ಹೇಗಿರಬೇಕು, ಹೇಗೆ ಚಾಲೆಂಜಸ್ಸನ್ನು ಫೇಸ್ ಮಾಡಬೇಕು ಅನ್ನುವಂಥದ್ದಕ್ಕೆ ನಮ್ಮ ಸುಕನ್ಯಾ ಕನ್ನರಳ್ಳಿಯವರು ಅವರು ಒಂದು ಉದಾಹರಣೆ ಅಂತ ಹೇಳ್ತಾ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು.
0: ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್.
2: ಇದುವರೆಗೂ ಲೇಖಕಿ, ಅನುವಾದಕಿ ಹಾಗೂ ನಿವೃತ್ತ ಇಂಗ್ಲಿಷ್ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಕನ್ಯಾ ಕನ್ನರಳ್ಳಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ನಡೆಸಿಕೊಟ್ಟವರು ದಿಗ್ವಿಜಯ್ ಬಿ. ಇದು ಇಂದಿನ ಮಹಿಳಾ ರಂಗ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.
3: ಎಫ್ಎಂ 100.6 ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿ ಮೈಸೂರು. ಸಮಯ 4:31:25. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಜೆಹರ್ ಚಿತ್ರದ ಗೀತೆ.

ಶ್ರೋತೃಗಳೇ ಗಮನಿಸಿ, ಇದೊಂದು ಪ್ರಕಟಣೆ. ಸಿಬ್ಬಂದಿ ನೇಮಕಾತಿ ಆಯೋಗವು ವಿವಿಧ ಕೇಂದ್ರ ಸರ್ಕಾರಿ ಇಲಾಖೆಗಳಲ್ಲಿನ ಜೂನಿಯರ್ ಹಿಂದಿ ಅನುವಾದಕ ಮತ್ತು ಸೀನಿಯರ್ ಹಿಂದಿ ಅನುವಾದಕ ಹುದ್ದೆಗಳಿಗೆ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಹೊರಡಿಸಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 14 ಮೇ 2026 ರಾತ್ರಿ 11 ಗಂಟೆಯವರೆಗೆ. ಅರ್ಜಿ ತಿದ್ದುಪಡಿ ಅವಧಿ 19 ಮೇಯಿಂದ 20 ಮೇವರೆಗೆ. ಪರೀಕ್ಷೆ ನಡೆಯುವ ತಾತ್ಕಾಲಿಕ ಸಮಯ ಆಗಸ್ಟ್ ಸೆಪ್ಟೆಂಬರ್ 2026. ಪರೀಕ್ಷೆ ವಿಧಾನ: ಪತ್ರಿಕೆ ಒಂದು, ಕಂಪ್ಯೂಟರ್ ಆಧಾರಿತ ಪರೀಕ್ಷೆ, ಆಬ್ಜೆಕ್ಟಿವ್ ಟೈಪ್, ಸಾಮಾನ್ಯ ಹಿಂದಿ ಮತ್ತು ಸಾಮಾನ್ಯ ಇಂಗ್ಲಿಷ್. ಪತ್ರಿಕೆ ಎರಡು, ವಿವರಣಾತ್ಮಕ ಪರೀಕ್ಷೆ, ಡಿಸ್ಕ್ರಿಪ್ಟಿವ್ ಟೈಪ್, ಭಾಷಾಂತರ ಮತ್ತು ಪ್ರಬಂಧ. ಸಾಮಾನ್ಯ

ಮುಂದಿನ ಗೀತೆಯನ್ನ ಕೇಳುವ ಮುನ್ನ ಕಾಣೆಯಾದವರ ಬಗ್ಗೆ ಒಂದು ಪ್ರಕಟಣೆ. 59 ವರ್ಷದ ಕೃಷ್ಣಪ್ಪ ಎಸ್ಸಿ ಎಂಬ ವ್ಯಕ್ತಿ ಮೇ ತಿಂಗಳ 5ನೇ ತಾರೀಖಿನಂದು ಮೇಟಗಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾರೆ. 5.8 ಅಡಿ ಎತ್ತರವಿರುವ ಇವರ ಚಹರೆ ಹೀಗಿವೆ: ಸಾಧಾರಣ ಮೈಕಟ್ಟು, ಎಣ್ಣೆಗೆಂಪು ಮೈಬಣ್ಣ, ಕೋಲು ಮುಖ ಹಾಗೂ ಕಪ್ಪು ಬಿಳಿ ಮಿಶ್ರಿತ ತಲೆಕೂದಲ.

ಅನ್ನು ಹೊಂದಿರುತ್ತಾರೆ. ವ್ಯಕ್ತಿ ಕಾಣೆಯಾದಾಗ ಕಪ್ಪು ಬಣ್ಣದ ಪ್ಯಾಂಟ್ ಹಾಗೂ ಗುಲಾಬಿ ಬಣ್ಣದ ಟೀಶರ್ಟ್ ಅನ್ನು ಧರಿಸಿರುತ್ತಾರೆ. ಈಗ ಹೇಳಿದ ಕಾಣೆಯಾದ ವ್ಯಕ್ತಿಯ ಸುಳಿವು ಸಿಕ್ಕಲ್ಲಿ ಮೈಸೂರು ನಗರದ ಮೇಟಗಳ್ಳಿ ಪೊಲೀಸ್ ಠಾಣೆಯ ದೂರವಾಣಿ ಸಂಖ್ಯೆ 0821241839 ಅಥವಾ ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ.

ಸಾಹಿತ್ಯ ಜಿ ಉದಯಶಂಕರ್ ಅವರದು, ಎಂಎಸ್ ವಿಶ್ವನಾಥನ್ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಗೀತೆಯನ್ನು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಕೇಳಿ, ಗುಂಡ್ಲುಪೇಟೆ ತಾಲೂಕು ಹೊಸಪುರದಿಂದ ಮರಿನಂಜ ನಂಜುಂಡಸ್ವಾಮಿ ಹಾಗೂ ಚಂದನ್ ಅವರು ಮೆಚ್ಚಿದ ಬೆಂಕಿಯಲ್ಲಿ ಅರಳಿದ ಹೂವು ಚಿತ್ರದ ಈ ಗೀತೆ.

ನಾನೊಬ್ಬ ವಿಘಟ ಕವಿ, ಕೇಳಿ ಒಂದು ಕತೆ, ಒಂದು ದೊಡ್ಡ ಕಾಡು. ಅಲ್ಲಿ ಒಂದು ದೊಡ್ಡ ಆಲದ ಮರ,

ಕಾರ್ಯಕ್ರಮದ ಕಡೆಯ ಗೀತೆಯನ್ನ ಕೇಳುವ ಸಮಯ. ಗೂಗ್ಲಿ ಚಿತ್ರಕ್ಕಾಗಿ ಸಂದೇಶವನ್ನ ಕಳಿಸಿದ್ದಾರೆ ಶ್ರೀರಂಗಪಟ್ಟಣದಿಂದ ಲಕ್ಷ್ಮೀ, ವಿನಯ್, ಸಂತೋಷ್ ಹಾಗೂ ಕುಟುಂಬದವರು. ಗೀತೆಯ ಗಾಯಕರು ರಾಜೇಶ್ ಕೃಷ್ಣನ್, ಸಂಗೀತ ನೀಡಿದ್ದಾರೆ ಜೋಶ್ವಾ ಶ್ರೀಧರ್, ಗೀತೆಯ ರಚನಾಕಾರರು ಯೋಗರಾಜ್ ಭಟ್.

0: ಇದುವರೆಗೂ ಸಂದೇಶ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಬಹಳಷ್ಟು ಜನ ಈ ಕಾರ್ಯಕ್ರಮಕ್ಕಾಗಿ ಸಂದೇಶವನ್ನ ಕಳಿಸಿದ್ದೀರಿ. ನೋಡೋಣ ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದೀರಾ ಅಂತ. ಮೈಸೂರಿನಿಂದ ರಾಘು, ಮೈಸೂರಿನಿಂದ ಮಹಾಲಕ್ಷ್ಮೀ ನಾಗಮ್ಮ ಹಾಗೂ ಧನಲಕ್ಷ್ಮಿ ಅವರು, ಚಳ್ಳಕೆರೆ ತಾಲೂಕಿನಿಂದ ನಾಗೇಂದ್ರ ಗುಂಡಮ್ಮ, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್, ಹನುಮನಾಳಿನಿಂದ ಶಿಲ್ಪಿ ರಮೇಶ್ ಸರಸ್ವತಿ ಹಾಗೂ ಕುಟುಂಬದವರು, ಮೈಸೂರಿನ ಅಶೋಕಪುರಂನಿಂದ ನೀಲಮ್ಮ ಮೃತ್ಯುಂಜಯ ಹಾಗೂ ಕುಟುಂಬದವರು, ಬೆಲವತ್ತ ಗ್ರಾಮದಿಂದ ಲೋಕೇಶ್ ಆಚಾರ್ ನಂದಿನಿ ಹಾಗೂ ಕುಟುಂಬದವರು, ಮೈಸೂರು ತಾಲೂಕು ಹಾರೋಹಳ್ಳಿ ಗ್ರಾಮದಿಂದ ಮುದ್ದು ಸ್ಫೂರ್ತಿ ಮುದ್ದು ಹಾಗೂ ಅಥರ್ವ ಅವರು, ಶಕ್ತಿನಗರದಿಂದ ಹರ್ಷಿತಾ, ಗುಂಡ್ಲುಪೇಟೆಯಿಂದ ಟೈಲರ್ ಸತೀಶ್, ಪುಷ್ಪ ಹಾಗೂ ಕುಟುಂಬದವರು, ಹಾಸನದಿಂದ ವೇದಾ ಶಿವಕುಮಾರ್, ರಾಮಕೃಷ್ಣನಗರದಿಂದ ನಿರ್ಮಲಾ ಮಹಾದೇವ್, ಪವನ್ದೇವ್ ಹಾಗೂ ಕುಟುಂಬದವರು, ಬಸರಾಳು ಹೋಬಳಿಯಿಂದ ಪದ್ಮಾ ದೇವಲಿಂಗೇಗೌಡ, ಹೊಸಕೋಟೆಯಿಂದ ಸುಹಾಸ್, ನಳಿನಾ ಜಗದೀಶ್ ಒಂಟಿಕೊಪ್ಪಲಿನಿಂದ, ಕೆಆರ್ಪೇಟೆ ತಾಲೂಕು ಕಿಕ್ಕೇರಿಯಿಂದ ಗೋವಿಂದದಾಸ್ ಹಾಗೂ ಕುಟುಂಬದವರು, ಶ್ರೀನಿವಾಸ್ ಜಿಪಿ ಗೊಬ್ಬರಗಾಲ ಗ್ರಾಮ ಶ್ರೀರಂಗಪಟ್ಟಣದಿಂದ, ಮೈಸೂರು ಅಗ್ರಹಾರದಿಂದ ನಾಗೇಂದ್ರ ಪ್ರಸಾದ್, ಮೈಸೂರಿನ ದಟ್ಟಗಳ್ಳಿಯಿಂದ ನಾಗಮಧು ಹಾಗೂ ಸ್ನೇಹಿತರು, ಬೆಳವಾಡಿಯಿಂದ ಮೀನಮ್ಮ ತನು ಹಾಗೂ ಶ್ರೀನಿವಾಸ್ ಅವರು, ಚೈತ್ರ ಗಾಯತ್ರಿ ಗಂಗಾಧರ್ ಹಾಗೂ ರವಿಯವರು, ಕಲಬುರಗಿ ಜಿಲ್ಲೆ ಮಾದನಹಿಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರೆ ಹಾಗೂ ಭಾಗ್ಯಜ್ಯೋತಿಯವರು, ಕೊನೆಯದಾಗಿ ನಂಜನಗೂಡಿನಿಂದ ಉಷಾದೇವಿಕಾ ಅವರು. ಸಂದೇಶವನ್ನ ಕಳಿಸಿದ ಹಾಗೂ ಕಾರ್ಯಕ್ರಮ ಕೇಳಿದ ಎಲ್ಲ ಕೇಳುಗ ಬಂಧುಗಳಿಗೆ ಮತ್ತೊಮ್ಮೆ ಪ್ರೀತಿಯ ನಮಸ್ಕಾರ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6.
1: Build a career that balances mind, body and future.
2: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university. SS Nagara, Banni Mantapa, Mysuru. Call 9980841859.
3: ಆತ್ಮೀಯ ಶ್ರೋತೃಗಳೇ, ಇದೇ ಗುರುವಾರ ಸಂಜೆ 4:30 ರಸಮಂಜರಿ ಸಂಸ್ಕೃತ ಸಾಹಿತ್ಯ ಸಂಚಿಕೆಯಲ್ಲಿ ಮೌಕ್ತಿಕ ಮಂಜರಿ, ಸಂಸ್ಕೃತದಲ್ಲಿ ಮುಕ್ತಕ ಸಾಹಿತ್ಯ ಭಾಗ 1. ಈ ಕುರಿತು ಮಾತುಕತೆಯಲ್ಲಿ ಭಾಗವಹಿಸುತ್ತಾರೆ ಹಿರಿಯ ವಿದ್ವಾಂಸರಾದ ಡಾಕ್ಟರ್ HV ನಾಗರಾಜ್ ರಾವ್.
4: ಎಲ್ಲರೂ ಒಟ್ಟಿಗೆ ಸೇರ್ಕೊಳ್ರಪ್ಪ, ನಾವೇ ಬೇರೆ ಇವರೇ ಬೇರೆ, ಇವನಾರವ ಇವನಾರವ ಅಂಬಂತ ಮಾತು ಬೇಡ. ಇವ ನಮ್ಮವ ಇವ ನಮ್ಮವ ಅಂಬೋ ಭಾವನೆ ಬರಲಿ. ಸಂಗಚ್ಛಧ್ವಂ ಸಂವದಧ್ವಂ.
3: ಮರೆಯದೆ ಕೇಳಿ, ಇದೇ ಗುರುವಾರ ಸಂಜೆ 4:30 ರಸಮಂಜರಿ ಸಂಸ್ಕೃತ ಕಾರ್ಯಕ್ರಮ.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯವಾಗಿದೆ 6 ಗಂಟೆ. ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ವಚನ ಬಾನುಲಿ, ಬಾನುಲಿ ಸರಣಿ. ಪ್ರಸ್ತುತಿ ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ. 6:30 ರಸವಾರ್ತೆ. 6:50 ಕೃಷಿರಂಗ, ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳನ್ನು ಕುರಿತ ಬಾನುಲಿ ಸರಣಿ. ಭಾರತೀಯ ರೇಷ್ಮೆ ಉದ್ಯಮದ ಅಭಿವೃದ್ಧಿಯಲ್ಲಿ ಬೀತಳಿ ರೇಷ್ಮೆ ಕೃಷಿಯ ಪಾತ್ರ. ಈ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ಹಿರಿಯ ವಿಜ್ಞಾನಿ ಡಾಕ್ಟರ್ ದಯಾನಂದ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 7:45 ಚಿತ್ರಗೀತೆಗಳು. 8:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಹಿರಣ್ಮಯಿ ಎಸ್ ಅವರ ಗಾಯನ. 8:30 ಹಿಂದಿ ಚಿತ್ರಗೀತೆಗಳು. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕ್ರೀಡಾಲೋಕ. ಅಂತಾರಾಷ್ಟ್ರೀಯ ಮಟ್ಟದ ಸೈಲಿಂಗ್ ಮತ್ತು ಡ್ರ್ಯಾಗನ್ ಬೋಟ್ ಆಟಗಾರ್ತಿ ಸಮನ್ವಿ ಹಾಗೂ ಅವರ ಪೋಷಕರಾದ ಅಶ್ವಿನಿ ಅವರೊಂದಿಗೆ ಸಂದರ್ಶನ. ರಾತ್ರಿ 10:00 ಹಳ್ಳಿ ಹಾಡು. ಭಾಗವಹಿಸುತ್ತಾರೆ ಮೈಸೂರಿನ ಸುರಭಿ. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 10:30 ಸವಿನೆನಪು, ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ನಾಳೆ ಬೆಳಿಗ್ಗೆ 6:10 ಗೀತಾರಾಧನ. 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ, ವಿಶ್ವೇಶ್ವರ ಜಿ ಗಾಯತ್ರಿ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35

0: ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ 6:50 ರೈತರಿಗೆ ಸಲಹೆ, ಭಾವಗೀತೆಗಳು 7:15, 7:30 ಸೇವಾ ವಾಹಿನಿ, ಚಿತ್ರಗೀತೆಗಳನ್ನು ಆಲಿಸಬಹುದು. ನಾಳೆ ಬೆಳಿಗ್ಗೆ 7:45, 8:35, ಮಧ್ಯಾಹ್ನ 12:45, 2:40 ಹಾಗೂ ಸಂಜೆ 7:45. ನಾಳೆ ಬೆಳಿಗ್ಗೆ 8:30 ಚೂಟಿ ಚೂಟಿ ಚುಟುಕ್ ಗುಳುಂ ಗುಟುಕ್ ಶಿಶುಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮರುಪ್ರಸಾರ ನಾಳೆ ಸಂಜೆ 5:30. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಹೈದರಾಬಾದ್ ಸಹೋದರರ ಯುಗಳ ಹಾಡುಗಾರಿಕೆ. ಹಿಂದಿ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಾಳೆ ಬೆಳಿಗ್ಗೆ 10:30 ಹಾಗೂ ಮಧ್ಯಾಹ್ನ 3:00. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಸುತ್ತಮುತ್ತ ಮೈಸೂರು ಮಂಡ್ಯ ಚಾಮರಾಜನಗರ ಜಿಲ್ಲೆಗಳ ಪ್ರಮುಖ ಸಭೆ ಸಮಾರಂಭಗಳ ಪರಿಚಯಾತ್ಮಕ ಕಾರ್ಯಕ್ರಮ. ಪ್ರಸ್ತುತಿ ಅರ್ಚನಾ ಆರ್ಯ ಹಾಗೂ ಚಂದನಾ ಸಿ. ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಾಳೆ ಮಧ್ಯಾಹ್ನ 12:05 ಕೊಡಗಿನ ಮಡಿಕೇರಿಯ ಕೆ ಜಯಲಕ್ಷ್ಮಿ ಅವರಿಂದ ಸಣ್ಣ ಕಥೆ ಖಾಲಿ ಖಾಲಿ ಹಾಗೂ ಮಡಿಕೇರಿಯ ಮೇಘಭಟ್ ಅವರಿಂದ ಸಂಗೀತ ವೈವಿಧ್ಯ. ನಿರ್ವಹಣೆ ಪಿಎಂ ಜಗದೀಶ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 12:35 ಪಂಡಿತ್ ಭೀಮಸೇನ್ ಜೋಶಿ ಅವರು ಹಾಡಿರುವ ಭಕ್ತಿಗೀತೆಗಳು. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಸರಣಿಯಲ್ಲಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಈ ಕುರಿತು ಮಾಹಿತಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ಹೇಮಾ ಎನ್ ಅವರು ಹಾಡಿರುವ ಭಾವಗೀತೆಗಳು. 1:30 ಹಾಗೂ ಸಂಜೆ 5:35 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್. ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4:00 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಾಮರಾಜನಗರ ಜಿಲ್ಲೆ ಕಂದಹಳ್ಳಿಯ ಮಹದೇವ ಶೆಟ್ಟಿ ಮತ್ತು ಸಂಗಡಿಗರಿಂದ ಕೆಂಪಾಚಾರಿ ಸಾಲು. ರಸಮಂಜರಿ ಕಾರ್ಯಕ್ರಮದಲ್ಲಿ ನಾಳೆ ಸಂಜೆ 4:30 ಮೌಕ್ತಿಕ ಮಂಜರಿ, ಸಂಸ್ಕೃತ ಸಾಹಿತ್ಯದಲ್ಲಿ ಮುಕ್ತಕಗಳು, ಸಂಸ್ಕೃತ ಸಂಚಿಕೆಯ ಮೊದಲ ಭಾಗ. ಭಾಗವಹಿಸುತ್ತಾರೆ ಹಿರಿಯ ಸಂಸ್ಕೃತ ವಿದ್ವಾಂಸರಾದ ಡಾ ಹೆಚ್ಪಿ ನಾಗರಾಜರಾವ್. ಪ್ರಸ್ತುತಿ ಸುರಭಿ ತಾತಾಚಾರ್. 5:00 ವಾಗ್ದೇವಿ ವಿದ್ಯಾಕುಲ ರೆಸಿಡೆನ್ಷಿಯಲ್ ಪಿಯು ಕಾಲೇಜ್ ಪ್ರಾಯೋಜಿತ ಕಾರ್ಯಕ್ರಮ. ವಾಗ್ದೇವಿ ವಿದ್ಯಾಕುಲ ರೆಸಿಡೆನ್ಷಿಯಲ್ ಪಿಯು ಕಾಲೇಜ್ನಲ್ಲಿರುವ ಕೋರ್ಸ್ಗಳ ಕುರಿತು ಮಾತನಾಡಲಿದ್ದಾರೆ ಸಂಸ್ಥಾಪಕ ಟ್ರಸ್ಟಿಗಳಾದ ಸಿಟಿ ಬೋಪಣ್ಣ ಹಾಗೂ ರುಕ್ಮಿಣಿ ಯುಆರ್ ಮತ್ತು ಶೈಕ್ಷಣಿಕ ಮುಖ್ಯಸ್ಥರಾದ ಜಿತಿನ್. ಕಾರ್ಯಕ್ರಮದ ಪ್ರಾಯೋಜಕರು ಅಪಾರ ಎಜುಕೇಷನ್ ಹಾಗೂ ಚಾರಿಟಬಲ್ ಟ್ರಸ್ಟ್ ಮತ್ತು ವಾಗ್ದೇವಿ ವಿದ್ಯಾಕುಲ ರೆಸಿಡೆನ್ಷಿಯಲ್ ಪಿಯು ಕಾಲೇಜ್ ಮೈಸೂರು. ಪ್ರಸ್ತುತಿ ಚಿನ್ಮಯಿ ಕೆಎಸ್. 6:30 ಜಿಲ್ಲಾ ವಾರ್ತಾಪತ್ರ. 6:50 ಕೃಷಿರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಹಣ್ಣು ಹೊನ್ನು ಬಾನುಲಿ ಸರಣಿ, ತಾಳೆಬೆಳೆ ವಿಸ್ತರಣೆಗೆ ಅವಕಾಶಗಳು ಮತ್ತು ತೋಟಗಾರಿಕಾ ಇಲಾಖೆಯ ಸವಲತ್ತುಗಳನ್ನು ಕುರಿತು ಸಂವಾದ. ಭಾಗವಹಿಸುತ್ತಾರೆ ಟಿ ನರಸೀಪುರ ತಾಲೂಕು ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಎಂ ಶಾಂತ ಹಾಗೂ ಟಿ ನರಸೀಪುರ ತಾಲೂಕು ಸೋಸಲೆ ಹೋಬಳಿ ಕಳ್ಳಿಪುರ ಗ್ರಾಮದ ಮಹದೇವಸ್ವಾಮಿ ಕೆಎಸ್. ಇದುವರೆಗೂ ಕಾರ್ಯಕ್ರಮದ ವಿವರಣೆ ಕೇಳುತ್ತಿದ್ದೀರಿ. ಸಮಯ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: ದಿಸ್ ಈಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ವಲ್ಸಾ ವಿಲಿಯಮ್ಸ್. The Cabinet Committee on Economic Affairs, CCEA, has approved increase in minimum support prices, MSP, for 14 kharif crops for marketing season 2026-27. Addressing media after the Union Cabinet meeting in New Delhi, Information and Broadcasting Minister Ashwini Vaishnav said the government has increased the MSP of kharif crops to ensure remunerative prices to the growers for their produce. He said, for the kharif season, the estimated payout to the farmers will be 2,60,000 crore rupees.
2: किसानों के लिए आज एक बहुत बड़ा फैसला लिया गया.
3: टुडे अ मेजर डिसीजन वाज टेकन फॉर फार्मर्स फॉर ऑल खरीफ क्रॉप. द एमएसपी हैज बीन फिक्स्ड एट कॉस्ट प्लस 50% और इवन हायर. विद दिस डिसीजन फार्मर्स विल रिसीव अ टोटल पे आउट ऑफ 2,60,000 crore rupees. द एनुअल खरीफ प्रोक्योरमेंट फॉर दिस ईयर विल बी 824 लाख मेट्रिक टन.
2: खरीफ प्रोक्योरमेंट होगा 824 लाख मेट्रिक टन.
1: Mr. Vaishnav added that the MSP amount paid to 14 kharif crop growing farmers during the period 2014-15 to 2025-26 was 18.99 lakh crore rupees against the payment of 4.75 lakh crore rupees during the period 2004-5 to 2013-14.

0: ಪ್ರಸ್ತುತಿ ಓಎಲ್ ನಾಗಭೂಷಣ ಸ್ವಾಮಿ.
1: ಸಂಘ ಸಂಗಡ ಇಂದು ಮೋಳಿಗೆ ಮಾರಯ್ಯನವರ ವಚನವನ್ನು ನೋಡೋಣ. ಮೋಳಿಗೆ ಎಂದರೆ ಕಟ್ಟಿಗೆಯ ಹೊರೆ ಎಂಬ ವಿವರಣೆ ದೊರೆಯುತ್ತದೆ. ಮಾರಯ್ಯನವರ 820 ವಚನಗಳು ದೊರೆತಿವೆ. ನಿಷ್ಕಳಂಕ ಮಲ್ಲಿಕಾರ್ಜುನ ಎಂಬುದು ಅವರ ಅಂಕಿತ. ಮಾರಯ್ಯನವರು ಕಲ್ಯಾಣಕ್ಕೆ ವಲಸೆ ಬಂದ ಕಾಶ್ಮೀರ ಪ್ರಾಂತ್ಯದ ಅರಸರೆಂಬ ಐತಿಹ್ಯ ಇದೆ. ಅವರ ಹೆಸರು ಮತ್ತು ಅರಸುತನ ಕುರಿತ ಶಾಸನಾಧಾರಗಳು ಇದ್ದಂತಿಲ್ಲ. ಕನ್ನಡದ ವಾಕ್ಯರಚನೆ ವಿಶಿಷ್ಟ ಬಳಕೆಯನ್ನು ಇವರ ವಚನಗಳಲ್ಲಿ ಕಾಣಬಹುದು. ಅವರ ವಚನ ಹೀಗಿದೆ. ಒಂದು, ಆನೆ ಕುದುರೆ ಭಂಡಾರವಿದ್ದಡೇನೋ, ತಾನುಂಬುದು ಪಡಿಯಕ್ಕಿ, ಒಂದಾವಿನ ಹಾಲು, ಮಲಗುವುದು ಅರ್ಧ ಮಂಚ, ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ, ಒಡಲು ಭೂಮಿಯ ಸಂಘ, ಒಡವೆ ತಾನೇ ನಪ್ಪುದೋ, ಕೈವಿಡಿದ ಮಡದಿ ಪರರ ಸಂಘ, ಪ್ರಾಣ ವಾಯುವಿನ ಸಂಘ, ಸಾವಿಂಗೆ ಸಂಗಡವಾರೂ ಇಲ್ಲ ಕಾಣ ನಿಷ್ಕಳಂಕ ಮಲ್ಲಿಕಾರ್ಜುನ. ಆನೆ ಕುದುರೆ ಭಂಡಾರ ಇದ್ದರೇನು, ಉಣ್ಣುವುದು ಪಡಿ ಅಕ್ಕಿ, ಅಂದರೆ ಅಳತೆ ಮಾಡಿದ ಪ್ರಮಾಣದಷ್ಟು ಅಕ್ಕಿ, ಕುಡಿಯುವುದು ಒಂದು ಹಸುವಿನ ಹಾಲು, ಮಲಗುವುದು ಅರ್ಧ ಮಂಚ, ಇವೆಲ್ಲವೂ ಹುರುಳಿರದ ಅರ್ಥವಿರದ ಸಂಪತ್ತು. ದೇಹವೇ ಮಣ್ಣಾಗುವಾಗ ಒಡವೆ ಏನಾಗುತ್ತದೆ? ಮೈ ಮಣ್ಣಾದ ಮೇಲೆ ಹೆಂಡತಿ ಬೇರೆಯವರ ಸಂಗಡ ಬೇರೆಯವರ ಆಶ್ರಯದಲ್ಲಿ ಇರಬೇಕು. ಉಸಿರು ಗಾಳಿಯ ಸಂಗಡ ಹೋಗುವಾಗ ಸಾವಿನಲ್ಲಿ ನಮ್ಮ ಜೊತೆಗೆ ಯಾರೂ ಇರುವುದಿಲ್ಲ. ಆನೆ ಕುದುರೆ ಭಂಡಾರ ಅನ್ನುವುದರ ಬದಲು ಕಾರು ಬೈಕು ಆರಂಗೆ ಸಂಬಳ ಎಂದುಕೊಳ್ಳೋಣ. ಆಗ ಈ ವಚನ ನಮ್ಮ ಕಾಲದ ಬಗ್ಗೆ ವ್ಯಾಖ್ಯಾನ ಮಾಡುತ್ತಿರುವಂತೆ ಅನ್ನಿಸುತ್ತದಲ್ಲವೇ? ಅಷ್ಟೆಲ್ಲ ಇದ್ದರೂ ತಿನ್ನುವುದು ಮಾತ್ರ ಹೊಟ್ಟೆ ಹಿಡಿಯುವಷ್ಟೇ, ಒಂದಳತೆ ಅನ್ನ. ನನಗೆ ಸುಖ ಕೊಡುವ ಜೀವಿಯೊಡನೆ ಅರ್ಧ ಮಂಚ ಹಂಚಿಕೊಳ್ಳಬೇಕು. ಹಂಚಿಕೊಂಡರೂ ಇಬ್ಬರೂ ಸ್ವಂತದ ಸುಖವನ್ನೇ ಅಪೇಕ್ಷಿಸುತ್ತಾ ಸುಖ ಸಿಕ್ಕಿದ್ದು ಭ್ರಮೆಯೇ ಆಗಬಹುದು. ಸುಖದ ಸಾಧನ ಅಂದುಕೊಂಡಿರುವ ದೇಹವು ಭೂಮಿಯ ಪಾಲಾಗುತ್ತದೆ. ಜೀವಿಸಿದ್ದೇನೆ ಎನ್ನುವುದಕ್ಕೆ ಗುರುತಾಗಿ ಆಡುತ್ತಿರುವ ಉಸಿರು ಗಾಳಿಯ ಪಾಲು. ನನ್ನವಳೆಂದು ಭಾವಿಸಿದ್ದ ಹೆಂಡತಿಯೋ ಗಂಡನೋ ನನ್ನ ನಂತರ ಬೇರೆಯವರ ಪಾಲಾಗಬಹುದು. ಹಾಗಿದ್ದರೆ ನನ್ನ ಜೊತೆಗೆ ಯಾರಿದ್ದಾರೆ? ಏನಿದೆ? ಸಾವು ಒಂದೇ. ಮನುಷ್ಯರನ್ನು ಕಾಡುವ ಏಕಾಂಗಿತನ ಆಧುನಿಕ ಕಾಲದ್ದು ಅಲ್ಲ, ಅದು ಎಲ್ಲ ಕಾಲರ ಎಲ್ಲ ಮನುಷ್ಯರ ಬದುಕಿನ ಸತ್ಯ. ಇದು ಹತಾಶೆಯ ಮಾತಾಗಿ, ಅಗಾಧ ಒಂಟಿತನದ ಮಾತಾಗಿ ಕೇಳುತ್ತದೆ. ಸಂಘ ಮತ್ತು ಸಂಗಡ ಎಂಬ ಪದಗಳನ್ನು ಜೊತೆ ಜೊತೆಗೆ ಬಳಸುವುದನ್ನು ನೋಡಿ. ಭೂಮಿಯ ಸಂಘ, ಪರರ ಸಂಘ, ವಾಯುವಿನ ಸಂಘ, ಸಾವಿಗೆ ಸಂಗಡವಿಲ್ಲ ಎಂಬುದನ್ನು ಗಮನಿಸಿ. ಸಂಘವೂ ಕ್ಷಣಿಕ, ಕಲ್ಪಿತ ಮತ್ತು ಒಂಟಿತನ ಸತ್ಯ ಎಂಬುದನ್ನು ನುಡಿಗೊಳಿಸುವ ಚಾತುರ್ಯವೂ ಗಮನ ಸೆಳೆಯುತ್ತದೆ. ಈ ವಚನದ ಅಂಕಿತದ ಭಾಗವಾಗಿರುವ ನಿಷ್ಕಳಂಕ ಎಂಬ ಮಾತು ಕೂಡ ಈ ವಚನದಲ್ಲಿ ಅರ್ಥಪೂರ್ಣ. ವಸ್ತುಗಳು ನನ್ನವೆಂಬ ಮೋಹವೋ ಭ್ರಮೆಯೋ ನಂಬಿಕೆಯೋ ಇದೆಯಲ್ಲ, ಅದೇ ಕಳಂಕಕ್ಕೆ ಕಾರಣ. ಯಾವುದು ನನ್ನದಲ್ಲ ಅನ್ನುವ ನಿಲುವು ಗಟ್ಟಿಯಾದರೆ ಮನಸ್ಸು ಭಾವಗಳು ಕಳಂಕರಹಿತವಾಗುತ್ತವೆ ಅನ್ನುವ ಅರ್ಥದ ಜಾಡು ಹೊಳೆಯುತ್ತದೆ. ಇಂಥದೇ ಧೋರಣೆಯ ಮಾತನ್ನು ಜೇಡ್ರದಾಸಿಮಯ್ಯ ಮತ್ತು ಬಸವಣ್ಣನವರ ವಚನಗಳಲ್ಲೂ ಕಾಣಬಹುದು. ಇಳೆ ನಿಮ್ಮದಾನ, ಬೆಳೆ ನಿಮ್ಮದಾನ, ಸುಳಿದು ಸೂಸುವ ವಾಯು ನಿಮ್ಮದಾನ ಎಂದು ಆರಂಭವಾಗುವ ದಾಸಿಮಯ್ಯನವರ ವಚನ, ಹೊನ್ನಿನೊಳಗೆ ಒಂದೊರೆಯ ಮತ್ತು ಊರ ಸೀರೆಗೆ ಎಂದು ಆರಂಭವಾಗುವ ಬಸವ ವಚನಗಳು ಇದೇ ಭಾವದ ಸಮೀಪದಲ್ಲಿ ಸುಳಿದಾಡುತ್ತವೆ.
0: ವಚನ ಬಾನುಲಿ ಆಯ್ದ ವಚನ ವಿಶ್ಲೇಷಣೆ ಕೇಳಿದಿರಿ.

0: ಗಮನಿಸಿ, ನಾಳೆ ಬೆಳಿಗ್ಗೆ 6:35 ದೈಹಿಕ ದೀಕ್ಷೆ, ಅರಿವಿನಿಂದ ಆರೋಗ್ಯದೆಡೆಗೆ ಬಾನುಲಿ ಸರಣಿ ಪ್ರಸಾರವಾಗಲಿದೆ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಕುಲದೀಪ್ ಎನ್. ಗಮನಿಸಿ, ಈ ಕಾರ್ಯಕ್ರಮದ ಮರುಪ್ರಸಾರ ನಾಳೆ ಸಂಜೆ 6:10. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 6:15.
1: Empower your ambitions with quality education.
2: At JSS AHER, deemed to be university accredited A++ by NAC, admissions are open for BSc in psychology, biochemistry, statistics and data analytics, computational biology and bioinformatics. Visit JSS deemed to be university, SS Nagara, Banni Mantapa, Mysuru. Call 9980841859.
0: ಗಮನಿಸಿ, ನಾಳೆ ಸಂಜೆ 6:50 ಕೃಷಿರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ, ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸುಸ್ಥಿರ ಬೇಸಾಯ ಕುರಿತ ಬಾನುಲಿ ಸರಣಿಯಲ್ಲಿ ತಾಳೆ ಬೆಳೆ ವಿಸ್ತರಣೆಗೆ ಅವಕಾಶಗಳು ಮತ್ತು ತೋಟಗಾರಿಕಾ ಇಲಾಖೆಯ ಸವಲತ್ತುಗಳನ್ನು ಕುರಿತು ಸಂವಾದವಿದೆ. ಭಾಗವಹಿಸುತ್ತಾರೆ ಟಿ ನರಸೀಪುರ ತಾಲೂಕು ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಎಂ ಶಾಂತಾ ಹಾಗೂ ಟಿ ನರಸೀಪುರ ತಾಲೂಕು ಸೋಸಲೆ ಹೋಬಳಿ ಕಳ್ಳೀಪುರ ಗ್ರಾಮದ ಮಹದೇವಸ್ವಾಮಿ ಕೆಎಸ್. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ. ಯುವವಾಣಿ ಕಾರ್ಯಕ್ರಮದಲ್ಲಿ ನಾಳೆ ರಾತ್ರಿ 8:00 ಹಲೋ ಯುವವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ.

0: ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಕುರಿತ ರಸಪ್ರಶ್ನೆ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ನಿವೇದಿತಾ ಹೆಚ್. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿ ಕೃಷ್ಣನ್ ಅವರ ಹಾಡುಗಾರಿಕೆ, 10:00 ನಾಟಕ ತಪ್ಪಿಸಿಕೊಂಡವರು, ರಚನೆ ಹೆಚ್.ಎನ್. ದ್ವಾರಕಾನಾಥ್, ನಿರ್ಮಾಣ ಶಿವಶಂಕರ್ ಕಣಾಜನವರ, 10:30 ಸವಿನೆನಪು ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಇದೇ 14 ಗುರುವಾರ ಸಂಜೆ 4:30 ರಸಮಂಜರಿ, ಮೌಕ್ತಿಕ ಮಂಜರಿ, ಸಂಸ್ಕೃತ ಸಾಹಿತ್ಯದಲ್ಲಿ ಮುಕ್ತಕಗಳು, ಸಂಸ್ಕೃತ ಸಾಹಿತ್ಯ ಸಂಚಿಕೆಯ ಮೊದಲ ಭಾಗ ಪ್ರಸಾರವಾಗಲಿದೆ.
2: ಇಂದ್ರಂ ಮಿತ್ರಂ ವರುಣಮಗ್ನಿವಾಫುರ್ ಅಥೋ ದಿವ್ಯಸ್ಸ ಸುಪರ್ಣೋ ಗರುತ್ವಾನ್ ಏಕಂ ಸದ್ವಿಪ್ರಾ ಬಹುಧಾ ವದಂತಿ ಅಗ್ನಿಂ ಯಮಂ ಮಾತರಿಶ್ವಾನಮಾಹು.
1: ಪಾಲ್ಗೊಳ್ಳುವವರು ಹಿರಿಯ ವಿದ್ವಾಂಸರಾದ ಡಾಕ್ಟರ್ ಎಚ್ ವಿ ನಾಗರಾಜರಾವ್.
2: ಜನಗಳು ಒಂದೇ ಸತ್ಯವನ್ನ ನಾನಾ ರೀತಿಯಾಗಿ ಹೇಳ್ತಾರೆ. ಅದಕ್ಕೋಸ್ಕರವೇ ಭಗವಂತ ಒಬ್ಬನೇ ಇದ್ರೂ ಕೂಡ ಅವನನ್ನ ಇಂದ್ರ, ಮಿತ್ರ, ವರುಣ, ಅಗ್ನಿ, ಸುಪರ್ಣ, ಗರುತ್ಮಾನ್ ಈ ರೀತಿಯಾಗಿ ಹೇಳ್ತಾರೆ.
1: ನೆನಪಿಡಿ, ರಸಮಂಜರಿ ಸಂಸ್ಕೃತ ಸಾಹಿತ್ಯ ಕಾರ್ಯಕ್ರಮ ಇದೇ 14 ಗುರುವಾರ ಸಂಜೆ 4:30 ಹಾಗೂ 15 ಶುಕ್ರವಾರ ರಾತ್ರಿ 8:00 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ.

ಕೇಳುಗರೆ, ಈ ಸಂಜೆ ಪ್ರಸಾರವಾಗುವ ಕೃಷಿರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳನ್ನು ಕುರಿತ ಬಾನುಲಿ ಸರಣಿಯಿದೆ. ಭಾರತೀಯ ರೇಷ್ಮೆ ಉದ್ಯಮದ ಅಭಿವೃದ್ಧಿಯಲ್ಲಿ ದ್ವಿತಳಿ ರೇಷ್ಮೆ ಕೃಷಿಯ ಪಾತ್ರ, ಈ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ಹಿರಿಯ ವಿಜ್ಞಾನಿ ಡಾಕ್ಟರ್ ದಯಾನಂದ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ರಾತ್ರಿ 8 ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಹಿರಣ್ಮಯಿ ಎಸ್ ಅವರ ಗಾಯನವಿದೆ. ರಾತ್ರಿ 9:30ಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕ್ರೀಡಾಲೋಕ, ಅಂತಾರಾಷ್ಟ್ರೀಯ ಮಟ್ಟದ ಸೈಲಿಂಗ್ ಮತ್ತು ಡ್ರ್ಯಾಗನ್ ಬೋಟ್ ಆಟಗಾರ್ತಿ ಸಮನ್ವಿ ಹಾಗೂ ಅವರ ಪೋಷಕರಾದ ಅಶ್ವಿನಿ ಅವರೊಂದಿಗೆ ಸಂದರ್ಶನ. 10 ಗಂಟೆಗೆ ಹಳ್ಳಿ ಹಾಡು, ಭಾಗವಹಿಸುತ್ತಾರೆ ಮೈಸೂರಿನ ಸುರಭಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗುತ್ತಲಿದೆ 6:20. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತ ವಾರ್ತೆಗಳು.

0: 37,500 करोड़ रुपीस का आउटले इस स्कीम के लिए रखा गया है और करीब 3 लाख करोड़ का इन्वेस्टमेंट होगा इसमें टोटल और 75 मिलियन टन कोल को इसमें गैसिफाई करने के लिए प्रोजेक्ट्स लगेंगे।
1: तमिलनाडु राज्ये सी जोसेफ विजयस्य नेतृत्वे तमिलगा वेट्रिकजघम दलस्य सर्वकारेण तमिलनाडु विधानसभायां बहुमत परीक्षणं विजितम्। चतुश्चत्वारिंशोत्तरैकशत विधायकाः पक्षे मतदानं कृत्वा सभायां स्पष्टं बहुमतं प्रदर्शितवन्तः। अत्रांतरे द्वाविंशति विधायकाः विश्वासप्रस्तावस्य विरुद्धं मतदानं कृतवन्तः। कार्याचरणावधौ प्रमुखः विपक्षदलं डीएमके विधानसभा सदनात् बहिरागच्छत्। सद्यैव समाप्तेः विधानसभा निर्वाचने तस्य दलेन केवलं अष्टोत्तरैकशतासनानि प्राप्तानि आसन्। तमिलनाडोः राज्यपालेन राजेन्द्र विश्वनाथ आर्लेकरवर्येण विजयाय सदने बहुमतं साधयितुम् आज्ञापितमासीत्। अखिल भारतीय राष्ट्रीय कांग्रेस दलस्य नेता एन रंगासामी अद्य पुदुचेरी राज्यस्य मुख्यमंत्री रूपेण पंचमं वारं शपथ ग्रहणं कृतवान्। लोकनिवासे आयोजिते समारोहे पुदुचेरी नगरस्य उपराज्यपालः के कैलासनाथन वर्यः पदस्य गोपनीयतायाः च शपथ ग्रहणं कारितवान्। दलस्य मल्लादी कृष्णरावः भाजपेति दलस्य एन नमशिवायं च अस्मिन् समारोहे मंत्रीरूपेण शपथं स्वीकृतवन्तः। भारत ऋतु विभागेन अद्य राजस्थान राज्ये उष्णतरंगस्य कृते रेड अलर्ट इति रक्तवर्णीया संचेतनायाः सूचना प्रसारिता। गुजरात राज्ये महाराष्ट्रे पश्चिम मध्य प्रदेशे च श्वः यावत् उष्णतरंगस्य स्थितिः भवितुम् अर्हति। अपि च अद्य हिमाचल प्रदेशे उत्तराखण्डे च ओलावृष्ट्या सह वर्षायाः संभावना विद्यते। अद्य दिल्ली चंडीगढ़ हरियाणा जम्मू कश्मीर उत्तर प्रदेश झारखंड पंजाब इत्येतेषु प्रदेशेषु विद्युत सहित वृष्टिः तीव्रवायुवेगः च भविष्यति इति भारत ऋतु विभागेन पूर्वानुमानितम्। केन्द्रीय माध्यमिक शिक्षा परिषदा द्वादशी कक्षायाः परीक्षा परिणामाः प्रसारिताः। छात्राः आधिकारिक वेबसाइट डिजिलॉकर इत्यत्र उमंग ऐप इत्यत्र च स्वानुक्रमान् प्रविश्य परिणामं द्रष्टुं शक्नुवन्ति। अस्मिन् वर्षे केन्द्रीय माध्यमिक शिक्षा परिषदा द्वादशी कक्षायाः फरवरी मासस्य 17 दिनांकतः अप्रैल मासस्य 10 दिनांक पर्यन्तं लक्ष्योपलक्ष्य छात्राणां कृते परीक्षा आयोजिता। अन्ते मुख्यवार्ताः पुनः एकवारम्। पश्चिमेशिया संघर्षेण उद्भूतस्य वैश्विक ऊर्जा संकटकालस्य मध्ये प्रधानमन्त्रिणः नरेन्द्र मोदिना आवाहनस्य अनन्तरं केन्द्र राज्ययोः ईंधन संरक्षणस्य उपायाः तीव्राः जाताः। केन्द्रीय मंत्रिमण्डलेन चतुर्दश खरीफेति ग्रैष्मिक सस्यानां न्यूनतम समर्थन मूल्यं स्वीकृतम्। तमिलनाडु राज्ये सी जोसेफ विजयस्य नेतृत्वे टीवी के सर्वकारेण सहज बहुमतेन सक्षी परीक्षणं विजितम् इति वार्ताः।
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ರಸವಾರ್ತೆ, ಬರೆದವರು ವಿಜಯಪುರದ ಕಟ್ಟೇಗುರುರಾಜ್, ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಪ್ರಿಯ ಶ್ರೋತೃಗಳೇ, ನಮ್ಮ ಪೂರ್ವಜರು ಮಾಡಿರೋ ಪ್ರಯೋಗಗಳ ಮುಂದೆ ನಮ್ಮ ತಂತ್ರಜ್ಞಾನವೂ ಡಮ್ಮಿಯನ್ನೇ. ಅವ್ರು ಮಾಡಿಬಿಟ್ಟಿದ್ದನ್ನ ಈಗ ನಾವು ಹೊಸ ಅನ್ವೇಷಣೆ ಅನ್ನೋ ರೀತಿ ಬೀಗ್ತಾ ಇದ್ದೀವಿ. ತೆಲಂಗಾಣದ ಮುಲುಗು ಜಿಲ್ಲೆಯಲ್ಲಿರೋ ರುದ್ರ ದೇವಾಲಯವೇ ಇದಕ್ಕೆಲ್ಲ ಸಾಕ್ಷಿ. ಈ ದೇವಾಲಯದ ಆವರಣದ ಒಂದು ಕಡೆ ಇಟ್ಟಿಗೆ ಹೇಗೆ ತೇಲುತ್ತೆ ಅನ್ನೋದನ್ನ ತೋರಿಸ್ತಾರೆ. ನೀರಿಗೆ ಹಾಕಿದ ಇಟ್ಟಿಗೆ ಸ್ಪಾಂಜ್ ರೀತಿ ತೇಲುತ್ತಲೇ ಇರುತ್ತೆ. ಇಂಥ ಇಟ್ಟಿಗೆನ ಬಳಸ್ಕೊಂಡೇ ನಮ್ಮ ಪೂರ್ವಿಕರು ಈ ದೇವಾಲಯದ ಗೋಪುರ ನಿರ್ಮಾಣ ಮಾಡಿರೋದಂತೆ. ಅದು ಯಾವಾಗ? ಕ್ರಿಸ್ತ ಶಕ 1213. ಕಾಕತೀಯ ದೊರೆ ಗಣಪತಿ ದೇವ ಅಂತ ಇದ್ದ. ಆತನ ಸೇನಾಪತಿ ರೇಚರ್ಲ ರುದ್ರನು ಈ ಅಪ್ರತಿಮ ದೇವಾಲಯ ನಿರ್ಮಾಣ ಮಾಡಿದ್ದಾನೆ. ಈ ದೇವಾಲಯದ ಗೋಪುರ ಕಂಬಗಳ ಮೇಲಿನ ಭಾರ ಕಡಿಮೆ ಮಾಡೋಕೆ ಅಂತಲಿ ಈ ಟೆಕ್ನಿಕ್ ಬಳಸಿದ್ದಾರೆ. ಇಟ್ಟಿಗೆ ತೇಲುವ ಗುಟ್ಟನ್ನು ಈಗ ನಮ್ಮ ಹಿರಿಯ ಸಂಶೋಧಕರಾದ ಸೂರ್ಯನಾರಾಯಣ ಮೂರ್ತಿ ಅವರು ಹುಡುಕಾಡ್ಬಿಟ್ಟಿದ್ದಾರೆ. ಇಟ್ಟಿಗೆನ ಜೇಡಿ ಮಣ್ಣಿನ ಜೊತೆಗೆ ಸಾವಯವ ವಸ್ತುಗಳು, ಮರದ ಅಥವಾ ಭತ್ತದ ಹೊಟ್ಟನ ಬೆರೆಸಿ ಸುಟ್ಟು ತಯಾರಿಸಿದ್ದಾರೆ. ಅದಕ್ಕೆ ಈ ಇಟ್ಟಿಗೆಗಳು ನೀರಿಗಿಂತಲೂ ಹಗುರಾತಿ ಹಗುರುವಂತೆ. ಇನ್ನೊಂದು ವಿಚಾರ ಅಂದ್ರೆ ದೇವಾಲಯಕ್ಕೆ ಹಾಕಿರೋ ಪಾಯ ಕೂಡ ಭೂಕಂಪ ನಿರೋಧಕವಂತೆ. ಬೆರಗಾಗೋ ಇನ್ನೊಂದು ವಿಚಾರ ಅಂದ್ರೆ ಈ ಇಂಡೋನೇಷ್ಯಾದವರು ಬಿದಿರಲ್ಲಿ ರಸ್ತೆ ನಿರ್ಮಾಣ ಮಾಡಿರೋದು. ಅದರಲ್ಲೇನು ವಿಶೇಷ? ನಮ್ಮಲ್ಲಿ ಸಂಕಗಳನ್ನ ಇದರಲ್ಲೇ ತಾನೇ ಕಟ್ಟೋದು ಅಂತೆಲ್ಲ ಕೇಳಬೇಡಿ. ಇದು ಬರೀ ರಸ್ತೆ ಅಲ್ಲ, ಬಿದಿರ ಹೈವೇನೆ. ಸೆಮರಾಂಗ್ ಡೆಮಾಕ್ ಸಮುದ್ರದ ಮೇಲೆ 15 ಕಿಲೋಮೀಟರ್ ಹೆದ್ದಾರಿ ಬಿದಿರಿಂದಲೇ ಎದ್ದು ನಿಂತಿದೆ. ಇದಕ್ಕಾಗಿ 1 ಕೋಟಿಯಷ್ಟು ಬಿದಿರ ಬೊಂಬುಗಳನ್ನು ಬಳಸಿದ್ದಾರೆ. ತಳಗಡೆ ಸಂಪೂರ್ಣ ಕೆಸರು ಕೆಸರು. ಈ ಕೆಸರ ಮುಂದೆ ಟಾರು ಸಿಮೆಂಟ್ನ ಆಟ ನಡೆಯೋಲ್ಲ. ಹಾಗಾದ್ರೆ ಬಿದಿರು ಕೊಳೆತು ನಾರುಲ್ವಾ ಅಂತ ಡೌಟಿನ ಅಲೆ ನಿಮ್ಗೆ ಎದ್ದೇಳಬಹುದು. ಬಿದಿರು 100 ವರ್ಷ ಬದುಕುತ್ತೆ. ಅದು ಹೇಗಂದ್ರೆ ಕೆಸರು ತಳಭಾಗದಲ್ಲಿ ಗಾಳಿನೇ ಆಡಲ್ಲ. ಆಮ್ಲಜನಕ ಇಲ್ಲದೇ ಇದ್ರೆ ಬ್ಯಾಕ್ಟೀರಿಯಾ ಬೆಳೆಯೋಲ್ಲ. ಮುಖ್ಯವಾಗಿ ಬಿದಿರ ಮೇಲೆ ಸಿಲಿಕಾ ಅನ್ನೋ ಹೊರಪದ್ರ ಇದೆ. ಇದರಿಂದ ಉಪ್ಪು ನೀರು ಬಿದಿರು ಮೈ ಮೇಲೆ ಬಿದ್ದರೂ ಕಮಕ್ ಕಿಮಕ್ ಅನ್ನಲ್ಲ. ಜೊತೆಗೆ ಇದು ನೀರು ಗಾಳಿನ ತಡೆಯುತ್ತೆ. ರಸ್ತೆ ನಿರ್ಮಾಣ ಮಾಡೋ ಚಾಪೆಗಳಿಗೆ ಟ್ರೀಟ್ಮೆಂಟ್ ಬೇರೆ ಮಾಡ್ತಾರೆ. 17 ಲೇಯರ್ ಚಾಪೆ ಇದು. ಇದರ ಮೇಲೆ ಭಾರ ಬಿದ್ದರೆ ಸಮಾನವಾಗಿ ಹಂಚಿಕೆ ಮಾಡುತ್ತೆ. ಅಷ್ಟು ಗಟ್ಟಿ. ಬಿದ್ರ ಹೈವೇನಲ್ಲಿ 40 ಟನ್ ಲಾರಿ ಕೂಡ ಇಲ್ಲಿ ಆರಾಮಾಗಿ 120 ಕಿಲೋಮೀಟರ್ ವೇಗದಲ್ಲಿ ಓಡಾಡಬಹುದಂತೆ. ಆಸ್ಟ್ರೇಲಿಯಾದ ಮಾರ್ಟಿನ್ ಹೇಡನ್ ಅನ್ನೋ ಪ್ರವಾಸಿಗರು ಓಡಾಡೋಕೆ ಇಂಡಿಯನ್ ಆಟೋ ಬಳಸ್ತಾ ಇರೋದೇ ಇಲ್ಲಿ ಘನ ರೋಚಕ. ಭಾರತದಲ್ಲಿ ಸುತ್ತಾಡೋಕೆ ಬಂದವರು ಹೀಗೆ ಬಂದ್ ಹಾಗೆ ಹೋಗ್ತಾರೆ. ಫ್ಲೈಟು ಮೆಟ್ರೋ ರೈಲ್ಗಳಲ್ಲಿ ಓಡಾಡಿ ಬಂದ್ ಕೆಲಸ ಮುಗಿಸ್ಕೊಳ್ತಾರೆ. ಆದರೆ ಈ ಆಸ್ಟ್ರೇಲಿಯಾದ ಜಾಯಿಂಟ್ ಟ್ರಾವೆಲರ್ಸ್ ಕೊಚ್ಚಿಗೆ ಬಂದವರೇ ಬಸ್ಸು ಟ್ಯಾಕ್ಸಿ ಹತ್ತದೆ ನೇರವಾಗಿ ಆಟೋ ಹಿಡಿದ್ರು. ಇದೇ ಆಟೋದಲ್ಲಿ ಕೂತು ಹಳ್ಳಿ ಹಳ್ಳಿ ಅನ್ವೇಷಣೆಗೆ ಇಳಿದು ಬಿಟ್ಟಿದ್ದಾರೆ. ಇವರ ಪಾಲಿಗೆ ಆಟೋನೇ ಮನೆ, ಆಟೋನೇ ಆಫೀಸು, ಆಟೋನೇ ಫ್ಲೈಟು. ಇದಕ್ಕೆ ಹೇಗೆ ಬೇಕೋ ಹಾಗೆ ಮಾಡಿಫೈ ಕೂಡ ಮಾಡಿಕೊಂಡಿದ್ದಾರೆ. ನೀವ್ಯಾಕೆ ಹೀಗೆ ಮಾಡಿದ್ರಿ ಅಂದರೆ ಈ ಸ್ಲೋ ಟ್ರಾವೆಲಿಂಗ್ ಈಸ್ ಬೆಸ್ಟ್ ಟ್ರಾವೆಲಿಂಗ್ ಅಂತಾರೆ. ದಿನಕ್ಕೆ 100 ಕಿಲೋಮೀಟರ್ ಡ್ರೈವ್ ಮಾಡೋ ಇವರು ಹೆದ್ದಾರಿಗೆ ಕಾಲೇ ಇಟ್ಟಿಲ್ಲ. ಬದಲಿಗೆ ಹಳ್ಳಿಗಳ ಮೇಲೆ ಗ್ರಾಮಾಂತರ ಸಾರಿಗೆ ಥರ ಓಡಾಡ್ತಾ ಇದ್ದಾರಂತೆ. ಇವರ ಪ್ಲಾನ್ ಇರೋದು ಪಶ್ಚಿಮ ಕರಾವಳಿಯಿಂದ ಪೂರ್ವ ಕರಾವಳಿ ತನಕ ಆಟೋದಲ್ಲೇ ಓಡಾಡಬೇಕು ಅಂತ. ಕೊಚ್ಚಿಯಿಂದ ಜೈಸಲ್ಮೇರ್ವರೆಗೆ ಸುಮಾರು 5,000 ಕಿಲೋಮೀಟರ್ ಆಗ್ಬೋದು. ಮಧ್ಯೆ ಮಧ್ಯೆ ಸಿಗೋ ಹಳ್ಳಿಗಳು, ಅಲ್ಲಿನ ಊಟ ಆಟ ಸಂಸ್ಕೃತಿ ಜೊತೆ ಬೆರೆಯೋದು ಇವ್ರ ಗುರಿ. ಇವರನ್ನ ನೋಡಿದವರು ಭಲೇ ಹುಚ್ಚರು ಅಂತ ಅಂದಿದ್ದು ಸುಳ್ಳಲ್ಲ. ಹಾಗಂತ ಇವರೇನು ಬೆಪ್ಪರಂತೂ ಅಲ್ವೇ ಅಲ್ಲ. ಮೊನ್ನೆ ಹಂಗೇರಿಯ ಪ್ರಧಾನಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಒಂದು ಮಜಾ ನಡೀತು. ಇದ್ದಕ್ಕಿದ್ದಂತೆ ಜೊತೆಗಿದ್ದ ಜೋಲ್ಟ್ ಹೆಗಡೆಸ್ ಅನ್ನೋ ರಾಜಕಾರಣಿ ಡ್ಯಾನ್ಸೇ ಮೈ ಮೇಲ್ ಬಂದವರಂತೆ ಕುಣಿದಾಡಿದ್ರು. ಇವರನ್ನ ನೋಡ್ ನೋಡುತ್ತಲೇ ಪ್ರಮಾಣ ವಚನ ಸ್ವೀಕಾರಕ್ಕೆ ಬಂದಿದ್ದ ಇನ್ನಿತರರು ಮೈ ಮೇಲೆ ಡ್ಯಾನ್ಸನ್ನು ಆಹ್ವಾನಿಸ್ಕೊಂಡು ಹೆಜ್ಜೆ ಹಾಕೋಕೆ ಶುರು ಮಾಡಿದ್ರು. ಹೆಗಡೆಸ್ ಮೈ ಮರೆತರು. ಟೈ ಕೋಟು ಬೂಟಲ್ಲೇ ಎದೆಯನ್ನ ಏರ್ ಗಿಟಾರ್ ಆಗಿಸ್ಕೊಂಡು ಭಲ್ಲೇ ಸ್ಟೆಪ್ ಹಾಕಿದ್ರು. ಸಂಸತ್ತಿನ ಮೆಟ್ಟಿಲುಗಳು ಕೂಡ ಇವರ ಡ್ಯಾನ್ಸಿಗೆ ತಲೆ ಆಡಿಸಿದ್ವು. ಹಂಗಾಗಿ ಹೆಗಡೆಸ್ ಈಗ ಡ್ಯಾನ್ಸಿಂಗ್ ಪೊಲಿಟೀಷಿಯನ್. ಚುನಾವಣಾ ರ್ಯಾಲಿಗಳಲ್ಲಿ ಇವರ ಡ್ಯಾನ್ಸೇ ಆಕರ್ಷಣೆ. ವೃತ್ತಿಯಲ್ಲಿ ಇವರು ವೈದ್ಯರು, 56 ವರ್ಷ ವಯಸ್ಸು. ಆದರೂ ಏಜ್ ಮೀರಿದ ಡ್ಯಾನ್ಸ್ ಇವರದ್ದು ಅಂತ ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಇಲ್ಲಿಯವರೆಗೆ ರಸವಾರ್ತೆ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
4: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 6:35.
5: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
6: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
7: ಶೇಪ್ ಅ ಸಕ್ಸಸ್ಫುಲ್ ಕರಿಯರ್ ವಿತ್

0: ಬೆಂಗಳೂರಿನಲ್ಲಿ ಭೂ ಗ್ಯಾರಂಟಿ ಯೋಜನೆಯಡಿ ನನ್ನ ಖಾತಾ ನನ್ನ ಹಕ್ಕು ಅಭಿಯಾನ. ಪರಿಶಿಷ್ಟರ ಮೀಸಲಾತಿ ಪ್ರಮಾಣ ಹೆಚ್ಚಿಸುವಂತೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆಗ್ರಹ. ರಾಜ್ಯದ ಹಲವೆಡೆ ಇಂದು ಗುಡುಗು ಮಿಂಚು ಬಿರುಗಾಳಿ ಸಹಿತ ಮಳೆ, ಹವಾಮಾನ ಇಲಾಖೆ ಎಚ್ಚರಿಕೆ. ವಾರ್ತೆಗಳ ವಿವರ. 2026-27 ಮಾರುಕಟ್ಟೆ ಋತುವಿನಲ್ಲಿ 14 ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಿದೆ. ಈ ಋತುವಿನಲ್ಲಿ ಅಂದಾಜು 824,00,000 ಮೆಟ್ರಿಕ್ ಟನ್ ಬೆಳೆಗಳನ್ನು ಖರೀದಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್, ರೈತರಿಗೆ ಅಂದಾಜು 260,00,000 ರೂಪಾಯಿ ಪಾವತಿ ಮಾಡಲಾಗುತ್ತದೆ. ಈ ಋತುವಿನಲ್ಲಿ ಅಂದಾಜು 824,00,000 ಮೆಟ್ರಿಕ್ ಟನ್ ಬೆಳೆಗಳನ್ನು ಖರೀದಿ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಸೂರ್ಯಕಾಂತಿ ಬೀಜವು ಕ್ವಿಂಟಾಲ್ಗೆ 622 ರೂಪಾಯಿ ಹೆಚ್ಚಳ ಕಂಡಿದ್ದು, ಕನಿಷ್ಠ ಬೆಂಬಲ ಬೆಲೆ 8,343 ರೂಪಾಯಿ ತಲುಪಿದೆ. ಹತ್ತಿ ಕ್ವಿಂಟಾಲ್ಗೆ 557 ರೂಪಾಯಿ ಮತ್ತು ಎಳ್ಳಿಗೆ ಕ್ವಿಂಟಾಲ್ಗೆ 500 ರೂಪಾಯಿಗಳ ಹೆಚ್ಚಳವನ್ನು ಶಿಫಾರಸು ಮಾಡಲಾಗಿದೆ. ಎ ದರ್ಜೆಯ ಭತ್ತಕ್ಕೆ ಕ್ವಿಂಟಾಲ್ಗೆ 2,461 ರೂಪಾಯಿ, ಜೋಳ ಹೈಬ್ರಿಡ್ ಕ್ವಿಂಟಾಲ್ಗೆ 4,023 ರೂಪಾಯಿ, ತೊಗರಿ ಬೆಳೆಗೆ ಕ್ವಿಂಟಾಲ್ಗೆ 8,450 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ಶಿಫಾರಸು ಮಾಡಲಾಗಿದೆ. ಡಿಜಿಟಲ್ ಇಂಡಿಯಾ ಅಭಿಯಾನದಡಿ ಸಾರ್ವಜನಿಕ ಸೇವೆಗಳನ್ನು ಸರಳಗೊಳಿಸುವಲ್ಲಿ ರಾಜ್ಯ ಮತ್ತೊಂದು ಮೈಲಿಗಲ್ಲು ಸಾಧಿಸಿದೆ. ಡಿಜಿಲಾಕರ್ ಏಕೀಕರಣ ಮತ್ತು ಅನುಷ್ಠಾನದಲ್ಲಿ ಅತ್ಯುತ್ತಮ ಪ್ರಗತಿ ಸಾಧಿಸಿದ ಹಿನ್ನೆಲೆಯಲ್ಲಿ ರಾಷ್ಟೀಯ ಪ್ರಶಸ್ತಿ ಲಭಿಸಿದೆ. ಮೇ 11 ನವದೆಹಲಿಯಲ್ಲಿ ನಡೆದಂತಹ ರಾಷ್ಟೀಯ ಸಮಾಲೋಚನಾ ಕಾರ್ಯಾಗಾರದಲ್ಲಿ ಈ ಗೌರವ ನೀಡಲಾಗಿದೆ. ದೇಶದಲ್ಲೇ ಅತಿ ಹೆಚ್ಚು ಡಿಜಿಲಾಕರ್ ಖಾತೆಗಳನ್ನು ಹೊಂದಿರುವ ರಾಜ್ಯಗಳಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ. ರಾಜ್ಯದ ಸುಮಾರು 2,07,00,000 ಹೆಚ್ಚು ನಾಗರಿಕರು ಡಿಜಿಲಾಕರ್ ಸೇವೆಗಳನ್ನು ಬಳಸುತ್ತಿದ್ದಾರೆ. ರಾಜ್ಯ ಸರ್ಕಾರದ 73% ಈ ಸೇವೆಗಳನ್ನು ಈಗಾಗಲೇ ಡಿಜಿಲಾಕರ್ನೊಂದಿಗೆ ಯಶಸ್ವಿಯಾಗಿ ಸಂಯೋಜನೆ ಮಾಡಲಾಗಿದೆ. ರಾಜ್ಯದಲ್ಲಿ ಸುಮಾರು 3,00,000 ವಿದ್ಯುತ್ ಬಿಲ್ ದಾಖಲೆಗಳು ಡಿಜಿಟಲ್ ರೂಪದಲ್ಲಿ ಲಭ್ಯವಾಗುತ್ತಿವೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ನಗರ ಪಾಲಿಕೆಗಳಿಗೆ ಭೂ ಗ್ಯಾರಂಟಿ ಯೋಜನೆಯಡಿ ಇ ಖಾತಾ ಅಭಿಯಾನ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಬೆಂಗಳೂರು ನಗರಾಭಿವೃದ್ಧಿ ಸಚಿವರೂ ಆಗಿರುವಂತಹ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದೇ 16 ಬೆಂಗಳೂರಿನ 50 ಸ್ಥಳಗಳಲ್ಲಿ ನನ್ನ ಖಾತಾ ನನ್ನ ಹಕ್ಕು ಅಭಿಯಾನ ಆರಂಭ ಮಾಡಲಾಗುತ್ತಿದೆ. ಅಧಿಕಾರಿಗಳು ಜನರ ಮನೆ ಬಾಗಿಲಿಗೆ 23,00,000+ ಆಸ್ತಿಗಳ ಮುದ್ರಿತ ಈ ಖಾತೆಗಳನ್ನು ತಲುಪಿಸಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಸಂಚಾರ ವ್ಯವಸ್ಥೆ ಸರಳೀಕರಣಕ್ಕಾಗಿ ಬೆಂಗಳೂರಿನಲ್ಲಿ ಹಲವು ಕಡೆ ವೈಟ್ ಟ್ಯಾಪಿಂಗ್ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ. 45,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 2 ಸುರಂಗ ಮಾರ್ಗಗಳನ್ನು ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ಆರೋಗ್ಯ, ಜ್ಞಾನ ಮತ್ತು ವಿಶ್ವಶಾಂತಿಗಾಗಿ ಯೋಗ ಎಂಬ ಧ್ಯೇಯ ವಾಕ್ಯದೊಂದಿಗೆ ಯೋಗ ದಿನ ಆಚರಣೆ ಮಾಡಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜೂನ್ 21 ಬೆಂಗಳೂರಿನ ವಿಧಾನಸೌಧದ ಆವರಣದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಪ್ರತಿ ಮನೆಯಲ್ಲೂ ಯೋಗ, ಎಲ್ಲರಿಗೂ ಯೋಗ ಎಂಬ ವಿಶಾಲ ದೃಷ್ಟಿಕೋನದೊಂದಿಗೆ ರಾಜ್ಯ ಸರ್ಕಾರ ಈ ವರ್ಷ ಯೋಗ ದಿನ ಆಚರಣೆ ಮಾಡಲಿದೆ. ಸುಮಾರು 5,000 ಯೋಗಪಟುಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯ ಪಾಲಿಕೆಗಳ ಚುನಾವಣೆ ನ್ಯಾಯಾಲಯದ ನಿರ್ದೇಶನದಂತೆ ನಡೆಯಲಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ನೀಟ್ ಪರೀಕ್ಷೆ ರದ್ದಾಗಿರುವ ಕುರಿತಂತೆ ಪ್ರತಿಕ್ರಿಯಿಸಿ ಇದಕ್ಕೆ ಕೇಂದ್ರ ಸಚಿವರು ಮತ್ತು ಸಂಸದರು ಉತ್ತರಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಕಷ್ಟಪಟ್ಟು ಓದಿದ್ದ ವಿದ್ಯಾರ್ಥಿಗಳು ಮತ್ತು ಪೋಷಕರು ಅಸಮಾಧಾನಗೊಂಡಿದ್ದಾರೆ ಎಂದು ಹೇಳಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮೀಸಲಾತಿ ಪ್ರಮಾಣವನ್ನು ಕೂಡಲೇ ಹೆಚ್ಚಿಸುವಂತೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೀಸಲಾತಿ ಹೆಚ್ಚಿಸದಿದ್ದರೆ ಮುಂಬರುವ ದಿನಗಳಲ್ಲಿ ರಾಜ್ಯದಲ್ಲಿ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಛತ್ತೀಸ್ಗಢದಲ್ಲಿ 58% ಮೀಸಲಾತಿ ನೀಡಿದ್ದು ಇದು ಜನಸಂಖ್ಯಾ ಆಧಾರಿತ ಎಂದು ಗಮನ ಸೆಳೆದರು. ಹೆಚ್ಚುವರಿ ಮೀಸಲಾತಿ ಪ್ರಮಾಣವನ್ನು ಕಾಂಗ್ರೆಸ್ ಸರ್ಕಾರ ತಡೆ ಹಿಡಿದಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು

0: ಪಟ್ಟಣಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕಳೆದ 3 ವರ್ಷಗಳಿಂದ ಸರ್ಕಾರ ಜನರಿಗೆ ಉತ್ತಮ ಆರೋಗ್ಯ ಸೇವೆಯನ್ನು ನೀಡುತ್ತಿದೆ ಎಂದು ಮಂಡ್ಯ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರೂ ಆಗಿರುವಂತಹ ಕೃಷಿ ಸಚಿವ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲಾ ಆಸ್ಪತ್ರೆಯಲ್ಲಿ ನೂತನವಾಗಿ ಸ್ಥಾಪಿಸಿರುವಂತಹ ಆರೋಗ್ಯ ಘಟಕ ಮತ್ತು ತಾಯಿ ಹಾಲು ಸಂಗ್ರಹಣಾ ಕೇಂದ್ರ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ತಾಯಿ ಮಗುವಿನ ಆರೋಗ್ಯ ಕಾಪಾಡುವುದು ಮುಖ್ಯವಾಗಿದೆ. ಆರೋಗ್ಯ ಕ್ಷೇತ್ರದಲ್ಲಿ ಶಿಶು ಸಂಜೀವಿನಿ ಯೋಜನೆ ಮಹತ್ವದ್ದಾಗಿದೆ ಎಂದು ಹೇಳಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆರೋಗ್ಯ ಇಲಾಖೆ ಮುತುವರ್ಜಿ ವಹಿಸಿ ಜಿಲ್ಲೆಯಲ್ಲಿ ತಾಯಿ ಎದೆ ಹಾಲು ಸಂಗ್ರಹ ಘಟಕವನ್ನು ಆರಂಭಿಸುವುದು ಶ್ಲಾಘನೀಯ ಎಂದು ತಿಳಿಸಿದ್ದಾರೆ. ಗದಗ ಜಿಲ್ಲೆಯ ರೈತರಿಂದ FAQ ಗುಣಮಟ್ಟದ ಸೂರ್ಯಕಾಂತಿ ಹುಟ್ಟುವಳಿಯನ್ನು ಖರೀದಿಸಲು ಬೆಂಬಲ ಬೆಲೆ ನಿಗದಿಪಡಿಸಲಾಗಿದೆ ಎಂದು ಗದಗ ಜಿಲ್ಲಾಧಿಕಾರಿ CN ಶ್ರೀಧರ್ ತಿಳಿಸಿದ್ದಾರೆ. ಪ್ರತಿ ರೈತರಿಂದ ಪ್ರತಿ ಎಕರೆಗೆ 4 ಕ್ವಿಂಟಾಲ್ನಂತೆ ಗರಿಷ್ಠ 20 ಕ್ವಿಂಟಾಲ್ FAQ ಗುಣಮಟ್ಟದ ಸೂರ್ಯಕಾಂತಿಗೆ ಪ್ರತಿ ಕ್ವಿಂಟಾಲ್ಗೆ 7,721 ರೂಪಾಯಿಗಳ ಬೆಂಬಲ ಬೆಲೆಯನ್ನು ಸರ್ಕಾರ ನಿಗದಿಗೊಳಿಸಿ ಆದೇಶ ಹೊರಡಿಸಿದೆ ಎಂದು ತಿಳಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ 13 ಸ್ಥಳಗಳಲ್ಲಿ ಖರೀದಿ ಕೇಂದ್ರಗಳನ್ನು ತೆರೆಯಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಹವಾವರ್ತಮಾನ. ಕರಾವಳಿ ಕರ್ನಾಟಕದ ಹಲವೆಡೆ ಮತ್ತು ಒಳನಾಡಿನ 2 ಸ್ಥಳಗಳಲ್ಲಿ ಮಳೆಯಾಗಿದೆ. ರಾಜ್ಯದ ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ನಾಳೆ ಹಾಗೂ ನಾಡಿದ್ದು, ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ನಾಡಿದ್ದು ಗುಡುಗು, ಮಿಂಚು, ಬಿರುಗಾಳಿ ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಜೊತೆಗೆ ಆಲಿಕಲ್ಲು ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಹಲವು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಭಾಗಶಃ ಮೋಡ ಕವಿದ ವಾತಾವರಣ ಇರಲಿದ್ದು, ಹಲವೆಡೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಭಾರತೀಯ ಅರಣ್ಯ ಸೇವೆ IFS ಪರೀಕ್ಷೆಯಲ್ಲಿ 63ನೇ ರ್ಯಾಂಕ್ ಪಡೆದು ತೇರ್ಗಡೆಯಾದ ಕನಕಪುರ ತಾಲೂಕಿನ ಸಾಸಲಾಪುರ ಗ್ರಾಮದ ಶ್ರೀಮತಿ ಅನುಷಾ ಶ್ರೀನಿವಾಸ್ ಅವರನ್ನು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸದಾಶಿವನಗರದ ತಮ್ಮ ನಿವಾಸದಲ್ಲಿ ಬುಧವಾರ ಅಭಿನಂದಿಸಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ 6-18 ವರ್ಷದ ಒಳಗಿನ ಮಕ್ಕಳಿಗಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಎಲ್ಲ ಸರ್ಕಾರಿ, ಸರ್ಕಾರೇತರ ಹಾಗೂ ಅನುದಾನಿತ ವಸತಿ ನಿಲಯಗಳು ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಳುವಂತೆ ಜಿಲ್ಲಾಧಿಕಾರಿ ನಾಗೇಂದ್ರ ಪ್ರಸಾದ್ಗೆ ಸೂಚನೆ ನೀಡಿದ್ದಾರೆ. ಸಮಾಜದಲ್ಲಿ ಸಣ್ಣ ಮಟ್ಟದಲ್ಲಿ ಆರಂಭವಾಗುವ ಉತ್ತಮ ಬದಲಾವಣೆಗಳು ಭವಿಷ್ಯದಲ್ಲಿ ದೊಡ್ಡ ಮಟ್ಟದ ಸಾಮಾಜಿಕ ಪರಿವರ್ತನೆಗೆ ಕಾರಣವಾಗುತ್ತವೆ ಎಂದು ಯಾದಗಿರಿ ಮತಕ್ಷೇತ್ರದ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಅಭಿಪ್ರಾಯಪಟ್ಟಿದ್ದಾರೆ. ಮಹತ್ವಾಕಾಂಕ್ಷೆಯ ಜಲಧಾರೆ ಯೋಜನೆಯ ಕಾಮಗಾರಿ 81.25% ಮಾತ್ರ ಪ್ರಗತಿ ಸಾಧಿಸಿದ್ದಕ್ಕೆ ವಿಜಯಪುರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಿಷಿ ಆನಂದ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 2027 ಫೆಬ್ರವರಿಯ ಒಳಗೆ ಪೂರ್ಣಗೊಳಿಸಿ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಬೇಕು ಎಂದು ಗುತ್ತಿಗೆದಾರರಿಗೆ ಸೂಚನೆ ನೀಡಿದ್ದಾರೆ. ನವನಗರದ ಬಾಗಲಕೋಟೆ ಜಿಲ್ಲಾ ಬಾಲಭವನದಲ್ಲಿ 15-16 ವರ್ಷದ ಮಕ್ಕಳಿಗಾಗಿ ಯೋಜಿಸಿರುವಂತಹ 15 ದಿನಗಳ ಉಚಿತ ಬೇಸಿಗೆ ಶಿಬಿರಕ್ಕೆ ಜಿಲ್ಲಾಧಿಕಾರಿ ಸಂಗಪ್ಪ ಚಾಲನೆಯನ್ನು ನೀಡಿದರು. ಗಿಡ ನೆಡುವ ಮೂಲಕ ಪ್ರತಿಯೊಬ್ಬರೂ ಹಸಿರು ಸಮೃದ್ಧಿಯ ಕಡೆ ಹೆಜ್ಜೆ ಹಾಕುವ ಮೂಲಕ ಪರಿಸರ ಸಂರಕ್ಷಣೆಯ ಹೊಣೆಗಾರಿಕೆಯನ್ನು ನಿಭಾಯಿಸುವ ಅಗತ್ಯವಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರಾದಂತಹ TP ರಾಮಲಿಂಗೇಗೌಡ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿರುವಂತಹ ಕ್ರೀಡಾ ಸಂಸ್ಥೆಗಳು ನಿಯಮದ ಅನುಸಾರ ನೋಂದಾಯಿಸಿಕೊಳ್ಳಬೇಕು. ಇದರಿಂದ ರಾಜ್ಯ ಕ್ರೀಡಾ ಸಂಸ್ಥೆಗಳಿಂದ ಮಾನ್ಯತೆ ದೊರೆಯುವುದಲ್ಲದೆ ಎಲ್ಲ ಸಹಕಾರ ಸಿಗಲಿದೆ ಎಂದು ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷ CS ಅರುಣ್ ಮಾಚಯ್ಯ ತಿಳಿಸಿದ್ದಾರೆ. ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಇಂದು ವಿಜಯಪುರದಲ್ಲಿ ಹೊಸ UIDAI ಸೇವಾ ಕೇಂದ್ರ ಲೋಕಾರ್ಪಣೆಗೊಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೂರ್ಯಕಾಂತಿ, ಹತ್ತಿ, ತೊಗರಿ ಸೇರಿದಂತೆ 14 ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಸಂಪುಟ ನಿರ್ಧಾರ. ಡಿಜಿಲಾಕರ್ ಅನುಷ್ಠಾನದಲ್ಲಿ ರಾಜ್ಯಕ್ಕೆ ಅಗ್ರಸ್ಥಾನ, ಕೇಂದ್ರ ಸರ್ಕಾರದಿಂದ ರಾಷ್ಟೀಯ ಪ್ರಶಸ್ತಿ. ಇದೇ 16ರಿಂದ ಬೆಂಗಳೂರಿನಲ್ಲಿ ಭೂ ಗ್ಯಾರಂಟಿ ಯೋಜನೆಯಡಿ ನನ್ನ ಖಾತಾ ನನ್ನ ಹಕ್ಕು ಅಭಿಯಾನ. ಪರಿಶಿಷ್ಟರ ಮೀಸಲಾತಿ ಪ್ರಮಾಣ ಹೆಚ್ಚಿಸುವಂತೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆಗ್ರಹ. ರಾಜ್ಯದ ಹಲವೆಡೆ ಇಂದು ಗುಡುಗು, ಮಿಂಚು, ಬಿರುಗಾಳಿ ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
2: ಸಮಯ 6:50. ಇದು ಆಕಾಶವಾಣಿ ಮೈಸೂರು FM 100.6. ಕೃಷಿ ರಂಗ

0: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದ ಆರಂಭಕ್ಕೂ ಮುನ್ನ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: Choose excellence and explore diverse courses.
2: At JSS AHER, deemed to be university accredited A++ by NAC, admissions are open for MSc in Molecular Biology, Biochemistry, Microbiology, Medical Statistics, Bioinformatics, Cosmetic Science, Sports Nutrition and Management, Medical Physics and Library and Information Science. Visit JSS deemed to be university. SS Nagara, Banni Mantapa, Mysuru. Call 9980841859.
3: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
4: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
4: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.
5: ನಿಮ್ಗೆ ಕಾಲೇಜ್ನ ದಿನಗಳು ನೆನಪಿದ್ಯಾ?
6: ಅರೆ ಕಾಲೇಜಿನ ನೆನಪು ಬಿಡು, ಎಷ್ಟೆಲ್ಲ ವಿಷಯ ಮರ್ತಿದ್ದೇನೆ. ಆವಾಗಿನ ಬ್ಯಾಂಕ್ ಅಕೌಂಟ್ ಕೂಡ ನೆನಪಿಲ್ಲ.
5: ಬ್ಯಾಂಕ್ ಅಕೌಂಟ್ ಹಳೇದು ಕೂಡ ಹುಡುಕಬಹುದು.
7: ಎಲ್ಲಿ ಹುಡುಕೋದು?
5: ಉದ್ಗಮ್ನಲ್ಲಿ. RBI ನ ಉದ್ಗಮ್ ಪೋರ್ಟಲ್ ನಲ್ಲಿ ರಿಜಿಸ್ಟರ್ ಮಾಡಿ, ಲಾಗಿನ್ ಮಾಡಿ ಮತ್ತು ನಿಮ್ಮ ವಿವರ ಹಾಕಿ 10 ವರ್ಷ ಅಥವಾ ಅದಕ್ಕಿಂತ ಹಳೆಯ ನಿಷ್ಕ್ರಿಯ ಖಾತೆಗಳನ್ನು ಹುಡುಕಬಹುದು.
7: ಓ,
5: ಬ್ಯಾಂಕ್ ಅನ್ನು ಸಂಪರ್ಕಿಸಿ ಖಾತೆಯನ್ನು ಸಕ್ರಿಯಗೊಳಿಸಿ.
6: ಇಂದೇ ಸರ್ಚ್ ಮಾಡ್ತೀನಿ.
5: ಇವತ್ತು ಚಹಾ ನೀನ್ ಕೊಡಿಸ್ಬೇಕು.
8: RBI ಹೇಳುತ್ತೆ,
9: ಜಾಣರಾಗಿರಿ, ಜಾಗರೂಕರಾಗಿರಿ.
10: ರೇಷ್ಮೆ ರಂಗ,
11: ರೇಷ್ಮೆ ಕೃಷಿ ತಂತ್ರಜ್ಞಾನ ಕುರಿತ ಬಾನುಲಿ ಸರಣಿ.

0: ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ರೇಷ್ಮೆ ರಂಗ ಬಾನುಲಿ ರೇಷ್ಮೆ ಕೃಷಿ ತಂತ್ರಜ್ಞಾನ ಸರಣಿಯಲ್ಲಿ ಭಾರತೀಯ ರೇಷ್ಮೆ ಉದ್ಯಮದ ಅಭಿವೃದ್ಧಿಯಲ್ಲಿ ದ್ವಿತಳಿ ಬೈವೋಲ್ಟೆನ್ ರೇಷ್ಮೆ ಕೃಷಿಯ ಪಾತ್ರ ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ಹಿರಿಯ ವಿಜ್ಞಾನಿ ಡಾ ದಯಾನಂದ ಅವರೊಂದಿಗೆ ಸಂದರ್ಶನ ಕೇಳೋಣ. ಇವರೊಂದಿಗೆ ಭಾಗವಹಿಸಿದ್ದಾರೆ ಎನ್ಕೆ ಶಿವಮೂರ್ತಿ.
1: ಡಾಕ್ಟರ್ ದಯಾನಂದ ಅವರೇ ನಮಸ್ಕಾರ.
2: ನಮಸ್ಕಾರ.
1: ತಾವು ಇವತ್ತಿನ ದಿವಸ ನಮ್ಮ ದೇಶದ ರೇಷ್ಮೆ ಕೃಷಿ ಉದ್ಯಮದ ಅಭಿವೃದ್ಧಿಯಲ್ಲಿ ದ್ವಿತಳಿ ರೇಷ್ಮೆಯ ಪಾತ್ರ ಏನು, ಮೈಸೂರಿನಲ್ಲಿರುವಂತಹ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆ ಈ ನಿಟ್ಟಿನಲ್ಲಿ ಏನೆಲ್ಲ ಸಂಶೋಧನೆಗಳನ್ನು ಮಾಡಿದೆ, ಮುಂದಿನ ದಿನದಲ್ಲಿ ಈ ಉದ್ಯಮ ಯಾವ ರೀತಿ ಅಭಿವೃದ್ಧಿ ಆಗುತ್ತೆ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಾವು ವಿವರವಾಗಿ ಮಾಹಿತಿಯನ್ನು ನೀಡಬೇಕು.
2: ನಮಗೆಲ್ಲ ತಿಳಿದಿರೋ ಹಾಗೆ ಇಪ್ಪನೇಳೆ ರೇಷ್ಮೆ ಉದ್ಯಮದಲ್ಲಿ ನಾವು ಎರಡು ಥರ ರೇಷ್ಮೆನ ನೋಡ್ತೀವಿ. ಮೊದಲನೇದಾಗಿ ಒಂದು ಮಿಶ್ರತಳಿ ರೇಷ್ಮೆ, ಇನ್ನೊಂದು ದ್ವಿತಳಿ ರೇಷ್ಮೆ ಅಂತ. ಏನಪ್ಪ ಈ ಮಿಶ್ರತಳಿ ರೇಷ್ಮೆಗೂ ದ್ವಿತಳಿ ರೇಷ್ಮೆಗೂ ಇರತಕ್ಕಂಥ ವ್ಯತ್ಯಾಸ, ಮತ್ತು ಮಿಶ್ರತಳಿ ರೇಷ್ಮೆ ಅಂದ್ರೇನು, ದ್ವಿತಳಿ ರೇಷ್ಮೆ ಅಂದ್ರೇನು? ಸರಳವಾಗಿ ಹೇಳಬೇಕು ಅಂತಂದರೆ, ಈ ಮಿಶ್ರತಳಿ ಹುಳುಗಳ ಗೂಡಿನಿಂದ ಉತ್ಪಾದನೆ ಆಗತಕ್ಕಂಥ ರೇಷ್ಮೆನ ನಾವು ಮಿಶ್ರತಳಿ ರೇಷ್ಮೆ ಅಂತೀವಿ. ಹಾಗೇ ಈ ದ್ವಿತಳಿ ಹುಳುಗಳ ಗೂಡುಗಳಿಂದ ಉತ್ಪಾದನೆ ಮಾಡತಕ್ಕಂಥ ರೇಷ್ಮೆನ ನಾವು ದ್ವಿತಳಿ ರೇಷ್ಮೆ ಅಂತ ನಾವು ಕರಿತೀವಿ. ಈಗ ಉದಾಹರಣೆಗೆ ಈ PM-CSR2 ಅಂತ ಒಂದು ಮಿಶ್ರತಳಿ ಇದೆ ನಮ್ಮಲ್ಲಿ. ಈ PM ಅಂದರೆ ಪ್ಯೂರ್ ಮೈಸೂರು ಅಂತ, ಇದನ್ನು ನಾವು ಈ ಕುಣಿಗಲ್ ಬಿತ್ತನೆ ವಲಯದಲ್ಲಿ ಬೆಳೆಸ್ತೀವಿ. ಇದು ನಮ್ಮ ಸ್ವದೇಶಿ ಮೂಲದ್ದು. ಈ PM ಆಗಿರತಕ್ಕಂಥ ಸ್ವದೇಶಿ ಮೂಲದ ಈ ಹೆಣ್ಣು ಚಿಟ್ಟೆನ ಈ ವಿದೇಶಿ ಮೂಲದ ಒಂದು CSR2 ಅಂತಕ್ಕಂಥ ಒಂದು ತಳಿಯ ಗಂಡು ಚಿಟ್ಟೆ ಜೊತೆಯಲ್ಲಿ ಸಂಭೋಗ ಮಾಡಿ ಅದರಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ಮೊಟ್ಟೆನ ಸಾಕಾಣಿಕೆ ಮಾಡಿ ಅದರಲ್ಲಿ ಬಂದಂತಹ ಗೂಡಿನಿಂದ ಏನು ನಾವು ರೇಷ್ಮೆ ತೆಗಿತೀವಿ ಅದು ಮಿಶ್ರತಳಿ ಅಂತ ಹೇಳ್ತೀವಿ. ಹಾಗೆಯೇ ಈ ದ್ವಿತಳಿಗೆ ಬಂದರೆ ಎರಡು ವಿಧವಾದಂತಹ ದ್ವಿತಳಿ ಸಂಕರಣಗಳಿದ್ದಾವೆ. ಒಂದು ಬಯೋಲ್ಟೈನ್ ಸಿಂಗಲ್

0: ಹೈಬ್ರಿಡ್ ಅಂತೀವಿ, ಅಂದರೆ ಏಕಸಂಕರಣ. ಇನ್ನೊಂದು ಬೈವಲ್ಟೈನ್ ಡಬಲ್ ಹೈಬ್ರಿಡ್ ಅಂತೀವಿ, ಅಂದರೆ ದ್ವಿತಳೀಯ ದ್ವಿಸಂಕರಣ ಅಂತ. ಈ ಏಕಸಂಕರಣಕ್ಕೆ ಒಂದು ಉದಾಹರಣೆ ಅಂದರೆ CSR2 × CSR4, ಇವೆರಡೂ ವಿದೇಶಿ ಮೂಲದವೇನೆ. CSR2 ಅಂತಕ್ಕಂಥದ್ದು ಒಂದು ತಳಿ, CSR4 ಅಂತಕ್ಕಂಥದ್ದು ಒಂದು ತಳಿ. ಇವೆರಡು ಸಂಭೋಗ ಕ್ರಿಯೆಯಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಮೊಟ್ಟೆ ಮತ್ತು ಅದರ ಗೂಡಿಂದ ಉತ್ಪಾದನೆ ಮಾಡ್ತಕ್ಕಂಥ ಸಿಲ್ಕು. ಅದೇ ಥರ ಈ ಡಬಲ್ ಹೈಬ್ರಿಡ್ ಏನಂತ ದ್ವಿತಳಿಯ ಸಂಕರಣ ಅಂತಂತಂದರೆ ಅಲ್ಲಿ ನಾವು ನಾಲ್ಕು ತಳಿನ ಉಪಯೋಗಿಸ್ತೀವಿ. CSR2 4 ಎರಡು ತಳಿ ಉಪಯೋಗಿಸ್ತೀವಿ, ಅದು ಏಕಸಂಕರಣ. ಈ ದ್ವಿಸಂಕರಣದಲ್ಲಿ ನಾವು ನಾಲ್ಕು ವಿಧವಾದಂತಹ ವಿದೇಶಿ ಮೂಲದ ತಳಿಗಳನ್ನು ಉಪಯೋಗಿಸ್ತೀವಿ. ಈಗ FC1 × FC2, ಈಗ ತುಂಬ ಪ್ರಚಲಿತವಾಗಿರ್ತಕ್ಕಂಥ ಈ ಡಬಲ್ ಹೈಬ್ರಿಡ್ಡು ನಮ್ಮ ಕರ್ನಾಟಕದಲ್ಲಿ. ಈ FC1 ಅಂದರೆ ಫೌಂಡೇಶನ್ ಕ್ರಾಸ್ ಅಂದರೆ, FC ಅಂದರೆ ಫೌಂಡೇಶನ್ ಕ್ರಾಸು, FC1 × FC2. FC1 ಅಂದರೆ ಅದರಲ್ಲಿ ಎರಡು ತಳಿಗಳನ್ನು ಉಪಯೋಗಿಸ್ತೀವಿ, CSR6 ಮತ್ತು CSR26 ಅಂತಕ್ಕಂಥ ತಳಿ. ಮತ್ತು FC2 ಅಂದರೆ CSR27 ಮತ್ತು CSR2 ಅಂತಕ್ಕಂಥ ಎರಡು ಈ ವಿದೇಶಿ ಮೂಲದ ತಳಿಗಳನ್ನೇ ನಾವು ಉಪಯೋಗಿಸ್ತೀವಿ. ಏನಕ್ಕಪ್ಪ ಈ ಡಬಲ್ ಹೈಬ್ರಿಡ್ ಇವತ್ತು ಅಥವಾ ಈ ದ್ವಿತಳಿ ಸಂಕರಣಗಳು ಏನಕ್ಕೆ ಪ್ರಚಲಿತವಾಗ್ತಾ ಇದ್ದಾವೆ ಅಂತಂದರೆ, ಪ್ರಮುಖವಾಗಿ ಮೂರು ಕಾರಣ ಯಾಕೆ ಡಬಲ್ ಹೈಬ್ರಿಡ್ ಇವತ್ತು ಇಷ್ಟೊಂದು ನಮ್ಮ ರೈತ ಬಾಂಧವರಲ್ಲಿ ಪ್ರಚಲಿತವಾಗಿದೆ ಅಂದರೆ, ಒಂದು ಈ ಒಂದು ಅಡಾಪ್ಟೆಡ್ ಸೀಡ್ ಏರರ್ಸ್ ಅಂತ ಹೇಳ್ತೀವಿ, ಅಂದರೆ ಈ ನಮಗೆ ಬಿತ್ತನೆ ಗೂಡನ್ನು ಬೆಳೆದುಕೊಡೋರು ಅವರು ಶುದ್ಧ ತಳಿಗಳನ್ನು ಸಾಕಾಣಿಕೆ ಮಾಡೋಂಥ ಅವಶ್ಯಕತೆ ಇಲ್ಲ. ಉದಾಹರಣೆಗೆ CSR2 4 ಆದರೆ ಈ ASRs ಅಂತ ಏನಿದ್ದಾರೆ ಈ ರೇರರ್ಸ್ ಅಂದರೆ ಬಿತ್ತನೆ ಗೂಡನ್ನು ಬೆಳೆದುಕೊಡ್ತಕ್ಕಂಥ ರೈತರು, ಅವರು CSR2 ಮೇಯಿಸಬೇಕು ಇಲ್ಲಾಂದರೆ ಮತ್ತೆ CSR4 ಮೇಯಿಸಬೇಕು. ಸೊ ಇವು ಅಪ್ಪಟ ಶುದ್ಧ ತಳಿಗಳು. ಈ FC1 ಅಂದರೆ ಫೌಂಡೇಶನ್ ಕ್ರಾಸಲ್ಲಿ ಆಲೇ ನಾವು ಸಂಕರಣ ಮಾಡಿಬಿಟ್ಟಿರ್ತೀವಿ. ನಾನು ಆಗಲೇ ಹೇಳಿದಾಗೆ FC1 ಅಂದರೆ CSR6 × 26 ಆಗಲೇ ನಾವು ಸಂಕರಣ ಮಾಡಿರ್ತೀವಿ, ಫೌಂಡೇಶನ್ ಮಾಡಿರ್ತೀವಿ. ಆ ಫೌಂಡೇಶನ್ನು ಕ್ರಾಸನ್ನು ಸಾಕಾಣಿಕೆ ಮಾಡೋದು ಈ ಅಪ್ಪಟ ಶುದ್ಧ ತಳಿಗಳನ್ನು ಸಾಕಾಣಿಕೆ ಮಾಡೋದಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ತುಂಬ ಸುಲಭ. ಅಂದರೆ ಈ ಒಂದು ಬಿತ್ತನೆ ಗೂಡನ್ನು ನಾವು ಉತ್ಪಾದನೆ ಮಾಡ್ತಕ್ಕಂಥದ್ದು ಈಸಿ ಆಗುತ್ತೆ. ಎರಡನೇದು, ಯಾರು ಮೊಟ್ಟೆ ಮಾಡ್ತಾರೆ ಅವರಿಗೆ ಈ ಫೌಂಡೇಶನ್ ಕ್ರಾಸ್ ಉಪಯೋಗಿಸ್ಕೊಂಡು ಮೊಟ್ಟೆ ಮಾಡೋದ್ರಿಂದ ಸುಮಾರು ಒಂದು 25-30%ಗಿಂತ ಜಾಸ್ತಿ ಎಗ್ ರಿಕವರಿ ಬರುತ್ತೆ. ಅಂದರೆ ಅಷ್ಟು ಮೊಟ್ಟೆನ ಜಾಸ್ತಿ ಮಾಡ್ತಾರೆ, 100ಕ್ಕೆ ಒಂದು 25-30% ಎಗ್ ರಿಕವರಿ ಜಾಸ್ತಿ ಬರುತ್ತೆ. ಆಮೇಲೆ ಯಾರು ರೈತರು ಈ ರೀಲಿಂಗ್ ಗೂಡನ್ನು ಬೆಳೀತಾರೆ ಅಂದರೆ F1 ಗೂಡನ್ನು ಬೆಳೀತಾರೆ, ಅವರು ಈ CSR2 4 ಬೆಳೆಯೋದಕ್ಕಿಂತ FC1 × FC2 ಬೆಳೆಯೋದು ಈಸಿ. ಯಾಕೆಂದರೆ ಇಲ್ಲಿ ನಾಲ್ಕು ತಳಿಗಳ ಗುಣಲಕ್ಷಣಗಳನ್ನು ಹೊಂದಿರುತ್ತೆ ಅದು ಈ ಡಬಲ್ ಹೈಬ್ರಿಡ್ಡು. ಸೊ ಈ ಮೂರು ಉದ್ದೇಶದಿಂದ ನಾವು ಇವತ್ತು ಡಬಲ್ ಹೈಬ್ರಿಡ್ ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಅದು ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ತುಂಬ ಪ್ರಚಲಿತವಾಗ್ತಾ ಇದೆ. ಇವತ್ತು ಎಲ್ಲರೂ ಡಬಲ್ ಹೈಬ್ರಿಡ್ಡೇ ಬೆಳೀತಾ ಇದ್ದಾರೆ, ಈ ಸಿಂಗಲ್ ಹೈಬ್ರಿಡ್ ಕಾನ್ಸೆಪ್ಟ್ ದಿನೇ ದಿನೇ ಹೋಗ್ತಾ ಇದೆ. ಸೊ ಆಮೇಲೆ ಇನ್ನೊಂದೇನಪ್ಪ ಅಂದರೆ ಈಗ ನಾವು ದ್ವಿತಳಿಯ ಏಕಸಂಕರಣ ಆಗಲಿ ದ್ವಿತಳಿಯ ದ್ವಿಸಂಕರಣ ಆಗಲಿ ಇದರ ಗೂಡಿನ ಗುಣಮಟ್ಟ ತುಂಬ ಚೆನ್ನಾಗಿರುತ್ತೆ. ಅದರ ಗೂಡಿನ ತೂಕ ಆಗಿರ್ಬೋದು, ಅದರದ್ದು ಗೂಡಿನ ಕವಚದ ತೂಕ ಆಗಿರ್ಬೋದು, ಮತ್ತು ಈ ಕವಚದ ಶೇಕಡಾವಾರು ಅಂಶ ಆಗಿರ್ಬೋದು, ಇವೆಲ್ಲ ತುಂಬ ಚೆನ್ನಾಗಿರೋದ್ರಿಂದ, ಗೂಡಿನ ಗುಣಮಟ್ಟ ಚೆನ್ನಾಗಿರೋದ್ರಿಂದ ಅದನ್ನು ಈ ಆಟೋಮೆಟಿಕ್ ರೀಲಿಂಗ್ ಮಿಷನ್ಸಲ್ಲಿ ರೀಲ್ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುಣಮಟ್ಟ ಇರತಕ್ಕಂಥ ಈ ಕಚ್ಚಾ ರೇಷ್ಮೆನ ಉತ್ಪಾದನೆ ಮಾಡೋಕ್ಕೆ ಈ ಒಂದು ರಿಸಂಕರಣೆಗಳು ತುಂಬ ಸೂಕ್ತ ಅಂತ ನಾವು ಬಯಸಿದ್ದೀವಿ. ನಮ್ಮ ಭಾರತೀಯ ರೇಷ್ಮೆ ಕೈಗಾರಿಕೆಯಲ್ಲಿ ಈ ಬೈಯೋಲ್ಟೈನ್ ಅಂತಕ್ಕಂಥದ್ದು ಹೇಗೆ ಸಹಾಯ ಮಾಡತಕ್ಕಂಥದ್ದು ಅನ್ನೋದು ನಿಮ್ಮ ಪ್ರಶ್ನೆ. ಈಗ ನೋಡಿ, 2024-25 ಸಾಲಿನ ಒಂದು ಅಂಕಿ ಅಂಶವನ್ನು ನೋಡಿದಾಗ ಭಾರತದಲ್ಲಿ ಒಟ್ಟು 31,119 ಮೆಟ್ರಿಕ್ ಟನ್ನಷ್ಟು ಕಚ್ಚಾ ರೇಷ್ಮೆನ ಉತ್ಪಾದನೆ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ಶೇಕಡ 33% ಅಂದರೆ 10,160 ಮೆಟ್ರಿಕ್ ಟನ್ನಷ್ಟು ಈ ಬಯೋಲ್ಟೈನ್ ಸಿಲ್ಕ್ ಅಂದರೆ ದ್ವಿತಳಿ ರೇಷ್ಮೆನ ಉತ್ಪಾದನೆ ಮಾಡ್ತಿದ್ದೀವಿ. ಇನ್ನು ಮಿಕ್ಕಂಥ 67% 20,959 ಮೆಟ್ರಿಕ್ ಟನ್ನಷ್ಟು ಈ ಮಿಶ್ರತಳಿ ರೇಷ್ಮೆನ ನಾವು 24-25 ಸಾಲಿನಲ್ಲಿ ಉತ್ಪಾದನೆ ಮಾಡಿದ್ದೀವಿ. ಇದ್ರ ಜೊತೆಗೆ ಸುಮಾರು 7% ಅಂದರೆ 2,036 ಮೆಟ್ರಿಕ್ ಟನ್ನಷ್ಟು ಕಚ್ಚಾ ರೇಷ್ಮೆನ ನಾವು ಆಮದು ಮಾಡಿಕೊಂಡಿದ್ದೀವಿ. ಅಂದರೆ ನಮ್ಮ ಉತ್ಪಾದನೆಗೂ ನಮ್ಮ ಅವಶ್ಯಕತೆಗೂ ಮಧ್ಯೆ ಅಂತರ ಇದೆ. ಈ ಅಂತರನ ನಾವು ರೇಷ್ಮೆನ ಹೊರದೇಶಗಳಿಂದ ಆಮದು ಮಾಡ್ಕೊಳ್ಳೋದ್ರ ಮುಖಾಂತರ ನಾವು ಅದನ್ನು ಸರಿದೂಗಿಸ್ಕೊತಾ ಇದ್ದೀವಿ. ಎಂಥ ರೇಷ್ಮೆ ನಾವು ಆಮದು ಮಾಡ್ಕೊಳ್ತಾ ಇದ್ದೀವಿ, ಗುಣಮಟ್ಟ ಇರತಕ್ಕಂಥ ರೇಷ್ಮೆನೇ ನಾವು ಆಮದು ಮಾಡ್ಕೊಳ್ತಾ ಇದ್ದೀವಿ. ಯಾಕೆಂತಂದರೆ ಇವತ್ತು ನಮ್ಮ ಪವರ್ ಲೂಮ್ಸು ಮತ್ತು ಮೆಕನೈಸ್ಡ್ ಹ್ಯಾಂಡ್ ಲೂಮ್ಸ್ಗೆ ಗುಣಮಟ್ಟ ಇರತಕ್ಕಂಥ ರೇಷ್ಮೆಯ ಅವಶ್ಯಕತೆ ಇದೆ. ಸ್ಪೆಷಲಿ ಈ ಉದ್ದನೆಯ ಹೆಳೆ ಏನಾಗ್ತಾರೆ ಈ ವೀವಿಂಗ್ ಸೆಕ್ಟರಲ್ಲಿ, ಅದಕ್ಕೆ ರೇಷ್ಮೆಯ ಗುಣಮಟ್ಟ ಚೆನ್ನಾಗಿರಬೇಕು. ಇಲ್ಲ ಅಂದರೆ ವೀವಿಂಗ್ ಟೈಮಲ್ಲಿ ಅಂದರೆ ಈ ನೇಯ್ಗೆ ಹಂತದಲ್ಲಿ ಈ ಅಡ್ಡ ಎಳೆಯ ಜೆಟ್ಟು ಒಡೆದು ಅದು ಬ್ರೇಕ್ ಆಗತಕ್ಕಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇವತ್ತು ನಮ್ಮ ಮೆಕನೈಸ್ಡ್ ಹ್ಯಾಂಡ್ ಲೂಮ್ ಸೆಕ್ಟರಲ್ಲಿ ಮತ್ತು ಆಟೋಮೆಟಿಕ್ ಪವರ್ ಲೂಮ್ ಸೆಕ್ಟರಲ್ಲಿ ನಾವು ಈ ಗುಣಮಟ್ಟದ ಕಚ್ಚಾ ರೇಷ್ಮೆನೆ ಉಪಯೋಗಿಸಬೇಕಾದಂಥ ಅನಿವಾರ್ಯತೆ ನಮ್ಮಲ್ಲಿದೆ. ಆದ್ದರಿಂದನೇ ನಾವು ಉತ್ತಮ ಗುಣಮಟ್ಟ ಇರತಕ್ಕಂಥ ಕಚ್ಚಾ ರೇಷ್ಮೆನ ನಾವು ಆಮದು ಮಾಡಿಕೊಳ್ತಾ ಇದ್ದೀವಿ. ಅಂದರೆ ಒಂದು ಇವತ್ತು ನಾವೇನಾದರೂ ಗುಣಮಟ್ಟ ಇರತಕ್ಕಂಥ ರೇಷ್ಮೆನ ಉತ್ಪಾದನೆ ಮಾಡಿದರೆ ಮೊದಲನೇದೇನು, ನಾವೇನು ಆಮದು ಮಾಡಿಕೊಳ್ತಾ ಇದ್ದೀವೋ ಅದನ್ನು ಕಡಿತ ಮಾಡ್ಬೋದು ಅಥವಾ ಕಂಪ್ಲೀಟು ನಿಲ್ಲಿಸ್ಬೋದು. ನಾವೇ ಉತ್ಪಾದನೆ ಮಾಡಿಕೊಂಡ್ರೆ ಹೊರದೇಶದಿಂದ ತರಿಸ್ಕಂಥ ಅವಶ್ಯಕತೆ ಇಲ್ಲ. ಎರಡನೇದು, ಇವತ್ತು ನೋಡಿ ಚೀನಾ ಮೊದಲು ಎಲ್ಲ ಒಂದು 150,000 ಮೆಟ್ರಿಕ್ ಟನ್ನಷ್ಟು ಕಚ್ಚಾ ರೇಷ್ಮೆನ ಉತ್ಪಾದನೆ ಮಾಡ್ತಿತ್ತು. ಇವತ್ತು ನೋಡಿದ್ರೆ ಸುಮಾರು ಅದು ಒಂದು 50,000 ಮೆಟ್ರಿಕ್ ಟನ್ಗಿಂತ ಕಡಿಮೆ ಕಚ್ಚಾ ರೇಷ್ಮೆನ ಉತ್ಪಾದನೆ ಮಾಡ್ತಾ ಇದೆ. ಪ್ರಪಂಚದ ಸುಮಾರು ದೇಶಗಳು ಈ ಚೀನಾದ ರೇಷ್ಮೆ ಮೇಲೆ ಅವಲಂಬಿತವಾಗಿದ್ದು ಅವರ ರೇಷ್ಮೆ ಉತ್ಪಾದನೆ ಕಡಿಮೆ ಆಗ್ತಾ ಇರೋದ್ರಿಂದ ನಮಗೆ ಈ ಎಕ್ಸ್ಪೋರ್ಟ್ ಮಾಡತಕ್ಕಂಥ ಅವಕಾಶಗಳು ಜಾಸ್ತಿ ಇದೆ. ಈ ಒಂದು ಅವಕಾಶವನ್ನು ಉಪಯೋಗಿಸ್ಕೊಳ್ಬೇಕು ಅಂತಂತಂದರೆ ನಮ್ಮಲ್ಲಿ ಉತ್ಪಾದನೆ ಮಾಡತಕ್ಕಂಥ ರೇಷ್ಮೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುಣಮಟ್ಟ ಹೊಂದಿರಬೇಕು. ಆಮೇಲೆ ಮೂರನೇದಾಗಿ, ಈ ಗೂಡು ಗುಣಮಟ್ಟ ಇರೋದ್ರಿಂದ ನಮ್ಮ ರೈತ ಬಾಂಧವರಿಗೂ ಸಹ ಹೆಚ್ಚಿನ ಆದಾಯ ಸಿಗುತ್ತೆ. ಅಂದರೆ ಪ್ರತಿ ಕೆಜಿಯ ಧಾರಣೆ ಹೆಚ್ಚು ಕೊಡುತ್ತೆ. ಈಗ ಮಿಶ್ರತಳಿ ಗೂಡಂತಂದರೆ ಒಂದು ಕೆಜಿ ಸಿಲ್ಕನ್ನು ಉತ್ಪಾದನೆ ಮಾಡೋಕ್ಕೆ ಒಂದು 6.5-7 kg ಅಥವಾ 8 kg ಗೂಡು ಬೇಕಾದರೆ, ಈ ದ್ವಿತಳಿ ಸಂಕರಣಗಳಿಂದ ರೇಷ್ಮೆ ತೆಗಿಬೇಕಂದ್ರೆ ಸುಮಾರು 5.5-6 kg ಅಥವಾ 6.5 kg ಗೂಡು ಮಾತ್ರ ಸಾಕಾಗುತ್ತೆ. ಸೊ ಗುಣಮಟ್ಟ ಚೆನ್ನಾಗಿರುತ್ತೆ. ಅಂದರೆ ಈ ದ್ವಿತಳಿ ಸಂಕರಣಗಳ ಗೂಡುಗಳಿಂದ ಏನು ಉತ್ಪಾದನೆ ಮಾಡುತ್ತಾರೆ ಗೂಡು, ಆ ಗೂಡಿಂದ ತೆಗೆದಂತಹ ರೇಷ್ಮೆ ಒಂದು ಉತ್ತಮವಾದಂತಹ ಗುಣಮಟ್ಟ ಇರುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ಗುಣಮಟ್ಟ ಇರೋದ್ರಿಂದ ಗೂಡಿಗೂ ಸಹ ಒಳ್ಳೆ ಬೆಲೆ ಸಿಗುತ್ತೆ. ಇದರಿಂದ ರೈತರ ಆದಾಯ ಹೆಚ್ಚಳ ಆಗುತ್ತೆ. ತದನಂತರ ಈ ಒಂದು ತಂತ್ರಜ್ಞಾನದ ಅಭಿವೃದ್ಧಿಗೂ ಸಹ ಇದು ಸಹಾಯ ಮಾಡುತ್ತೆ. ಯಾಕೆಂದರೆ ಇವಕ್ಕೆ ಒಂದು ಈ ವೈಜ್ಞಾನಿಕ ಪದ್ಧತಿ ಬೇಕಾಗುತ್ತೆ, ಅದರಲ್ಲಿ ಒಂದು ಸುಧಾರಿತ ಮನೆಗಳು ಬೇಕಾಗುತ್ತೆ, ಒಂದು ಹೊಸ ಹೊಸ ತಂತ್ರಜ್ಞಾನಗಳು ಬೇಕಾಗುತ್ತೆ. ಇವೆಲ್ಲ ಅಗತ್ಯ ಇರೋದ್ರಿಂದ ಈ ಒಂದು ತಂತ್ರಜ್ಞಾನನ ಅಭಿವೃದ್ಧಿ ಮಾಡೋಕ್ಕೆ ಉತ್ತೇಜನ ಕೊಡುತ್ತೆ, ಅದು ಈ ದ್ವಿತಳಿ ರೇಷ್ಮೆ ಕೈಗಾರಿಕೆ. ತದನಂತರ ಉದ್ಯೋಗ ಅವಕಾಶಗಳು ಸಹ ಹೆಚ್ಚುತ್ತವೆ. ಯಾಕೆಂತಂದರೆ ಈಗ ಒಂದು ಸಸ್ಟೈನಬಿಲಿಟಿ ಇರಬೇಕು. ಈಗ ನಮಗೆ ಏನಾದರೂ ಒಂದು ಉದ್ದಿಮೆ ಉಳಿಬೇಕಂತಂದರೆ ಆ ಉದ್ಯಮನಲ್ಲಿ ಬರ್ತಕ್ಕಂಥ ಔಟ್ಪುಟ್ಟು ಉದ್ಯಮಕ್ಕೆ ಅವಶ್ಯಕತೆ ಇರಬೇಕು. ಇವತ್ತು ನಮಗೆ ಆ ಉದ್ಯಮಕ್ಕೆ ಏನು ಅವಶ್ಯಕತೆ ಇದೆ, ಗುಣಮಟ್ಟದ ರೇಷ್ಮೆ ಉತ್ಪಾದನೆ ಅವಶ್ಯಕತೆ ಇದೆ. ಸೊ ಅದನ್ನು ಉತ್ಪಾದನೆ ಮಾಡಿದಾಗ ಮಾತ್ರ ನಮ್ಮ ಇಂಡಸ್ಟ್ರಿ ಸಸ್ಟೈನಬಲ್ ಆಗುತ್ತೆ. ಅಂದರೆ ಅದರ ಉಳಿವು ಈ ಇದ್ರ ಮೇಲೇ ನಿರ್ಧಾರ ಆಗ್ತದೆ. ಸೊ ಆವಾಗ ಏನಾಗುತ್ತೆ, ಈ ಇಂಡಸ್ಟ್ರಿ ಸಸ್ಟೈನ್ ಆದರೆ ಉದ್ಯೋಗಾವಕಾಶಗಳು ಸಿಗ್ತವೆ. ಯಾವಾಗ ಉದ್ಯೋಗಾವಕಾಶಗಳು, ಅದರಲ್ಲೂ ಅತಿ ಸಣ್ಣ ರೈತರು ಮತ್ತು ಸಣ್ಣ ರೈತರೇ ಸಿರಿಕಲ್ಚರ್ ಮಾಡ್ತಾ ಇರೋದ್ರಿಂದ ಅವರಿಗೆ ಉದ್ಯೋಗಾವಕಾಶಗಳು ಜಾಸ್ತಿ ಈ ನಿಟ್ಟಿನಲ್ಲಿ ಸಿಗುತ್ತವೆ. ಇಷ್ಟೆಲ್ಲ ಇದಿದ್ರು ಕೆಲವು ಸವಾಲುಗಳಿದ್ದಾವೆ. ನೀವು ಹೇಳಿದಾಗೆ ಸವಾಲುಗಳು, ಉದಾಹರಣೆಗೆ ಏನು ನಾವು ನಿರೀಕ್ಷೆ ಹೆಚ್ಚು ಇಟ್ಕೊಂಡಷ್ಟೂ ಅದರಲ್ಲಿ ಅಪಾಯ ಇರುತ್ತೆ. ಅಪಾಯನ ನಾವು ಸರಿದೂಗ್ಸೋಕ್ಕೆ ಅದಕ್ಕೊಂದು ತಂತ್ರನೂ ಇರುತ್ತೆ. ಸೊ ಏನಪ್ಪ ಇದ್ರ ಮುಖ್ಯವಾಗಿ ಇದರಲ್ಲಿ ಇರತಕ್ಕಂಥ ನಿರೀಕ್ಷೆ ಏನು, ಈ ದ್ವಿತಳಿ ಸಂಕರಣಗಳಿಂದ ಉತ್ಪಾದಕತೆ ಜಾಸ್ತಿ ಇದೆ. ಅಂದರೆ ರೈತರಿಗೆ ಪ್ರತಿ 100 ಮಟ್ಟೆಗೆ 60-70 kg ಇಳುವರಿಗಿಂತ ಹೆಚ್ಚು ಗೂಡನ್ನು ಉತ್ಪಾದನೆ ಮಾಡತಕ್ಕಂಥ ಸಾಮರ್ಥ್ಯ ಈ ನಮ್ಮ ಈ ದ್ವಿತಳಿ ಸಂಕರಣಕ್ಕೆ ಇದೆ ಒಂದು. ಎರಡನೇದು, ಆ ಸಂಕರಣಗಳ ಸಾಕಾಣಿಕೆಯಲ್ಲಿ ಏನು ಗೂಡನ್ನು ಉತ್ಪಾದನೆ ಮಾಡ್ತೀವಿ ಆ ಗೂಡಿನ ಗುಣಮಟ್ಟ ಚೆನ್ನಾಗಿರುತ್ತೆ. ಗೂಡಿನ ಗುಣಮಟ್ಟನೇ ಸುಮಾರು 80% ಈ ಸಿಲ್ಕ್ ಕ್ವಾಲಿಟಿ ಏನು ನಾವು ಹೇಳ್ತೀವಿ ಅದನ್ನು ನಿರ್ಧಾರ ಮಾಡತಕ್ಕಂಥದ್ದು ಈ ಗೂಡಿನ ಗುಣಮಟ್ಟನೇ. ಸೊ ಆದ್ದರಿಂದ ಈ ಗೂಡಿನ ಗುಣಮಟ್ಟ ಚೆನ್ನಾಗಿದ್ದಾಗ ಈಗೆಲ್ಲ ಸುಮಾರು ನಾವು ಆಟೋಮೆಟಿಕ್ ರೀಲಿಂಗ್ ಮಿಷಿನ್ನ ನಾವು ಪ್ರಮೋಟ್ ಮಾಡ್ತಿದ್ದೀವಿ. ಈ ಆಟೋಮೆಟಿಕ್ ರೀಲಿಂಗ್ ಮಿಷಿನಲ್ಲಿ ಸುಮಾರು ಆಕ್ಟಿವಿಟೀಸು ಆಟೋಮೆಟಿಕ್ ಆಗಿ ಮಿಷನರಿನೇ ಮಾಡೋದ್ರಿಂದ ಅಲ್ಲಿ ಉಪಯೋಗಿಸ್ತಕ್ಕಂಥ ರಾ ಮೆಟೀರಿಯಲ್ ಅಂದರೆ ಗೂಡು ಗುಣಮಟ್ಟ ಇರಬೇಕು. ಸೊ ಆ ಗುಣಮಟ್ಟ ಈ ಒಂದು ದ್ವಿತಳಿಯ ಸಂಕರಣದಲ್ಲಿ ಇರೋದ್ರಿಂದ ಆ ಒಂದು ARM-ಗಳಲ್ಲೆಲ್ಲ ನಾವು ಇದನ್ನು ಉಪಯೋಗಿಸ್ಕೊಂಡು ಈ 2A and above ಗ್ರೇಡ್ಗಿಂತ ಹೆಚ್ಚು ಅಂತಾರಾಷ್ಟ್ರೀಯ ಗುಣಮಟ್ಟ ಹೊಂದಿರತಕ್ಕಂಥ ಕಚ್ಚಾ ರೇಷ್ಮೆನ ನಾವು ಉತ್ಪಾದನೆ ಮಾಡ್ಬೋದು. ಅಂಥ ಶಕ್ತಿ ಈ ದ್ವಿತಳಿ ಸಂಕರಣಗಳಿಗೆ ಇದೆ. ಆದರೆ ಅಪಾಯ ಏನಪ್ಪ ಅಂತಂದರೆ, ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ನಾವೇನು ಈ ಬಯೋಲ್ಟೈನ್ ಅಂತ ಹೇಳ್ತೀವಿ ಅಥವಾ ದ್ವಿತಳಿ ಅಂತ ಹೇಳ್ತೀವಿ, ಇವೆಲ್ಲ ವಿದೇಶಿ ಮೂಲಗಳು. ಇವಕ್ಕೆ ಒಂದು ಗುಣಾತ್ಮಕ ಗೂಡನ್ನು ಉತ್ಪಾದನೆ ಮಾಡ್ತಕ್ಕಂಥ ಶಕ್ತಿ ಇದ್ರೂ ಸಹ ಈ ಒಂದು 3 ಅಂಶಗಳಿಗೆ ಬೇಗನೆ ಪ್ರತಿಕ್ರಿಯೆ ನೀಡ್ತವೆ. ಮೊದಲನೇದಾಗಿ ಈ ಪ್ರತಿಕೂಲ ಹವಾಮಾನ. ಅಂದರೆ ಹೆಚ್ಚಿನ ತಾಪಮಾನ, ಹೆಚ್ಚಿನ ಆರ್ದ್ರತೆ ಮತ್ತು ಕಡಿಮೆ ಗಾಳಿ ಇದಿದ್ರೆ ಈ ರಿತಳಿ ಸಂಕರಣಗಳು ಬೇಗನೆ ಪ್ರತಿಕ್ರಿಯೆ ನೀಡ್ತವೆ. ತದನಂತರ ರೋಗಾಣುಗಳಿಗೆ ಏನಾದರೂ ಅವುಗಳನ್ನು ಸಾಕಾಣಿಕೆ ಏನು ಮಾಡ್ತೀವಿ ಅಲ್ಲಿ ರೋಗಾಣುಗಳಿದ್ರೆ, ಈಗ ಶಿಲೀಂಧ್ರ ಆಗ್ಬೋದು, ಬ್ಯಾಕ್ಟೀರಿಯಾ ಆಗ್ಬೋದು, ವೈರಸ್ ಆಗ್ಬೋದು, ಮೈಕ್ರೋಸ್ಪೋರಿಡಿಯಾ ಆಗ್ಬೋದು, ಈ ಎಲ್ಲ ತರವಾದಂತಹ ರೋಗಾಣುಗಳಿಗೆ ಪ್ರತಿಕ್ರಿಯೆ ನೀಡಿ ರೋಗಗಳಿಗೆ ತುತ್ತಾಗತಕ್ಕಂಥ ಸಂಭವನೀಯತೆಗಳು ತುಂಬ ಜಾಸ್ತಿ ಈ ರಿತಳಿಗಳಲ್ಲಿ. ಮೂರನೇದು ಅಸಮರ್ಪಕ ಆಹಾರ. ಅಸಮರ್ಪಕ ಆಹಾರ ಅಂದರೆ ಗುಣಮಟ್ಟ ಚೆನ್ನಾಗಿಲ್ಲದಲೇ ಇರ್ಬೋದು, ಅಥವಾ ನೀವು ಸಾಕಷ್ಟು ಪ್ರಮಾಣದಲ್ಲಿ ಆ ಉಳುಗೆ ಎಷ್ಟು ತಿನ್ನುತ್ತೋ ಅಷ್ಟು ಸೊಪ್ಪನ್ನು ಕೊಡದಲೇ ಇರ್ಬೋದು, ಅಥವಾ ಇನ್ನು ಸ್ವಲ್ಪ ಹೆಳೆ ಸೊಪ್ಪು ಅಂದರೆ ಮೃದುವಾಗಿರತಕ್ಕಂಥ ಸೊಪ್ಪು ಈ ದ್ವಿತಳಿ ಸಂಕರಣಗಳಿಗೆ ಹಿಡಿಸೋದಿಲ್ಲ. ಈ ಮೂರು ಅಂಶಗಳಿಗೆ ಬೇಗನೆ ಪ್ರತಿಕ್ರಿಯೆ ನೀಡುತ್ತೆ. ಆದ್ದರಿಂದ ಒಂದು ತಂತ್ರ ಏನಪ್ಪ ಅಂದರೆ ಪರಿಸರ ಚೆನ್ನಾಗಿ, ಯಾಕೆಂದರೆ ಈ ಅನಾನುಕೂಲಕರ ಪರಿಸ್ಥಿತಿಗೆ ಅವು ಬೇಗನೆ ಪ್ರತಿಕ್ರಿಯೆ ನೀಡ್ತವೆ ಅಂದರೆ ಅದಕ್ಕೆ ಬೇಕಾಗಿರತಕ್ಕಂಥ ಉಷ್ಣಾಂಶ ತೇವಾಂಶನ ಒದಗಿಸ್ಬೇಕಾಗುತ್ತೆ ಒಂದು. ತದನಂತರ ಅವು ರೋಗಾಣುಗಳಿಗೆ ಪ್ರತಿಕ್ರಿಯೆ ನೀಡೋದ್ರಿಂದ ರೋಗ ಬರದಲೇ ಇರೋ ಹಾಗೆ ಪ್ರಿವೆಂಟಿವ್ ಮೆಜರ್ಸ್ ಅಂಥವನ್ನೆಲ್ಲ ನಾವು ನಿರ್ವಹಣೆ ಮಾಡಬೇಕಾಗುತ್ತೆ. ಆಮೇಲೆ ಇದೆಲ್ಲದಕ್ಕೂ ಮುಖ್ಯವಾಗಿ ರೈತರಿಗೆ ದ್ವಿತಳಿ ಸಂಕರಣಗಳ ಬೆಳವಣಿಗೆ ಹೇಗಿರುತ್ತೆ, ಅದರ ಅಗತ್ಯತೆಗಳೇನು, ಅದಕ್ಕೆ ಯಾವ ಥರವಾದಂತಹ ಒಂದು ತಂತ್ರಜ್ಞಾನನ ಅಳವಡಿಸ್ಕೊಳ್ಬೇಕು, ಅದನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ಒಂದು ತರಬೇತಿನ ಸಹ ನಾವು ಅವರಿಗೆ ಕೊಡಬೇಕಾಗುತ್ತೆ. ಇನ್ನು ನಮ್ಮ ಮುಂದಿನ ದಾರಿ ಅನ್ನೋದು ಹೇಳೋದಾದರೆ, ಈಗ ನೋಡಿ ನಮಗಾಗಲೇ ಗೊತ್ತಾಗಿದೆ ಈ ಬೈವೋಲ್ಟೈನ್ ದ್ವಿತಳಿ ಸಂಕರಣಗಳು ಅಥವಾ ದ್ವಿತಳಿ ರೇಷ್ಮೆ ಕೈಗಾರಿಕೆ ಏನಿದೆ. ಒಂದೇ ವಾಕ್ಯದಲ್ಲಿ ಹೇಳಬೇಕಂತಂದರೆ ಈ ದ್ವಿತಗಳಿಲ್ಲ ಒಳ್ಳೆ ನಿಮ್ಮ ಬೆಳೆ ಬರಬೇಕಂತಂದರೆ ವಾತಾವರಣದ ಹಿಡಿತ ನಮ್ಮ ಕೈಯಲ್ಲಿರತಕ್ಕಂಥ ರೋಗಾಣುಮುಕ್ತ ಪ್ರದೇಶದಲ್ಲಿ ಹುಳುಗಳಿಗೆ ಸಾಕಷ್ಟು ಪ್ರಮಾಣದ ಗುಣಮಟ್ಟದ ಸೊಪ್ಪು ಮತ್ತು ಹಂತಕ್ಕೆ ಅನುಗುಣವಾಗಿ ಸ್ಥಳಾವಕಾಶವನ್ನು ಕೊಟ್ಟು ಹುಳು ಸಾಕಾಣಿಕೆ ಮಾಡಬೇಕು. ಸೊ ಇದ್ರ ತಾತ್ಪರ್ಯ ಇಷ್ಟೇನೆ. ಮುಂದೆ ನಾವೇನು ಮಾಡಬೇಕು ಅಂದರೆ ಪ್ರತಿಯೊಬ್ಬರದ್ದು ಇಲ್ಲಿ ಪಾತ್ರ ಇದೆ. ಈಗ ನಾವು ಆ್ಯಸ್ ಎ ರಿಸರ್ಚರ್ ಆಗಿ ಅಂದರೆ ಒಂದು ಸಂಶೋಧನಾಲಯದಲ್ಲಿ ಏನಾಗಬೇಕು, ಮತ್ತು ರೈತರ ಮಟ್ಟದಲ್ಲಿ ಏನಾಗಬೇಕು, ಸರ್ಕಾರದ ಮಟ್ಟದಲ್ಲಿ ಏನಾಗಬೇಕು, ಎಲ್ಲರ ಪಾತ್ರನೂ ಇರುತ್ತೆ. ನಾನಾಗಲೇ ಹೇಳಿದೆ ವಾತಾವರಣದ ಹಿಡಿತ ನಮ್ಮ ಕೈಯಲ್ಲಿರತಕ್ಕಂಥ ಪ್ರದೇಶ ಅಂತ ಹೇಳಿದೆ. ಅಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಉಷ್ಣಾಂಶ, ಅದಕ್ಕೆ ಹುಳುಗಳ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂಥ ತೇವಾಂಶ ಮತ್ತು ಸಮರ್ಪಕ ಗಾಳಿ ಇವೆಲ್ಲ ಬೇಕಂತಂದರೆ ಒಂದು ಹುಳು ಸಾಕಾಣಿಕೆ ಮನೆ ಅನ್ನೋದು ಒಂದಿರಬೇಕು. ಸೊ ಆ ಮನೆ ಹೇಗಿರಬೇಕು, ಎಷ್ಟು ಉದ್ದ, ಅದರ ಅಗಲ, ಅದರಲ್ಲಿ ಅಳವಡಿಸ್ತಕ್ಕಂಥ ವೆಂಟಿಲೇಟರ್ಸು ಇವೆಲ್ಲ ಹೇಗಿರಬೇಕು ಅಂತಕ್ಕಂಥದ್ದು ನಿರ್ಧಾರ ಮಾಡ್ತಕ್ಕಂಥದ್ದು ಅಥವಾ ಅದನ್ನು ಕಂಡುಹಿಡಿಬೇಕಾಗಿರ್ತಕ್ಕಂಥದ್ದು ನಮ್ಮ ರಿಸರ್ಚರ್ಸ್ಗೆ ಬಿಟ್ಟಿದ್ದು, ಅಂದರೆ ಸಂಶೋಧನೆಯಲ್ಲಿ ಆ ಕೆಲಸಗಳಾಗಬೇಕು. ಆಮೇಲೆ ಅವು ರೋಗಾಣುಮುಕ್ತ ಪ್ರದೇಶ ಅಂದರೆ ಒಂದು ಡಿಸ್ಇನ್ಫೆಕ್ಷನ್ ಟೆಕ್ನಾಲಜಿ ಅಂದರೆ ಸೋಂಕು ನಿವಾರಣಾ ತಂತ್ರಜ್ಞಾನ ಅನ್ನೋದೊಂದು ಬೇಕು, ಅದನ್ನು ಸಹ ನಮ್ಮ ರಿಸರ್ಚರೇ ಮಾಡಬೇಕು. ಏನಂದರೆ ಈ ಹುಳುಗಳ ಸಫಲತೆ ಒಳ್ಳೆ ಗುಣಮಟ್ಟದ ಸೊಪ್ಪಿನ ಮೇಲೆ ಅವಲಂಬಿತವಾಗಿರುತ್ತೆ. ಸೊ ಅಂದರೆ ಒಂದು ಉತ್ತಮವಾದಂತಹ ಗುಣಮಟ್ಟ ಇರತಕ್ಕಂಥ ಸೊಪ್ಪನ್ನು ನಾವು ಬೆಳಿಬೇಕಂತಂದರೆ ಅಲ್ಲಿ ಒಂದು ಕಲ್ಟಿವೇಷನ್ ಪ್ರಾಕ್ಟೀಸ್ ಬೇಕು. ಅಂದರೆ ಹಿಪ್ಪನೇಳೆನ ಯಾವ ರೀತಿ ಬೆಳಿಬೇಕು, ಅದ್ರ ವೆರೈಟಿ ಆಗ್ಬೋದು, ಅದ್ರ ಸ್ಪೇಸಿಂಗ್ ಆಗ್ಬೋದು, ಅದ್ರ ಇನ್ಪುಟ್ ಆಗ್ಬೋದು, ಅದರಲ್ಲಿ ಯಾವ ಥರ ಒಂದು ಕಲ್ಟಿವೇಷನ್ ಪ್ರಾಕ್ಟೀಸು, ಮತ್ತು ಈ ಒಂದು ಹುಳು ಸಾಕಾಣಿಕೆಯಲ್ಲಿ ಏನೇನು ತಂತ್ರಜ್ಞಾನನ ಅಳವಡಿಸ್ಕೊಳ್ಬೇಕು, ಹೇಗೆ ಅದನ್ನು ನಿರ್ವಹಣೆ ಮಾಡಬೇಕು ಅನ್ನೋದಕ್ಕೊಂದು ರೇರಿಂಗ್ ಟೆಕ್ನಾಲಜಿ ಬೇಕಾಗುತ್ತೆ. ಸೊ ಇದನ್ನೆಲ್ಲ ಸಂಶೋಧನೆಯಲ್ಲಿ ನಾವು ಮಾಡಬೇಕಾಗುತ್ತೆ. ತದನಂತರ ಯಾವುದೇ ಒಂದು ತಂತ್ರಜ್ಞಾನ ನಾವು ಅಭಿವೃದ್ಧಿ ಮಾಡಿದಾಗ ಈ ತಂತ್ರಜ್ಞಾನ ಆಗ್ಬೋದು ಅಥವಾ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಆಗ್ಬೋದು ಅಥವಾ ಯಾವುದಾದ್ರೂ ಒಂದು ಡಿವೈಸ್ ಆಗ್ಬೋದು, ಈ ಸಂಶೋಧನಾಲಯದಲ್ಲಿ ನಾವು ಅದನ್ನು ಅಭಿವೃದ್ಧಿ ಮಾಡಿದಾಗ ಅದು ಇ ಕ್ಯೂಬ್ ಫಾರ್ಮುಲಾ ಅಂತ ಒಂದಿದೆ. ಯಾವುದೇ ಒಂದಾದ್ರೂ ಅದು ಇ ಕ್ಯೂಬ್ ಫಾರ್ಮುಲಾನ ನಾವು ಸ್ಯಾಟಿಸ್ಫೈ ಮಾಡಬೇಕು. ಇ ಕ್ಯೂಬ್ ಫಾರ್ಮುಲಾ ಅಂತಂದರೆ ಒಂದು ಎಫೆಕ್ಟಿವ್ ಅಂದರೆ ಪರಿಣಾಮಕಾರಿ ಆಗಿರಬೇಕು, ಎರಡನೇದು ಈಸಿ ಟು ಅಡ್ಯಾಪ್ಟ್ ಅಂದರೆ ರೈತರು ಅದನ್ನು ಅಳವಡಿಸ್ಕೊಳ್ಳೋಕ್ಕೆ ಸುಲಭವಾಗಿರಬೇಕು, ಮತ್ತು ಇನ್ನೊಂದು ಎಕನಾಮಿಕಲಿ ವಯಬಲ್ ಆರ್ಥಿಕವಾಗಿ ಲಾಭದಾಯಕವಾಗಿರಬೇಕು. ಏನೇನು ಟೆಕ್ನಾಲಜಿ, ಏನೇನು ಪ್ರಾಡಕ್ಟು, ಏನೇನು ಡಿವೈಸನ್ನ ನಾವು ಮಾಡ್ತೀವಿ ಸಂಶೋಧನೆಯಲ್ಲಿ ಆ ಇ ಕ್ಯೂ ಫಾರ್ಮುಲಾ ಸೆಟ್ ಆಗಬೇಕು. ತದನಂತರ ಬಂದರೆ ಈಗ ವಿಜ್ಞಾನದಲ್ಲಿ ನಾವೆಲ್ಲ ಕಂಡುಹಿಡಿದಿದ್ದೀವಿ ಇದೆಲ್ಲ ರೈತರಿಗೆ ತಲುಪಿಸ್ಬೇಕಲ್ಲ, ರೈತರಿಗೆ ತಲುಪ್ಸೋಕ್ಕೆ ಸೂಕ್ತವಾದಂತಹ ರೀತಿಯಲ್ಲಿ ರೈತರಿಗೆ ತರಬೇತಿ ಕೊಡಬೇಕು. ಮೂರನೇದು ಈ ಸರ್ಕಾರದಿಂದ ಏನೇನು ಯೋಜನೆಗಳಿದ್ದಾವೆ ಅದನ್ನು ಅನುಷ್ಠಾನಗೊಳಿಸೋಕ್ಕೆ ನಮ್ಮ ಇಲಾಖೆ ಇರಬೇಕು, ಅದನ್ನು ನಮ್ಮ ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಅವ್ರು ಮಾಡಬೇಕು. ತದನಂತರ ಈ ಬ್ಯಾಕ್ ಬೋನ್ ಆಫ್ ದಿ ಇಂಡಸ್ಟ್ರಿ ಅಂದರೆ ಒಂದು ಗುಣಮಟ್ಟ ಇರತಕ್ಕಂಥ ರೇಷ್ಮೆ ಮೊಟ್ಟೆ, ಆ ಮೊಟ್ಟೆನ ನಾವು ಪೂರೈಕೆ ಮಾಡಬೇಕು. ಇಷ್ಟನ್ನು ಈಗ ನಮ್ಮ ಯಶಸ್ಸಿಗೆ ಇರತಕ್ಕಂಥ ಮುಂದಿನ ದಾರಿಗಳು. ಇವನ್ನೆಲ್ಲ ಕೂಲಂಕುಷವಾಗಿ ಅವುಗಳ ಅಗತ್ಯತೆಯನ್ನ ಅಧ್ಯಯನ ಮಾಡಿ ತಂತ್ರಜ್ಞಾನ ಮತ್ತೆ ಅದಕ್ಕೆ ತರಬೇತಿ ಮತ್ತೆ ಅದನ್ನ DFLS ಮೊಟ್ಟೆಯ ಪೂರೈಕೆ ಮತ್ತೆ ಸರ್ಕಾರದ ಸವಲತ್ತುಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಿದಾಗ ಈ ನಮ್ಮ ದ್ವಿತಳಿ ರೇಷ್ಮೆ ಒಳ್ಳೆ ದೇಶದ ಆರ್ಥಿಕತೆ ಮತ್ತು ರೈತರ ಆರ್ಥಿಕತೆಗೆ ಸೂಕ್ತವಾದಂತಹ ಆಯ್ಕೆ ಅಂತ ಹೇಳಕ್ ಬಯಸ್ತೀನಿ.
1: ಡಾಕ್ಟರ್, ಈಗ ಮೈಸೂರಿನಲ್ಲಿರುವಂತಹ ನಿಮ್ಮ ಸಂಶೋಧನಾ ಸಂಸ್ಥೆ

0: ಇದೆಯಲ್ಲ, ಇದು ತಳಿಗಳ ವಿಚಾರದಲ್ಲಿ ಏನೆಲ್ಲ ಸಂಶೋಧನೆಗಳನ್ನು ಮಾಡಿದೆ?
1: ಈಗ ತಳಿ ಅಂದರೆ ನಾನು ಆಗಲೇ ಹೇಳಿದೆ, ಈಗ ಬಯೋಲ್ಟೈನ್ ಅಂದರೆ ದ್ವಿತಳಿಗಳು ಬಗ್ಗೆನೇ ಹೇಳಬೇಕಂತಂದರೆ, ಇವತ್ತು ನಾವಾಗಲೇ ಈಗ ನಮ್ಮ ಫೀಲ್ಡಲ್ಲಿ ಅಂದರೆ ಕಾರ್ಯಕ್ಷೇತ್ರದಲ್ಲಿ FC1 into FC2 ಅಂತಕ್ಕಂಥದ್ದು ಚಾಲನೆಯಲ್ಲಿದೆ. ಇದಕ್ಕೆ ಪೈಪ್ಲೈನ್ ಆಗಿ ಅಂದರೆ ಇದರಲ್ಲಿ ಕೆಲವು ಸಮಸ್ಯೆ ಏನಪ್ಪ ಅಂತಂದರೆ, ಸ್ವಲ್ಪ ಹೈ ಟೆಂಪರೇಚರಿಗೆ ಬೇಗನೆ ಪ್ರತಿಕ್ರಿಯೆ ನೀಡುತ್ತೆ, ಈಗ ಅದು FC1 into FC2 ಅನ್ನೋದು. ಇದರ ಬದಲಾಗಿ ನಾವು ಈ ಟೆಂಪರೇಚರ್ಗೆ ಅಂದರೆ ವರ್ಷದ ಪೂರ್ತಿ ಎಲ್ಲ ಕಾಲದಲ್ಲೂ ಈ ಬಯೋಲ್ಟೈನ್ ಸಂಕರಣ ದ್ವಿತಳಿ ಸಂಕರಣಗಳನ್ನು ರೈತರು ಸಾಕಾಣಿಕೆ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಒಂದು ಟೆಂಪರೇಚರ್ ಟಾಲರೆಂಟ್ ಡಬಲ್ ಹೈಬ್ರಿಡ್ ಅಂತ ಮಾಡಿದ್ದೀವಿ, TT21 to 2T56 ಅಂತ. TT21 into TT56 ಇದು ದ್ವಿತಳಿ ಡಬಲ್ ಹೈಬ್ರಿಡೇನೆ. ಸೊ ಅದು ಟೆಂಪರೇಚರ್ಗೆ ಸ್ವಲ್ಪ ತಡ್ಕೊಳ್ಳೋದ್ರಿಂದ, ಹೈ ಟೆಂಪರೇಚರ್ಗೆ ತಡ್ಕೊಳ್ಳೋದ್ರಿಂದ ವರ್ಷದ ಎಲ್ಲ ಕಾಲದಲ್ಲೂ ಅಂದರೆ ಈ ಸಮ್ಮರ್ ಬೇಸಿಗೆ ಕಾಲದಲ್ಲೂ ಸಹ ಅದನ್ನು ಸಾಕಾಣಿಕೆ ಮಾಡ್ಬೋದು. ಇನ್ನೊಂದು BFC1 into BFC10 ಇದು ಸಹ ಬಯೋಲ್ಟೈನ್ ಡಬಲ್ ಹೈಬ್ರಿಡ್ಡೆ. ನಾವು ಈ ಬಲ್ಗೇರಿಯನ್ ರಿಸೋರ್ಸ್ ಮೆಟೀರಿಯಲ್ನ ಅಲ್ಲಿಂದ ತಗೊಂಬಂದು ಇಲ್ಲಿ ಸುಮಾರು ಒಂದು 5-6 ವರ್ಷಗಳ ಕಾಲ ನಾವು ಅದನ್ನು ಫರ್ಮೆಂಟೇಷನ್ ಆ್ಯಂಡ್ ಕಾಂಬಿನೇಷನ್ ಮಾಡಿ ಅಲ್ಲೂ ಸಹ ಸುಮಾರು ಲೈನ್ಸ್ಗಳನ್ನು ಮಾಡಿ BFC1 into BFC10 ಅಂತ ಇನ್ನೊಂದು ಮಾಡಿದ್ದೀವಿ. ಇದು ಈ ನಮ್ಮ FC1 into FC2ಗಿಂತ ಗುಣಮಟ್ಟ ಚೆನ್ನಾಗಿದೆ. ಸೊ ಅದು ಈಗ ನಮ್ಮ ಪೈಪ್ಲೈನಲ್ಲಿದೆ, ಅದು ಸುಮಾರು ಇನ್ನೊಂದು ವರ್ಷಗಳಲ್ಲಿ ಸಹ ಅದನ್ನು ಸಹ ನಾವು ಬಿಡುಗಡೆ ಮಾಡ್ತೀವಿ. ಈಗ ಪ್ರಸ್ತುತ ಎರಡಿದೆ, FC1 into FC2 ಒಂದಿದೆ, ಎರಡು TT21 into TT56 ಅಂತಕ್ಕಂಥದ್ದು ಇನ್ನೊಂದಿದೆ. ರೈತರು ಅದನ್ನು ಸಹ ತಮ್ಮ ಕೃಷಿನಲ್ಲಿ ಅಳವಡಿಕೆ ಮಾಡ್ಕೊಬೋದು. ಇನ್ನು BFC1 into BFC10 ಅನ್ನೋದು ಫೀಲ್ಡಲ್ಲಿ ಆಲ್ರೆ ಒಂದು 5 ಲಕ್ಷ ಮಟ್ಟೆನ ನಾವು ಟೆಸ್ಟ್ ಮಾಡಿದ್ದೀವಿ, ಅದನ್ನು ಅದರ ಫಲಿತಾಂಶ ತುಂಬ ಚೆನ್ನಾಗಿದೆ. ಸೊ ಇನ್ನು ಮುಂದಿನ 1-2 ವರ್ಷಗಳಲ್ಲಿ ಅದನ್ನು ಸಹ ನಾವು ರೈತರ ಮಟ್ಟಕ್ಕೆ ತಲುಪಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ.
0: ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ರೇಷ್ಮೆ ಗುಣಮಟ್ಟ ಅಂತ ಹೇಳಿದ್ರೆ ಅದು ತಳಿಯ ವಿಚಾರವಾಗಿ ಎಷ್ಟು ಪರ್ಸೆಂಟೇಜ್ ತಳಿಗೆ ಸಂಬಂಧಪಟ್ಟಿದ್ದೀರ?
1: ಅದು ಸಾಮಾನ್ಯವಾಗಿ ಗುಣಮಟ್ಟ ಇರತಕ್ಕಂಥ ರೇಷ್ಮೆನ ಉತ್ಪಾದನೆ ಮಾಡಬೇಕಾದ್ರೆ ತಳಿಯೇ ಪ್ರಮುಖವಾದಂತಹ ಕಾರಣ ವಹಿಸುತ್ತದೆ.
0: ಶೇಕಡಾವಾರು ಎಷ್ಟು ಕೊಡ್ತೀರಾ ಅದಕ್ಕೆ ತಳಿಗೆ?
1: ನಾವು ತಳಿಗೆ ಸುಮಾರು 50% ತಳಿನೇ ಅದು. ಈಗ ಬಯೋಲ್ಟೈನಲ್ಲೇ ಗ್ರೇಡಿಂಗ್ ಆಗೋದು, ನಮ್ಮ PM into CSR2 ಅದರಲ್ಲೆಲ್ಲ ಗ್ರೇಡಿಂಗ್ ಆಗಲ್ಲ.
0: ಈಗ ರೇಷ್ಮೆ ಗುಣಮಟ್ಟ ಅಂದ್ರೆ ಏನು ಸರ್?
1: ಗುಣಮಟ್ಟ ಅಂತಂದ್ರೆ
0: ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಗೆ?
1: ಈಗ ಅದ್ರದ್ದು ಸಿಲ್ಕ್ ತಗೊಂಡ್ರೆ ಅದಕ್ಕೆ ಕೆಲವು ಕ್ಯಾರೆಕ್ಟರ್ಸ್ ಇದೆ. ಈಗ ವೈಂಡಿಂಗ್ ಬ್ರೇಕ್ಸ್ ಅಂತೀವಿ, ಎಷ್ಟೋ ಇದನ್ನು ಸುತ್ತಿದಾಗ ಎಷ್ಟು ವೈಂಡಿಂಗ್ ಬ್ರೇಕ್ಸ್ ಸಿಗ್ತದೆ ಅನ್ನೋದು. ಆಮೇಲೆ ಡೀನಿಯರ್ ಅಂತ ಹೇಳ್ತೀವಿ, ಅಂದ್ರೆ ಮ್ಯಾಕ್ಸಿಮಮ್ ಡೀನಿಯರ್ ವೇರಿಯೇಷನ್ ಅಂತೀವಿ. ಈಗ ಒಂದು ಹುಳು ಸುಮಾರು 1100 ರಿಂದ 1200 ಮೀಟರ್ ಅಷ್ಟು ಕಂಟಿನ್ಯೂಸ್ ಥ್ರೆಡ್ ಇರುತ್ತೆ. ಸೊ ಈ ಡೀನಿಯರ್ ಅಂದ್ರೆ ಥಿಕ್ನೆಸ್, ಅದ್ರದ್ದು ಥಿಕ್ನೆಸ್
0: ಎಳೆಯ
1: ದಪ್ಪ. ಎಳೆಯ ದಪ್ಪ ಏನಾಗಿರುತ್ತೆ, ಮೊದಲು ದಪ್ಪನ ಆಗಿರ್ತದೆ, ಕೊನೆಗೆ ಹೋಗ್ತಾ ಚಿಕ್ಕದಾಗುತ್ತೆ. ಸೊ ಅಲ್ಲಿ ಕ್ವಾಲಿಟಿ ಇರಬೇಕಂತಂದ್ರೆ ಚಿಕ್ಕದಾಗುತ್ತೆ, ಎಲ್ಲಾ ಕೇಸಲ್ಲೂ ಚಿಕ್ಕದಾಗುತ್ತೆ, ಎಷ್ಟರ ಮಟ್ಟಿಗೆ ಅದು ಚಿಕ್ಕದಾಗಿದೆ ಅಂತಕ್ಕಂಥದ್ದು ಪ್ರಮುಖ ಕಾರಣ. ಒಂದು ತುಂಬಾ ವೇರಿಯೇಷನ್ಸ್ ಇರಬಹುದು, ಮ್ಯಾಕ್ಸಿಮಮ್ ಡಿವಿಯೇಷನ್ಸ್ ಇರಬಾರ್ದು, ಡೀನಿಯರ್ ವೇರಿಯೇಷನ್ಸ್ ಇರಬಾರ್ದು. ಎರಡನೇದು ಇನ್ನೊಂದು ಎಲಾಂಗೇಷನ್ ಅಂತ ಅನ್ನೋದೊಂದು ಕ್ಯಾರೆಕ್ಟರ್ ಇದೆ. ಇಲಾಂಗೇಷನ್ ಅಂದ್ರೆ ಒಂದು 100 cm ದಾರನ ಹಿಡಿದು ಜಗ್ದಾಗ ಒಂದು 120 cm ವರೆಗೂ ಸ್ಟ್ರೆಚ್ ಆಗ್ಬೇಕದು, ಬ್ರೇಕ್ ಆಗದಂಗೆ, ಅದು ಎಲಾಂಗೇಷನ್ ಅಂತೀವಿ. ಅಂದ್ರೆ ಇನ್ನೊಂದು ಟೆನಾಸಿಟಿ ಅಂತೀವಿ. ಟೆನಾಸಿಟಿ ಅಂದ್ರೆ ಒಂದು ದಾರದ ಮೇಲೆ ಒಂದು ವೆಯ್ಟ್ ಹಾಕಿ ಉಜ್ಜದು. ಒಂದು ಡೀನಿಯರ್ಗೆ ಸುಮಾರು 1-3 grams ಆ ತೂಕನ ತಡ್ಕೊಳ್ಳೋ ಅಷ್ಟು ಶಕ್ತಿ ಅದಕ್ಕೆ ಇರಬೇಕು. ಸೊ ಇವೆಲ್ಲ ಕೆಲವು ಪ್ಯಾರಾಮೀಟರ್ಸ್ ಇರ್ತವೆ. ಆ ಪ್ಯಾರಾಮೀಟರ್ ಮೇಲೆ ನಾವು ಅದನ್ನ ಗ್ರೇಡ್ ಮಾಡ್ತೀವಿ. ಗ್ರೇಡ್ ಹೆಂಗ್ ಮಾಡ್ತೀವಿ, A, B, C, D, 2A, 3A, 4A, 5A, 6A. ಈಗ ನಮ್ಮಲ್ಲೆಲ್ಲ ಮ್ಯಾಕ್ಸಿಮಮ್ 3A ಬರುತ್ತೆ. ಸೊ ಈಗ ಅಲ್ಲೇ ಚೈನಾ, ಜಪಾನು ಅಲ್ಲೆಲ್ಲ ಅವರು 4A, 5A ಗ್ರೇಡ್ಸ್ ಎಲ್ಲ ಮಾಡ್ತಾರೆ. ಅದ್ರಲ್ಲಿ ಅಫ್ಕೋರ್ಸ್ ಈಗ ಕೆಲವು ರೇಲಿಂಗ್ ಟೆಕ್ನಾಲಜೀಸ್ನಲ್ಲೂ ಸುಧಾರಣೆಗಳು ಅವ್ರ ಹತ್ರ ಇರ್ಬೋದು. ಈಗ ನಮ್ಮಲ್ಲಿ ಏನ್ ಮಾಡ್ತಾರೆ, ಈಗ ರೀಲರ್ಸ್ ತಗೊಂಡೋದ್ರೆ, ಈಗ ಒಂದು 100 kg ಗೂಡ್ ತಗೊಂಡೋದ್ರೆ 100 kgನೂ ರೀಲ್ ಮಾಡ್ತಾರೆ. ಈಗ ನಾವು ಬಯಾಲಜಿಕಲ್ ಮೆಟೀರಿಯಲ್, 100 kgಗೆ ಒಂದು 50,000 ಗೂಡ್ ಇರುತ್ತೆ, 50,000 ಗೂಡೂ ಒಂದೇ ಕ್ವಾಲಿಟಿ ಇರೋದಿಲ್ಲ. ಸೊ ಅಲ್ಲಿ ಏನ್ ಮಾಡ್ತಾರೆ, ಅವ್ರು ಸಾರ್ಟ್ ಮಾಡ್ತಾರೆ ಫಸ್ಟು ರೀಲಿಂಗ್ ಹಾಕೋದಕ್ಕೆ ಬದಲು, ಅದರಲ್ಲಿ ಎಷ್ಟು ಚೆನ್ನಾಗಿದೆ ಗೂಡು, ಎಷ್ಟು ಚೆನ್ನಾಗಿಲ್ಲ, ಚೆನ್ನಾಗಿಲ್ಲದಲ್ಲೇ ಗೂಡ್ನೆಲ್ಲ ತೆಗಿತಾರೆ. ಒಳ್ಳೆ ಗುಣಮಟ್ಟ ಇರತಕ್ಕಂಥ ಆಕಾರದಲ್ಲಿ ಮತ್ತೆ ಅದರದ್ದು ಸ್ಟಿಫ್ನೆಸ್ ಆಫ್ ದಿ ಇದರಲ್ಲಿ ಅದನ್ನ ಒಳ್ಳೆ ಗುಣಮಟ್ಟ ಇರತಕ್ಕಂಥ ಗೂಡನ್ನು ತಗೊಂಡು ಅವರು ರೀಲ್ ಮಾಡ್ತಾರೆ. ಇದ್ದಿದ್ದನ್ನ ಏನು ಮಾಡ್ತಾರೆ, ಅದರಲ್ಲಿ ಪ್ಯೂಪ ತೆಗಿತಾರೆ. ಪ್ಯೂಪ ತೆಗೆದು ಹ್ಯೂಮನ್ ಕನ್ಸಂಪ್ಷನ್ಗೆ ಉಪಯೋಗಿಸ್ಕೊಳ್ತಾರೆ, ಮನುಷ್ಯ ತಿನ್ನಕ್ಕೆ ಆ ಪ್ಯೂಪನ. ಇನ್ನು ಅದೆಲ್ಲ ಪ್ಯೂಪ ತೆಗೆದ ಮೇಲೆ ಸಿಲ್ಕ್ ಇರುತ್ತದಲ್ಲ, ಅದು ಫ್ಲಾಟ್ ಸಿಲ್ಕ್ ಮಾಡ್ತಾರೆ. ಫ್ಲಾಟ್ ಸಿಲ್ಕ್ ಅಂದ್ರೆ ಫರ್ನಿಷಿಂಗ್ಸ್ಗಳಿಗೆ, ಅದಕ್ಕೆ ಇದಕ್ಕೆ ಅಲ್ಲಿ ತುಂಬಾ ಬೇಡಿಕೆ ಇದೆ. ಸೊ ಅವರು ಹಾಗೆ ಅದನ್ನ ಕಕ್ಕುನ್ ಸಾರ್ಟಿಂಗ್ ಅನ್ನೋದನ್ನ ತುಂಬಾ ಪ್ರಮುಖವಾದಂತಹ ಘಟ್ಟ ಅನ್ಕೊಂಡಿದ್ದಾರೆ ಎಲ್ಲಿ ರೀಲಿಂಗ್ ಅಲ್ಲಿ. ಬಟ್ ನಮ್ಮಲ್ಲಿ ಹಂಗಲ್ಲ, 100 kg ತಗೊಂಡೋದ್ರೆ 100 kgನೂ

0: ಹಾರ ತೆಗಿತಾರೆ,
1: ಎಳೆ ತೆಗೆದು ಬಿಡ್ತಾರೆ,
0: ಎಳೆ ತೆಗೆದು ಬಿಡ್ತಾರೆ. ಸೊ ಅಲ್ಲಿ ನಮಗೆ ಕ್ವಾಲಿಟಿ ಬರೋದಿಲ್ಲ. ಆಮೇಲೆ ರೀಲಿಂಗ್ ಮಿಷನರೀಸ್, ಪ್ರತಿಯೊಂದು ಹಂತದಲ್ಲೂ ಅವರು ಅದನ್ನ ಕಂಟ್ರೋಲ್ ಮಾಡತಕ್ಕಂತ ಒಂದು ಆಕ್ಸೆಸರೀಸ್ನ ಅಲ್ಲಿ ಹಾಕಿರ್ತಾರೆ ರೀಲಿಂಗ್ ಯೂನಿಟ್ಸ್ಗಳಲ್ಲಿ. ಸೊ ಈಗ ಅದೇ ನಮ್ಮಲ್ಲಿ ಆಟೋಮೆಟಿಕ್ ರೀಲಿಂಗ್ ಮಿಷನ್ಸ್ಗಳು ಇದ್ದಾವೆ. ಸೊ ಅಲ್ಲಿ ನಿಮಗೆ ಗೂಡಿನ ಗುಣಮಟ್ಟ ಚೆನ್ನಾಗಿತ್ತು ಅಂದ್ರೆ ನಮಗೂ 4A grades ಸಿಲ್ಕ್ ನಮ್ಮ ಗೂಡಿನ ಏನಿವತ್ತು ಉತ್ಪಾದನೆ ಮಾಡ್ತಾ ಇದ್ದಾರೆ, ನಮ್ಮ ರೈತರು ಬೆಳೆಸ್ತಾ ಇದ್ದಾರೆ, ಅದರಲ್ಲೂ ಸಹ 4A grades ಅನ್ನು ನಾವು ತೆಗಿಬಹುದು.
2: ಅಲ್ಲ, ಈಗ ಉತ್ತಮ ಗುಣಮಟ್ಟದ ರೇಷ್ಮೆ ಅನ್ನೋದು ಅದು ಬಟ್ಟೆ ಮೂಲಕ ವ್ಯಕ್ತವಾಗದ, ಅಥವಾ ಬೇರೆ ಬೇರೆ ಉದ್ದೇಶಗಳಿಗಾಗಿ ನಾವು ರೇಷ್ಮೆ ಬಳಸ್ತೀವಲ್ಲ, ಅಲ್ಲಿ ಈ ಗ್ರೇಡ್ ಅನ್ನ ಮೆಷರ್ ಮಾಡಿ?
0: ನಾರ್ಮಲ್ ಆಗಿ ನಾವು ಇವತ್ತು ಸಿಲ್ಕ್ ಎಲ್ಲ ಉಪಯೋಗಿಸ್ತಾ ಇರೋದು ಫ್ಯಾಬ್ರಿಕ್ಗೆನೆ,
1: ಬಟ್ಟೆಗೇನೆ.
0: ಸೊ ಏನಾಗುತ್ತೆ, ಈ ಗುಣಮಟ್ಟ ಸರಿ ಇಲ್ಲ ಅಂದ್ರೆ, ಈಗ ನೋಡಿ ಒಂದು ಸಿಂಪಲ್ ಉದಾಹರಣೆ ಹೇಳ್ತೀನಿ. ಒಂದು ಡೀನಿಯರ್ ಅನ್ಕೊಳ್ಳಿ, ಡೀನಿಯರ್ ಒಂದು 2.5 to 2.8 ಡೀನಿಯರ್ ಅಂತ ಹೇಳ್ತೀವಿ. ಸೊ ನಮಗೆ ಸಿಲ್ಕು 18-20, 20-22, 20-24 ಈ ತರ ಡೀನಿಯರ್ಸ್ ಇಟ್ಕೊಂಡು ಅವರು ಸಿಲ್ಕ್ ಅನ್ನ ಉತ್ಪಾದನೆ ಮಾಡ್ತಾರೆ. ಉದಾಹರಣೆಗೆ ಈಗ ಒಂದು 22-24 ಡೀನಿಯರ್ ಇರತಕ್ಕಂತ ರೇಷ್ಮೆ ದಾರನ ಒಬ್ಬ ರೀಲರ್ ತೆಗಿಬೇಕಂದ್ರೆ, ಸೊ ಒಂದು ಗೂಡು 1.5 ಡೀನಿಯರ್ ಇದ್ರೆ ಎಷ್ಟು ಹಾಕ್ಬೇಕು? ಒಂದು 10 goods ಹಾಕ್ಬೇಕು. ಒಂದು 10 goods ಎಂಡ್ ತೆಗಿತಾರೆ, ಎಂಡ್ ತೆಗೆದು ಅದನ್ನ ಎಲ್ಲ ಟ್ವಿಸ್ಟ್ ಮಾಡಿ ಒಂದು ಇದ್ರ ಮುಖಾಂತರ ಮೂವ್ ಮಾಡಿ ಮಾಡ್ತಾ ಇರ್ತಾರೆ. ಗುಣಮಟ್ಟ ಅಲ್ಲಿ ಇಲ್ಲ ಗೂಡ್ನಲ್ಲಿ ಅಂತಂದ್ರೆ ಏನಾಗುತ್ತೆ, ಓಡ್ತಾ ಇರುತ್ತಲ್ಲ, ಕಟ್ ಆಗ್ಬಿಡುತ್ತೆ. ಯಾವ್ದೋ ಒಂದು ಈಗ 8 ಓಡ್ತಿದ್ದು 7 ಬಂದು ನಿಂತ್ಕೊಳ್ತದೆ. 7 ಬಂದು ನಿಂತ್ಕೋಬೇಕಾದ್ರೆ ಅವ್ನು ಬಂದು ಮತ್ತೆ ತಿರ್ಗಾ ನೋಡ್ಬೇಕು ಎಲ್ಲಿ ನಿಂತಿರುತ್ತೆ ಅಂತ ನೋಡ್ಬೇಕು. 7 ಕಟ್ಟಾಗಿರುತ್ತೆ, ಅದೊಂದು ಜಾಯಿನ್ ಮಾಡ್ಬೇಕು, ಅಷ್ಟೊತ್ತಿಗೆ ಎಷ್ಟೋ ಸುತ್ತಕೊಂಡಿರುತ್ತಲ್ಲಿ ಅಲ್ವಾ. ಸೊ ಅವಾಗ ಏನಾಗುತ್ತೆ, ಈ ಸಿಲ್ಕ್ ಗುಣಮಟ್ಟ ಕಡಿಮೆ ಆಗೋಗುತ್ತೆ.
2: ಬಟ್ಟೆನಲ್ಲಿ
0: ಬಟ್ಟೆನಲ್ಲಿ ಹೇಳ್ತೀನಿ ಆಮೇಲೆ. ಈಗ ಆಮೇಲೆ ಏನಾಗುತ್ತೆ, ಈ ಸಿಲ್ಕ್ ಅನ್ನ ತೆಗಿತಾರೆ, ಸಿಲ್ಕ್ ಅನ್ನ ತೆಗೆದ ಮೇಲೆ ಅದನ್ನ ಟ್ವಿಸ್ಟ್ ಮಾಡ್ಬೇಕು, ನುಲ್ಚಬೇಕು. ಎರಡು ಈಗ ಡಬ್ಲಿಂಗ್ ಅವೆಲ್ಲ ಮಾಡ್ಬೇಕಾದ್ರೆ ನುಲ್ಚಬೇಕಾಗುತ್ತೆ. ನುಲ್ಚಬೇಕಾದ್ರೆ ಏನಾಗುತ್ತೆ, ಈಗ ಒಂದು ಈಗ ಚಿಫಾನು ಜಾರ್ಜೆಟ್ ಸ್ಯಾರಿಸ್ನಲ್ಲೆಲ್ಲ ಅವರು 120 ಟ್ವಿಸ್ಟ್ ಮಾಡ್ತಾರೆ ಪ್ರತಿ ಇಂಚಿಗೆ. ಅಷ್ಟು ಮಾಡಿದಾಗ ಈ ಸಿಲ್ಕ್ ಗುಣಮಟ್ಟ ಇಲ್ದಲ ಇದ್ರೆ ಕಟ್ಟಾಗೋಗುತ್ತೆ. ಇನ್ನ ಬಟ್ಟೆ ವಿಷಯಕ್ಕೆ ಬನ್ನಿ, ಬಟ್ಟೆ ವಿಷಯ ನಾನು ಆಗ್ಲೇ ಹೇಳಿದೆ, ಹಿಂಗ್ ವಾರ್ಪ್ ಥ್ರೆಡ್ ಯೂಸ್ ಮಾಡ್ತಾರೆ, ಹಿಂಗ್ ವೆಫ್ಟ್ ಯೂಸ್ ಮಾಡ್ತಾರೆ ಅಂತ.
2: ವಾರ್ಪ್
0: ಅಡ್ಡ ಉದ್ದ, ಈ ಉದ್ದಕ್ಕೆ ಒಳ್ಳೆ ಗುಣಮಟ್ಟ ಇರಬೇಕು ಅಂತ ಹೇಳ್ತೀವಿ. ಯಾಕಪ್ಪ ಇರಬೇಕು, ಗುಣಮಟ್ಟ ಇಲ್ದಲೇ ಇದ್ರೆ ಏನಾಗುತ್ತೆ, ಈ ಕಡೆ ಜೆಟ್ಟು ಈ ಅಡ್ಡದ್ದು ಹೋಗಿ ಹೋಗಿ ಹೋಗಿ ಹೊಡಿತಾ ಇರ್ತದೆ, ನೀವು ವೀವಿಂಗ್ ಮಿಷನ್ ನಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ಸೊ ಒಡೆದಾಗ ಈ ಕ್ವಾಲಿಟಿ ಇಲ್ದಲೇ ಇದ್ರೆ, ಈಗ ಅಲ್ಲಿ ನಾವು ಒಂದೇ ಸಿಲ್ಕ್ ಇಲ್ಲ, ಸುಮಾರು ಒಂದು 10-12 goods ನಾವು ಸೇರಿಸ್ಬಿಟ್ಟು ಟ್ವಿಸ್ಟ್ ಮಾಡಿರ್ತೀವಿ, ಅವಾಗ ಏನಾಗುತ್ತೆ, ಎಳೆ ಬಿಟ್ಕೊಂಡ್ಬಿಡುತ್ತೆ. ಎಳೆ ಬಿಟ್ಕೊಂಡಿದ್ದು ಪ್ರೊಜೆಕ್ಷನ್ ಬಂದ್ಬಿಡುತ್ತೆ ನಿಮ್ ಸಿಲ್ಕ್ ಈಗ ಸ್ಯಾರೀಸ್ಗಳಲ್ಲೆಲ್ಲ ಮೇಲೆ. ಈಗ KSIC ಸ್ಯಾರೀಸ್ ಒಂದು ಸೆಕೆಂಡ್ಸ್ ಅಂತಾರಲ್ಲ, ಅಲ್ಲಿ ಯಾವ್ದೋ ಒಂದ್ಸರಿ ಮೇಲೆ ಒಂದು ಪ್ರೊಜೆಕ್ಷನ್ಸ್ ಗಳು ಬಂದಿರ್ತವೆ, ಯಾವ್ದೋ ಒಂದು ದಾರ ಕಟ್ಟಾಗಿ ಒಂದು ದಾರ ಇರೋದಿಲ್ಲ. ಈ ತರ ಇದ್ರ ಮೇಲೆ ನಮ್ಮ ಫ್ಯಾಬ್ರಿಕ್ ಮೇಲೆ ಈ ಸಿಲ್ಕ್ ಕ್ವಾಲಿಟಿ ಪ್ರಭಾವ ಬೀರುತ್ತೆ.
2: ಹಾಗಾಗಿ ತಳಿಯ ಒಂದು ಪಾತ್ರ,
0: ತಳಿಯ ಪಾತ್ರ ಪ್ರಮುಖವಾಗಿರುತ್ತೆ,
2: ಪ್ರಧಾನವಾಗಿರುತ್ತೆ.
0: ಆ ತಳಿ ನಮ್ಮಲ್ಲಿ ಸಫಲತೆ ಕಾಣಬೇಕಂತಂದ್ರೆ ಪ್ರಮುಖವಾಗಿ ಒಂದು 3 ಅಂಶಗಳು. ಒಂದು, ನಾವು ಏನು ಸೊಪ್ಪನ್ನ ತಿನ್ನಿಸ್ತೀವಿ ಅದರಲ್ಲಿ ಏನು ಗುಣಮಟ್ಟ ಇದೆ, ಸೊಪ್ಪಿನ ಗುಣಮಟ್ಟ. ಇದು ಒಂದು 38% ಈ ಬೆಳೆಗಳ ಸಫಲತೆಯನ್ನು ನಿರ್ಧಾರ ಮಾಡುತ್ತೆ. ಅದು ಬಿಟ್ಟರೆ ನಂತರ ಕ್ಲೈಮೇಟ್ ವಾತಾವರಣ, ಅದೊಂದು 36% ಅಷ್ಟು. ನಾವು ಇವೆರಡನ್ನು ಹೇಗೆ ಮ್ಯಾನೇಜ್ ಮಾಡ್ತೀವಿ ಅಂತಕ್ಕಂಥದ್ದು ಒಂದು 12%. ಇದೇ ಪ್ರಮುಖವಾದಂಥದ್ದು. ಇನ್ನು ಬೇರೆ ಬೇರೆ ಎಲ್ಲ ಈಗ ನಾವು ರೈತರು ಹೇಳಿದ್ರೆ ಮೊಟ್ಟೆ ಸರಿ ಇಲ್ಲ ಅದು ಇದು ಅದೆಲ್ಲ ಕತೆಗಳು. ಕತೆ ಇರೋದು ಈ 3ರಲ್ಲಿ. ಈಗ ಏನು, ಈ ಸಿಲ್ಕೋಮು ಮಿಷನ್ ತರ ಕೆಲಸ ಮಾಡುತ್ತಷ್ಟೇ. ಈ ಗೂಡ್ ಅಂತಕ್ಕಂಥದ್ದು ಒಂದು ಪ್ರೋಟೀನ್, ಅದು ಒಂದು 2 proteins ಇರುತ್ತೆ, ಒಂದು ಫೈಬ್ರಾಯ್ನ್ ಅಂದ್ರೆ ದಾರ ತರ ಇರೋದು, ಇನ್ನೊಂದು ಸೆರಿಸಿನ ದಾರ, 2 ಸೇರ್ಸಕ್ಕೆ ಗಮ್ಮು. ಇವೆರಡು ಪ್ರೋಟೀನ್ ಏನೆ, ನಾವು ಉಳುಕೇನು ಪ್ರೋಟೀನ್ ಏನು ನೀರಿನ ಮುಖಾಂತರ ಕೊಡಲ್ಲ ಅಥವಾ ಇಂಜೆಕ್ಟ್ ಮಾಡೋದಿಲ್ಲ. ಆ ಪ್ರೋಟೀನ್ ಯಾವ ಪ್ರೋಟೀನ್ ಬರಬೇಕು, ಈ ಒಂದು 24 ಪ್ರೋಟೀನ್ ಇಂದನೇ ಬರಬೇಕು, ಎಲೆ ಮುಖಾಂತರನೇ ಬರಬೇಕು. ನಾನು ಲಿಟರಲ್ ಆಗಿ ಹೇಳ್ಬೇಕಂತಂದ್ರೆ 24 ಸೊಪ್ಪಿನಲ್ಲಿ ಅಥವಾ ಹುಳು ತಿಂದಂತ ಸೊಪ್ಪಿನಲ್ಲಿ ಎಷ್ಟು ಪ್ರಮಾಣದ ಪ್ರೋಟೀನ್ ಇರುತ್ತೆ, ಆ ಪ್ರೋಟೀನ್ ಅಲ್ಲಿ ನಿಮ್ಗೆ 60% ಗೂಡಾಗಿ ಬರುತ್ತೆ. ಅಷ್ಟೇ ಅರ್ಥ ಮಾಡ್ಕೊಬೇಕಾಗಿರೋದು ನಮ್ಮ ರೈತರು. ಮಲ್ಬರಿನಲ್ಲಿರ್ತಕ್ಕಂಥ ಪ್ರೋಟೀನ್ ಅನ್ನ ಸಿಲ್ಕ್ ಪ್ರೋಟೀನ್ ಆಗಿ ಕನ್ವರ್ಟ್ ಮಾಡುತ್ತೆ.
2: ಡಾಕ್ಟರ್ ದಯಾನಂದ್ ಅವರ, ಈಗ ರೇಷ್ಮೆ ಗುಣಮಟ್ಟ ಅಂತ ನಾವೇನ್ ಮಾತಾಡ್ತೀವಲ್ವಾ, ಇದು ತಾಯಿಯ ಗುಣನೋ ತಂದೆ ಗುಣನೋ?
0: ಇದು ಮೆಟರ್ನಲಿ ಇನ್ಹೆರಿಟೆಡ್ ಪ್ರಾಪರ್ಟೀಸ್, ತಾಯಿ ಕಡೆಯಿಂದನೇ ಜಾಸ್ತಿ ಹೋಗ್ತದೆ.
2: ತಂದೆ ಗುಣ ಏನಾಗಾದ್ರೆ?
0: ತಂದೆ ಗುಣ ಇಲ್ಲೇ ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಸೊ ತಂದೆ ಗುಣನೂ ಇರುತ್ತೆ. ಈಗ ಉದಾಹರಣೆಗೆ ಹೇಳ್ಬೇಕಂತಂದ್ರೆ, ಗೂಡು ಇರುತ್ತಲ್ಲ, ಗೂಡಿನ ವಿಷಯಕ್ಕೆ ಬಂದಾಗ ಮೇಲ್ ಗೂಡು ಅಂದ್ರೆ ಗಂಡು ಗೂಡು ಏನಾಗಿರುತ್ತೆ, ವೆಯ್ಟ್ ಕಡಿಮೆನೆ ಇರುತ್ತೆ, ಸಿಲ್ಕ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಅದ್ರಿಗೆ. ಗಂಡಲ್ಲಿ ತಂದಾಗ ಸಿಲ್ಕ್ ಕ್ವಾಲಿಟಿ ಗಂಡಲ್ಲಿ ಚೆನ್ನಾಗಿರುತ್ತೆ. ಈಗ ಫೀಮೇಲ್ ಆದ್ರೆ ಅದ್ರಲ್ಲಿ ಏನ್ ಪ್ರೋಟೀನ್ ಸ್ವಲ್ಪ ಡಿವಿಯೇಷನ್ ಆಗುತ್ತೆ, ಈ ಎಗ್ ಓವರಿಯಲ್ಸ್ ಅಂತ ಅದಕ್ಕೆ ಡೆವಲಪ್ಮೆಂಟ್ಗೆ ಅದಕ್ಕೆ ಇದಕ್ಕೆ ಹೋಗುತ್ತೆ. ಶೆಲ್ ಪರ್ಸೆಂಟೇಜ್ ಅಂತ ಏನ್ ಹೇಳ್ತೀವಿ ಅಂದ್ರೆ,

0: ಶೇಕಡಾವಾರು ಕವಚದ ಅಂಶ ಫೀಮೇಲಲ್ಲಿ ಕಡಿಮೆ ಇರುತ್ತೆ, ಮೇಲಲ್ಲಿ ಜಾಸ್ತಿ ಇರುತ್ತೆ. ಯಾಕೆ ಮೇಲಲ್ಲಿ ಜಾಸ್ತಿ ಫೀಮೇಲಲ್ಲಿ ಕಡಿಮೆ ಇರುತ್ತೆ, ಅಲ್ಲಿ ಸ್ವಲ್ಪ ಪ್ರೋಟೀನ್ ಅನ್ನ ಈ ಓವರಿಯಲ್ಸ್ ಮೊಟ್ಟೆ ಅದು ಇದು ಮಾಡೋಕ್ಕೆ ಡೈವರ್ಟ್ ಆಗುತ್ತೆ. ಸೊ ಇಲ್ಲಿ ಈ ಸ್ಪರ್ಮ್ ಡೆವಲಪ್ಮೆಂಟ್ ಮಾಡೋಕ್ಕೆ ಅಷ್ಟು ಪ್ರೋಟೀನ್ ಬೇಕಿಲ್ಲ ಮೇಲ್ಗೆ. ಸೊ ಹಂಗಾಗಿ ಏನಾಗುತ್ತೆ, ಸಿಲ್ಕ್ ಕನ್ವರ್ಷನ್ ಕಡೆಗೆ ಜಾಸ್ತಿ ಹೋಗುತ್ತೆ. ಸೊ ಸಿಲ್ಕ್ ಕ್ವಾಲಿಟಿ ಡಿಸೈಡ್ ಮಾಡೋದು ಮೇಲು, ನಿಮ್ಮ ಗೂಡಿನ ಇಳುವರಿ ಡಿಸೈಡ್ ಮಾಡೋದು ಫೀಮೇಲು. ಫೀಮೇಲ್ ಅಲ್ಲಿ ಗೂಡಿನ ತೂಕ ಜಾಸ್ತಿ ಇರುತ್ತೆ ಮೇಲಿ ಕಂಪೇರ್ ಮಾಡಿದ್ರೆ. ಅದೇ ರೀತಿ ಸಿಲ್ಕ್ ನ ಈ ಕವಚದ ಅಂಶ ಏನಿರುತ್ತೆ ಅದು ಮೇಲಲ್ಲಿ ಜಾಸ್ತಿ ಇರುತ್ತೆ, ಫೀಮೇಲ್ ಅಲ್ಲಿ ಕಡಿಮೆ ಇರುತ್ತೆ.
1: ಡಾಕ್ಟರ್, ಈಗ ನಾವು ವಿದೇಶಿ ತಳಿಗಳ ಮೇಲೆ ಯಾಕೆ ಅವಲಂಬಿತರಾಗಿದ್ದೀವಿ ಅಷ್ಟೊಂದು? ನಮ್ಮ ದೇಶದಲ್ಲಿ ಒಳ್ಳೆ ಗುಣಮಟ್ಟದ ತಳಿಗಳು ಇಲ್ವೇ?
0: ನಮ್ಮ ದೇಶದಲ್ಲಿ ಅಂದ್ರೆ ಈಗ ಪ್ಯೂರ್ ಮೈಸೂರ್ ಇದೆ, ಕೆಲವು ಇನ್ಹೆರೆಂಟ್ ಪ್ರಾಪರ್ಟೀಸ್ ಅವನ್ನ ಚೇಂಜ್ ಮಾಡೋಕ್ಕಾಗಲ್ಲ. ಈಗ ಪ್ಯೂರ್ ಮೈಸೂರ್ ಅಂತ ನಾವೇನ್ ಹೇಳ್ತೀವಿ, ಮೈಸೂರು ಶುದ್ಧ, ಅದ್ರ ಗೂಡು ತೂಕ ಸುಮಾರು 1 ಗ್ರಾಮ್ ಇಂದ 1.2 ಗ್ರಾಮ್ ಇರುತ್ತೆ. ಅದರದ್ದು ಶೆಲ್ಲು ಅನುಪಾತ, ಶೆಲ್ಲಿನ ಅಂಶ ಶೇಕಡಾವರು 14-15% ಇರುತ್ತೆ. ಸೊ ಅದು ಇನ್ಹೆರೆಂಟ್ ಪ್ರಾಪರ್ಟೀಸ್. ರೇಸ್ ಅದು ಹರಿಡಿ ನಾಟ್ ಎ ಬ್ರೀಡ್.
1: ಅಲ್ಲ, ನಮ್ಮಲ್ಲಿ ವಿದೇಶದಲ್ಲಿರುವಂತಹ,
0: ನಾವು ವಿದೇಶದ ಒಂದೇ ಏನು ಒತ್ಕೊಂಬಂದಿಲ್ಲ, ಅವನ್ನೇ ಏನ್ ಮಾಡ್ತಿಲ್ಲ, ವಿದೇಶದಿಂದ ಮೆಟೀರಿಯಲ್ ತಗೊಂಬರ್ತೀವಿ ಅಷ್ಟೇ. ಏನ್ ಇವತ್ತು CSR2 ಇದೆ, 4 ಇದೆ, 6 ಇದೆ, 26 ಇದೆ, ಬಯೋಲ್ಟೈನ್ಸ್ ಇದಾವೆ, ಅವೆಲ್ಲ ವಿದೇಶದ ಮೂಲ ಅಷ್ಟೇನೆ.
1: ಅಭಿವೃದ್ಧಿ ಆಗಿರೋದು ಇಲ್ಲಿ,
0: ಅವನ್ನ ನಾವು ಡೆವಲಪ್ ಮಾಡಿರೋದು ಇಲ್ಲಿ. ಅಲ್ಲಿ ಏನೋ ಒಂದ್ ಸ್ವಲ್ಪ ಮೆಟೀರಿಯಲ್ಸ್ ತಗೊಂಬರ್ತೀವಿ, ಅದನ್ನ ಫರ್ಮೆಂಟೇಷನ್ ಅಂಡ್ ಕಾಂಬಿನೇಷನ್ ಮಾಡಿ ಇಟ್ ಟೇಕ್ಸ್ ಮಿನಿಮಮ್ 10 ಇಯರ್ಸ್ ಆಗುತ್ತೆ. ಇವೆಲ್ಲ CSR2 ಅಲ್ಲಿ ಬೆಳೀತಾ ಇದಾರೆ, ಇಲ್ಲಿ ತಗೊಂಬಂದ್ ಮಾಡೋದಲ್ಲ. ಅಲ್ಲಿಂದ ಓನ್ಲಿ ಬ್ರೀಡಿಂಗ್ ರಿಸೋರ್ಸ್ ಮೆಟೀರಿಯಲ್ ಅಂತೀವಿ ನಮ್ಮ ತಳಿಯ ಉತ್ಪಾದನೆಗೆ. ಅಲ್ಲಿಂದ ಏನೋ ಸ್ವಲ್ಪ ಮೆಟೀರಿಯಲ್ ತಗೊಂಬರ್ತೀವಿ, ಆ ಮೆಟೀರಿಯಲ್ ನ ಇಲ್ಲಿ ನಾವು ಫರ್ಮೆಂಟೇಷನ್ ಕಾಂಬಿನೇಷನ್ ಮಾಡಿ ಸೊ ಅದರಲ್ಲಿ ಒಂದು ತಳಿ ಅಭಿವೃದ್ಧಿ ಮಾಡ್ಬೇಕಂತಂದ್ರೆ ಸುಮಾರು ನಮಗೆ 5 ವರ್ಷಗಳು ಬ್ರೀಡಿಂಗ್ ಮಾಡಬೇಕಾಗುತ್ತೆ, ಇನ್ನೊಂದು 5 ವರ್ಷಗಳು ಟ್ರಯಲ್ ಮಾಡಬೇಕಾಗುತ್ತೆ. ನಮಗೆ ಒಂದು ಮಿನಿಮಮ್ 10 ಇಯರ್ಸ್ ಯಾವ್ದಾದ್ರೂ ಒಂದು ಹೊಸ ತಳಿ ಅಥವಾ ಹೊಸ ಸಂಕರಣ ಫೀಲ್ಡ್ ಬರ್ಬೇಕಂದ್ರೆ ಅಷ್ಟು ಸಮಯ ಹಿಡಿಯುತ್ತೆ.
1: ಓಕೆ, ರೈತ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಅವನಿಗೆ ಏನೇ ಹೇಳಿದ್ರು ಅವನು ಯೋಚನೆ ಮಾಡೋದು, ಅವನ್ ಸುಲಭವಾಗಿ ಯಾವ್ದನ್ ಬೆಳಿಬಹುದು ಅದನ್ನ ನಾನು ಬೆಳಿತೀನಿ ಅಂತಲೇನೆ ರೈತರು ಹೇಳೋದು. ಆ ಒಂದು ಕಾರಣಕ್ಕೇನೆ ಕೋಲಾರ ಗೋಲ್ಡ್ ಮಾರುಕಟ್ಟೆನಲ್ಲಿ ಕ್ರಾಂತಿ ಮಾಡ್ಬಿಡ್ತು ಅಲ್ವಾ ಡಾಕ್ಟರ್ ದಯಾನಂದ ಅವರೇ? ಸೊ ಈಗ ರೈತನನ್ನ ಹೇಗೆ ಕನ್ವಿನ್ಸ್ ಮಾಡ್ತೀರಾ ನೀವು?
0: ಈಗ ನೋಡಿ, ದಿನೇ ದಿನೇ ದಿನೇ ಏನಾಗ್ತಾ ಇದೆ, ನಮ್ಮ ಮಿಶ್ರ ತಳಿ ರೇಷ್ಮೆ ಕಡಿಮೆ ಆಗ್ತಾ ಇದೆ, ಬಯೋಲ್ಟೈನು ಜಾಸ್ತಿ ಆಗ್ತದೆ. ಸೊ ಅದಕ್ಕೆ ಏನ್ ಮಾಡ್ಬೇಕು ನಾವು? ನಾನು ಆಗ್ಲೇ ಹೇಳಿದಾಗ ಏನ್ ತಂತ್ರಜ್ಞಾನ ನಾವು ಅಭಿವೃದ್ಧಿ ಮಾಡ್ತೀವಿ, ಅವು EQ ಫಾರ್ಮುಲಾ ಸೆಟ್ ಆಗ್ಬೇಕು, ಆಮೇಲೆ ರೈತರಿಗೆ ಅದನ್ನ ತರಬೇತಿ ಕೊಡಬೇಕು, ಆಮೇಲೆ ಸರ್ಕಾರದಿಂದ ಬೆಂಬಲ ಇರಬೇಕು. ಏನು ಸರ್ಕಾರದಿಂದ ಬೆಂಬಲ ನಾವು ಘೋಷಿಸ್ತೀವಿ ಅದು ನಾವು ಇಂಪ್ಲಿಮೆಂಟೇಷನ್ ಮಾಡಬೇಕು. ಸೊ ಇವೆಲ್ಲ ಆದಾಗ ಮಾತ್ರ ಈ ಒಂದು ದ್ವಿತಳಿ ಸಂಕರಣ ಅಥವಾ ಬಯೋಲ್ಟೈನ್ ರೇಷ್ಮೆನ ನಮ್ಮ ರೈತರು ಅವರ ರೇಷ್ಮೆ ಕೃಷಿನಲ್ಲಿ ಅಳವಡಿಸಿಕೊಂಡಾಗ ಭವಿಷ್ಯದಲ್ಲಿ ಭಾರತ ರೇಷ್ಮೆ ಕ್ಷೇತ್ರವನ್ನು ಇನ್ನಷ್ಟು ಬಲಪಡಿಸುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಈ ಮುಖಾಂತರ ನಮ್ಮ ರೈತ ಬಾಂಧವರಿಗೆ ತಿಳಿಸಲು ಇಚ್ಛೆ ಪಡ್ತೀನಿ.
1: ಈಗ ಪ್ರೋಟೀನ್ ಜಾಸ್ತಿ ಕೊಡುವಂತಹ ಹಿಪ್ಪುನೇರಳೆ ಸೊಪ್ಪಿನ ಒಂದು ಆವಿಷ್ಕಾರನು ತಾವು ಮಾಡ್ತಾ ಇದ್ದೀರಿ?
0: ಹೌದೌದು. ಈಗ V1 ಇದೆ, ಒಂದೇ ಉತ್ತಮವಾದಂತಹ ಗುಣಮಟ್ಟ ಇರತಕ್ಕಂತ ಪ್ರೋಟೀನೇ ಇದೆ ಅದ್ರಾಗೆ. ಅದಕ್ಕಿಂತ ಇನ್ನು ಮುಂದೆ ಹೋದ್ರೆ ಇನ್ನೊಂದು G4 ಅಂತ ಒಂದು ವೆರೈಟಿನ ಡೆವಲಪ್ ಮಾಡಿದೀವಿ ನಮ್ಮ ಸಂಶೋಧನೆಯಲ್ಲಿ. ಅದಕ್ಕೂ ಇನ್ನೂ ಒಂದು ಈಗ ಹೊಸದಾಗಿ AGB 8 ಅಂತ ಒಂದು ಮಾಡಿದ್ದೀವಿ. ಇವೆಲ್ಲ ಒಂದು ಇಳುವರಿ, ಎರಡನೇದು ಗುಣಮಟ್ಟ. ಇಳುವರಿ ಕಾಂಪ್ರಮೈಸ್ ಆಗಂಗಿಲ್ಲ. ಇವತ್ತು ಒಂದು ಎಕರೆಗೆ 60,000 kg ಸೊಪ್ಪಿನ ಇಳುವರಿ ಪ್ರತಿ ವರ್ಷಕ್ಕೆ ಬರ್ತಾ ಇದೆ ಅಂದ್ರೆ ನಾವು ಕಾಂಪ್ರಮೈಸ್ ಆಗಂಗಿಲ್ಲ ಎಲ್ಲೂನೆ. ಅದಕ್ಕಿಂತ ನಾವು ಇನ್ನೇನು ಹೊಸದಾಗಿ ಮಾಡ್ತೀವೋ ಅದಕ್ಕಿಂತ ಇಳುವರಿಗಿಂತ ಜಾಸ್ತಿ ಇರಬೇಕು. ಗುಣಮಟ್ಟ ಅಂದ್ರೆ ಈಗ ಒಂದು ನಮ್ಮ ಸಾಯಿಲ್ಗೂ ಒಂದು ಕಂಡೀಷನ್ ಇರುತ್ತೆ, ಒಂದು ಮಟ್ಟ ಇರುತ್ತೆ. ಆ ಮಟ್ಟ ಮೀರಿ ತುಂಬಾ ಹೋಗ್ಬೇಕಂತಂದ್ರೆ ಅದು ಮಿರಾಕಲ್ ಆಗ್ಬೇಕು. ಸೊ ನಮ್ಮಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ನಾವು ಮಾಡ್ತಾ ಇದೀವಿ. ಇವತ್ತು ನಮ್ಮ ಪೊಟೆನ್ಶಿಯಾಲಿಟಿ 1 ಎಕರೆಗೆ ಪ್ರತಿ ವರ್ಷಕ್ಕೆ 60,000-70,000 kg ಇಳುವರಿ ಕೊಡ್ತಕ್ಕಂತ ಹಿಪ್ಪನೇರಳೆ ತಳಿಗಳು ಇದಾವೆ.
1: ಹೆಚ್ಚಿನ ಮಾಹಿತಿಗೆ ಡಾಕ್ಟರ್ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದೇ?
0: ಹೇಳ್ಬೋದು ಖಂಡಿತ. ನನ್ನ ಮೊಬೈಲ್ ಸಂಖ್ಯೆ 83-10-50-51-73.
1: ಇನ್ನೊಮ್ಮೆ ಹೇಳ್ತೀರಾ?
0: 83-10-50-51-73.
1: ಇನ್ನೂ ಒಂದ್ಸರಿ ಹೇಳ್ಬಿಡಿ ಡಾಕ್ಟರ್.
0: 83-10-50-51-73. ಈ ಸಂಖ್ಯೆಗೆ ಯಾವಾಗ ಬೇಕಾದರೂ ನಮ್ಮ ರೈತ ಬಾಂಧವರು ನಮ್ಮನ್ನ ಸಂಪರ್ಕ ಮಾಡ್ಬೋದು, ಏನಾದರೂ ಸಮಸ್ಯೆಗಳಿದ್ರೆ ಹೇಳ್ಕೊಳ್ಬಹುದು. ನಮಗೆ ಏನಾದರೂ ಆ ಸಮಸ್ಯೆಗೆ ಉತ್ತರ ತಿಳಿಯಲಿಲ್ಲ ಅಂದ್ರೂ ನಮ್ಮ ಸಹಪಾಠಿಗಳ ಹತ್ರ ಅದು ತಿಳಿದು ನಿಮಗೆ ವಿಷಯನ ತಲುಪಿಸಕ್ಕೆ ನಾವು

0: ಪ್ರಯತ್ನ ಮಾಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಲು ಇಚ್ಛೆ ಪಡ್ತೀನಿ.
1: ಒಳ್ಳೆಯದು ಡಾಕ್ಟರ್ ದಯಾನಂದ್ ಅವರೇ. ಇದುವರೆಗೂ ಭಾರತೀಯ ರೇಷ್ಮೆ ಉದ್ಯಮದಲ್ಲಿ ದ್ವಿತಳಿ ರೇಷ್ಮೆಯ ಪಾತ್ರ, ಈ ಬಗ್ಗೆ ಬಹಳ ಸೊಗಸಾಗಿ ವಿಚಾರಗಳನ್ನು ತಿಳಿಸಿಕೊಟ್ರಿ. ವಂದನೆಗಳು.
0: ಧನ್ಯವಾದಗಳು.
2: ಭಾರತೀಯ ರೇಷ್ಮೆ ಉದ್ಯಮದ ಅಭಿವೃದ್ಧಿಯಲ್ಲಿ ದ್ವಿತಳಿ ಬೈವೋಲ್ಟೆನ್ ರೇಷ್ಮೆ ಕೃಷಿಯ ಪಾತ್ರ ಕುರಿತು ಇದುವರೆಗೂ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ಹಿರಿಯ ವಿಜ್ಞಾನಿ ಡಾ ದಯಾನಂದ ಅವರೊಂದಿಗೆ ಸಂದರ್ಶನ ಕೇಳಿದರೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಮುಂದಿನ ಬುಧವಾರ 20ನೇ ತಾರೀಖು ವಿವಿಧ ಬೆಳವಣಿಗೆ ಪರಿಸ್ಥಿತಿಗಳಿಗೆ ಸೂಕ್ತವಾದ ಹಿಪ್ಪುನೆರಳೆ ತಳಿಗಳು, ಈ ಕುರಿತು ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾ ಮಂಜಪ್ಪ ಅವರೊಂದಿಗೆ ಸಂದರ್ಶನ ಕೇಳಬಹುದು.
3: ರೇಷ್ಮೆ ಕೃಷಿ ತಂತ್ರಜ್ಞಾನ ಕುರಿತ ಬಾನುಲಿ ಸರಣಿ ರೇಷ್ಮೆ ರಂಗ ಈವರೆಗೆ ಆಲಿಸಿದಿರಿ.

0: ಸಹಯೋಗ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆ ಮೈಸೂರು.
1: ಸಂಕಲನ ಆರ್ ಲೋಕೇಶ್ವರಿ,
0: ನಿರ್ಮಾಣ ಎನ್ ಕೇಶವ.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೆ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
1: ಕೃಷಿ ನಿರಂತರ,
0: ಹಾಗೆ ಕಲಿಕೆಯೂ ನಿರಂತರ.

0: ಆತ್ಮೀಯರೇ,
1: ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
0: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
1: ಹಾಗಿದ್ದರೆ ತಪ್ಪದೇ ಆಲಿಸಿ
0: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
1: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
0: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ,
1: ಕೃಷಿ

ಇದುವರೆಗೂ ಕೃಷಿ ಗೀತೆ ಕೇಳಿದಿರಿ. ರೈತ ಬಾಂಧವರೇ, ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳಿನ ಕೃಷಿರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸುಸ್ಥಿರ ಬೇಸಾಯ ಕುರಿತ ಬಾನುಲಿ ಸರಣಿ, ತಾಳೆಬೆಳೆ ವಿಸ್ತರಣೆಗೆ ಅವಕಾಶಗಳು ಮತ್ತು ತೋಟಗಾರಿಕಾ ಇಲಾಖೆಯ ಸವಲತ್ತುಗಳನ್ನು ಕುರಿತು ಸಂವಾದವಿದೆ. ಭಾಗವಹಿಸುತ್ತಾರೆ ಟಿ ನರಸೀಪುರ ತಾಲೂಕು ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಎಂ ಶಾಂತ ಮತ್ತು ಟಿ ನರಸೀಪುರ ತಾಲೂಕು ಸೋಸಲೆ ಹೋಬಳಿ ಕಳ್ಳೀಪುರ ಗ್ರಾಮದ ಮಹದೇವಸ್ವಾಮಿ ಕೆಎಸ್. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ಎನ್ ಕೇಶವಮೂರ್ತಿ. ರೈತ ಬಾಂಧವರೇ, ನಾಳಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮ್ಮೆಲ್ಲ ರೈತ ಬಾಂಧವರಿಗೆ ಮತ್ತೊಮ್ಮೆ ನಮಸ್ಕಾರ. ಕೃಷಿರಂಗ ಪ್ರಸಾರವಾಯಿತು.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗುತ್ತಲಿದೆ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

0: ಪತ್ರಿಕೆ ಎಂದರೆ ಸುದ್ದಿ, ಪತ್ರಿಕೆ ಎಂದರೆ ಸಂತೋಷ, ಪತ್ರಿಕೆ ಎಂದರೆ ಶಿಕ್ಷಣ, ಸಂಸ್ಕೃತಿ, ವಿಜ್ಞಾನ ಎಲ್ಲವೂ.
1: ಪತ್ರಿಕೆ ಜನಜೀವನದ ಪ್ರತಿಬಿಂಬ, ಪತ್ರಿಕೆ ಜನಜೀವನಕ್ಕೆ ಗತಿಬಿಂಬ. ವಿಶ್ವದ ಎಲ್ಲ ಕ್ಷೇತ್ರಗಳ ಸಾಧಕರು ಪತ್ರಿಕೆಗಳಿಂದ ಪ್ರೇರಣೆ ಪಡೆದವರೇ. ಮಕ್ಕಳು ಎಳವೆಯಿಂದಲೇ ಪತ್ರಿಕೆಗಳನ್ನು ಓದುವಂತೆ ಪ್ರೇರೇಪಿಸಿ ಅವರ ಸರ್ವತೋಮುಖ ಬೆಳವಣಿಗೆಗೆ ಕಾರಣರಾಗೋಣ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. 14 ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ನೀಟ್ ಯುಜಿ ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣ, ಸಿಬಿಐನಿಂದ 5 ಆರೋಪಿಗಳ ಬಂಧನ. ಚೀನಾ ಅಧ್ಯಕ್ಷರೊಂದಿಗೆ ಉನ್ನತ ಮಟ್ಟದ ಶೃಂಗಸಭೆಗಾಗಿ ಬೀಜಿಂಗ್ ತಲುಪಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ನವದೆಹಲಿಯಲ್ಲಿ ನಾಳೆಯಿಂದ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ. ಐಪಿಎಲ್ ಟಿ20 ಕ್ರಿಕೆಟ್ ಇಂದಿನ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. 2026-27 ಮಾರುಕಟ್ಟೆ ಋತುವಿನಲ್ಲಿ 14 ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಚ್ಚಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಬೆಳೆಗಾರರಿಗೆ ತಮ್ಮ ಉತ್ಪನ್ನಗಳಿಗೆ ಲಾಭದಾಯಕ ಬೆಳೆಗಳನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ಮುಂಗಾರು ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಚ್ಚಿಸಿದೆ. ಮುಂಗಾರು ಋತುವಿನಲ್ಲಿ ರೈತರಿಗೆ ಅಂದಾಜು ಪಾವತಿ 2,66,000 ಕೋಟಿ ರೂಪಾಯಿಗಳಾಗಿರುತ್ತದೆ ಎಂದು ತಿಳಿಸಿದ್ದಾರೆ. ಈ ಋತುವಿನಲ್ಲಿ ಅಂದಾಜು 824 ಲಕ್ಷ ಮೆಟ್ರಿಕ್ ಟನ್ ಬೆಳೆಯನ್ನು ಖರೀದಿ ಮಾಡಲಾಗುವುದು. ಸೂರ್ಯಕಾಂತಿ ಬೀಜಕ್ಕೆ ಪ್ರತಿ ಕ್ವಿಂಟಾಲ್ಗೆ 622 ರೂಪಾಯಿಗಳ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಳವನ್ನು ಶಿಫಾರಸು ಮಾಡಲಾಗಿದೆ. ಇದೇ ರೀತಿ ಹತ್ತಿಗೆ ಕ್ವಿಂಟಾಲ್ಗೆ 557 ರೂಪಾಯಿ ಮತ್ತು ಎಳ್ಳಿಗೆ ಕ್ವಿಂಟಾಲ್ಗೆ 500 ರೂಪಾಯಿಗಳ ಹೆಚ್ಚಳವನ್ನು ಶಿಫಾರಸು ಮಾಡಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಎ ದರ್ಜೆಯ ಭತ್ತಕ್ಕೆ ಕ್ವಿಂಟಾಲ್ಗೆ 2,461 ರೂಪಾಯಿ, ಹೈಬ್ರಿಡ್ ಜೋಳ ಕ್ವಿಂಟಾಲ್ಗೆ 4,023 ರೂಪಾಯಿ, ಸಜ್ಜೆ ಕ್ವಿಂಟಾಲ್ಗೆ 2,900 ರೂಪಾಯಿ ಮತ್ತು ತೊಗರಿ ಬೆಳೆ ಕ್ವಿಂಟಾಲ್ಗೆ 8,450 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ಇರಲಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ತಮಿಳುನಾಡು ವಿಧಾನಸಭೆಯಲ್ಲಿ ಇಂದು ನಡೆದ ವಿಶ್ವಾಸಮತ ಪರೀಕ್ಷೆಯಲ್ಲಿ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ನೇತೃತ್ವದ ತಮಿಳಿಗ ವೆಟ್ರಿಕಳಗಂ ಟಿವಿಕೆ ಸರ್ಕಾರ ಜಯ ಸಾಧಿಸಿದೆ. ಸದನದಲ್ಲಿ ವಿಶ್ವಾಸಮತ ಯಾಚನೆ ವೇಳೆ ಒಟ್ಟು 144 ಶಾಸಕರು ಸರ್ಕಾರದ ಪರವಾಗಿ ಮತ ಚಲಾಯಿಸುವ ಮೂಲಕ ಬಹುಮತ ಸಾಬೀತುಪಡಿಸಿದರು. ವಿಶ್ವಾಸಮತ ನಿರ್ಣಯದ ವಿರುದ್ದ 22 ಶಾಸಕರು ಮತ ಚಲಾಯಿಸಿದ್ದಾರೆ. 5 ಶಾಸಕರು ಮತದಾನದಿಂದ ದೂರ ಉಳಿದರು. ಪ್ರಮುಖ ಪ್ರತಿಪಕ್ಷವಾದ ಡಿಎಂಕೆ ವಿಶ್ವಾಸಮತ ಪ್ರಕ್ರಿಯೆ ವೇಳೆ ಸಭಾತ್ಯಾಗ ಮಾಡಿತು. ಪ್ರತಿಪಕ್ಷಗಳ ಗೈರು ಹಾಜರಿ ನಡುವೆ ನಡೆದಂತಹ ಮತದಾನದಲ್ಲಿ ಟಿವಿಕೆ ಸರ್ಕಾರ ಬಹುಮತ ಪಡೆಯುವಲ್ಲಿ ಯಶಸ್ವಿಯಾಯಿತು. ಎನ್ಡಿಎ ಮೈತ್ರಿಕೂಟದ ಆಲ್ ಇಂಡಿಯಾ ಎನ್ಆರ್ ಕಾಂಗ್ರೆಸ್ ಪಕ್ಷದ ಮುಖಂಡ ಎನ್ ರಂಗಸ್ವಾಮಿ ದಾಖಲೆಯ 5 ಬಾರಿಗೆ ಪುದುಚೇರಿ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಲೋಕಭವನದಲ್ಲಿ ನಡೆದ ಸಮಾರಂಭದಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಕೆ ಕೈಲಾಶನಾಥನ್ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ನೀಟ್ ಯುಜಿ 2026 ಪರೀಕ್ಷೆಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳು ಮತ್ತು ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರೀಯ ತನಿಖಾ ದಳ ಸಿಬಿಐ ಇಂದು ದೇಶದಾದ್ಯಂತ ವ್ಯಾಪಕ ಶೋಧವನ್ನು ನಡೆಸಿ 5 ಆರೋಪಿಗಳನ್ನು ಬಂಧಿಸಿದೆ. ತನಿಖಾ ಸಂಸ್ಥೆಯು ರಾಜಸ್ಥಾನದ ಜೈಪುರದಿಂದ 3, ಹರಿಯಾಣದ ಗುರುಗ್ರಾಮದಿಂದ 1 ಮತ್ತು ಮಹಾರಾಷ್ಟ್ರದ ನಾಸಿಕ್ನಿಂದ 1 ವ್ಯಕ್ತಿಯನ್ನು ಬಂಧಿಸಿದೆ. ಇದೇ ವೇಳೆ ದೇಶದ ವಿವಿಧ ಸ್ಥಳಗಳಲ್ಲಿ ಏಕಕಾಲದಲ್ಲಿ ದಾಳಿ ನಡೆಸಿರುವ ಸಿಬಿಐ ಅಧಿಕಾರಿಗಳು ಪರೀಕ್ಷಾ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ದಾಖಲೆಗಳು ಮತ್ತು ಎಲೆಕ್ಟ್ರಾನಿಕ್ ಪುರಾವೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಪರೀಕ್ಷಾ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಈ ಜಾಲದ ಹಿಂದಿರುವ ಇತರ ವ್ಯಕ್ತಿಗಳ ಪತ್ತೆಗಾಗಿ ತೀವ್ರ ತನಿಖೆ ನಡೆಸಲಾಗುತ್ತಿದೆ. ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್ ಅವರೊಂದಿಗೆ ಉನ್ನತ ಮಟ್ಟದ ಶೃಂಗಸಭೆಗಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಂದು ಬೀಜಿಂಗ್ ತಲುಪಿದ್ದಾರೆ. ನಾಳೆಯಿಂದ ಪ್ರಾರಂಭವಾಗುವ 2 ದಿನಗಳ ಸಭೆಯಲ್ಲಿ ಉಭಯ ನಾಯಕರು ಇರಾನ್ಗೆ ಸಂಬಂಧಪಟ್ಟಂತಹ ಯುದ್ದ, ತೈವಾನ್ಗೆ ಅಮೆರಿಕದ ಶಸ್ತಾಸ್ತ್ರ ಮಾರಾಟ, ವ್ಯಾಪಾರ ಮತ್ತು ಕೃತಕ ಬುದ್ದಿಮತ್ತೆ ಹಾಗೂ ವಿಶ್ವದ 2 ದೊಡ್ಡ ಆರ್ಥಿಕತೆಗಳ ನಡುವೆ ಬೆಳೆಯುತ್ತಿರುವಂತಹ ಆರ್ಥಿಕ ಮತ್ತು ತಾಂತ್ರಿಕ ಪೈಪೋಟಿಯ ನಡುವೆ ಸುಂಕ ಸೇರಿದಂತೆ ಹಲವಾರು ನಿರ್ಣಾಯಕ ವಿಷಯಗಳ ಕುರಿತು ಚರ್ಚಿಸುವ ನಿರೀಕ್ಷೆ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಎನ್ವಿಡಿಯಾ ಸಿಇಒ ಜೆನ್ಸನ್ ಹುವಾಂಗ್, ಆಪಲ್ ಸಿಇಒ ಜಿಮ್ ಕುಕ್, ಟೆಸ್ಲಾ ಮತ್ತು ಸ್ಪೇಸ್ ಎಕ್ಸ್ ಮುಖ್ಯಸ್ಥ ಎಲಾನ್ ಮಸ್ಕ್ ಮತ್ತು ಬ್ಲಾಕ್ ರಾಕ್ ಸಿಇಒ ಲಾರಿ ಪಿಂಗ್ ಸೇರಿದಂತೆ ಮೆಟಾ, ವೀಸಾ, ಜೆಪಿ ಮೋರ್ಗಾನ್ ಮತ್ತು ಬೋಯಿಂಗ್ ಕಂಪನಿಗಳ ಹಿರಿಯ ಪ್ರತಿನಿಧಿಗಳು ನಿಯೋಗದ ಭಾಗವಾಗಿ ಇರಲಿದ್ದಾರೆ. 2017 ನಂತರ ಚೀನಾಗೆ ಟ್ರಂಪ್ ಅವರ ಮೊದಲ ಅಧಿಕೃತ ಭೇಟಿ ಇದಾಗಿದೆ. ಅಲ್ಲದೆ 2 ಅವಧಿಗೆ ಅಮೆರಿಕ ಅಧ್ಯಕ್ಷರಾದ ನಂತರ ಚೀನಾಗೆ ಅವರ ಮೊದಲ ಭೇಟಿ ಇದಾಗಿದೆ. ಇಂಡೋನೇಷ್ಯಾದ ವಿದೇಶಾಂಗ ಸಚಿವ ಸುಗಿಯೋನೋ ಅವರು ಇಂದು ಬೆಳಗ್ಗೆ ದೆಹಲಿಯ ಇಂದಿರಾಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದರು. ನಾಳೆಯಿಂದ ಪ್ರಾರಂಭವಾಗುವಂತಹ 2 ದಿನಗಳ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳುವ ಅವರು ಭಾರತಕ್ಕೆ ಭೇಟಿ ನೀಡಿದ್ದಾರೆ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯ ಅಧ್ಯಕ್ಷತೆಯನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ವಹಿಸಲಿದ್ದು, ಬ್ರಿಕ್ಸ್ ವಿದೇಶಾಂಗ ಸಚಿವರು, ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳ ನಿಯೋಗದ ಮುಖ್ಯಸ್ಥರು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಬ್ರಿಕ್ಸ್ ವಿದೇಶಾಂಗ ಸಚಿವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ವಿದೇಶಾಂಗ ಸಚಿವರು ಪರಸ್ಪರ ಆಸಕ್ತಿಯ ಜಾಗತಿಕ ಮತ್ತು ಪ್ರಾದೇಶಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಮುಂದುವರಿಸುವ ಸಂಬಂಧ ಚರ್ಚೆ ನಡೆದಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಡಾಕ್ಟರ್ ಎಸ್ ಜೈಶಂಕರ್ ಅವರು ಮಾಹಿತಿ ಹಂಚಿಕೊಂಡಿದ್ದಾರೆ. ನಾಳೆಯಿಂದ ಪ್ರಾರಂಭವಾಗುವಂತಹ ಎರಡು ದಿನಗಳ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲು ಚಿಲಿ ವಿದೇಶಾಂಗ ಸಚಿವರು ಭಾರತಕ್ಕೆ ಭೇಟಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಶುಕ್ರವಾರದಿಂದ ಆರು ದಿನಗಳ ಕಾಲ ಯುನೈಟೆಡ್ ಅರಬ್ ಎಮಿರೇಟ್ಸ್, ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿಗೆ ಭೇಟಿ ನೀಡಲಿದ್ದಾರೆ. ಈ ಕುರಿತು ನವದೆಹಲಿಯಲ್ಲಿ ಇಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್, ತಮ್ಮ ಐದು ರಾಷ್ಟಗಳ ಭೇಟಿಯ ಮೊದಲ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಶುಕ್ರವಾರ ಯುಎಇ ತಲುಪಲಿದ್ದಾರೆ. ಅಲ್ಲಿ ಅವರು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಅವರನ್ನು ಭೇಟಿ ಮಾಡಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಉಭಯ ನಾಯಕರು ದ್ವಿಪಕ್ಷೀಯ ಸಹಕಾರದ ಬಗ್ಗೆ, ವಿಶೇಷವಾಗಿ ಇಂಧನ ಸಹಕಾರದ ಬಗ್ಗೆ ಹಾಗೂ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಬಗ್ಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಅಸ್ಸಾಂ ಸರ್ಕಾರ ಈ ತಿಂಗಳ 26ರಂದು ರಾಜ್ಯ ವಿಧಾನಸಭೆಯಲ್ಲಿ ಏಕರೂಪ ನಾಗರಿಕ ಸಂಹಿತೆ ಯುಸಿಸಿ ಮಸೂದೆಯನ್ನು ಮಂಡಿಸಲಿದೆ. ನೂತನ ಸರ್ಕಾರದ ಮೊದಲ ಸಂಪುಟ ಸಭೆಯ ಅಧ್ಯಕ್ಷತೆ ವಹಿಸಿದ ನಂತರ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಮುಖ್ಯಮಂತ್ರಿ ಹೇಮಂತ ಬಿಸ್ವಾಸ ಶರ್ಮಾ ಈ ಘೋಷಣೆ ಮಾಡಿದ್ದಾರೆ. ಮೇ 21ರಿಂದ 26ರವರೆಗೆ ಅಸ್ಸಾಂ ವಿಧಾನಸಭೆಯ ವಿಶೇಷ ಅಧಿವೇಶನ ನಡೆಯಲಿದ್ದು, ಈ ಸಂದರ್ಭದಲ್ಲಿ ನೂತನವಾಗಿ ಆಯ್ಕೆಯಾದ ಶಾಸಕರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಅಧಿವೇಶನದ ಮುಕ್ತಾಯದ ದಿನದಂದು ಯುಸಿಸಿ ಮಸೂದೆಯನ್ನು ಮಂಡಿಸಲಾಗುವುದು ಎಂದು ಮುಖ್ಯಮಂತ್ರಿ ಹೇಮಂತ ಬಿಸ್ವಾಸ ಶರ್ಮಾ ಮಾಹಿತಿ ನೀಡಿದ್ದಾರೆ. ಮಹಾರಾಷ್ಟ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, ಉಪಮುಖ್ಯಮಂತ್ರಿಗಳಾದಂತಹ ಏಕನಾಥ್ ಶಿಂದೆ ಮತ್ತು ಸುನೇತ್ರಾ ಪವಾರ್ ಅವರು ಇಂದು ನಾಸಿಕ್ ತ್ರಯಂಬಕೇಶ್ವರ ಸಿಂಹಸ್ಥ ಕುಂಭಮೇಳದ ಲಾಂಛನವನ್ನು ಅನಾವರಣಗೊಳಿಸಿದರು. ಈ ಲಾಂಛನ ನಾಸಿಕ್ನ ಪ್ರಸಿದ್ಧ ತ್ರಯಂಬಕೇಶ್ವರ ದೇಗುಲದ ಪ್ರಾತಿನಿಧ್ಯವಾದ ತ್ರಿಶೂಲ ಮತ್ತು ಶಿವಲಿಂಗದ ಆಕಾರದಲ್ಲಿರುವಂತಹ ಗೋದಾವರಿ ನದಿಯನ್ನು ಚಿತ್ರಿಸುತ್ತದೆ. ಈ ಸಂದರ್ಭದಲ್ಲಿ ಮಾತನಾಡಿದ ದೇವೇಂದ್ರ ಫಡ್ನವೀಸ್, ಈ ಲಾಂಛನ ಭಾರತದ ಸಾಂಸ್ಕೃತಿಕ ಪರಂಪರೆ, ಸಂಪ್ರದಾಯ ಮತ್ತು ರಾಷ್ಟೀಯ ಏಕೀಕರಣದ ಬಲವಾದ ಸಂದೇಶವನ್ನು ಸಾರುತ್ತದೆ ಎಂದು ಹೇಳಿದ್ದಾರೆ. ನವರಾಯ್ಪುರದ ಶಹೀದ್ ವೀರನಾರಾಯಣ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಮಳೆಯ ಕಾರಣ ಟಾಸ್ ವಿಳಂಬವಾಗಿದೆ. ಬ್ಯಾಂಕಾಕ್ನಲ್ಲಿ ನಡೆಯುತ್ತಿರುವಂತಹ ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಪಿವಿ ಸಿಂಧು ಮತ್ತು ಕಿಡಂಬಿ ಶ್ರೀಕಾಂತ್ ಪ್ರೀ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಮಹಿಳೆಯರ ಸಿಂಗಲ್ಸ್ ಪಂದ್ಯದಲ್ಲಿ ಎರಡು ಬಾರಿಯ ಒಲಿಂಪಿಕ್ ಪದಕ ವಿಜೇತೆ ಪಿವಿ ಸಿಂಧು ಕೇವಲ 33 ನಿಮಿಷಗಳಲ್ಲಿ ಚೈನೀಸ್ ತೈಪೆಯ ತುಂಕ್ ಸಿಯೋ ಟಾಂಗ್ ಅವರನ್ನು 21-9, 21-12 ನೇರ ಸೆಟ್ಗಳಿಂದ ಪರಾಭವಗೊಳಿಸಿದರು. 16ನೇ ಸುತ್ತಿನಲ್ಲಿ ಅವರು ಡೆನ್ಮಾರ್ಕ್ನ ಅಮಾನೆ ತುಲ್ಜಾ ಅವರನ್ನು ಎದುರಿಸಲಿದ್ದಾರೆ. ಇದೇ ವೇಳೆ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಕಿಡಂಬಿ ಶ್ರೀಕಾಂತ್ ಅವರು ಸಿಂಗಾಪುರದ ಲೋಹ್ ಕೀನ್ ಯು ಅವರನ್ನು 21-14, 21-15 ಸೆಟ್ಗಳಿಂದ ಸೋಲಿಸಿದರು. ಮುಂದಿನ ಸುತ್ತಿನಲ್ಲಿ ಅವರು ಚೈನೀಸ್ ತೈಪೆಯ ಸು ಲೀ ಯಾಂಗ್ ಅವರನ್ನು ಎದುರಿಸಲಿದ್ದಾರೆ. ಇನ್ನೊಂದೆಡೆ ಭಾರತದ ಆಯುಷ್ ಶೆಟ್ಟಿ ಅವರು ಜಪಾನ್ನ ಕೊಡೆ ನೊರೋಕಾ ಅವರ ವಿರುದ್ಧ ಪರಾಭವಗೊಂಡ ನಂತರ ಪಂದ್ಯದಿಂದ ನಿರ್ಗಮಿಸಿದರು. ಅಂತಾರಾಷ್ಟೀಯ ವಿಮಾನಯಾನಗಳನ್ನು ಕಡಿಮೆ ಮಾಡಲು ಏರ್ ಇಂಡಿಯಾ ನಿರ್ಧರಿಸಿದ್ದು, ಕೆಲವು ವಿದೇಶಿ ಮಾರ್ಗಗಳಲ್ಲಿ ಸೇವೆಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ. ವಾಯುಪ್ರದೇಶದ ನಿರ್ಬಂಧಗಳು ಮತ್ತು ವಿಮಾನ ಇಂಧನ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 14 ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಸಿಬಿಐನಿಂದ 5 ಆರೋಪಿಗಳ ಬಂಧನ. ಚೀನಾ ಅಧ್ಯಕ್ಷರೊಂದಿಗೆ ಉನ್ನತ ಮಟ್ಟದ ಶೃಂಗಸಭೆಗಾಗಿ ಬೀಜಿಂಗ್ ತಲುಪಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ನವದೆಹಲಿಯಲ್ಲಿ ನಾಳೆಯಿಂದ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ. ಐಪಿಎಲ್ ಟಿ20 ಕ್ರಿಕೆಟ್, ಇಂದಿನ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಮೈಸೂರು FM 100.6. ಸಮಯವಾಗಿದೆ 7:45. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ನೀನೇ ನೀನೆ ಚಿತ್ರಕ್ಕಾಗಿ ಸಂಗಡಿಗರೊಂದಿಗೆ ನಂದಿತಾ ಹಾಗೂ ರಾಜೇಶ್ ಕೃಷ್ಣನ್ ಅವರು ಹಾಡಿರುವ ಗೀತೆ, ಕವಿರಾಜ್ ಅವರ ಸಾಹಿತ್ಯ, ಶ್ರೀಮುರುಳಿ ಅವರ ಸಂಗೀತ.

ಆರ್ಕೆಸ್ಟ್ರಾ ಮೈಸೂರು ಚಿತ್ರಕ್ಕಾಗಿ ಡಾಲಿ ಧನಂಜಯ ಅವರು ಸಾಹಿತ್ಯ ಬರೆದಿರುವ ಗೀತೆ ಪ್ರಸಾರವಾಗ್ತಾ ಇದೆ. ರಘು ದೀಕ್ಷಿತ್ ಅವರ ಸಂಗೀತಕ್ಕೆ ದನಿಗೂಡಿಸಿದ್ದಾರೆ ಸಿದ್ಧಾರ್ಥ್ ಬೆಳ್ಮಣ್ಣು.

0: ಇದೇ 14ರಂದು ಗುರುವಾರ ಸಂಜೆ 4:30 ರಸಮಂಜರಿ, ಮೌಕ್ತಿಕ ಮಂಜರಿ, ಸಂಸ್ಕೃತ ಸಾಹಿತ್ಯದಲ್ಲಿ ಮುಕ್ತಕಗಳು, ಸಂಸ್ಕೃತ ಸಾಹಿತ್ಯ ಸಂಚಿಕೆಯ ಮೊದಲ ಭಾಗ ಪ್ರಸಾರವಾಗಲಿದೆ.
1: ಇಂದ್ರಂ ಮಿತ್ರಂ ವರುಣಮಗ್ನಿಮಾಫುರ್ ಅಥೋ ದಿವ್ಯ ಸ ಸುಪರ್ಣೋ ಗರುತ್ವಾನ್ ಏಕಂ ಸದ್ವಿಪ್ರಾ ಬಹುಧಾ ವದಂತಿ ಅಗ್ನಿಂ ಯಮಂ ಮಾತರಿಶ್ವಾನಮಾಹು.
0: ಪಾಲ್ಗೊಳ್ಳುವವರು ಹಿರಿಯ ವಿದ್ವಾಂಸರಾದ ಡಾಕ್ಟರ್ ಎಚ್ ವಿ ನಾಗರಾಜರಾವ್.
1: ಜನಗಳು ಒಂದೇ ಸತ್ಯವನ್ನ ನಾನಾ ರೀತಿಯಾಗಿ ಹೇಳ್ತಾರೆ. ಅದಕ್ಕೋಸ್ಕರವೇ ಭಗವಂತ ಒಬ್ಬನೇ ಇದ್ರೂ ಕೂಡ ಅವನನ್ನ ಇಂದ್ರ, ಮಿತ್ರ, ವರುಣ, ಅಗ್ನಿ, ಸುಪರ್ಣ, ಗರುತ್ಮಾನ್ ಈ ರೀತಿಯಾಗಿ ಹೇಳ್ತಾರೆ.
0: ನೆನಪಿಡಿ, ರಸಮಂಜರಿ ಸಂಸ್ಕೃತ ಸಾಹಿತ್ಯ ಕಾರ್ಯಕ್ರಮ ಇದೇ 14ರಂದು ಗುರುವಾರ ಸಂಜೆ 4:30 ಹಾಗೂ 15ರಂದು ಶುಕ್ರವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ.
2: ಗಮನಿಸಿ, ನಾಳೆ ರಾತ್ರಿ 8 ಗಂಟೆಗೆ ನಮ್ಮ ಕೇಂದ್ರದಿಂದ ಹಲೋ ಯುವವಾಣಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಕುರಿತ ಸಾಮಾನ್ಯ ಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ನಡೆಸಿಕೊಡುತ್ತಾರೆ ನಿವೇದಿತಾ ಹೆಚ್. ಗಮನಿಸಿ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಬಳಸಬಹುದಾದ ಫೋನ್ ಸಂಖ್ಯೆಗಳು 251-2582 ಮತ್ತೊಂದು 251-5089. ಮೈಸೂರಿನ ಎಸ್ಟಿಡಿ ಕೋಡ್ 0821. ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಪದ್ಮಜಾ ಶ್ರೀನಿವಾಸನ್ ಅವರು, ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು, ಚಿತ್ರಕ್ಕಾಗಿ ಹಾಡಿರುವ ಗೀತೆ ಕೇಶವಮೂರ್ತಿ ಅವರ ಸಾಹಿತ್ಯ, ಸಂಗೀತ ಪ್ರಸಾದ್ ಕೆ ಶೆಟ್ಟಿ ಅವರದು.

0: ಚಿತ್ರಗೀತೆಗಳ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಆತ್ಮೀಯ ಕೇಳುಗರೆ, ಸುತ್ತಮುತ್ತ
1: ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಸಾಹಿತ್ಯಕ, ಸಾಂಸ್ಕೃತಿಕ, ಕೃಷಿ, ಅಭಿವೃದ್ಧಿ ಮುಂತಾದ ಜನಸ್ನೇಹಿ ಕಾರ್ಯಕ್ರಮಗಳ ಪರಿಚಯ ವೇದಿಕೆ.
2: ಮೈಸೂರ ಸುತ್ತಲೂ ಕೋಟೆಯ ಹೊತ್ತಲು ನೋಡಲು ಒಂಟವು ರೈತರ ಹೊತ್ತಲು.
0: ಪ್ರತಿ ಗುರುವಾರ ಬೆಳಗ್ಗೆ 11:00 to 12:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ
1: ಸುತ್ತಮುತ್ತ

0: ನೀವು ಕೂಡ ಇಂತಹ ಮಾಹಿತಿಗಳನ್ನು ನಮಗೆ ತಲುಪಿಸಬಹುದು.
1: ನಮ್ಮ ಇಮೇಲ್ ವಿಳಾಸ fmaarmysore@gmail.com ಅಥವಾ ಪತ್ರ ಬರೆಯಿರಿ.
0: ನಿಲಯ ನಿರ್ದೇಶಕರು ಸುತ್ತಮುತ್ತ ವಿಭಾಗ ಆಕಾಶವಾಣಿ ಯಾದವಗಿರಿ ಮೈಸೂರು 5700020.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 8 ಗಂಟೆ. ಇನ್ನೀಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಹಿರಣ್ಮಯಿ ಎಸ್ ಅವರ ಗಾಯನವನ್ನು ಪ್ರಸಾರ ಮಾಡುತ್ತಿದ್ದೇವೆ. ಕೇಳಿ ರಾಗ್ ದುರ್ಗಾ.

ಇದುವರೆಗೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಹಿರಣ್ಮಯಿ ಎಸ್ ಅವರ ಗಾಯನ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು. ಗಮನಿಸಿ, ನಾಳೆ ಬೆಳಿಗ್ಗೆ 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಹೈದರಾಬಾದ್ ಸಹೋದರರ ಯುಗಳ ಹಾಡುಗಾರಿಕೆಯನ್ನು ಆಲಿಸಬಹುದು.

ನಾಳೆ ರಾತ್ರಿ 9:30 ಪ್ರಸಾರವಾಗುವ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿ ಕೃಷ್ಣನ್ ಅವರ ಹಾಡುಗಾರಿಕೆ ಮೂಡಿಬರಲಿದೆ. ಸಮಯವಾಗಿದೆ 8:30. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಇನ್ನೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ಅನ್ಮೋಲ್ ಚಿತ್ರದ ಈ ಗೀತೆ.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನೀವೀಗ ಕೇಳುತ್ತಿರುವ ಗೀತೆ ಬಾಂಬೆ ಟು ಗೋವಾ ಚಿತ್ರದ್ದು. ಗಾಯಕರು ಲತಾ ಮಂಗೇಶ್ಕರ್ ಹಾಗೂ ಕಿಶೋರ್ ಕುಮಾರ್.

ಕಾರ್ಯಕ್ರಮದ ಕಡೆಯದಾಗಿ ನೀವೀಗ ಕೇಳಿದ ಗೀತೆ ಶಾನ್ ಚಿತ್ರದ್ದು, ಗಾಯಕರು ಆಶಾ ಭೋಸ್ಲೆ. ಇದರೊಂದಿಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗ್ತಾ ಇದೆ 8:45. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ.

0: ఆకాశవాణి క్రీడాలోక సాప్తాహిక క్రీడా సంచికె. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸೇಲಿಂಗ್ ಮತ್ತು ಡ್ರಾಗನ್ ಬೋಟ್ ಕ್ರೀಡಾಪಟು ಸಮನ್ವಿ ಹಾಗೂ ಪಾಲಕರಾದ ಅಶ್ವಿನಿ ಅವರೊಂದಿಗೆ ಸಂವಾದ.
1: ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ನಮ್ ಜೊತೆಗಿದ್ದಾರೆ ಸೇಲಿಂಗ್ ಕ್ರೀಡೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ಪುಟಾಣಿ ಕ್ರೀಡಾ ಪ್ರತಿಭೆ ಸಮನ್ವಿ ಅವರು, ಜೊತೆಗೆ ಪಾಲಕರಾದ ಅಶ್ವಿನಿ ಅವರು ಕೂಡ ಇದ್ದಾರೆ. ಸಮನ್ವಿ ಹಾಗೂ ಅಶ್ವಿನಿ ಅವರೇ, ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ನನ್ನ ಸಮನ್ವಿನ ನಿಮ್ಮ ಸ್ಟುಡಿಯೋಗೆ ಇನ್ವೈಟ್ ಮಾಡೋದಕ್ಕೆ ಐ ಆಮ್ ರಿಯಲಿ ಗ್ಲಾಡ್ ಟು ಬಿ ಹಿಯರ್. ಥ್ಯಾಂಕ್ ಯು ಸೋ ಮಚ್.
3: ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಮೀ ಫಾರ್ ದ ಆಕಾಶವಾಣಿ. ಐ ಆಮ್ ಗ್ಲಾಡ್ ಟು ಬಿ ಹಿಯರ್.
1: ಅಶ್ವಿನಿ ಅವರೇ, ಸೇಲಿಂಗ್ ಮತ್ತು ಡ್ರಾಗನ್ ಬೋಟ್ ಅಂತಹ ವಾಟರ್ ಸ್ಪೋರ್ಟ್ಗೆ ಮಗಳನ್ನ ಸೇರಿಸಲು ಕಾರಣ ಏನು? ಈ ಸ್ಪೋರ್ಟ್ ಬಗ್ಗೆ ನಿಮ್ಗೆ ಏನಾದ್ರೂ ಮಾಹಿತಿ ಇತ್ತಾ ಮೊದಲಿಗೆ?
2: ಈ ಸ್ಪೋರ್ಟ್ಸ್ ಬಗ್ಗೆ ನನಗೆ ನಾಲೆಜ್ ಸ್ವಲ್ಪ ಇತ್ತು, ಬಟ್ ಇನಿಷಿಯಲಿ ಹೇಳ್ಬೇಕಂದ್ರೆ ಇವ್ರಿಗೆ ಜಾಯಿನ್ ಮಾಡ್ಬೇಕನ್ನೋ ಫಸ್ಟ್ ಪ್ಲಾನ್ ಅಂತೂ ಇರ್ಲಿಲ್ಲ. ಬಿಕಾಸ್ ಇವ್ರದ್ದು ಫಸ್ಟ್ ಸ್ಪೋರ್ಟ್ಸ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ಇವರು 5 years old. ಅಲ್ಲಿ ಇವರು ಅವ್ರ ಜರ್ನಿ ಅಥ್ಲೆಟಿಕ್ಸ್ ಇಂದ ಸ್ಟಾರ್ಟ್ ಮಾಡಿದ್ರು. ಸ್ಲೋಲಿ ರೈಟ್ ಆಫ್ಟರ್ 3 years ಅಟ್ ದ ಏಜ್ ಆಫ್ 8.5 years, ಓಕೆ, ಒಂದು ಸಮ್ಮರ್ ಕ್ಯಾಂಪ್ ನಡೀತಾ ಇತ್ತು ವಾಟರ್ ಸ್ಪೋರ್ಟ್ಸ್ದು. ಅಲ್ಲಿ ಇವ್ರಿಗೆ ಸ್ವಲ್ಪ ಎಕ್ಸ್ಪೋಜರ್ ಕೊಡೋಕೆ ಅಂತ ನಾನು ಇವ್ರಿಗೆ ವಾಟರ್ ಸ್ಪೋರ್ಟ್ಸ್ಗೆ ಕರ್ಕೊಂಡು ಹೋಗಿದ್ದೆ.

0: ಬಿಕಾಸ್ ನನ್ನ ಪ್ರಕಾರ ಮಕ್ಕಳಿಗೆ ಸ್ವಲ್ಪ ಈ ಏಜಿಂದಾನೆ ಅವ್ರ ಸೆಲ್ಫ್ ಕಾನ್ಫಿಡೆನ್ಸ್ ಫಿಯರ್ ಇಂದ ಫೈಟ್ ಮಾಡೋದನ್ನು ಹೇಳ್ಕೊಡೋದು ತುಂಬಾ ಇಂಪಾರ್ಟೆಂಟ್, ಸ್ಪೆಷಲಿ ಹೆಣ್ಮಕ್ಳಿಗೆ. ಎಲ್ಲ ಟೈಪ್ ಆಫ್ ಎಕ್ಸ್ಪೋಜರ್ ಕೊಡೋದು ಆಸ್ ಎ ಪೇರೆಂಟ್ ಐ ಥಾಟ್ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ, ಬಿಕಾಸ್ ಒಂದು ಫೈಟಿಂಗ್ ಸ್ಕಿಲ್ ಅನ್ನೋದು ಬರಬೇಕು. ವಾಟರ್ ಸ್ಪೋರ್ಟ್ಸ್ ಕ್ಯಾಂಪ್ಗೆ ಕರ್ಕೊಂಡು ಹೋದಾಗ 20 days ವಾಟರ್ ಕ್ಯಾಂಪ್ ಇತ್ತು, ಅಲ್ಲಿ ಸೇಲಿಂಗ್ ಮತ್ತೆ ರೋಯಿಂಗ್ ಎರಡನ್ನೂ ಇವ್ರಿಗೆ ಸ್ಟಾರ್ಟ್ ಮಾಡಿಸಿದ್ದೆ. ಬಟ್ ರೋಯಿಂಗ್ ಇವ್ರಿಗೆ ಅದು ಬ್ಯಾಲೆನ್ಸಿಂಗ್ ಅನ್ನೋದು ತುಂಬ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗ್ತಿತ್ತು, ಮತ್ತೆ ಅದರಿಂದ ನಾನು ಮತ್ತೆ ಸೇಲಿಂಗ್ಗೆ ಶಿಫ್ಟ್ ಮಾಡಿದೆ. ದೋ 20 days ಕ್ಯಾಂಪ್ ಇತ್ತು, ಸೊ ಅಲ್ಲಿ ಸೀಲಿಂಗಲ್ಲಿ ಅವ್ರಿಗೆ ಸ್ವಲ್ಪ ಇಂಟ್ರೆಸ್ಟ್ ಅನ್ನೋದು ಜನರೇಟ್ ಆಯಿತು. ಆಮೇಲೆ 20 days ಟ್ರೈನಿಂಗ್ ಆದಮೇಲೆ ಸೀಲಿಂಗಲ್ಲಿ ಇವ್ರು ಬಂದು ನನಗೆ ಇವ್ರ ವ್ಯೂ ಹೇಳಿದ್ರು, ಮೋರ್ ಕಂಪೇರ್ಡ್ ಟು ಅಥ್ಲೆಟಿಕ್ಸ್ ಅಂಡ್ ಸೀಲಿಂಗಲ್ಲಿ ಶಿ ಸ್ಟಾರ್ಟೆಡ್ ಲವಿಂಗ್ ಸೀಲಿಂಗ್ ಹೇಳಿದ್ರು, ಐ ವಾಂಟ್ ಟು ಕಂಟಿನ್ಯೂ ಮೈ ಸೀಲಿಂಗ್ ಜರ್ನಿ.
1: ಸಾಮಾನ್ಯವಾಗಿ ಮಕ್ಕಳು ನೀರೊಟ್ಟಿಗೆ ಆಟ ಆಡೋದಂದ್ರೆ ಬಹಳ ಇಷ್ಟ,
0: ಬಹಳ ಇಷ್ಟ. ಕರೆಕ್ಟ್. ಸೊ ಇದು ಅವ್ರಿಗೆ ಸ್ಟಾರ್ಟಿಂಗ್ ಅಲ್ಲಿ ಹಂಗೆ ಅನ್ಸಿರ್ಬೋದು, ಬಿಕಾಸ್ ಅಲ್ಲಿ ಸ್ವಲ್ಪ ಎಲ್ಲ ವಿತ್ ಗಾರ್ಡ್ಸ್ ಅಂಡ್ ಫುಲ್ ಸೆಕ್ಯೂರಿಟಿ ಸಿಸ್ಟಮ್ ಇಂದ 20 days ಇರೋದ್ರಿಂದ ಅಷ್ಟೊಂದು ಕಾಂಪ್ಲಿಕೇಟೆಡ್ ಟ್ರೈನಿಂಗ್ ಇರಲ್ಲ. ಸೊ ಅದು ವಾಟರ್ ಇರೋದ್ರಿಂದ, ಬೋಟ್ ಇರೋದ್ರಿಂದ, ಸೇಫ್ಟಿ ಇರೋದ್ರಿಂದ ಅವ್ರಿಗೆ ಅದು ತುಂಬಾ ಒಂದು ಪ್ಲೇ ಮೋಡ್ ಆಗಿತ್ತು ಗೇಮ್. ಅದರಿಂದ ಅವ್ರಿಗೆ ಒಂದು ಇಂಟ್ರೆಸ್ಟ್ ಅನ್ನೋದು ಜನರೇಟ್ ಆಗಿರ್ಬೋದು. ಬಟ್ ಆಮೇಲೆ ರಿಯಲ್ ಸೇಲಿಂಗ್ ಅನ್ನೋದು ಇವ್ರ ಇಂಟ್ರೆಸ್ಟ್ ಜನರೇಟ್ ಆದ್ಮೇಲೆ, ಇವ್ರು ಟ್ರೈನಿಂಗ್ ಸ್ಟಾರ್ಟ್ ಮಾಡಾದ್ಮೇಲೆ ಇವ್ರಿಗೆ ಗೊತ್ತಾಯ್ತು ಸೇಲಿಂಗ್ ಎಷ್ಟು ಕಾಂಪ್ಲಿಕೇಟೆಡ್ ಅಂಡ್ ಎಷ್ಟು ಡೇಂಜರಸ್ ಗೇಮ್, ಎಷ್ಟು ಬೋಲ್ಡ್ನೆಸ್ ಬೇಕು ಅಂತ ಸೇಲಿಂಗ್ ಮಾಡಬೇಕು ಅಂತ. ಬಟ್ ಇವೆನ್ಚುಯಲಿ ಹ್ಯಾಸ್ ಎನ್ ವೆನ್ ಟೈಮ್ ಹೋಗ್ತಾ ಹೋಗ್ತಾ ಕಲ್ತ್ಕೊಂಡ್ರು, ಫಿಯರ್ ಇಂದ ಫೈಟ್ ಮಾಡಿದ್ರು. ಇನಿಷಿಯಲಿ ತುಂಬ ಕಷ್ಟ ಆಯ್ತು ಇವ್ರಿಗೂ ಸೇಲಿಂಗ್ ಅಡಾಪ್ಟ್ ಮಾಡೋದು. ಆಮೇಲೆ ಸೇಲಿಂಗ್ ಬೇಸಿಕ್ಸ್ ಇಂದ ಸ್ಟಾರ್ಟ್ ಆದಾಗ ವಾಟರ್ ನೋಡಿದ್ರೆ ಬೋಟಲ್ಲಿ ಕೂತ್ಕೊಂಡ್ರೆ ಭಯ ಬೀಳೋರು, ಬೋಟ್ ಶೇಕ್ ಆದ್ರೆ ಭಯ ಬೀಳೋರು. ಆಮೇಲೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ದಿ ಸ್ಪೋರ್ಟ್ಸ್ ಆಫೀಸರ್ ಕರ್ನಲ್ ಗೋವಿಂದ್ ಚೌಧರಿ, ಅವರು ಇವ್ರ ಫಿಯರ್ನ ಹೇಗೆ ಫೈಟ್ ಮಾಡ್ಬೇಕನ್ನೋದನ್ನ ಹೇಳ್ಕೊಟ್ರು. ಯಾವಾಗ್ಲೂ ವಾಟರ್ ಜೊತೆ ಫೈಟ್ ಮಾಡಬಾರ್ದು, ವಾಟರ್ ಜೊತೆ ಫ್ರೆಂಡ್ಶಿಪ್ ಮಾಡ್ಬೇಕನ್ನೋದು ಅವ್ರು ಹೇಳ್ಕೊಟ್ಟಿದ್ರು ಇವ್ರಿಗೆ. ಸೊ ಫಸ್ಟ್ ಏನಂದ್ರೆ, ಫಸ್ಟ್ ಫಿಯರ್ ಇವ್ರದ್ದು ವಾಟರ್ ಜೊತೆ ಇತ್ತು. ಸೊ ವಾಟರ್ ಫಿಯರ್ನ ಓವರ್ಕಮ್ ಮಾಡ್ಬೇಕಂದ್ರೆ ಪೂಲ್ ಅಲ್ಲಿ ಸ್ವಿಮ್ಮಿಂಗ್ ಬೇಸಿಕಲಿ ಇವ್ರಿಗೆ ಬರ್ತಾ ಇತ್ತು. ಬಟ್ ಲೇಕ್ ಅಲ್ಲಿ ಸ್ವಿಮ್ ಮಾಡ್ಬೇಕಂದ್ರೆ ಸಾಮಾನ್ಯವಾಗಿ ಯಾರಿಗಾದ್ರೂ ಭಯ ಆಗೇ ಆಗುತ್ತೆ. ನಾವು ಆಸ್ ಎ ಪೇರೆಂಟ್ ಈಚೆ ನಿಂತ್ಕೊಂಡು ನೋಡ್ಬೇಕಂದ್ರೆ ನಮ್ಗೆ ಭಯ ಆಗುತ್ತೆ, ಲೇಕ್ ಮಧ್ಯದಲ್ಲಿ ಇದಾರೆ, ಬೋಟ್ ಕ್ಯಾಪ್ಸಸ್ ಆದ್ರೆ ಏನಾಗುತ್ತೆ. ದೋ ಲೈಫ್ ಜಾಕೆಟ್ ಇದೆ, ಬಟ್ ಸ್ಟಿಲ್ ಆ ಭಯ ಅನ್ನೋದು ಇರುತ್ತೆ. ಬಟ್ ನಾವು ಫಸ್ಟ್ ವಿ ಹ್ಯಾವ್ ಟು ಫೈಟ್ ವಿತ್ ದ ಫಿಯರ್, ಅವಾಗ್ಲೇ ನಾವು ಮಕ್ಕಳಿಗೆ ಹೇಳ್ಕೊಡಕ್ ಆಗುತ್ತೆ ಯು ಹ್ಯಾವ್ ಟು ಫೈಟ್ ವಿತ್ ದ ಫಿಯರ್ ಅಂತ. ಸೊ ಅಲ್ಲಿಂದ ಇವ್ರ ಜರ್ನಿ ಸ್ಟಾರ್ಟ್ ಆಯ್ತು. ಬಟ್ ಐ ವಾಸ್ ಆಲ್ವೇಸ್ ಕಾನ್ಫಿಡೆಂಟ್ ಅಬೌಟ್ ಹರ್ ಸ್ಪೋರ್ಟ್ಸ್ ಜರ್ನಿ, ಅವ್ರ ಇಂಟ್ರೆಸ್ಟ್ ಏನಿದೆ ಅದನ್ನ ಯಾವಾಗ್ಲೂ ನಾನು ಎನ್ಕರೇಜ್ ಮಾಡ್ತಾ ಬಂದಿದ್ದೀನಿ. ಇನಿಷಿಯಲಿ 5th year ಅಲ್ಲಿ ಅವಳಿಗೆ ಸ್ಪೋರ್ಟ್ಸ್ ಜಾಯಿನ್ ಮಾಡೋಕ್ಕೆ ರೀಸನ್ ಬಂದ್ಬಿಟ್ಟು ಒಂದು ಡಿಸಿಪ್ಲಿನ್ ಅನ್ನೋದು ಅವಳ ಲೈಫಲ್ಲಿ ಬರಲಿ ಅಂತ. ಆಮೇಲೆ ಹ್ಯಾಸ್ ನಾಟ್ ಟು ಗ್ರೋ ಆಸ್ ಎ ಸ್ಮಾಲ್ ಬೇಬಿ, ಸ್ಪೂನ್ ಫೀಡಿಂಗ್ ಬೇಬಿ ತರ. ಒಂದು ಚಿಕ್ಕ ಏಜಿಂದಾನೆ ಒಂದು ಸ್ಟ್ರಾಂಗ್ನೆಸ್ ಅನ್ನೋದು ಮಗುಗೆ ಬಿಲ್ಡ್ ಮಾಡ್ಬೇಕನ್ನೋದು ನನ್ನ ಗೋಲ್ ಇತ್ತು. ಅವಾಗಿಂದ ಅದು ಸ್ಟ್ರಾಂಗ್ನೆಸ್ ಬಿಲ್ಡ್ ಮಾಡ್ಕೊಂಬಂದೆ ಮೆಂಟಲಿ ಮತ್ತೆ ಫಿಸಿಕಲಿ ಅವ್ರಿಗೆ. ಅದರಿಂದ ಸೇಲಿಂಗ್ ಅನ್ನೋದು ಈಸಿ ಆಯ್ತು. ಸೇಲಿಂಗ್ ಅಷ್ಟೊಂದು ಕಾಂಪ್ಲಿಕೇಟೆಡ್ ಮತ್ತೆ ಸ್ಟ್ರೆಂತ್ ಲೆವೆಲ್ ಗೇಮ್ ಇಲ್ಲ, ಬರೀ ಕೋರ್ ಸ್ಟ್ರೆಂತ್ ಮಾತ್ರ ಬೇಕಾಗಿತ್ತು.
1: ಈಗ ಸೇಲಿಂಗ್ ಮತ್ತೆ ಡ್ರಾಗನ್ ಸ್ಪೋರ್ಟ್ ಅನ್ನೋದು ಇದೆ ಅಲ್ಲ, ಅದು ಒಂದು ವಾಟರ್ ಸ್ಪೋರ್ಟ್ ಅನ್ನೋದು ಸಾಮಾನ್ಯ ಜನರಿಗೆ ಗೊತ್ತು. ಬಟ್ ಅದ್ರ ಹಡಗಿನ ವಿನ್ಯಾಸ ಹೇಗೆ, ಈ ಆಟದ ಮಾಹಿತಿ ಅಂದ್ರೆ ಯಾವ ರೀತಿ ಆಡಿಸ್ತಾರೆ, ಇದೆಲ್ಲದರ ಮಾಹಿತಿ ಸಂಕ್ಷಿಪ್ತವಾಗಿ ನಿಮಗೆ ಕೊಡ್ಲಿಕ್ಕೆ ಆಗುತ್ತಾ?
0: ಎಸ್. ಸೇಲಿಂಗ್ ಇಸ್ ಅ ಡಿಫ್ರೆಂಟ್ ಸ್ಪೋರ್ಟ್, ಡ್ರಾಗನ್ ಬೋಟ್ ಇಸ್ ಅ ಡಿಫ್ರೆಂಟ್ ಸ್ಪೋರ್ಟ್. ಇದೆರಡು ಟೂ ಡಿಫ್ರೆಂಟ್ ಸ್ಪೋರ್ಟ್ಸ್. ದೋ ಇದೆರಡು ವಾಟರ್ ಸ್ಪೋರ್ಟ್, ಲೈಕ್ ಸ್ವಿಮ್ಮಿಂಗ್ ಆಮೇಲೆ ಕ್ಯಾಕಿಂಗ್ ಇದೆಲ್ಲ ಹೇಗೆ ಡಿಫ್ರೆಂಟ್ ಡಿಫ್ರೆಂಟ್ ಸ್ಪೋರ್ಟ್ಸ್, ಹಾಗೆ ಡ್ರಾಗನ್ ಬೋಟ್ ಒಂದು ಡಿಫ್ರೆಂಟ್ ಸ್ಪೋರ್ಟ್, ಸೇಲಿಂಗು ಒಂದು ಡಿಫ್ರೆಂಟ್ ಸ್ಪೋರ್ಟ್. ಸೇಲಿಂಗ್ ಅಲ್ಲಿ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾಟಗರೀಸ್ ಇದೆ. ಇನಿಷಿಯಲ್ ಇಸ್ ಟು ಸ್ಟಾರ್ಟ್ ವಿತ್ ಸೇಲಿಂಗ್ ಟ್ರೈನಿಂಗ್. ಹೇಗೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ಸೇಲಿಂಗ್ ಮಾಡೋದಕ್ಕೆ ಎ ಕಾಂಬಿನೇಷನ್ ಆಫ್ ವಾಟರ್, ವಿಂಡ್ ಅಂಡ್ ವೇವ್, ಇದು ಮೂರು ಕಾಂಬಿನೇಷನ್. ಮತ್ತೆ ಆ ಕಾಂಬಿನೇಷನ್ ಅಲ್ಲೇ ಬೋಟ್ ನಡೆಯುತ್ತೆ. ಒಂದು ಸೇಲ್ ಮಾಡೋದಕ್ಕೆ ನಿಮ್ಗೆ ವಿಂಡ್ ಇಂಪಾರ್ಟೆಂಟ್, ವೇವ್ ಇಂಪಾರ್ಟೆಂಟ್ ಅಂಡ್ ಟೈಡ್ ಇಂಪಾರ್ಟೆಂಟ್. ಅಂಡ್ ಫಸ್ಟ್ ಮಕ್ಕಳಿಗೆ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದಾಗ ಅವ್ರಿಗೆ ವಾಟರ್ ಅಡಾಪ್ಷನ್ ಸ್ಟಾರ್ಟ್ ಮಾಡಬೇಕು, ವಾಟರ್ ಫಿಯರ್ ತೆಗಿಬೇಕು ಮಕ್ಕಳಿಗೆ. ಸೊ ಸ್ವಿಮ್ಮಿಂಗ್ ಮಾಡೋದು ಡಿಫ್ರೆಂಟ್, ಪೂಲಲ್ಲಿ ಸ್ವಿಮ್ ಮಾಡೋದು ಡಿಫ್ರೆಂಟ್. ಲೇಕಲ್ಲಿ ನಿಮ್ಗೆ ಅದು ವಾಟರ್ ಫಿಯರ್ ತೆಗಿಬೇಕಂದ್ರೆ ಇನಿಷಿಯಲಿ ನಾವು ಸಮನ್ವಿ ಜೊತೆ ಏನ್ ಮಾಡಿದ್ರೆ ಅಂದ್ರೆ, ಲೇಕಲ್ಲಿ ಹೋಗಿದ ತಕ್ಷಣ ಇನಿಷಿಯಲಿ ನಾವು ಟೂ ಫಿಯರ್ಸ್ನ ಐಡೆಂಟಿಫೈ ಮಾಡಿದ್ರಿ. ಒಂದು ಲೇಕಲ್ಲಿ ಬಿದ್ರೆ ಅದು ವಾಟರ್ ಫಿಯರ್, ಇನ್ನೊಂದು ಬೋರ್ಡ್ ಬಿದ್ರೆ ಬೋರ್ಡ್ ನಾನು ಹೆಂಗ್ ಎತ್ತಕ್ಕಾಗುತ್ತೆ, ಬಿಕಾಸ್ ಶಿ ವಾಸ್ ಜಸ್ಟ್ 9 years old, ಆರ್ಮ್ ಸ್ಟ್ರೆಂತ್ ಅಷ್ಟಿರ್ಲಿಲ್ಲ. ಸೊ ಅದೊಂದು ಭಯ ಇತ್ತು, ಇದೆರಡು ಭಯ ಇತ್ತು ಅವ್ರಿಗೆ. ಅದನ್ನ ಓವರ್ಕಮ್ ಮಾಡೋಕೆ ಫಸ್ಟ್ ಇವ್ರಿಗೆ ನಾವೇನ್ ಮಾಡ್ತಾ ಇದ್ರ ಅಂದ್ರೆ, ಬೋಟ್ ಲಾಂಚ್ ಮಾಡೋ ಜಟ್ಟಿಯಿಂದ ಇವ್ರಿಗೆ ನಾವು ಲೇಕಿಗೆ ಜಂಪ್ ಮಾಡಕ್ ಹೇಳ್ತಾ ಇದ್ರಿ. ಇನಿಷಿಯಲಿ ಫಸ್ಟ್ ಡೇ ತುಂಬಾ ಭಯ ಬಿದ್ರು, ಸೊ ಹಿಂದೆಯಿಂದ ಪುಷ್ ಕೊಡ್ಬೇಕಾಯ್ತು, ಸೊ ದಟ್ ಅಟ್ ಲೀಸ್ಟ್ ಅವರು ಫಸ್ಟ್ ಡೇ ಸ್ವಲ್ಪ ಫಿಯರ್ ಭಯ ಬೀಳ್ಬೋದು. ಬಟ್ ಸೆಕೆಂಡ್ ಡೇಯಿಂದ ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ. ಎನಿವೇ ಅವ್ರ ಡ್ರಂಚ್ ಅಂತೂ ಆಗಲ್ಲ, ಲೈಫ್ ಜಾಕೆಟ್ ಇದೆ. ಸೊ ಸೆಕೆಂಡ್ ಡೇ ಮತ್ತೆ ಅವ್ರಿಗೆ ಜಂಪ್ ಮಾಡಕ್ ಹೇಳಿದ್ರಿ. ಅಟ್ ಲೀಸ್ಟ್ ಸೆಕೆಂಡ್ ಡೇ ಅವ್ರು ವೆಯ್ಟ್ ಮಾಡಿಲ್ಲ, ಎನಿವೇಸ್ ಅವ್ರಿಗೆ ಗೊತ್ತು ವೆಯ್ಟ್ ಮಾಡಿದ್ರೆ ಹಿಂದೆಯಿಂದ ಪುಷ್ ಸಿಗುತ್ತೆ ಅಂತ. ಸೊ ಸೆಕೆಂಡ್ ಡೇ ಅವ್ರು ಜಂಪ್ ಮಾಡಿದ್ರು, ಸೆಕೆಂಡ್ ಡೇ 3-4 times ಜಂಪ್ ಮಾಡಿಸಿದ್ರಿ. ಸೊ ಸೆಕೆಂಡ್ ಡೇ ಅವ್ರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಿಲ್ಡ್ ಆಯ್ತು. ಥರ್ಡ್ ಡೇ ನಾವು ಹೇಳೋ ಮುಂಚೆನೆ ಫಸ್ಟ್ ಲೇಕಿಗೆ ಜಂಪ್ ಮಾಡ್ತಾ ಇದ್ರು, ಆಮೇಲೆ ಸ್ವಿಮ್ ಮಾಡ್ತಾ ಇದ್ರು ಅಟ್ಲೀಸ್ಟ್ 100 to 200 meters, 100 meters ಗೋಯಿಂಗ್ ಅಂಡ್ 100 meters ರಿಟರ್ನಿಂಗ್. ಇದು ಸ್ವಿಮ್ ಮಾಡ್ತಾ ಇದ್ರು ಬರ್ತಾ ಇದ್ರು. ಮತ್ತೆ ಥರ್ಡ್ ಡೇ ಏನ್ ಮಾಡಿದ್ರಿ ಅಂದ್ರೆ ಥರ್ಡ್ ಡೇ ಬೋಟ್ ಇಂದ ಕರ್ಕೊಂಡೋಗಿ ಲೇಕ್ ಮಿಡಲ್ ಅಲ್ಲಿ ರನ್ನಿಂಗ್ ಬೋಟ್ ಅಲ್ಲಿ ಜಂಪ್ ಮಾಡಕ್ ಹೇಳಿದ್ರಿ. ಸೊ ಅದೊಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ಲಿ ಅಂತ 2 days ಅದನ್ನು ಟ್ರೈನಿಂಗ್ ಕೊಟ್ರಿ, ಕಂಟಿನ್ಯೂಸ್ ರನ್ನಿಂಗ್ ಬೋಟ್ ಇಂದ ಜಂಪ್ ಮಾಡೋದು. ಸೊ ದಟ್ ಹಾಗಂತ ವಾಟರ್ ಫಿಯರ್ ಕಂಪ್ಲೀಟ್ಲಿ ಅವಳಿಗೆ ಹೋಯ್ತು. ಹಾಗಾಗಿ ಒನ್ ಫಿಯರ್ ನ ಎಲಿಮಿನೇಟ್ ಮಾಡಿದ್ರಿ. ಸೆಕೆಂಡ್ ಬಂದ್ಬಿಟ್ಟು ಇವ್ರಿಗೆ ಬೋಟ್ ಬಿದ್ರೆ ಬೋಟ್ ಹೆಂಗ್ ಎತ್ತಬೇಕು ಅನ್ನೋದು ಭಯ ಆಯ್ತು. ಆಮೇಲೆ ಬೋಟ್ದು ಇವ್ರಿಗೆ ಆರ್ಮ್ ಸ್ಟ್ರೆಂತ್ ಇಶ್ಯೂ ಇತ್ತು, ಮತ್ತೆ ಆರ್ಮ್ ಸ್ಟ್ರೆಂಥಿಂಗ್ ಮಾಡಿಸಿದ್ರಿ. ಆರ್ಮ್ ಸ್ಟ್ರೆಂಥಿಂಗ್ ಅಲ್ಲಿ ನಾನು ಫೋಕಸ್ ಮಾಡ್ತಿದ್ದೆ ಇವಳಿಗೆ, ಮಾರ್ನಿಂಗ್ ಈವ್ನಿಂಗ್ ಆರ್ಮ್ ಸ್ಟ್ರೆಂಥಿಂಗ್ ಸ್ವಲ್ಪ ಸ್ಟ್ರೆಂತ್ ಟ್ರೈನಿಂಗ್ ಅಲ್ಲಿ ಫೋಕಸ್ ಮಾಡಿ. ಆಮೇಲೆ ಬೋಟ್ದು ಅಷ್ಟೇ, ಬೋಟ್ ಕ್ಯಾಪ್ಸಿಸ್ ರೀಕ್ಯಾಪ್ಸಿಸ್ ಕ್ಯಾಪ್ಸಿಸ್ ರೀಕ್ಯಾಪ್ಸಿಸ್ ಫಸ್ಟ್ ಅದನ್ನ ಟ್ರೈನಿಂಗ್ ಕೊಟ್ರಿ.
1: ಅಂದ್ರೆ ಅದು ಬೋಟ್ ಭಾರ ಇರ್ತದೆ, ಇವಳು ಇನ್ನು ಚಿಕ್ಕವಳು, ಯಾವ ರೀತಿ ಅದನ್ನ ಹೊಂದಿಸ್ಕೊಂಡ್ಲು ಅವಳು?
0: ವಾಟರ್ ಅಲ್ಲಿ ನಮ್ಗೆ ಅಷ್ಟೊಂದು ಏನ್ ವೀಟ್ ಅನ್ಸಲ್ಲ, ವಾಟರ್ ಅಲ್ಲಿ ಫ್ಲೋಟ್ ಆಗುತ್ತೆ. ಸೊ ಅಲ್ಲೂ ಅಷ್ಟು ನಮ್ಗೆ ಬೋಟ್ ಬಿದ್ದಾಗೂ ವಾಟರ್ ಅಲ್ಲಿ ಅಷ್ಟೊಂದು ವೆಯ್ಟ್ ಅನ್ಸಲ್ಲ. ಸೊ ಬೋಟ್ ನ ನಾವು ಕ್ಯಾಪ್ಸಿಸ್ ಅದನ್ನ ರೀಕ್ಯಾಪ್ಸಿಸ್ ಮಾಡೋಕೆ ಈಸಿ, ಬೋಟ್ ಕ್ಲೈಮ್ ಮಾಡೋದಕ್ಕೆ ಆರ್ಮ್ ಸ್ಟ್ರೆಂತ್ ಬೇಕು. ಸೊ ಅದನ್ನ ಟ್ರೈನ್ ಮಾಡ್ತೇವೆ. ಸೊ ಅದರಲ್ಲಿ ನಾವು ಅವ್ರದ್ದು ಕ್ಯಾಪ್ಸಿಸ್ ರೀಕ್ಯಾಪ್ಸಿಸ್ ಟ್ರೈನಿಂಗ್ ಕೊಟ್ರಿ. ಸೊ ಅವಳು ಅದರಲ್ಲೂ ಸ್ವಲ್ಪ ಕಾನ್ಫಿಡೆಂಟ್ ಆದ್ಲು. ಕಾನ್ಫಿಡೆಂಟ್ ಬಿಲ್ಡ್ ಆದ್ಮೇಲೆ ದೆನ್ ಹರ್ ರಿಯಲ್ ಟ್ರೈನಿಂಗ್ ಇನ್ ಸೇಲಿಂಗ್ ಸ್ಟಾರ್ಟ್.
1: ಈಗ ಬೋಟ್ ರೈಡ್ ಮಾಡ್ಬೇಕಂದ್ರೆ ಎರಡು ಕೈ ಗಟ್ಟಿ ಇರ್ಬೇಕು, ಮೇನ್ ಆಗಿ ಯೂಸ್ ಆಗೋದೇ ಎರಡು ಕೈ,
0: ಕರೆಕ್ಟ್?
1: ಸೊ ಅದ್ರ ಮೇಲೆ ಏನಾದ್ರೂ ವಿಶೇಷವಾದ ಗಮನ ಹರಿಸಿ ಯಾವ್ದಾದ್ರು ಎಕ್ಸಸೈಸ್ ಇದೆನಾ, ಹೇಗೆ?
0: ಹಾ, ಇವ್ರಿಗೆ ಮೇನ್ಲಿ ನಾವು ಅಪ್ಪರ್ ಬಾಡಿ ಜಾಸ್ತಿ ಫೋಕಸ್ ಮಾಡಿ. ಎನಿವೇಸ್ ಅವರು ಅರ್ಲಿ ಮಾರ್ನಿಂಗ್ ಇವರು ವರ್ಕೌಟ್ ರೂಟೀನ್ಸ್ ಇತ್ತು, ಮಾರ್ನಿಂಗ್ ಅಂಡ್ ಈವ್ನಿಂಗ್ ಇವರು ವರ್ಕೌಟ್ ಮಾಡ್ತಾ ಇದ್ರು. ಮಾರ್ನಿಂಗ್ 1 hour ಇವ್ರು ವರ್ಕೌಟ್ ಮಾಡ್ತಾ ಇದ್ರು, ಮೇನ್ಲಿ ಫೋಕಸ್ಡ್ ಆನ್ ಕಾರ್ಡಿಯೋ ಅಂಡ್ ಕೋರ್. ಅವಾಗೂ ಅಷ್ಟೇ ಪುಷ್ಅಪ್ಸ್ ಪುಲ್ಅಪ್ಸ್ ಮಾಡಿಸ್ತಾ ಇದ್ರಿ ಇನಿಷಿಯಲಿ ಟು ಬಿಲ್ಡ್ ಆರ್ಮ್ ಸ್ಟ್ರೆಂತ್. ಆಮೇಲೆ ಬೈಸೆಪ್ಸ್ ಮತ್ತೆ ಲ್ಯಾಟರಲ್ ರೈಸಸ್ ಸ್ವಲ್ಪ ಫೋಕಸ್ ಮಾಡ್ತಾ ಇದ್ರು, ಲೈಟ್ ವೆಯ್ಟ್ ಇಂದ ಮಾಡ್ತಾ ಇದ್ರಿ. ಸೊ ಈವ್ನಿಂಗು ಅಷ್ಟೇ, ಈವ್ನಿಂಗ್ ಹ್ಯಾಂಗಿಂಗ್ಸ್ ಪೋಲ್ ಹ್ಯಾಂಗಿಂಗ್ಸ್ ಮತ್ತೆ ಲ್ಯಾಟರಲ್ ರೈಸಸ್ ಪುಷ್ಅಪ್ಸ್ ಮಾಡಿಸಿ ಅಪರ್ ಬಾಡಿ ಸ್ವಲ್ಪ ಸ್ಟ್ರಾಂಗ್ ಮಾಡಿಸಿದ್ರಿ.
1: ಸಮನ್ವಿ, ಈಗ ಅಮ್ಮ ಹೇಳ್ತಾ ಇದ್ರು ಅವಳಿಗೆ ಇಂಟ್ರೆಸ್ಟ್ ಬಂತು, ಹಾಗಾಗಿ ಸೇಲಿಂಗ್ ಅಂಡ್ ಡ್ರ್ಯಾಗನ್ ಬೋಟ್ ಪ್ರಾರಂಭಿಸಿದ್ವಿ ಈ ಕ್ರೀಡೆಯನ್ನ ಅಂತ, ನಿನಗೆ ಆಸಕ್ತಿ ಇತ್ತ ಅಥವಾ ಬೇರೆ ಯಾವ್ದಾದ್ರು ಸ್ಪೋರ್ಟ್ ಅಲ್ಲಿ ಆಸಕ್ತಿ ಇತ್ತ? ಅಮ್ಮ ಹೇಳಿದ್ರಂತ ಮಾಡ್ದೆ ಅಥವಾ ನಿನಗೆ ಈ ಸೇಲಿಂಗ್ ಅಲ್ಲಿ ಆಸಕ್ತಿ ಇತ್ತ?
2: ನನಗೆ ಇಷ್ಟ ಆಗಿತ್ತು ಸೇಲಿಂಗ್ ಆಗಿದ್ದೆ. ನಾನೇ ಮಮ್ಮಿಗೆ ಹೇಳಿದ್ದೆ ನನಗೆ ಸೇಲಿಂಗ್ ಮಾಡಬೇಕು, ಅದು ಜಾಸ್ತಿ ಇಂಟ್ರೆಸ್ಟಿಂಗ್ ಆಗೈತೆ. ಅಥ್ಲೆಟಿಕ್ಸ್ ಕನ್ನ ನನಗೆ ಸೇಲಿಂಗ್ ಜಾಸ್ತಿ ಇಂಟ್ರೆಸ್ಟಿಂಗ್ ಆಗೈತೆ, ನನಗೆ ಸೇಲಿಂಗ್ ಜಾಯಿನ್ ಆಗಬೇಕು ಅಂತ.
1: ಮೊದಲಿಗೆ ಅಥ್ಲೆಟಿಕ್ಸ್ ಇಂದ ಸ್ಟಾರ್ಟ್ ಮಾಡಿದೆ, ರನ್ನಿಂಗ್ ಮಾಡ್ತಾ ಇದ್ದೆ, ಅದ್ಯಾಕೆ ನಿನಗೆ ಬೇಡ ಅನಿಸ್ತು?
2: ಯಾಕಂದ್ರೆ ನಂಗೆ ಸೇಲಿಂಗ್ ಅಲ್ಲಿ ಜಾಸ್ತಿ ಅಡ್ವೆಂಚರ್ ಇತ್ತು, ಈಸಿ ಇತ್ತು. ವಾಟರ್ ಅಲ್ಲಿ ಇನ್ನ ಸ್ಪೋರ್ಟಿವ್ ಅನ್ಸ್ತು ನಂಗೆ, ಅಂದ್ರೆ ನೀರಲ್ಲಿ ಹೋಗದೆ ಅಂದ್ರೆ ನಂಗೆ ಒಂಥರ ಇಷ್ಟ ಆಗ್ತಿತ್ತು.
1: ಅಂದ್ರೆ ನೀರೊಟ್ಟಿಗೆ ಆಟ ಆಡೋದಂದ್ರೆ ನಿಂಗೆ ಬಹಳ ಇಷ್ಟ, ಮಳೆ ಬಂದಾಗೆಲ್ಲ ಹೊರಗಡೆ ಹೋಗಿ ಆಟ ಆಡ್ತಿದ್ಯಾ, ಹಾಗಾಗಿ ನಿನ್ಗೆ ಸೇಲಿಂಗ್ ಮತ್ತೆ ಡ್ರ್ಯಾಗನ್ ಬೋಟ್ ಅಲ್ಲಿ ಆಸಕ್ತಿ ಬಂತು.
2: ಹೌದು.
1: ಸಮನ್ವಿ, ಈಗ ನಿನ್ಗ 12 years ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಸಾಧನೆ ಮಾಡಿದಿ. ಶಿಕ್ಷಣ ಮತ್ತೆ ಸ್ಪೋರ್ಟ್ ಎರಡನ್ನು ಹೊಂದಿಸಿಕೊಂಡು ಹೋಗ್ಲಿಕ್ಕೆ ಹೇಗೆ ಸಾಧ್ಯ ಆಯ್ತು?
2: ನಾನು ಇಂಟರ್ನ್ಯಾಷನಲ್ ಗೆ ಹೋಗಕ್ಕೆ ನಾನು ಸೇಲಿಂಗ್ 3 years ಮಾಡಿದ್ದೆ. ಆ 3 years ಅಲ್ಲಿ ನನಗೆ ನ್ಯಾಷನಲ್ಸ್ ಅಲ್ಲಿ 2 gold medals ಸಿಕ್ಕಿತ್ತು. ಸೊ ಬಿಕಾಸ್ ಆಫ್ ದ 2 gold medals ಆಫ್ ನ್ಯಾಷನಲ್ಸ್ ನಾನು ಇಂಟರ್ನ್ಯಾಷನಲ್ ಗೆ ಕ್ವಾಲಿಫೈ ಆಗಿದ್ದೆ.
1: ಅಂದ್ರೆ ನಿನ್ಗೆ ಸತತವಾಗಿ ಪದಕಗಳು ಸಿಕ್ಕಿರೋದ್ರಿಂದ ಒಂಥರ ನಿನ್ಗೆ ಹಾ ಏನಾದ್ರೂ ನಾನು ಸಾಧನೆ ಮಾಡ್ಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಬಂತಲ್ವಾ?
2: ಹೌದು.
1: ಈಗ ನೀರ್ ಸೀಳಿ ಬೋಟ್ ಮುನ್ನಡೆಸೋದು ಸಾಮಾನ್ಯದ ವಿಷಯ ಅಲ್ಲ, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಯಾವ ರೀತಿ ನೀನು ಕಲ್ತಿ ಅದನ್ನ, ನಿನ್ಗೆ ಯಾರ ಗೈಡೆನ್ಸ್ ಮಾಡಿದ್ರು?
2: ನನ್ಗೆ ಸೇಲಿಂಗ್ ಮಾಡೋದು ಅಷ್ಟು ಈಸಿ ಇಲ್ಲ, ಅದಕ್ಕೆ ಸ್ವಲ್ಪ ಕಷ್ಟ ಆಯ್ತು. ನಾನು ಫಸ್ಟ್ ಅಲ್ಲಿ ನಂಗೆ ಫಸ್ಟ್ ಡೇ ಯಾವಾಗೈತೆ ನಾನು ಸೇಲಿಂಗ್ ಸ್ಟಾರ್ಟ್ ಮಾಡಿದ್ದೆ, ಅವಾಗ ನಂಗೆ ನೀರಲ್ಲಿ ಹೋಗೋಕೆ ಭಯ ಆಗ್ತಿತ್ತು. ಇನ್ನ ಮುಂದೆ ಹೋಗ್ಬಿಟ್ಟು ಯಾವಾಗೈತೆ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ. ಥ್ಯಾಂಕ್ಸ್ ಫಾರ್ ದ ಕರ್ನಲ್ ಗೋವಿಂದ್ ಚೌಧರಿ, ದ ಸ್ಪೋರ್ಟ್ಸ್ ಆಫೀಸರ್, ಅವ್ರು ನಂಗೆ ಹೆಲ್ಪ್ ಮಾಡಿದ್ರು. ಅವ್ರು ನಂಗೆ ಎಲ್ಲದಕ್ಕೂ ಹೆಲ್ಪ್ ಮಾಡಿದ್ರು ನಂಗೆ ಭಯ ಫಿಯರ್ನ ದೂರ ಮಾಡೋಕ್ಕೆ. ಸೊ ಬಿಕಾಸ್ ಆಫ್ ದಟ್ ಹೆಲ್ಪ್ ಐ ಗಾಟ್ ಇಟ್ ಈಸಿ.
1: ಪ್ರಾಕ್ಟೀಸ್ ಮಾಡುವಾಗ ನದಿ ಸಮುದ್ರ ಅಥವಾ ದೊಡ್ಡದಾದ ಕೆರೆ ಬೇಕು, ಎಲ್ಲ ಆಟ ಪ್ರಾಕ್ಟೀಸ್ ಮಾಡೋದು ಬಹಳ ಈಸಿ. ಸೊ ಈ ಸಮಸ್ಯೆನೆ ಹೇಗೆ ಪರಿಹಾರ ಕಂಡ್ಕೊಂಡಿ ನೀನು ಈ ಸಮಸ್ಯೆಗೆ?
2: ನಾನ್ ಮಾತ್ರ ನನ್ನ ಬೇಸಿಕ್ಸ್ ಎಲ್ಲ ನಾನು ಅಲ್ಸು ಲೆಕ್ಕ ಮಾಡ್ಕೊಂಡೆ. ಯಾವಾಗೈತೆ ಕಾಂಪಿಟೇಟಿವ್ ಎಲ್ಲ ಪ್ರಾಕ್ಟೀಸ್ ಬೇಕಾಗಿತ್ತು, ನಾನು ಎವ್ರಿ ಸ್ಯಾಟರ್ಡೆ ಸಂಡೇ KRS ಡ್ಯಾಮ್ ಹೋಗ್ತಿದ್ದೆ. ಅಲ್ಲಿ ನಾನು ಸ್ಯಾಟರ್ಡೆ ಮಾರ್ನಿಂಗ್ 9 o'clock ಅಲ್ಲಿ ರೀಚ್ ಆಗ್ತಿದ್ದೆ. 15 minutes ರೆಸ್ಟ್ ತಗೊಂಡ್ಬಿಟ್ಟು ಇನ್ ವಾಟರ್ ಐ ಗೋ ಪ್ರಾಕ್ಟೀಸ್ ಫಾರ್ 7 hours. ಆಮೇಲೆ ಬಂದ್ಬಿಟ್ಟು ನಾನು ರೆಸ್ಟ್ ತಗೊಂಡಿದ್ದೆ, ಇಲ್ಲಾಂದ್ರೆ ಜಿಮ್ಗೆ ಹೋಗ್ತಿದ್ದೆ. ಅಲ್ಲಿ ಸಾಟರ್ಡೆ ಸಂಡೇ ಹಂಗೆ ಹೋಗ್ತಿತ್ತು. ಸಂಡೇ ಈವ್ನಿಂಗ್ ನಂದು ಟ್ರೈನ್ ಇತ್ತು. ಸಂಡೇ 6 o'clock ನಾನು ಹೋಗ್ತಿದ್ದೆ.
1: ಹೋಗಿ ಬರ್ಲಿಕ್ಕೆ ಟೈಮ್ ಬಹಳ ಹೋಗ್ಬಿಡುತ್ತೆ. ನಿನ್ಗೆ ಅನಿಸ್ತಾ ಇತ್ತ ಓ ನಾ ಅಥ್ಲೆಟಿಕ್ಸ್ ನಲ್ಲಿ ಮುಂದುವರೆದಿದ್ರೆ ಎಲ್ ಬೇಕಾದ್ರೂ ನಾ ಪ್ರಾಕ್ಟೀಸ್ ಮಾಡ್ಬೋದಿತ್ತು ಅಂತ?
2: ಇಲ್ಲ ಇಲ್ಲ ಇಲ್ಲ, ನಂಗೆ ಸೇಲಿಂಗ್ ಆದ್ರೆ ನಂಗೆ ಜರ್ನಿ ಅಂದೇ ಇಷ್ಟ. ನಂಗೆ ನಂಗೆ ಹೋಗ ಬರೋದು ಆ ವೇ ನಂಗೆ ಜಾಸ್ತಿ ಇಷ್ಟ ಆಗುತ್ತೆ. ಅಂದ್ರೆ ಫಾರೆಸ್ಟ್ ಇರುತ್ತೆ, ಗ್ರೀನರಿ ಇರುತ್ತೆ.

0: ಡ್ರಾಪ್ ಮಾಡ್ತಾರೆ. ಐ ರೀಚ್ ಟು ಸ್ಕೂಲ್ ಸ್ಟಿಲ್ 7:45.
1: ಯಾವ ಸ್ಕೂಲ್ ನಿಂದು?
0: ಶ್ರೀ ಚೈತನ್ಯ, ಇವಾಗ ಕೆವಿ.
1: ಹೌದಾ, ಈಗ ಸ್ಕೂಲ್ ಅಲ್ಲೆಲ್ಲ ಗೊತ್ತಾ ನಿನ್ ನ್ಯಾಷನಲ್ ಲೆವೆಲ್ ಮೆಡಲಿಸ್ಟ್ ಅಂತ? ಏನ ಹೇಳ್ತಾರೆ ಸಹಪಾಠಿಗಳು ನಿಮ್ದು?
0: ಅವ್ರು ಹೇಳ್ತಾರೆ, ವಾವ್, ಹೌ ಹ್ಯಾವ್ ಯು ರೀಚ್ ಟಿಲ್ ಹಿಯರ್, ಇವನ್ ವಿ ವಾಂಟ್ ಡೂ ಆಲ್ ದೀಸ್, ಐ ವಾಂಟ್ ಬಿಕಮ್ ಲೈಕ್ ಯು, ಐ ವಾಂಟ್ ಸಮ್ ಗೋಲ್ಡ್ ಮೆಡಲ್ಸ್, ಐ ವಾಂಟ್ ಸಮ್ ನ್ಯಾಷನಲ್ ಮೆಡಲ್ಸ್, ಐ ವಾಂಟ್ ಬಿಕಮ್ ಗ್ರೇಟ್ ಲೈಕ್ ಯು ಅಂತ ಹೇಳ್ತಾರೆ ಕ್ಲಾಸ್.
1: ಖುಷಿ ಆಗುತ್ತಲ್ಲ, ಎಲ್ಲರೂ ಗುರುತಿಸ್ತಾರಲ್ಲ ಅಂತ. ಸೊ ನೀನ್ ಮೊದ್ಲಿಗೆ ಹೆದರ್ತಾ ಇದ್ದೆ ಸೇಲಿಂಗ್ ಮಾಡುವಾಗ, ಈಗ ಅವರೆಲ್ಲ ಅಪ್ರಿಸಿಯೇಟ್ ಮಾಡೋದ್ ನೋಡಿ ಖುಷಿ ಆಗುತ್ತೆ. ಸೊ ಇನ್ನು ಏನಾದ್ರೂ ಸಾಧನೆ ಮಾಡ್ಬೇಕು ಅನ್ನಿಸುತ್ತೆ ಅಲ್ಲ?
0: ಹೌದು.
1: 4 ಜಿಲ್ಲಾ ಮಟ್ಟದ ಡ್ರಾಗನ್ ಬೋಟ್ ಸ್ಪರ್ಧೆಯಲ್ಲಿ ಭಾಗವಹಿಸಿ 1 ಚಿನ್ನ 3 ಬೆಳ್ಳಿಯನ್ನ ತೆಗೆದುಕೊಂಡಿದೀಯಲ್ವಾ? ಹಾ, ಆ ಪಂದ್ಯಾವಳಿಯ ಕುರಿತಾಗಿ ಹೇಳು.
0: ಅದರಲ್ಲಿ 2 ಮೇನ್ ಕಾಂಪೋನೆಂಟ್ಸ್ ಇರುತ್ತೆ. ಒಂದು ಏಜ್ ಕ್ಯಾಟಗರಿ ಇರುತ್ತೆ, ಒಂದು ಜೂನಿಯರ್ಸ್. ಅದು 8 ಇಂದ, ಬಿಲೋ 8 ಇಂದ ಆಗಲ್ಲ, 8 ಇಂದ ಇನ್ನ 16 ವರ್ಗು ಜೂನಿಯರ್ ಆಗುತ್ತೆ, ಅಂಡ್ 17 ಪ್ಲಸ್ ಸೀನಿಯರ್ಸ್ ಆಗುತ್ತೆ. ಇನ್ನ ಇನ್ನೊಂದು, ಒಂದು ಬೋಟ್ ಅಲ್ಲಿ 12 ಪಾರ್ಟಿಸಿಪೆಂಟ್ಸ್ ಇರ್ತಾರೆ. ಒಂದು ಡ್ರಮ್ಮರ್, ಪೆಡ್ಲರ್, ಇನ್ನೊಂದು ಇಂದ ಹ್ಯಾಂಡಲ್ ಮಾಡ್ತಾರೆ. ಇನ್ನ ಡ್ರಮ್ಮರ್ ಯಾವಾಗೈತೆ ಡ್ರಮ್ ಹೊಡಿತಾರೋ ಅವಾಗ ನಮ್ಗೆ ಪೆಡಲ್ ಮಾಡ್ಬೇಕು. ಇನ್ನ ಹ್ಯಾಂಡ್ಲರ್, ಅವರು ಡೈರೆಕ್ಷನ್ ಗೈಡ್ ಮಾಡ್ತಾರೆ ನಮ್ಗೆ. 5 ಅಟ್ ಲೆಫ್ಟ್, 5 ಅಟ್ ರೈಟ್. 10 ಪೆಡ್ಲರ್ಸ್ ಇರ್ತಾರೆ, 2 ಸ್ಪೇರ್ ಇದ್ದಾರೆ, ಅವರು ಮುಂದೆ ಇರ್ತಾರೆ, ಹಿಂದೆ ಇರ್ತಾರೆ.
1: ಕಳೆದ ವರ್ಷ 2 ಮಿನಿ ಸ್ಟೇಟ್ ಡ್ರಾಗನ್ ಬೋಟ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬೆಳ್ಳಿ ತಗೊಂಡಿ 2 ಸ್ಪರ್ಧೆಯಲ್ಲಿ. ಆ ಸ್ಪರ್ಧೆ ನಿಂದೇ ಏಜ್ ಕ್ಯಾಟಗರಿನ ಅಥವಾ ಓಪನ್?
0: ಮಿಕ್ಸ್, ಸೀನಿಯರ್ ಜೂನಿಯರ್ ಮಿಕ್ಸ್.
1: ಈಗ ನೀ ಸೆಕೆಂಡ್ ಪ್ಲೇಸ್ ಬಂದ್ಯಲ್ಲ, ಯಾವ ರೀತಿ ನಿನ್ನ ನೀನು ಸಿದ್ಧ ಮಾಡ್ಕೊಂಡಿದ್ದಿ? ಪ್ರಾಕ್ಟೀಸ್ ಹೆಂಗಿತ್ತು ನಿಂದ?
0: ಪ್ರಾಕ್ಟೀಸ್ ನಂದು ಅಂದ್ರೆ 1-2 ವೀಕ್ಸ್ ಮುಂದೆ ಸ್ಟಾರ್ಟ್ ಮಾಡಿದ್ರಿ. ಅದು 1-2 ವೀಕ್ಸ್ ಅಲ್ಲಿ ನಾವು ಫುಲ್ ಹಾರ್ಡ್ ವರ್ಕ್ ಮಾಡ್ತಿದ್ರಿ. ಆ ಪ್ರಾಕ್ಟೀಸ್ ಅಲ್ಲಿ ನಮ್ಗೆ ಸರ್ ಫುಲ್ ಮೋಟಿವೇಟ್ ಮಾಡ್ತಿದ್ರು, ನಿಮ್ಗೆ ಗೋಲ್ಡ್ ಬೇಕು ಇಲ್ಲಾಂದ್ರೆ ಸಿಲ್ವರ್, ಇಲ್ಲಾಂದ್ರೆ ನೀವು ಈಗ ಸ್ಪೋರ್ಟ್ಸ್ ಆರಲ್ಲ ಅಂತ ಫುಲ್ ಮೋಟಿವೇಟ್ ಮಾಡ್ತಿದ್ರು. ಅದಕ್ಕೆ ನಾವು ಸಿಲ್ವರ್ ತರಕಾಯ್ತು, ಯಾಕಂದ್ರೆ ನಮ್ ಕಾಂಪಿಟೇಟರ್ ಸೀನಿಯರ್ ಪ್ಲಸ್ ಜೂನಿಯರ್ ಅವ್ರು ಜಾಸ್ತಿ ಸ್ಟ್ರಾಂಗ್ ಇದ್ರು ನಮ್ಕನ್ನ, ಅದಕ್ಕೆ ಇಲ್ಲಾಂದ್ರೆ ನಾವು ಗೋಲ್ಡ್ ತರ್ತಿದ್ರು.
1: ಅವರು ನಿನ್ಕಿಂತ ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ರು?
0: ಹಾ, ಅವರು 1-2 ಮಂತ್ಸ್ ಮುಂದೆನೆ ಸ್ಟಾರ್ಟ್ ಮಾಡಿದ್ರು. ಡ್ರಾಗನ್ ಬೋಟ್ ಓಷನ್ ಅಲ್ಲಿ ಮಾಡಲ್ಲ, ಓನ್ಲಿ ಲೇಕ್ಸ್ ಅಷ್ಟೇ,
1: ಲೇಕ್ಸ್ ಅಲ್ಲೇ ಅಷ್ಟೇ ಮಾಡ್ತಾರೆ. ಸೇಲಿಂಗ್ ಮತ್ತೆ ಡ್ರಾಗನ್ ಬೋಟ್, ಈ ಎರಡರಲ್ಲಿ ಏನ್ ವ್ಯತ್ಯಾಸ ಅಂದ್ರೆ? ಬೋಟಿನ ವಿನ್ಯಾಸ ಅಷ್ಟೇ ಚೇಂಜ್ ಇರ್ತದೋ, ಮಾಡೆಲ್ ಎರಡು ಸೇಮ್ ಇರ್ತದೋ?
0: ಡಿಫ್ರೆಂಟ್. ಯಾವ ರೀತಿ ಅಂದ್ರೆ, ಸೇಲಿಂಗ್ ಅಲ್ಲಿ ನಮ್ಗೆ ವಿಂಡ್ ಬೇಕು, ಇನ್ನ ದೊಡ್ಡ ಬೋಟ್ಸ್ ಗೆ ವೇವ್ ಬೇಕು, ಟೈಡ್ ಬೇಕು. ಇನ್ನ ಡ್ರಾಗನ್ ಬೋಟ್ ಗೆ ಜಸ್ಟ್ ಪೀಪಲ್ ಅಷ್ಟೇ, ಗ್ರೂಪ್ ಗೇಮ್ ಅದು. ಅದರಲ್ಲಿ ನಮ್ಗೆ ಜಸ್ಟ್ ಪಾಂಡ್ ಬೇಕು, ವಾಟರ್ ಬೇಕಷ್ಟೇ. 500 ಮೀಟರ್, 1 ಕಿಲೋಮೀಟರ್ ಲಾಂಗ್ ಬೇಕಷ್ಟೇ.
1: ಹಾಗಾದ್ರೆ ಡ್ರಾಗನ್ ಬೋಟ್ ಗ್ರೂಪ್ ಗೇಮ್?
0: ಹೌದು.
1: ಸೇಲಿಂಗ್ ಇಂಡಿವಿಜುವಲ್ ಆಡ್ಬೋದು?
0: ಇಂಡಿವಿಜುವಲ್ ಆಡ್ಬೋದು, ಡಬಲ್ ಆಡ್ಬೋದು. ಇನ್ನ ದೊಡ್ಡ ಬೋಟ್ಸ್ ಗೆ ಗ್ರೂಪ್ ಆಗುತ್ತೆ, ಲೈಕ್ 4-5 ಪೀಪಲ್ಸ್ ಇರ್ತಾರೆ.
1: 2024 ಮೈಸೂರಿನಲ್ಲಿ ನಡೆದ ರಾಷ್ಟ್ರ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರಲ್ಲ, ಅದೇ ನಿಮ್ಮ ಮೊದಲ ರಾಷ್ಟ್ರ ಮಟ್ಟದ ಸ್ಪರ್ಧೆ ಆಗಿತ್ತ? ಹೇಗಿತ್ತು ಅನುಭವ ಅಲ್ಲಿ?
0: ಹಾ, ನಾನು 2024 ನಂದು ಫಸ್ಟ್ ನ್ಯಾಷನಲ್ ಆಗಿತ್ತು. ಅಲ್ಲಿ ನಾನು ಬ್ಯಾಂಗ್ಳೂರ್ದು ಫಸ್ಟ್ ಯಂಗೆಸ್ಟ್ ಗರ್ಲ್ ಆಗಿದ್ದೆ ಆ ಸೇಲಿಂಗ್ ಮಾಡಕ್ಕೆ. ನನ್ನ ಕಾಂಪಿಟೇಟರ್ಸ್ ಎಲ್ಲರೂ ಸೀನಿಯರ್ ಇದ್ರು, ನನ್ಗೆ ಫುಲ್ ನರ್ವಸ್ನೆಸ್, ನನ್ಗೆ ಫುಲ್ ಭಯ ಆಗ್ತಿತ್ತು. ಬಟ್ ನನ್ನ ಮೆಡಲ್ ಸೆಕ್ಯೂರ್ ಮಾಡಕ್ ಆಗಿಲ್ಲ, ಬಟ್ ಗುಡ್ ರ್ಯಾಂಕ್ ಬಂದಿದ್ದೆ.
1: ನಿನ್ನ ಸಮ ಏಜ್ ನೋರ್ ಇರ್ಲಿಲ್ಲ, ಎಲ್ಲರೂ ದೊಡ್ಡವರು ಇರೋದ್ರಿಂದ ಹೆದರಿಕೆ ಆಗಿತ್ತು. ಅದನ್ನ ಹೇಗೆ ನೀನು ಧೈರ್ಯ ತಂದ್ಕೊಂಡಿ ಅಲ್ಲಿ?
0: ನಾನು ಅನ್ಕೊಂಡೆ, ಏನಾಗ್ಲಿನ ನನ್ಗೆ ಜಸ್ಟ್ ಫಿನಿಶ್ ಬೇಕು, ಫಿನಿಶ್ ಹೆಂಗನ ಮಾಡ್ಬೋದು, ನಾನು ಅಟ್ ಲೀಸ್ಟ್ 1 ಮೆಂಬರ್ ಅನ್ನ ಔಟ್ ಮಾಡ್ಬೇಕು ಅಂಡ್ ಫಿನಿಶ್ ಅಷ್ಟೇ. ಅಂದ್ರೆ ನಮ್ ಫಿನಿಶ್ಗೇನು ಒಂದು ಟೈಮ್ ಇರುತ್ತೆ, ಆ ಟೈಮ್ ಲೂಪ್ ಅಲ್ಲೇ ನಾವು ಫಿನಿಶ್ ಬರ್ಬೇಕು, ಇಲ್ಲಾಂದ್ರೆ ಫಿನಿಶ್ ಇಲ್ಲ. 5 ಮಿನಿಟ್ಸ್ ಅಷ್ಟೇ. ನಾನಂದ್ರೆ ನನ್ ಒನ್ ಫ್ರೆಂಡ್ ಮಾಡಿದ್ದೆ ಅಷ್ಟೇ, ಬಟ್ ಅವ್ರು ನನ್ನ ಸೀನಿಯರ್ ಕ್ಯಾಟಗರಿಲಿ ಇದ್ರು, ನಾನೇನ್ ಮಾಡಕ್ ಆಗಿಲ್ಲ. ಬಟ್ ಅಲ್ಲಿ ಲಾಸ್ಟ್ ರೇಸ್ ಅಲ್ಲಿ ಫುಲ್ ವಿಂಡ್ ಬಂದಿತ್ತು, ಅದ್ರಲ್ಲಿ ನಾನು ರೇಸ್ ಫಿನಿಶ್ ಮಾಡಕ್ಕೆ ಲಾಸ್ಟ್ ಲೂಪ್ ಅಲ್ಲಿ ಇದ್ದೆ, ಅದ್ರಲ್ಲಿ ಫುಲ್ ವಿಂಡ್ ಆಯ್ತು, ನಾನು ಆಲ್ಮೋಸ್ಟ್ ಹ್ಯಾಂಡಲ್ ಮಾಡಕ್ಕೆ ಆಗ್ತಿರ್ಲಿಲ್ಲ, ಸೊ ಐ ಕ್ಯಾಪ್ಸೈಸ್ಡ್.
1: ರಾಷ್ಟ್ರ ಮಟ್ಟದ ಸೇಲಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿದಿ, 4 ರಾಷ್ಟ್ರ ಮಟ್ಟದ ಸೇಲಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿ 2 ಚಿನ್ನದ ಪದಕವನ್ನ ಪಡೆದಿದ್ದಿ. ಇದರಲ್ಲಿ ನಿಮ್ಗೆ ನೆನಪುಳಿಯೋ ಅಂತಹ ಯಾವ್ದಾದ್ರು ಸ್ಪರ್ಧೆ ಇದೆನಾ?
0: ಹೌದು,
1: ಅದ್ರ ಬಗ್ಗೆ ಹಂಚಿಕೊ.
0: ಹಾ, ನಂದು ಫಸ್ಟ್ ಮೆಮೊರೇಬಲ್, ಮೋಸ್ಟ್ ಮೆಮೊರೇಬಲ್ ನ್ಯಾಷನಲ್ ಯಾವ್ದಂದ್ರೆ RMSC ನ್ಯಾಷನಲ್ಸ್. ಅದರಲ್ಲಿ ನಾನು 200 ಬೋಟ್ ಮಾಡಿದ್ದೆ, ಅದ್ರಲ್ಲಿ ನಾನು ಕ್ರೂ ಇದ್ದೆ. ಅದರಲ್ಲಿ ಫುಲ್ ವಿಂಡ್ ಇತ್ತು, ನಾನು ನನ್ನ ಪಾರ್ಟ್ನರ್ ಕಂಟ್ರೋಲ್ ಮಾಡಕ್ ಆಗ್ತಿರ್ಲಿಲ್ಲ. ಇನ್ನ ಬಿಕಾಸ್ ಆಫ್ ದಟ್ ನಾವು ಎವ್ರಿ ರೇಸ್ ಅಲ್ಲಿ ಕ್ಯಾಪ್ಸೈಸ್ ಮಾಡ್ತಿದ್ರಿ. ಒನ್ ರೇಸ್ ಅಲ್ಲಿ ಮಾತ್ರ ನನ್ನ ಕ್ಯಾಪ್ಸೈಸ್ ಮಾಡಿದ್ರೆ ಅವಾಗ ನನ್ನ ಕಾಲಲ್ಲಿ ಕ್ರ್ಯಾಂಪ್ ಬಂದಿತ್ತು, ಸೊ ಐ ಸ್ಟಕ್ ಇನ್ ದ ವಾಟರ್. ನನ್ನ ಪಾರ್ಟ್ನರ್ ಹೆಂಗೋ ಒಂದು ಮಾಡ್ಬಿಟ್ಟು ಬೋಟ್ನ ಸ್ಟ್ರೇಟ್ ಮಾಡು, ಅವ್ನು ಹೇಳ್ದ ನಿನ್ನ ಬೆಸ್ಟ್ ಟ್ರೈ ಮಾಡಿ, ಲಾಸ್ಟ್ ಐತೆ ಫಿನಿಶ್ ಅಷ್ಟೇ, ಅದೇ ಲಾಸ್ಟ್ ರೇಸ್, ನೀನು ಫಿನಿಶ್ ಮಾಡು ಅಷ್ಟೇ, ನಮ್ಗೆ ಗೋಲ್ಡ್ ಮೆಡಲ್ ಸಿಗುತ್ತೆ ಅಂತ ಹೇಳ್ತು. ಅದಾದ್ಮೇಲೆ ನನ್ನ ಫುಲ್ ಎನರ್ಜಿ ಆಗ್ಬಿಟ್ಟು ನಾನು ಲಾಸ್ಟ್ ಲೂಪ್ ಮಾಡಿದೆ ಆ್ಯಂಡ್ ಫಿನಿಶ್.
1: ಎಲ್ಲಿ ನಡೆದಿತ್ತಿದು?
0: ಇದು

0: ಇಷ್ಟ.
1: ಸೊ ಕ್ರಾಂಪ್ಸ್ ಎಲ್ಲ ಬಂತಲ್ಲ ಕಾಲಲ್ಲಿ, ಅವಾಗ ಅನ್ಕೊಂಡ್ಯಾ ಇಲ್ಲ ನನ್ಗೆ ಸಾಕಪ್ಪ ಯಾಕೆ ಇದ್ರ ಕಾಲೆಲ್ಲ ನೋವು ಬರ್ತಾ ಇದೆ ಬೇಡ ಅಂತ ಗಿವ್ ಅಪ್ ಮಾಡ್ದ?
0: ನಾನ್ ಯಾವಾಗ ಗಿವ್ ಅಪ್ ಮಾಡಲ್ಲ. ಈ ಟೈಮಲ್ಲಿ ನನ್ಗೆ ಮೆಡಲ್ ಬರ್ತೈತೆ, ಯಾಕೆ ಮಿಸ್ ಮಾಡ್ಬೇಕು? ಯಾವಾಗೈತೆ ನಾನು ಡಿಮೋಟಿವೇಟ್ ಆಗ್ತೀನೋ ಅವಾಗ ನನ್ನ ಕೋಚ್ ಮಾಡ್ತೇನೆ, ಇಲ್ಲಾಂದ್ರೆ ನನ್ನ ಪಾರ್ಟ್ನರ್ ಮಾಡ್ತೇನೆ. ಯಾವಾಗೈತೆ ನಾನು ನನ್ಗೆ ನಾನೇ ಮೋಟಿವೇಟ್ ಮಾಡೋಕ್ಕಾಗುತ್ತೆ, ನಾನು ಅವಾಗ ಮಾಡ್ಕೊಂತೀನಿ. ಕ್ರಿಟಿಕಲ್ ಮೂಮೆಂಟ್ ಆಗ ಮಾಡ್ಕೊಂತೀನಿ.
1: ಅಂದ್ರೆ ಅಂತ ಒಂದು ಸನ್ನಿವೇಶ ಬಂದಾಗ, ಸಮಸ್ಯೆ ಬಂದಾಗ ಅದನ್ನ ಎದುರಿಸಬೇಕು. ಸೊ ಇದೇ ವರ್ಷ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೇಲಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರಿ, ಎಲ್ಲಿ ನಡೆದಿತ್ತದು? ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳ ಜೊತೆಗೆ ಆಡುವಾಗ ಹೇಗಿತ್ತು ಅನುಭವ ಅದು?
0: ಹಾ, ಈ ಸತಿ ಇಂಡಿಯಾದು 21st ನ್ಯಾಷನಲ್ ಆಗಿತ್ತು ಚೆನ್ನೈ ಮರೀನಾ ಬೀಚ್ ಅಲ್ಲಿ. ಇನ್ನ ಅಲ್ಲಿ 8+ ಕಂಟ್ರೀಸ್ ಇಂದ ಫಾರಿನರ್ಸ್ ಬಂದಿದ್ರು. ರಷ್ಯಾ, ಐರ್ಲ್ಯಾಂಡ್, ಆಸ್ಟ್ರೇಲಿಯಾ ಬಂದಿದ್ರು, ಮಲೇಷ್ಯಾ. ನಮ್ 420 ಅಲ್ಲಿ ಯಾರು ಬಂದಿದ್ರು ಅವ್ರು ಗೊತ್ತೈತೆ.
1: ನಿನ್ನ ಏಜ್ ನೋರಿದ್ರ ಅಲ್ಲಿ?
0: ನಾನೇ ಎಲ್ಲರ್ಕನ ಯಂಗೆಸ್ಟ್ 420 ಬೋಟ್ ಅಲ್ಲಿ.
1: ಓ ಹೌದಾ?
0: ನಮ್ ಬೋಟ್ ಅಲ್ಲಿ ನೋಡಿದ್ರೆ ನಾನೇ ಯಂಗೆಸ್ಟ್. ಅಂದ್ರೆ ನಂಗೆ ಜಾಸ್ತಿ ಯಂಗ್ ಅನ್ಸುತ್ತೆ, ನನ್ನ ಹೈಟ್ ಇಲ್ಲ. ಎಲ್ಲಾರು ಹೇಳ್ತಾರೆ ನೀನ್ ಜಾಸ್ತಿ ಗ್ರೇಟ್ ಇದ್ಯಾ, ನೀನ್ ಇಷ್ಟು ಯಂಗ್ ಏಜ್ ಅಲ್ಲಿ ಅಷ್ಟು ದೊಡ್ಡ ಬೋಟ್ ಮಾಡ್ತಿದ್ಯಾ ಅಂದ್ರೆ ನನ್ಕನ 1-2 ಇಯರ್ ಸೀನಿಯರ್. ಅವ್ರಕನ ಬೋಟ್ ಅಲ್ಲಿ ನಮ್ ಸೀನಿಯರ್ ನೋಡ್ತಾರೆ, ಸೊ ನಾನ್ ಸೀನಿಯರ್ ಆಗ್ತೀನಿ ಅವ್ರಿಗೆ. ಸೊ ಅವ್ರು ಹೇಳ್ತಾರೆ ನೀನ್ ಇಷ್ಟು ಸೀನಿಯರ್ ಇದ್ಯಾ ಇಷ್ಟು ಚಿಕ್ಕ ಏಜ್ ಅಲ್ಲಿ, ನಾನು 420 ಮಾಡ್ಬೇಕನ್ಸುತ್ತೆ ಅಂತ ಹೇಳ್ತಾರೆ.
1: ಒಂದ್ 8 ಕಂಟ್ರಿ ಅವ್ರು ಬಂದಿದ್ರು ಆಡ್ಲಿಕ್ಕೆ, ಹೇಗಿತ್ತು ಆ ಅನುಭವ ಅವರೊಟ್ಟಿಗೆ ಆಡುವಾಗ?
0: ಅವ್ರಾದ್ರೆ ಅವ್ರಿಗೆ ನಮ್ಗೆ ಡಿಫ್ರೆನ್ಸ್ ನೋಡಿದ್ರೆ ಜಮೀನ್ ಹಸ್ಮಾನ್ಗೆ ಡಿಫ್ರೆನ್ಸ್ ಇರುತ್ತೆ. ಅವರು ಓಷನ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ, ಅವ್ರ ವಿಂಡ್, ಅವ್ರ ಹೈಟ್, ಅವ್ರ ವೇಟ್, ಅವ್ರ ಚಿಕ್ಕ ಏಜ್ ಇಂದಾನು ಅವ್ರು ಪ್ರಾಕ್ಟೀಸ್ ಮಾಡ್ತಿರೋ. ಸೊ ವಿ ಕ್ಯಾನ್ ಕಂಪೇರ್ ವಿತ್ ದಮ್. ಯಾಕಂದ್ರೆ ನಾವು ಇಂಡಿಯನ್ಸ್ ಯಾವಾಗ್ಲೂ ಏನನ್ನ ಬೀಚ್ ಅಲ್ಲಿ ಮಾಡ್ತೀವಿ, ಇಲ್ಲಾಂದ್ರೆ ಡ್ಯಾಮ್ ಅಲ್ಲಿ ಮಾಡ್ತೀವಿ, ಇಲ್ಲಾಂದ್ರೆ ಲೇಕ್ ಅಲ್ಲಿ ಮಾಡ್ತೀವಿ. ಸೊ ವಿ ಕ್ಯಾನ್ ಕಂಪೇರ್ ದಮ್ ವಿತ್ ದಿಸ್.
1: ಅವರೆಲ್ಲ ಎಲ್ಲಿ ಮಾಡ್ತಾರೆ?
0: ಅವರೆಲ್ಲ ಓಷನ್ಸ್ ಅಲ್ಲಿ ಮಾಡ್ತಾರೆ. ಅವ್ರ ಯಾವ ಕಂಟ್ರಿಂದ ಬಿಲಾಂಗ್ ಮಾಡ್ತಾರೋ ಅವ್ರ ಆ ಕಂಟ್ರಿ ಎಲ್ಲ ಓಷನ್ ಹತ್ರ ಇರುತ್ತೆ. ಅಬ್ರಾಡ್ ಅಲ್ಲೆಲ್ಲ ವಿಂಡ್ ಜಾಸ್ತಿ ಇರುತ್ತೆ, ನಮ್ ಇಂಡಿಯಾಲ್ ಅಷ್ಟು ಪ್ಲೇಸ್ ಇಲ್ಲ, ಇನ್ನ ಅಷ್ಟು ಪಾಪ್ಯುಲಾರಿಟಿ ಇಲ್ಲ ವಿಂಡ್ ಗೆ. ಅದು ಅವ್ರ ಫೇಮಸ್ ಇದೆ, ಎಲ್ಲ ಎಲ್ಲರಿಗೂ ಗೊತ್ತಿದೆ.
1: ಇತ್ತೀಚೆಗೆ ಅಂದ್ರೆ ಮಾರ್ಚ್ ನಲ್ಲಿ ನಡೆದ ಇಂಡಿಯನ್ ಸೇಲಿಂಗ್ ಲೀಗ್ ನಲ್ಲೂ ಭಾಗವಹಿಸಿದ್ರಿ, ಈ ಲೀಗ್ ಪಂದ್ಯಾವಳಿಗೆ ಹೇಗೆ ಆಯ್ಕೆ ಆದ್ರಿ?
0: ಆ ಸೇಲಿಂಗ್ ಲೀಗ್ ಅಲ್ಲಿ ಅಂದ್ರೆ 14 ಗ್ರೂಪ್ಸ್ ಇರುತ್ತೆ ಟೀಮ್ಸ್. ಅದರಲ್ಲಿ 182 ಟಾಪ್ ಸೇಲರ್ಸ್ ಇನ್ 52+ ಫಾರಿನರ್ಸ್ ಬಂದಿದ್ರು. ಆ ಟಾಪ್ ಸೇಲರ್ಸ್ ಇನ್ ಫಾರಿನರ್ಸ್ ನ ಎಲ್ಲಾರನ್ನ ಗ್ರೂಪ್ ಅಲ್ಲಿ ಟೀಮ್ಸ್ ಇದೆ ತಾನೆ, ಅವ್ರು ಸೆಲೆಕ್ಟ್ ಮಾಡ್ತಾರೆ. ಹೆಂಗೈತೆ IPL ಅಲ್ಲಿ ಸೆಲೆಕ್ಟ್ ಮಾಡ್ತಾನೆ, ಹಂಗೆ ಟಾಪ್ ಬೆಸ್ಟ್ ಸೇಲರ್ಸ್ ನ ಎಲ್ಲ ಹೋಲ್ ವರ್ಲ್ಡ್ ಇಂದ ಬಂದಿದ್ರು. ನಾನು ಇಂಟರ್ನ್ಯಾಷನಲ್ ಅಲ್ಲಿ ಕ್ವಾಲಿಫೈ ಆಗಿದ್ದೆ, ಇಂಟರ್ನ್ಯಾಷನಲ್ ಆಡಿದ್ದೆ, ಸೊ ಅದಕ್ಕೆ ನಾನು ಸೆಲೆಕ್ಟ್ ಆಗಿದೆ. ಮೋಸ್ಟ್ ಆಫ್ ದ ಪೀಪಲ್ಸ್ ವೇರ್ ಆಕ್ಚುಲಿ ಇಂಟರ್ನ್ಯಾಷನಲ್ ಅಥ್ಲೀಟ್ಸ್, ಎಲ್ಲರೂ ಇಂಟರ್ನ್ಯಾಷನಲ್ ಆಡಿದ್ರು.
1: ಆಲ್ ಇಂಡಿಯಾದಲ್ಲಿ ನಿಂದು ಎಷ್ಟನೇ ರ್ಯಾಂಕ್ ಇದೆ ಸೇಲಿಂಗ್ ಅಲ್ಲಿ?
0: ನಾನು 420 ಅಲ್ಲಿ ಮೈಟ್ ಬಿ 4th ರ್ಯಾಂಕ್ ಇದ್ದೀನಿ.
1: ಸೊ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ರ್ಯಾಂಕಿಂಗ್ ಚೇಂಜ್ ಆಗ್ತಾ ಹೋಗುತ್ತೆ. ಈ ಸೇಲಿಂಗ್ ಲೀಗ್ ಅಲ್ಲಿ ಭಾಗವಹಿಸಿದ್ದೆ ಅಲ್ಲ, ಆ ಅನುಭವ ಹಂಚ್ಕೋ, ಎಲ್ಲೆಲ್ಲಿ ನಡೆದಿತ್ತು, ಎಷ್ಟು ಪಂದ್ಯಾವಳಿಯಲ್ಲಿ ನೀ ಭಾಗವಹಿಸಿದ್ದೆ?
0: ಆ ಸೇಲಿಂಗ್ ಲೀಗ್ ಶಿಲಾಂಗ್ ಮೇಘಾಲಯ ಆಗಿತ್ತು, ಅಲ್ಲಿ ಉಮಯಂ ಲೇಕ್ ಆಗಿತ್ತು. ವೆದರ್ ಹತ್ರ ಅರ್ಥನೇ ಆಗಲ್ಲ, ಯಾವಾಗ ರೇನ್ ಬರುತ್ತೆ, ಯಾವಾಗ ವಿಂಡ್ ಹೋಗುತ್ತೆ, ಯಾವಾಗ ಬಿಸಿಲು ಬರುತ್ತೆ ಗೊತ್ತಾಗಲ್ಲ. ಅಲ್ಲಿ ವಾಟರ್ ಹತ್ರ ವಿಂಡೇ ಇರಲ್ಲ, ಸೊ ವಿಂಡ್ ಶಿಫ್ಟ್ ಜಾಸ್ತಿ ಆಗುತ್ತೆ. ಅಲ್ಲಿ ವಿಂಡ್ ಅಲ್ಲಿ ಯಾವಾಗೈತೆ ಗಸ್ಟ್ ಬರುತ್ತೆ ತಾನೆ, ಅವಾಗ 2-3 ಮಿನಿಟ್ಸ್ ಅಲ್ಲಿ ಇರುತ್ತೆ ನೆಕ್ಸ್ಟ್ ಚೇಂಜ್.
1: ಈ ಸೇಲಿಂಗ್ ಗಾಳಿ ಬೇಕೇ ಬೇಕಾ?
0: ಹೌದು, ಗಾಳಿ ಇಲ್ಲ ಅಂದ್ರೆ ಅದು ಹೋಗಲ್ಲ.
1: ಸೊ ಅದೀಗ ಪರಿಸರದ ಮೇಲೆ ಡಿಪೆಂಡ್ ಗಾಳಿ ಬರೋದು ಹೋಗೋದು. ಯಾವ ರೀತಿ ಸ್ಪರ್ಧೆ ಮಾಡ್ತಾರೆ ಇದನ್ನ ಹೇಗೆ ಅಂತ? ಒಂದ್ಸಲ ಈಗ ಪಂದ್ಯಾವಳಿ ಸ್ಟಾರ್ಟ್ ಮಾಡಿದಾಗ ಗಾಳಿ ಇಲ್ಲ ಅಂತಂದ್ರೆ ಯಾವ ರೀತಿ?
2: ಇದು ಸೇಲಿಂಗ್ ಅಲ್ಲಿ ವಿಂಡ್ ಇಸ್ ದಿ ಕೋರ್ ಮೋಸ್ಟ್ ಐ ಮೀನ್ ರೋಲ್ ಪ್ಲೇಯರ್. ವಿಂಡ್ ಇಲ್ಲ ಅಂದ್ರೆ ಏನಾಗುತ್ತೆ, ಇವರು ಎರಡಕ್ಕೂ ಪ್ರಾಕ್ಟೀಸ್ ಆಗಿರುತ್ತೆ. ಒಂದು ವಿಂಡ್ ಇದ್ರೆ ಬೋಟ್ ಸ್ಪೀಡ್ ಹೋಗುತ್ತೆ, ವಿಂಡ್ ಇಲ್ಲ ಅಂದ್ರೆ ಬೋಟ್ ಸ್ಲೋ ಆಗುತ್ತೆ. ಡಿಫ್ರೆಂಟ್ ಟ್ರೈನಿಂಗ್ ಇರುತ್ತೆ,
1: ಅಂದ್ರೆ ಇವರ ಪರಿಶ್ರಮ ಜಾಸ್ತಿ ಇರುತ್ತೆ.
2: ಇವ್ರದ್ದು ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ಕೋರ್ ಸ್ಟ್ರೆಂತ್ ಜಾಸ್ತಿ ಯೂಸ್ ಆಗುತ್ತೆ. ಬಿಕಾಸ್ ಇವರು ಬೋಟ್ ಇಂದ ಈಚೆ ಹೋಗ್ಬಿಟ್ಟು ಹ್ಯಾಂಗ್ ಮಾಡ್ತಾರೆ, ಜಸ್ಟ್ ಕಾಲ್ ಟೋ ಸಪೋರ್ಟ್ ಇಂದ ಇರುತ್ತೆ ಅಂಡ್ ಹಾರ್ನೆಸ್ ಇರುತ್ತೆ, ಎಂಟೈರ್ ಬಾಡಿ ಈಚೆ ಇರುತ್ತೆ. ಸೊ ಅದು ಇನ್ನು ಜಾಸ್ತಿ ಪುಲ್ ಮಾಡ್ಬೇಕಾಗುತ್ತೆ, ಇವ್ರ ಸೇಲ್ ಸ್ಟ್ರೆಂತ್ ಲೆವೆಲ್ ಜಾಸ್ತಿ ಬೇಕಾಗುತ್ತೆ ವಿಂಡ್ ಕಡಿಮೆ ಇದ್ರೆ.
1: ಈ ಲೀಗ್ ಹಂತದ ಪಂದ್ಯಾವಳಿಗಳನ್ನ ಆಡದೆಲ್ಲ ಅಲ್ಲಿ ಕ್ಯಾಶ್ ಪ್ರೈಸ್ ಏನಾದ್ರು ಇತ್ತ? ಎಷ್ಟು ಟೀಮ್ ಇದ್ವು ಅಲ್ಲಿ?
0: ಅಲ್ಲಿ 14 ಟೀಮ್ಸ್ ಇತ್ತು, ಅದರಲ್ಲಿ ಯಾರೈತೆ ಟಾಪ್ ಮೋಸ್ಟ್ 1 ಅಲ್ಲಿ ಇದ್ರೋ ಅವ್ರಿಗೆ ಲೈಕ್ 15 lakhs ಸಿಕ್ತು. ಇನ್ನ ನಾವು 9th ರ್ಯಾಂಕ್ ಬಂದಿದ್ರಿ, ನಮ್ ಟೀಮ್ 9th ರ್ಯಾಂಕ್ ಬಂತು, ಅದ್ರಲ್ಲಿ ನಮ್ಗೆ 9 lakhs ಸಿಕ್ತು.
1: ಸೊ ಎಷ್ಟು ಜನ ಇದ್ರಿ ಅದ್ರಲ್ಲಿ?
0: ನಮ್ ಟೀಮ್ ಇಂದ 5 ಪಾರ್ಟಿಸಿಪೆಂಟ್ಸ್. ಎಲ್ಲ ಬೋಟ್ ಅಲ್ಲಿ 1-1 ಇತ್ತು. ಸೊ ಅಲ್ಲಿ ಇಲ್ಕಾ 421, ಇಲ್ಕಾ 1, ಆಪ್ಟಿಮಿಸ್ಟ್ 3.
1: ಸೇಲಿಂಗ್ ಕ್ರೀಡೆಯಲ್ಲಿ ನಿನ್ ರೋಲ್ ಮಾಡೆಲ್ ಯಾರು, ಹಾಗೆ ಮುಂದಿನ ಗುರಿ ಏನ್ ನಿಂದು? ಈಗ ಒಲಿಂಪಿಯನ್ ವಿಷ್ಣು ಸರವಣನ್ ಇದಾರೆ ನಮ್ಮ ಇಂಡಿಯಾದಿಂದ, ನೇತ್ರಾ ಕುಮಾರ್ ಅನ್ನು,

0: ಕೆಸಿ ಗಣಪತಿ, ವರುಣ್ ಅಂತ ಇದಾರೆ. ಸೊ ಇವರೆಲ್ಲ ನಮ್ಮ ಇಂಡಿಯಾದ ಒಲಿಂಪಿಯನ್ಸ್ ಸೇಲಿಂಗ್ ಅಲ್ಲಿ. ಸೊ ನಿಮ್ಗೆ ಯಾರು ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್ ಪ್ಲೇಯರ್?
1: ಒಲಿಂಪಿಕ್ ಪ್ಲೇಯರ್ ವಿಷ್ಣು ಸರ್ವಾನಂದ್. ನಾನು ನೋಡಿದ್ದೆ ಅವ್ರ ಜೊತೆ, ಐ ಮೆಟ್ ಹಿಮ್. ನಾನು ಅವಾಗ ಒಂದೇ ನ್ಯಾಷನಲ್ ಆಡಿದ್ದೆ, 2025 ಅಲ್ಲಿ ಮೀಟ್ ಆಗಿದ್ದೆ. ಅವರು ಬಿ ಎಸ್ ಸಿ ಬಂದಿದ್ರು. ಸೊ ಐ ಮೆಟ್ ಹಿಮ್ ದೇರ್.
0: ಏನಂದ್ರೆ ಅವರು ಅವಾಗ,
1: ನನ್ಗೆ ಅಷ್ಟು ಡೌಟ್ಸ್ ಇರ್ಲಿಲ್ಲ. ಅವ್ರು ಹೇಳಿದ್ರು, ನೀನು ಯಾವಾಗೈತೆ ದೊಡ್ಡಲಾಗ್ತಿ ಅವಾಗ ಮೈಟ್ ಬಿ ನಿಂಗೆ ವೇವ್ ಸಿಗುತ್ತೆ, ವೇವ್ ಇಂದ ನಿಂಗೆ ನೋಡಕ್ಕಾಗುತ್ತೆ, ಓಷನ್ ಅಲ್ಲಿ ಮಾಡ್ತೀಯಾ, ಅವಾಗ ನಿಂಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತಂತ. ಅವಾಗ ನಾನು 2025 ಅಲ್ಲಿ ಆಯ್ತು, ಈ ಇಯರ್ ನಾನು ಫೇಸ್ ಮಾಡಿದೆ ಅದು ವೇವ್ದು, ಎಷ್ಟು ದೊಡ್ಡ ದೊಡ್ಡ ವೇವ್ಸ್ ಬಂದಿತ್ತು, ಹಲ್ ಬಂದಿತ್ತು, ಎಲ್ಲ ಬಂದಿತ್ತು. ಈ ಇಯರ್ ನಾನು ಫೇಸ್ ಮಾಡಿದೆ, ಅವ್ರು ಹೇಳಿದ್ದೆಲ್ಲ ಫೇಸ್ ಮಾಡಿದೆ.
0: ಅವಾಗ ವಿಷ್ಣು ಅವರು ಹೇಳಿದ್ರಲ್ಲ, ಈಗ ನಿನ್ಗೆ ಅದು ಅನುಭವಕ್ಕೆ ಬರ್ತಾ ಇದೆ.
1: ಹೌದು.
0: ಗುರಿ ಏನಪ್ಪಾ ನಿಂದೀಗ ಮುಂದೆ?
1: ನನ್ ಗೋಲ್ ಇವಾಗೈತೆ, ನಂದು ಸೇಲಿಂಗ್ ಆಗಿದ್ರೆ ಮೈ ಪ್ಯಾಷನ್, ಬಟ್ ನನ್ನ ಫ್ಯೂಚರ್ಗೆ ನಾನು ಇನ್ನ ಕಂಟಿನ್ಯೂ ಮಾಡ್ಬೇಕಂದ್ರೆ ನಾನು ರೆಸ್ಲಿಂಗ್ ಹೋಗ್ತೀನಿ.
0: ಓ, ರೆಸ್ಲಿಂಗು ಕಲಿತಾ ಇದೀಯಾ. ಸೊ ಅದ್ರ ಬಗ್ಗೆ ಹೇಗೆ ನಿಮ್ಗೆ ಆಸಕ್ತಿ ಬಂತು ಕುಸ್ತಿಯಲ್ಲಿ?
1: ಥ್ರೂ ಅಶ್ವಿನಿ ದೀದಿ.
2: ಸೊ ಅವ್ರನ್ನ ನೋಡಿ ಇವ್ರಿಗೆ ಸ್ವಲ್ಪ ಮೋಟಿವೇಶನ್ ಬಂತು, ಅವ್ರ ರೆಸ್ಲಿಂಗ್ ನೋಡಿ ನೋಡಿ ಓಕೆ ದಿಸ್ ಇಸ್ ಅ ಗೇಮ್ ವಿಚ್ ಐ ಹ್ಯಾವ್ ಟು ಟೇಕ್ ಇಟ್ ಫಾರ್ ಫ್ಯೂಚರ್. ಏನಕ್ಕಂದ್ರೆ ಸೇಲಿಂಗ್ ಅನ್ನೋದು ಒಂದು ವೆರಿ ಎಕ್ಸ್ಪೆನ್ಸಿವ್ ಸ್ಪೋರ್ಟ್, ಅಂಡ್ ಐ ಥಿಂಕ್ ಗೌರ್ಮೆಂಟ್ ಸಪೋರ್ಟು ನಮಗೆ ಇಲ್ಲ, ಅಂಡ್ ಸ್ಪಾನ್ಸರ್ಸ್ ಇಲ್ಲ. ಲಾಂಗ್ ಟೈಮಲ್ಲಿ ಇದನ್ನು ಕಂಟಿನ್ಯೂ ಮಾಡೋದು ತುಂಬ ಕಷ್ಟ. ಆಸ್ ಅನ್ ಅಡ್ವೆಂಚರ್, ಓಕೆ ಇವ್ರು ತುಂಬ ಅಡ್ವೆಂಚರ್ ಮಾಡಿದ್ದಾರೆ, ಓಷನ್ ಸೇಲಿಂಗ್ ಮಾಡಿದ್ದಾರೆ, ಸೀ ಸೇಲಿಂಗ್ ಮಾಡಿದ್ದಾರೆ, ಲೇಕ್ಸ್ ಅಲ್ಲಿ, ಡ್ಯಾಮ್ಸ್ ಅಲ್ಲಿ. ಆಲ್ಮೋಸ್ಟ್ ಐ ಥಿಂಕ್ ಇಂಡಿಯಾಲಿರೋ ಆಲ್ಮೋಸ್ಟ್ ಡ್ಯಾಮ್ಸ್ ಕವರ್ ಮಾಡ್ಕೊಂಡಿದ್ದಾರೆ, ಓಷನ್ನು ಕವರ್ ಮಾಡಿದ್ದಾರೆ. ಸೇಲಿಂಗ್ ಅಲ್ಲಿ ಇವಾಗ ಶಿ ಹ್ಯಾಸ್ ಡನ್ ಲಾಟ್ ಆಫ್ ಥಿಂಗ್ಸ್, ತುಂಬಾನೇ ಎಕ್ಸ್ಪ್ಲೋರ್ ಮಾಡಿದ್ದಾರೆ, ಅಂಡ್ ನೌ ಇಟ್ಸ್ ಅ ಟೈಮ್ ಶಿ ಶುಡ್ ಲರ್ನ್ ಸಮಥಿಂಗ್ ನ್ಯೂ. ಸೊ ರೆಸ್ಲಿಂಗ್ ಇಸ್ ಸಮಥಿಂಗ್ ಓಕೆ ವೇರ್ ಇಟ್ಸ್ ಎ ಸ್ಟ್ರೆಂತ್ ರಿಲೇಟೆಡ್ ಗೇಮ್. ಸ್ಟ್ರೆಂತ್ ಅಲ್ಲೂ ಸಹ ಇವಳಿಗೆ ಸ್ವಲ್ಪ ಪಾರ್ಟಿಸಿಪೇಷನ್ ಬರಬೇಕು, ಸೆಲ್ಫ್ ಪ್ರೊಟೆಕ್ಷನ್ ಅನ್ನೋದು ಕಲಿಬೇಕು, ಸೆಲ್ಫ್ ಡಿಫೆನ್ಸ್ ಅನ್ನೋದು ಕಲಿಬೇಕು. ಒಂದು ಫೀಮೇಲ್ ಆದ್ಮೇಲೆ ಶಿ ಶುಡ್ ಬಿ ರೆಡಿ ಫಾರ್ ಎವ್ರಿಥಿಂಗ್, ಅದು ನನ್ನ ಮೇನ್ ಗೋಲ್. ಸೊ ದಟ್ ಈಸ್ ವೇರ್ ಐ ಆಮ್ ಗಿವಿಂಗ್ ಮೈ ಬೆಸ್ಟ್ ಟು ಪ್ರಿಪೇರ್ ಹರ್ ಫಾರ್ ದ ಬೆಸ್ಟ್ ಆಫ್ ಬೆಸ್ಟ್, ಇನ್ ಬೆಸ್ಟ್ ಆಗುತ್ತೆ ಅವಳಿಗೆ, ಅದನ್ನ ನಾನು ಟ್ರೈ ಮಾಡ್ತಾ ಇದ್ದೀನಿ ಟು ಗೆಟ್ ದಟ್ ಟಿಲ್ ಹರ್.
0: ಸಮನ್ವಿ, ಈಗ ನೀನು ಸೇಲಿಂಗ್ ಜೊತೆ ಜೊತೆಗೆ ಕುಸ್ತಿಯನ್ನ ಕಲಿತಾ ಇದೀಯಾ, ಎರಡೂ ಕ್ರೀಡೆಯಲ್ಲಿ ಮುಂದುವರ್ಸ್ಕೊಂಡು ಹೋಗ್ಬೇಕಂತಿದೆ ನಾನು ನಿನ್ಗೆ?
1: ನಾನು ಅಂದ್ರೆ ಸೇಲಿಂಗ್ ಆದ್ರೆ ನಾನು 1 ಇಯರ್ ಅಲ್ಲಿ ಅಟ್ಲೀಸ್ಟ್ ಮೈಟ್ ಬಿ ನಿನ್ 1 or 2 ನ್ಯಾಷನಲ್ಸ್ ಆಡ್ಬೋದು, ಆರ್ ಮೈಟ್ ನಾಟ್ ಆಡಲ್ಲ. ಬಟ್ ನನ್ಗೆ ಇವಾಗ ಮೇನ್ ಗೋಲ್ ಐತೆ, ನಾನು ರೆಸ್ಲಿಂಗ್ ಮಾಡ್ತೀನಿ.
0: ರೆಸ್ಲಿಂಗ್ ಬಹಳಷ್ಟು ಟೂರ್ನಮೆಂಟ್ ಗಳು ನಡೀತಾ ಇರ್ತದೆ, ಬೇರೆ ಬೇರೆ ಕಡೆ ನಡೀತಾ ಇರ್ತದೆ, ಹಾಗಾಗಿ ಅದರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇದೆ ನಿಮ್ಗೆ. ಯಾವ್ದು ಮಟ್ಟಿ ಕುಸ್ತಿ ಕಲಿತಾ ಇದೀಯಾ? ಮ್ಯಾಟ್?
1: ಮ್ಯಾಟ್.
0: ಅಶ್ವಿನಿ ಅವರೇ, ನಿಮ್ಮ ಮಗಳ ಬಗ್ಗೆ ನೀವೇನ್ ಕನಸು ಕಂಡಿದ್ದೀರಾ?
2: ಒಂದು ನಾನು ಇವ್ರದ್ರಲ್ಲಿ ಅಬ್ಸರ್ವ್ ಮಾಡಿದ್ದು ಏನಂದ್ರೆ, ಶಿ ಇಸ್ ವೆರಿ ಸೆಲ್ಫ್ ಮೋಟಿವೇಟೆಡ್. ಅವ್ರಿಗೆ ನಾನು ಪುಷ್ ಮಾಡೋ ಅವಶ್ಯಕತೆ ಇರಲ್ಲ. ಆಲ್ ದಟ್ ನನಗೆ ಮಾಡಬೇಕಾಗಿರೋದು ಓನ್ಲಿ 3 ಥಿಂಗ್ಸ್, ಸಪೋರ್ಟಿಂಗ್ ಹರ್ ಡ್ರೀಮ್ಸ್, ಅವ್ರಿಗೆ ಮೋಟಿವೇಶನ್ ಮಾಡೋದು ಅವ್ರ ಡೌನ್ ಅಲ್ಲಿ ಇದ್ದಾಗ, ಆಮೇಲೆ ಅವ್ರಿಗೆ ಅವಾಗವಾಗ ಚಿನ್ನ ಪುಟ್ಟ ಕನ್ಫ್ಯೂಷನ್ಸ್ ಬರ್ತಾ ಇರುತ್ತೆ. ಈವೆಂಟ್ ಸ್ಟಾರ್ಟ್ ಆಗೋ ಮುಂಚೆ ಅವ್ರಿಗೆ ಅದು ಒಂದು ಪುಷ್ ಅನ್ನೋದು ಬೇಕಾಗಿರುತ್ತೆ. ಹೋಗೋ ಮುಂಚೆ ಅವ್ರು ನನಗೆ ಏನ್ ಕೇಳ್ತಾರಂದ್ರೆ, ಬಿಟ್ಟು ಮಮ್ಮಿ ಇಫ್ ಐ ಡೋಂಟ್ ಗೆಟ್ ಮೆಡಲ್ ವಿಲ್ ಯು ಬಿ ಅಪ್ಸೆಟ್? ಒಂದೇ ಕ್ವೆಶನ್ ನನಗೆ ಅವ್ರು ಕೇಳೋದು. ದೆನ್ ಐ ಸೆಡ್ ಫರ್ಗೆಟ್ ಅಬೌಟ್ ವಾಟ್ ಯು ಗೆಟ್, ಓಕೆ ವಾಟ್ ಈಸ್ ಅ ರಿಸಲ್ಟ್, ಫರ್ಗೆಟ್ ಅಬೌಟ್ ಇಟ್, ಹೋಗ್ಬಿಟ್ಟು ಈವೆಂಟ್ ಎಂಜಾಯ್ ಮಾಡ್ಕೊಂಬ ಅಷ್ಟೇ. ವಾಟ್ ಎವರ್ ರಿಸಲ್ಟ್ ದಟ್ ಇಸ್ ಸೆಕೆಂಡ್ರಿ, ರಿಸಲ್ಟ್ ಮೇಲೆ ಏನು ನನ್ಗೆ ಡಿಪೆಂಡ್ ಆಗಲ್ಲ. ಡಿಡ್ ಯು ಗೋ ದೇರ್? ನೀನ್ 100% ಅಲ್ಲಿ ಕೊಟ್ಟಿಯಾ? ಅಂಡ್ ವಾಟ್ ಎವರ್ ರಿಸಲ್ಟ್ ದಟ್ ಇಸ್ ಸೆಕೆಂಡ್ರಿ. ಸೊ ದಟ್ ವೇ ಶಿ ಇಸ್ ಸೆಲ್ಫ್ ಮೋಟಿವೇಟೆಡ್. ಅವಾಗ ಅವಾಗ ಸ್ವಲ್ಪ ಸ್ಟಕ್ ಆಗ್ತಾರೆ, ಅವಾಗ ಪುಷ್ ಮಾಡ್ಬೇಕಾಗುತ್ತೆ, ಆರ್ ಎಲ್ಸ್ ಶಿ ಇಸ್ ಡೂಯಿಂಗ್ ಗುಡ್. ಅಂಡ್ ಡ್ರೀಮ್ ಅನ್ನೋದು ಏನಿಲ್ಲ ನನಗೆ, ವಾಟ್ ಎವರ್ ಹರ್ ಡ್ರೀಮ್ಸ್ ಐ ವಿಲ್ ಸಪೋರ್ಟ್ ಹರ್ ಟು ಅಚೀವ್ ಹರ್ ಡ್ರೀಮ್ಸ್. ಅವಳಿಗೆ ಏನು ಗೋಲ್ ಹಾಕಿಲ್ಲ ಇವಾಗವರೆಗೂ, ಆ್ಯಂಡ್ ಮುಂದೇನೂ ಹಾಕಲ್ಲ, ಬಿಕಾಸ್ ಶೀ ಇಸ್ ವೆರಿ ಕ್ಲಿಯರ್ ವಿತ್ ಹರ್ ಗೋಲ್ಸ್. ಅವ್ರಿಗೆ ಏನಾಗಬೇಕು, ಏನು ಅಚೀವ್ ಮಾಡಬೇಕು. ಶಿ ಆ್ಯಕ್ಚುಲಿ ಹ್ಯಾಸ್ ಎ ಡ್ರೀಮ್ ಆಫ್ ಬಿಕಮಿಂಗ್ ಎನ್ ಆರ್ಮಿ ಆಫೀಸರ್, ಡಿಫೆನ್ಸ್ ಆಫೀಸರ್. ಸೊ ಮೈ ರೆಸ್ಪಾನ್ಸಿಬಿಲಿಟಿ ಇಸ್ ಓಕೆ, ಅವ್ರಿಗೆ ಅದು ರೋಡ್ ಮ್ಯಾಪ್ ನೋಡ್ಸೋದು. ಇವ್ರ ಡ್ರೀಮ್ ಇದೆ, ಓಕೆ ಅದು ಶೋ ಯು ದ ರೋಡ್ ಮ್ಯಾಪ್. ಅವ್ರಿಗಿಂತ ಜಾಸ್ತಿ ನಾನೇ ರಿಸರ್ಚ್ ಮಾಡ್ತಾ ಇರ್ತೀನಿ, ಓಕೆ ಇವಳಿಗೆ ಏನೇನು ಎಕ್ಸಾಮ್ಸ್ ಕ್ಲಿಯರ್ ಮಾಡಬೇಕು, ಏನೇನು ಬುಕ್ಸ್ ಇವಾಗಿಂದನೇ ಪ್ರಿಪೇರ್ ಮಾಡಬೇಕು ಅನ್ನೋದನ್ನ. ಇವರು ಅಷ್ಟೇ ಸೇಲಿಂಗ್ ಹೇಳಿದ್ರು, ಓಕೆ ಗೋ ಫಾರ್ ಇಟ್, ನಿಮಗೆ ಸೇಲಿಂಗ್ ಇಷ್ಟನಾ, ಸರಿ. ಆಮೇಲೆ ನಾನು ಸೇಲಿಂಗ್ ಬಗ್ಗೆ ಇವಳಕ್ಕಿಂತ ಜಾಸ್ತಿ ನಾನು ಓದ್ತಿದ್ದೆ ಸೇಲಿಂಗ್ ಬಗ್ಗೆ, ಓಕೆ ಸೇಲಿಂಗ್ ಏನಿದೆ, ಏನು ಸ್ಪೋರ್ಟ್ಸ್ ಇದೆ, ಏನೇನು ಕ್ಯಾಟಗರಿ ಇದೆ. ಫಾರ್ ಎಕ್ಸಾಂಪಲ್, ಇವಳಿಗೆ ನಾನು ಏನೇನು ವರ್ಕೌಟ್ ಮಾಡಿಸ್ಬೇಕು, ಓ ಇವಳಿಗೆ ಕೋರ್ ಸ್ಟ್ರೆಂತ್ ಜಾಸ್ತಿ ಬೇಕು, ಆರ್ಮ್ ಸ್ಟ್ರೆಂತ್ ಜಾಸ್ತಿ ಬೇಕು, ಆ ಪ್ರಿಪರೇಷನ್ ಅನ್ನು ಇವಳಿಗೆ ಏನು ಆಸೆನೋ ಅದ್ರ ಪ್ರಕಾರ ನಾನು ಸ್ಟಡಿ ಮಾಡೋದು ಸ್ಟಾರ್ಟ್ ಮಾಡಿರ್ತೀನಿ. ಹಾಗೆ
0: ಆ ರೀತಿ ನಿಮ್ಮ ಮಗಳಿಗೆ ಪ್ರೋತ್ಸಾಹವನ್ನ ನೀಡ್ತಾ ಇದ್ದೀರಾ?
2: ಎನ್ಕರೇಜ್ಮೆಂಟ್ ಆಲ್ವೇಸ್ ದೇರ್ ಫ್ರಮ್ ಮೈ ಎಂಡ್. ಏನಂದ್ರೆ, ಓಕೆ ಎನಿವೇರ್ ಇಫ್ ಶಿ ಗೋಸ್ ರಾಂಗ್, ಅಲ್ಲಿ ಒಂದು ಸ್ವಲ್ಪ ಗೈಡೆನ್ಸ್ ಕೊಟ್ಟಿರ್ತೀನಿ, ಬಟ್ ಐ ಡೋಂಟ್, ಅವ್ರ ಆಸೆಗೆ ನಾನು ಯಾವತ್ತು ಬ್ಲಾಕೇಜ್ ಆಗಿ ಅಂತೂ ನಿಂತ್ಕೊಳಲ್ಲ.
0: ಒಳ್ಳೇದು ಪುಟಾಣಿ ಸಮನ್ವಿ, ನಿಮ್ಮ ಕ್ರೀಡಾ ಸಾಧನೆಯ ಕುರಿತಾಗಿ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿರಿ, ಧನ್ಯವಾದ. ಹಾಗೆ ಅಶ್ವಿನಿ ಮೇಡಮ್, ನಿಮಗೂ ಕೂಡ ಧನ್ಯವಾದ.
2: ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.
1: ಥ್ಯಾಂಕ್ ಯು.
3: ಅಂತಾರಾಷ್ಟ್ರೀಯ ಮಟ್ಟದ ಸೇಲಿಂಗ್ ಮತ್ತು ಡ್ರಾಗನ್ ಬೋಟ್ ಕ್ರೀಡಾಪಟು ಸಮನ್ವಿ ಹಾಗೂ ಪಾಲಕರಾದ ಅಶ್ವಿನಿ ಅವರೊಂದಿಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
4: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಗಮನಿಸಿ, ನಾಳೆ ಸಂಜೆ 6:50 ಪ್ರಸಾರವಾಗುವ ಕೃಷಿರಂಗ ಕಿಸಾನ್ ವಾಣಿಯ ಹಣ್ಣು ಹೊನ್ನು ಬಾನುಲಿ ಸರಣಿಯಲ್ಲಿ ತಾಳೆಬೆಳೆ ವಿಸ್ತರಣೆಗೆ ಅವಕಾಶಗಳು ಮತ್ತು ತೋಟಗಾರಿಕಾ ಇಲಾಖೆಯ ಸವಲತ್ತುಗಳನ್ನು ಕುರಿತು ಸಂವಾದವಿದೆ. ಭಾಗವಹಿಸುತ್ತಾರೆ ಟಿ ನರಸೀಪುರ ತಾಲೂಕು ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಎಂ ಶಾಂತಾ ಮತ್ತು ಟಿ ನರಸೀಪುರ ತಾಲೂಕು ಸೋಸಲೆ ಹೋಬಳಿ ಕಳ್ಳೀಪುರ ಗ್ರಾಮದ ಮಹದೇವಸ್ವಾಮಿ ಕೆಎಸ್. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ. ನಾಳೆ ರಾತ್ರಿ 8:00 ನಮ್ಮ ಕೇಂದ್ರದಿಂದ ಹಲೋ ಯುವವಾಣಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಕುರಿತ ಸಾಮಾನ್ಯ ಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮವಿದೆ. ನಡೆಸಿಕೊಡುತ್ತಾರೆ ನಿವೇದಿತಾ ಹೆಚ್. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಬಳಸಬಹುದಾದ ಫೋನ್ ಸಂಖ್ಯೆಗಳು 251-5089 ಮತ್ತೊಂದು 251-2582. ಮೈಸೂರಿನ ಎಸ್ಟಿಡಿ ಕ್ರಮಾಂಕ 0821.

0: ಪ್ರೀತಿಯ ಕೇಳುಗರೆ, ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ 16 ರಾತ್ರಿ 8 ಕೇಳಿ ರೂಪಕ ಇಳಿ ಸಂಜೆಯ ಇಬ್ಬನಿ. ನಮ್ಮ ಹಿರಿಯ ನಾಗರಿಕರನ್ನ ಮೊದಲು ನಾವು ಗೌರವಿಸಬೇಕು. ನಮ್ಮ ಪೀಳಿಗೆಯವರಿಗೆ ಹೇಗೆ ಚೆನ್ನಾಗಿ ಜೀವನ ಮಾಡಬೇಕು ಅಂತ ಭದ್ರ ಬುನಾದಿಯನ್ನು ಹಾಕೊಟ್ಟಿರೋರೇ ಅವರು. ನನಗನ್ಸುತ್ತೆ ನಾವು ಯುವಶಕ್ತಿಯೆಲ್ಲ ಒಟ್ಟಾಗಿ ಸೇರಿ ನಮ್ಮ ಹಿರಿಯ ನಾಗರಿಕರಿಗೆ ನೆರವಾಗಿ ಅವರಿಗೆ ಸಹಾಯ ಮಾಡಿದರೆ ತಮ್ಮ ಇಳಿ ವಯಸ್ಸು ಭಾರ ಆಗೋದಿಲ್ಲ ಅಲ್ವಾ? ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ 16 ರಾತ್ರಿ 8 ಕೇಳಿ ರೂಪಕ ಇಳಿ ಸಂಜೆಯ ಇಬ್ಬನಿ.
1: ಸಮಯವಾಗಿದೆ 10:00.
2: ಆಕಾಶವಾಣಿ ಮೈಸೂರು.
3: ಚಿಕ್ಕ ದೊಡ್ಡಮ್ಮ ಚಿನ್ನದಂಗಡಿ ಗೋದ ಏನೋ ಬೇಕಮ್ಮ ನಿನಗೆ.
1: ಹಳ್ಳಿ ಹಾಡು
4: ಹಳ್ಳಿ ಹಾಡು
1: ಹಳ್ಳಿ ಹಾಡು.
3: ನಂಚನ ಸೇರೆ ಸರಗೋ ಬಂಗಾರ ಓವೇ ಬೇಕಮ್ಮ ನಿನಗೆ.
2: ಜನಪದ ಗಾಯಕರ
1: ಪದ
2: ಪಾದ
1: ಪದ
2: ಪಾದ
1: ಪದ ಪಾದ.
3: ದೇವರೇ ಮಾತಾಡ ದೇವೀಂದ್ರ ಮಾತಾಡ ಆ ಸಾಗರ ಒಳಿಯಲ್ಲಿ ಸಾಲುಗೆ ಜಯ ದೇವರೇ ಮಾತಾಡ.
1: ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್.

0: ಕೇಳುಗರಿಗೆಲ್ಲ ಹಳ್ಳಿ ಹಾಡು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೂಲಮಟ್ಟಿನ ಜನಪದ ಗೀತೆಗಳನ್ನು ನಾವು ಗ್ರಾಮೀಣ ಪ್ರದೇಶಗಳಲ್ಲಿ ಮಾತ್ರ ಕಾಣೋದಕ್ಕೆ ಸಾಧ್ಯ. ಆದರೆ ಆ ಮೂಲಮಟ್ಟಿನ ಜಾಡನ್ನು ಹಿಡಿದು ಇದನ್ನೆಲ್ಲವನ್ನು ಕಲಿಬೇಕು ಅನ್ನುವಂತಹ ಆಸಕ್ತಿಯನ್ನು ಹಲವಾರು ಮಂದಿ ತೋರಿದ್ದಾರೆ. ಅವರನ್ನು ನಾವು ಹವ್ಯಾಸಿ ಜನಪದ ಗಾಯಕರು ಅಂತ ಕರೀತೇವೆ. ವಿದ್ಯಾರ್ಥಿ ದೆಸೆಯಲ್ಲಿ ಹಾಡ್ತಾ, ಗೀತ ಪ್ರಕಾರದ ಹಲವು ಪ್ರಕಾರಗಳನ್ನು ಪರಿಚಯ ಮಾಡಿಕೊಳ್ತಾ, ಕೆಲವು ವೇದಿಕೆಗಳಲ್ಲಿ ಕಾಣಿಸ್ಕೊಂಡಿರುವಂತಹ ಉದಯೋನ್ಮುಖ ಹವ್ಯಾಸಿ ಜನಪದ ಗಾಯಕಿ ಬಿ ಸುರಭಿ ಅವರು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಸುರಭಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ ಸರ್, ಧನ್ಯವಾದಗಳು.
0: ಜನಪದ ಗೀತೆಗಳನ್ನು ಹಾಡಬೇಕು ಅಂತ ತಮಗೆ ಯಾಕೆ ಅನ್ನಿಸ್ತು?
1: ಬೇರೆ ಎಲ್ಲ ಗೀತೆಗಳಿಗಿಂತನೂ ಜನಪದ ಗೀತೆಗಳು ಸುಲಭ, ಮತ್ತು ಆ ಸಾಹಿತ್ಯ ಅನ್ನೋದು ಎಲ್ಲರಿಗೂ ನಾಟುವಂಥದ್ದು. ಶಾಸ್ತ್ರೀಯ ಸಂಗೀತ ಆದರೆ ಅದಕ್ಕಿಂತ ಸರ್ಟನ್ ಆಡಿಯನ್ಸ್ ಇರ್ತಾರೆ, ಅದನ್ನು ತಿಳಿದವ್ರು ಮಾತ್ರ ಅದನ್ನು ಮನೋರಂಜನೆ ಮಾಡ್ತಾರೆ. ಆದರೆ ಜಾನಪದಕ್ಕೆ ಹಾಗಲ್ಲ. ಜನಪದ ಸಂಗೀತ, ಜನಪದ ನೃತ್ಯ ಆಗಲಿ, ಜನಪದ ಅನ್ನೋ ಪದನೇ ಏನು ಹೇಳತ್ತೆ ಅಂದರೆ ಜನರ ಇಷ್ಟ ಆಗುವಂಥ ಪದಗಳಾಗಲಿ ನೃತ್ಯವಾಗಲಿ ಎಲ್ಲನೂ ಹೌದು. ಅದಕ್ಕೆ ನನಗೆ ಇದು ಭಾಳ ಇಷ್ಟ ಆಯಿತು, ಜನಪದ ಸಂಗೀತ. ಅದಕ್ಕೋಸ್ಕರ ನಾನು ಇದನ್ನು ಆಯ್ಕೆ ಮಾಡಿಕೊಂಡೆ.
0: ನಿಮ್ಮದು ಊರು ಯಾವುದು?
1: ಮೂರನೇ ಕ್ಲಾಸಿಂದ ನಾನು ಮೈಸೂರಲ್ಲೇ ಇರೋದು, ಬಟ್ ಅದಕ್ಕಿಂತ ಮುಂಚೆ ನಾನು ಪಾಂಡಿಚೇರಿ ಆರೋವಿಲ್ಲಲ್ಲಿ ಇದ್ದಿದ್ದು. ಆಗಿಂದ ಕನ್ನಡ ಅನ್ನೋದು ಭಾಷೆ ಅನ್ನೋದು ಹೊಸದೇನೆ, ಯಾಕಂದರೆ ನಮ್ಮ ತಂದೆ ತಾಯಿ ಇಬ್ರಿಗೂ ಕನ್ನಡ ಬರ್ತಿರ್ಲಿಲ್ಲ, ಇಲ್ಲಿ ಬಂದ ಮೇಲೆ ಕಲ್ತಿದ್ದು. ಅವರಿಬ್ರಿಗೂ ಬರದೇ ಇರೋದ್ರಿಂದ ನನ್ನ ಶಾಲೆಯಲ್ಲೂ ನಾನು ಕನ್ನಡನ ಕಲಿಯೋಕ್ಕಾಗಲಿಲ್ಲ. ಆದ್ದರಿಂದ ನನ್ನ ಸೆಕೆಂಡ್ ಲ್ಯಾಂಗ್ವೇಜ್ ಹಿಂದಿ, ಥರ್ಡ್ ಲ್ಯಾಂಗ್ವೇಜ್ ಸಾನ್ಸ್ಕ್ರಿಟ್, ಆ ಥರ ತೊಗೊಂಡು ಓದಿದ್ದು.
0: ಏನು ಮಾಡ್ಕೊಂಡಿದ್ರು ನಿಮ್ಮ ತಂದೆ ತಾಯಿ?
1: ನಮ್ಮ ತಂದೆ ಎನ್ ಜಿ ಓಸಲ್ಲಿ ವರ್ಕ್ ಮಾಡ್ತಿದ್ರು, ಡೆವಲಪ್ಮೆಂಟ್ ಕನ್ಸಲ್ಟೆಂಟ್ ಆಗಿ. ನಮ್ಮ ತಾಯಿ ಟೀಚರಾಗೆ ವರ್ಕ್ ಮಾಡ್ತಿದ್ರು. ಹಾಗಿದ್ರೂ ನನಗೆ ಅದೇ ಕನ್ನಡ ಕಲಿಯೋಕ್ಕಾಗಿಲ್ಲ ಅನ್ನೋದೊಂದು.
0: ಕನ್ನಡನ ತುಂಬ ಚೆಂದಾಗಿ ಮಾತಾಡ್ತೀರಿ ನೀವು. ಈ ಪಾಂಡಿಚೇರಿಯಿಂದ ಮೈಸೂರು ಕಡೆಗೆ ಬಂದಿದ್ದು ಯಾಕೆ?
1: ನಮ್ಮ ತಂದೆ ಇಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರು, ನರಸೀಪುರ ತಾಲೂಕಲ್ಲಿ ಅವರು ಕೆಲಸ ಆಗಿತ್ತು. ಸೊ ಅಲ್ಲಿಯಿಂದ ಕೊನೆಗೆ ನನಗೆ ಸ್ಕೂಲ್ಗೆ ಹಾಕಬೇಕು ಅಂತ ಮೈಸೂರಿಗೆ ಕರ್ಕೊಂಡು ಬಂದರು ನನ್ನ. ಅವರು ಅಲ್ಲಿ ಕೆಲಸ ಮಾಡ್ತಿದ್ರು, ನಮ್ಮಮ್ಮ ಆಚಾರ್ಯ ವಿದ್ಯಾಕುಲ ಅಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರು. ನಾನು ಇಲ್ಲಿ ಅಮೃತ ವಿದ್ಯಾಲಯಲ್ಲೇ ಓದೋಕ್ಕೆ ಶುರು ಮಾಡಿದೆ.
0: ತಾವು ಹೇಳಿದ್ರಿ ಜನಪದ ಸಂಗೀತ ಅಥವಾ ಜನಪದ ಸಾಹಿತ್ಯದಲ್ಲಿ ಅಗಾಧವಾದಂಥ ಜೀವನಾನುಭವಗಳು ನಮಗೆ ಎದ್ದು ಕಾಣುತ್ತೆ, ಬೇರೆ ಪ್ರಕಾರಗಳಲ್ಲಿ ನಾವು ಅದನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ. ನೀವು ಎಳೆಯ ವಯಸ್ಸಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ತಮಗೆ ಯಾವ ಗೀತೆ ಸೆಳ್ಕೊಳ್ತು, ಜನಪದ ಗೀತೆ?
1: ಎಂಟನೇ ತರಗತಿಯಲ್ಲಿದ್ದಾಗ ನಾನು ಕಾಂಪಿಟೇಷನ್ಸ್ ಇರ್ತಿತ್ತು, ಆಗ ನಾನು ಸೇರ್ಕೊಳ್ಳೋಕೆ ಶುರು ಮಾಡಿದ್ದು. ಅದಕ್ಕಿಂತ ಮುಂಚೆ ನನಗೆ ಹಾಡೋಕ್ಕಾಗತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ನಾನು ಕ್ಲಾಸಸ್ ಹೋಗ್ತಿದ್ದೆ, ಬಟ್ ಯಾರಿಗೂ ಗೊತ್ತಿರಲಿಲ್ಲ ನಾನು ಹಾಡ್ತೀನಿ ಅಂತ. ಸೊ ನಾನು ರೆಕಗ್ನೈಸ್ ಆಗಿದ್ದೇನೆ ಎಂಟನೇ ಕ್ಲಾಸಿಂದ ಜನಪದ ಮತ್ತು ಬೇರೆ ಹಾಡುಗಳು ಹಾಡಿ. ಫಸ್ಟ್ ನನಗಿಷ್ಟ ಆಗಿದ್ದ ಹಾಡೇ ಇದು.

0: ಇಂಥ ಜನಪದ ಗೀತೆಗಳನ್ನು ತಾವು ಹಾಡ್ತಾ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇದ್ರಿ. ಈ ಮೈಸೂರು ಭಾಗದ ಕೆಲವು ಜನಪದ ಗೀತೆಗಳ ಸೊಗಡನೆ ಬೇರೆ. ಶಾಸ್ತ್ರೀಯ ಸಂಗೀತವನ್ನು ಕೂಡ ತಾವು ಅಭ್ಯಾಸ ಮಾಡ್ತಾ ಇದ್ರಿ, ಭಾವಗೀತೆಯನ್ನು ಅಭ್ಯಾಸ ಮಾಡ್ತಾ ಇದ್ರಿ, ರಂಗಗೀತೆಗಳನ್ನು ಕೂಡ ಅಭ್ಯಾಸ ಮಾಡ್ತಾ ಇದ್ದೀರಿ. ಈ ಭಾಗದ ಪರಿಸರದ ಗೀತೆಗಳನ್ನು ತಾವು ಕೇಳಿದಾಗ ಏನನ್ನಿಸ್ತು ತಮಗೆ?
1: ಇಲ್ಲಿನ ಪ್ರತಿಯೊಂದು ಗೀತೆನೂ ಒಂದೊಂದು ಕಥೆಗಳನ್ನು ಹೇಳ್ತಾ ಹೋಗ್ತವೆ. ಮೈಸೂರು ಸುತ್ತಮುತ್ತ ನಾವು ನೋಡೋಂಥ ಜಾಗಗಳ ಬಗ್ಗೆ ಆಗಲಿ, ಅಲ್ಲಿದ ಇತಿಹಾಸದ ಬಗ್ಗೆ ಈ ಹಾಡುಗಳು ಹೇಳ್ತವೆ.
0: ಇದನ್ನು ನಾವು ಕಥನ ಗೀತೆಗಳು ಅಂತ ಕರೀತೇವೆ. ಐತಿಹಾಸಿಕವಾದಂತಹ ಸಂಗತಿಗಳನ್ನು ಹೇಳುವಂತಹ ಗೀತೆಗಳನ್ನು ನಾವು ಐತಿಹ್ಯಗಳು ಅಂತ ಕರೀತೇವೆ, ಅಥವಾ ಅದನ್ನು ನಾವು ಲಾವಣಿಗಳು ಅಂತೂ ಕೂಡ ನಾವು ಹೇಳ್ತೇವೆ. ಲಾವಣಿಗಳು ಯಾಕೆ ನಮಗೆ ಬಹಳ ಸುಲಭ ಆಗುತ್ತೆ ಅಂತಂದರೆ, ಕಥನ ಗೀತೆಗಳನ್ನು ಹೇಳೋದಕ್ಕೆ ಅದೊಂದು ಸುಲಭವಾಗಿರುವಂತಹ ಒಂದು ಛಂದೋ ಪ್ರಕಾರ. ಹಾಗಾಗಿ ಈ ಮೈಸೂರು ಭಾಗದ ಒಳಗಡೆ ನಾವು ನೋಡಿದಾಗ ಲಾವಣಿಗಳನ್ನು ನಾವು ಅಷ್ಟು ಹೆಚ್ಚಾಗಿ ಕಾಣೋದಿಲ್ಲ, ಉತ್ತರ ಕರ್ನಾಟಕದಲ್ಲಿರುವಷ್ಟು. ಈ ಭಾಗದಲ್ಲಿ ತಾವೇ ಪ್ರಸ್ತಾಪ ಮಾಡಿದ ಹಾಗೆ ಕಥನ ಕಾವ್ಯಗಳು ಇವೆ. ಆ ಚಾಮುಂಡಿ ಆಗಿರಬಹುದು, ಮಾದೇಶ್ವರ ಆಗಿರಬಹುದು, ನಿಂಗರಾಜಮ್ಮನ ಕಥೆ ಆಗಿರಬಹುದು, ಮಂಟೇಸ್ವಾಮಿಯ ಕಥೆ ಆಗಿರಬಹುದು, ಇವೆಲ್ಲವೂ ಕೂಡ ನಾವು ಯಥೇಚ್ಛವಾಗಿ ಕಾಣ್ತೇವೆ. ಈಗ ತಾವು ಯಾವ ಗೀತೆಯನ್ನ?
1: ಕೋಲು ಮಂಡೆ ಜಂಗಮ ದೇವರು ಅನ್ನೋ ಹಾಡನ್ನ ಹಾಡ್ತಿದ್ದೀನಿ. ಕೋಲು

0: ಕೇಳುಗರೆ, ತಾವು ಇದೀಗ ಆಲಿಸಿದಂತಹ ಗೀತೆ ಮಾದೇಶ್ವರನನ್ನ ಕುರಿತಂಥದ್ದು. ಕೋಲುಮಂಡೆ ಜಂಗಮ ದೇವರು ಕ್ವಾರಣ್ಯಕ್ಕೆ ದಯಮಾಡವರೆ ಅನ್ನುವಂತಹ ಈ ಸಾಲು ಏನಿದೆ ಬಹಳ ಪ್ರಸಿದ್ಧವಾದಂಥದ್ದು. ಕ್ವಾರಣ್ಯ ಅಂತಂದರೆ ನಮ್ಮ ದೇವರು ಗುಡ್ಡರು ತಮ್ಮ ಬಿರುದು ಬಾವಲಿಗಳನ್ನು ಹಾಕ್ಕೊಂಡು ಭಿಕ್ಷಾಟನೆಗೆ ಹೊರಡುವಂಥದ್ದು. ಅದನ್ನು ನಾವು ಚರಿಗೆ ಅಂತಲೂ ಕೂಡ ನಾವು ಹೇಳ್ತೇವೆ. ಅದು ಒಂದು ಧಾರ್ಮಿಕ ನೆಲೆಯಲ್ಲಿ ಇರುವಂತಹ ಒಂದು ನಂಬಿಕೆಗೆ ಪ್ರಧಾನವಾಗಿರುವಂತಹ ಒಂದು ಶ್ರದ್ಧೆಯ ವಿಧಾನ. ಕ್ವಾರಣ್ಯ ಅಂತಂದರೆ ಕೇವಲ ಭಿಕ್ಷೆ ಅಷ್ಟೇ ಅಲ್ಲ, ಅದೊಂದು ಸಂಸ್ಕೃತಿಯನ್ನು ಪರಂಪರೆಯನ್ನು ಮತ್ತಷ್ಟು ಜನರಿಗೆ ತಲುಪಿಸುವಂತಹ ವಿಧಾನ. ಭಿಕ್ಷೆ ಅಂತ ಇದ್ದಾಲೇ ನಮ್ಮ ಆಧುನಿಕ ಲೋಕ ನೋಡುವಂತಹ ದೃಷ್ಟಿನೇ ಬೇರೆ ಇದೆ. ಆದರೆ ನೀಲಗಾರ ಪರಂಪರೆ ಆಗಿರಬಹುದು, ಮಾದೇಶ್ವರನ ದೇವರಗುಡ್ಡರ ಪರಂಪರೆ ಆಗಿರಬಹುದು, ಅಲ್ಲಿ ಭಿಕ್ಷೆ ಎನ್ನುವಂಥದ್ದು ಖಂಡಿತ ಇಲ್ಲ. ತಾವು ನಂಬಿದಂತಹ ದೈವವನ್ನು ಮತ್ತಷ್ಟು ಜನಕ್ಕೆ ತಲುಪಿಸುವಂತಹ ಕೆಲಸವನ್ನು ಆ ಒಂದು ಪರಂಪರೆ ಮಾಡ್ತಾ ಬರ್ತಾ ಇದೆ. ಅಂಥ ಒಂದು ಹಿನ್ನೆಲೆಯ ಒಂದು ಗೀತೆ ಇದೇ. ಒಂದು ಆ ಕೋಲುಮಂಡೆ ಜಂಗಮ ದೇವರು ಕ್ವಾರಣ್ಯಕ್ಕೆ ದಯ ಮಾಡವರೇ ಅನ್ನುವಂಥದ್ದು ಮಾದೇಶ್ವರನ ಕಾವ್ಯದ ನಾವು ಸಂಕಮನ ಸಾಲಲ್ಲಿ ನಾವು ಕಾಣ್ತೇವೆ. ನೀಲಯ್ಯ ಅವನು ಬೇಟೆಗೆ ಹೋಗಬೇಕಾಗಿರ್ತದೆ. ಆಗ್ತಾನೆ ಮದುವೆ ಆಗಿದ್ದಂತಹ ಮಡದಿ ಸಂಕಮಳನ್ನು ಒಂದು ಒಂಟಿ ಸೊಪ್ಪಿನ ಗುಡ್ಡಲ್ಲಿ ಬಿಟ್ಟು ಹೋಗಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಬರ್ತದೆ. ಆಗ ಒಬ್ಬಂಟಿಯನ್ನು ಬಿಟ್ಟು ಹೋಗುವಂಥದ್ದು ಹೇಗೆ, ನಾನಿಲ್ಲದೇ ಇರುವಂತಹ ಸಂದರ್ಭದಲ್ಲಿ ಯಾರಾದರೂ ಬಂದು ನನ್ನ ಹೆಂಡತಿಯನ್ನು ಅಪಹರಿಸಬಹುದು ಅನ್ನುವಂತಹ ಶಂಕೆ ನೀಲಯ್ಯನ ಮನಸ್ಸಿನಲ್ಲಿ ಕಾಡುತ್ತೆ. ಆವಾಗ ತಾನು ಬೇಟೆಗೆ ಹೋಗುವಾಗ ಆ ಒಂಟಿ ಸೊಪ್ಪಿನ ಗುಡಸಿಲಿನ ಸುತ್ತ ಅನೇಕ ಬಗೆಯ ಮುಳ್ಳುಗಳನ್ನು ಅವನು ಹಾಕ್ತಾನೆ, ಯಾರೂ ಕೂಡ ಪ್ರವೇಶ ಮಾಡದೆ ಇರಲಿ ಅನ್ನೋ ಕಾರಣಕ್ಕೆ. ಹುಲಿಯನ್ನು ಕಾವಲನ್ನಾಗಿ ಇಡ್ತಾನೆ. ಮತ್ತೆ ಆತ ತಂತ್ರ ಮತ್ತು ಮಂತ್ರಗಳಲ್ಲಿ ಪ್ರವೀಣನಾಗಿದ್ದರಿಂದ ಕೆಲವು ಬಲೆಗಳನ್ನು ಕೂಡ ಹಾಕ್ತಾನೆ. ಹೀಗೆ ಅವನು ತನ್ನ ಮಡದಿಯನ್ನು ಒಂಟಿ ಸೊಪ್ಪಿನ ಗುಡಿಸಲಲ್ಲಿ ಇಟ್ಟು ಆಕೆಗೆ ಕೊಡಬಾರದ ಕಷ್ಟವನ್ನೆಲ್ಲವನ್ನು ಕೊಟ್ಟು ಬೇಟೆಗೆ ಹೋಗ್ತಾನೆ. ಸಂಕಮಳ ಮನದೈವವಾಗಿದ್ದಂತಹ ಮಾದೇಶ್ವರನನ್ನು ಆಕೆ ನೆನಪಿಸ್ಕೊಳ್ತಾಳೆ. ಶೋಕ ದುಃಖ ನಿನಗೆ ತಾಕ್ಲಿಲ್ವಾ ಅಂಥೇಳಿ ನಿವೇದನೆಯನ್ನ ಮಾಡಿಕೊಳ್ತಾಳೆ. ಆವಾಗ ಮಾದೇಶ್ವರ ಬಂದು ಅವಳ ಕಷ್ಟ ಕಾರ್ಪಣ್ಯಗಳನ್ನೆಲ್ಲವನ್ನ ದೂರ ಮಾಡ್ತಾರೆ. ನಂತರ ನೀಲಯ್ಯ ಬರ್ತಾನೆ. ಸಂಕಮ್ಮ ಸುಖವಾಗಿ ಇದ್ದಾಳೆ. ಅವನಿಗೆ ಹಲವು ಶಂಕೆಗಳು ಬರ್ತದೆ. ಆದರೆ ದೈವವಾದಂತಹ ಮಾದೇಶ್ವರನನ್ನ ಕುರಿತು ಅವಳು ಹೇಳಿದ ನಂತರದಲ್ಲಿ ನೀಲಯ್ಯ ಮಾದೇಶ್ವರನ ಭಕ್ತನಾಗ್ತಾನೆ. ಅವರಿಬ್ಬರಿಗೂ ಇಬ್ಬರು ಮಕ್ಕಳು ಹುಡ್ತಾರೆ, ಕಾರಯ್ಯ ಮತ್ತು ಬಿಲ್ಲಯ್ಯ ಅಂಥೇಳಿ. ಬಹಳ ನೆಮ್ಮದಿಯ ಜೀವನವನ್ನ ನಡೆಸ್ತಾರೆ. ಇದು ಬಹಳ ಆಕರ್ಷಕವಾಗಿರುವಂತಹ, ಹಲವು ಚರ್ಚೆಗಳಿಗೆ ಒಳಗಾಗಿರುವಂತಹ, ಮತ್ತಷ್ಟು ಜಿಜ್ಞಾಸೆಗೆ ತೆರೆದುಕೊಳ್ಳುವಂತಹ ಕಥನ ಕಾವ್ಯ. ಅದರ ಒಂದು ಛಾಯೆಯ ಭಾಗವಾಗಿ ಸುರಭಿಯವರು ಆಡದಂತಹ ಈ ಗೀತೆ ಕಂಡುಬರುತ್ತೆ. ಸುರಭಿ ಅವರೇ, ಈಗ ತಾವು ಯಾವ ಗೀತೆಯನ್ನ ಹಾಡ್ತೀರಿ?
1: ಮುದ್ದು ಭೈರವ ಸ್ವಾಮಿ.
0: ಈ ಮುದ್ದು ಭೈರವ ಸ್ವಾಮಿ ಗೀತೆ ತಾವು ಎಲ್ಲಿ ಕಲಿತಿದ್ದು?
1: ಇದು ನಾನು ಕೇಳ್ತಾ
0: ಹಲವು ವೇದಿಕೆಗಳನ್ನ ತಾವು ನೋಡ್ತಾ ಇದ್ರಿ, ಅಲ್ಲಿ ಹಾಡುವಂತ ಗಾಯಕರ ಗೀತೆಗಳನ್ನ ಕೇಳ್ತಾ ಇದ್ರಿ, ಆ ಕಾರಣಕ್ಕೆ ಅದು ತಮ್ಮನ್ನ ಸೆಳ್ಕೊಳ್ತು. ಹಾಡಿ.
1: ಮುದ್ದು

0: ಕೇಳುಗರೆ, ನೀವು ಇದೀಗ ಆಲಿಸಿದ ಗೀತೆ ಚುಂಚನಗಿರಿ ಭೈರವನನ್ನ ಕುರಿತಂಥದ್ದು. ಚುಂಚನಗಿರಿ ಭೈರವನ ಒಕ್ಕಲಿನವರನ್ನ ಜೋಗಿಗಳು ಅಂತ ಕರೀತಾರೆ. ನೀಲಗಾರ ಪರಂಪರೆಯಲ್ಲಿ ತಂಬೂರಿಯವರು ಹೇಗೋ, ದೇವರುಗುಡ್ಡರ ಪರಂಪರೆಯಲ್ಲಿ ನಾವು ಕಂಸಾಳೆಯವರು ಹೇಗೋ, ಹಾಗೆಯೇ ಚುಂಚನಗಿರಿ ಭೈರವನನ್ನ ಕುರಿತು ಹಾಡವರನ್ನ ಜೋಗಿಗಳು ಅಂತ ಕರೀತಾರೆ. ಅವರಲ್ಲೂ ಕೂಡ ವಿಶಿಷ್ಟವಾದಂತಹ ಆಚರಣೆಗಳು ಇವೆ. ಮಂಡ್ಯ ಜಿಲ್ಲೆಯ ಪರಿಸರದಲ್ಲಿ ಜೋಗಿಗಳನ್ನು ನಾವು ಕಾಣೋದಕ್ಕೆ ಯಥೇಚ್ಛವಾಗಿ ಸಿಗ್ತಾರೆ. ಇಲ್ಲೇ ಮೈಸೂರಿನಿಂದ ಸುಮಾರು 65-70 ಕಿಲೋಮೀಟರ್ ಅಂತರದಲ್ಲಿ ನಾಗಮಂಗಲ ತಾಲೂಕಿನಲ್ಲಿ ಚುಂಚನಗಿರಿ ಇದೆ. ಕಾಲಭೈರವೇಶ್ವರ ಅಲ್ಲಿಯ ದೈವ. ಅದೊಂದು ನಾಥ ಪರಂಪರೆಗೆ ಸೇರಿದಂತಹ ಪ್ರದೇಶ ಅಂಥೇಳಿ ಹೇಳ್ತಾರೆ. ಅಲ್ಲೆಲ್ಲರೂ ಕೂಡ ಸಮಾನರು ಅನ್ನುವಂತಹ ಒಂದು ಭಾವನೆ ಆ ನಾಥ ಪರಂಪರೆಯಲ್ಲಿ ಇದೆ. ಹಾಗಾಗಿ ಒಂದು ಪ್ರಸಿದ್ಧವಾದಂತಹ ನಾಥ ಪರಂಪರೆಯ ಸ್ಥಳಗಳಲ್ಲಿ ಚುಂಚನಗಿರಿಯು ಕೂಡ ಒಂದಾಗಿದೆ. ಭೈರವನನ್ನ ಕುರಿತಂತೆ ಬಿಡಿಗೀತೆಗಳನ್ನ ನಮ್ಮ ಜನಪದ ಗಾಯಕ ಗಾಯಕಿಯರು ಹಾಡ್ತಾರೆ. ಇದೊಂದು ಪ್ರಚಲಿತವಾಗಿರುವಂತ ಪ್ರಸಿದ್ಧವಾಗಿರುವಂತ ಗೀತೆ ಮುದ್ದು ಭೈರವ ಸ್ವಾಮಿ. ಸುರಭಿ, ಈಗ ತಾವು ಜನಪದ ಗೀತೆಗಳನ್ನಲ್ಲದೆ ಭಾವಗೀತೆಗಳು, ರಂಗಗೀತೆಗಳೆಲ್ಲ ಹಾಡ್ತೀರಿ. ಈ ಗೀತೆಗಳನ್ನ ಹಾಡುವಾಗ ಜನಪದ ಗೀತೆ ಇನ್ನುಳಿದ ಪ್ರಕಾರಗಳಿಗಿಂತಲೂ ಕೂಡ ಬಹಳ ಭಿನ್ನ ಅಂತ ತಮಗೆ ಅನ್ಸಿದೆ. ಆ ಅನ್ನಿಸ್ದಾಗ ತಮಗೆ, ಇಲ್ಲ ನಾನು ಒಬ್ಬ ಜನಪದ ಗೀತೆ ಗಾಯಕಿಯಾಗೇನೆ ಬೆಳಿಬೇಕು ಅಂತ ತಮಗೆ ಅನ್ನಿಸ್ತಾ ಏನು?
1: ಹೌದು, ಜನಪದ ಗಾಯಕಿಯಾಗೆ ಮುಂದುವರಿಬೇಕು ಅಂತ ಅನ್ನಿಸ್ತಿತ್ತು. ಆದರೆ ನನಗೆ ರಿಸೋರ್ಸಸ್ ಹುಡುಕೋದು ಭಾಳ ಕಷ್ಟ ಆಗ್ತಿತ್ತು. ಯಾರ ಹತ್ರ ಹೋಗಿ ಕಲಿಬೇಕು ಈ ಜನಪದ ಹಾಡುಗಳು ಅಂದರೆ? ಇದಕ್ಕಂತ ಯಾರು ಸಪ್ರೇಟ್ ಗುರುಗಳು ಅಂತ ಇರಲಿಲ್ಲ. ಅಂದರೆ ಅವರು ಹಾಡ್ತಿದ್ರು, ಬಟ್ ಅದನ್ನು ಬೇರೆ ಮಕ್ಕಳಿಗೆ ಹಿಂಗೆ ಸಪ್ರೇಟಾಗಿ ಹೇಳ್ಕೊಡೋದು ಅಂತ ನಾನು ಕಲಿಬೇಕಾದ್ರೆ ಏನೂ ಇರಲಿಲ್ಲ. ಈಗ ಸುಮಾರು ಜನ ಕ್ಯಾಂಪ್ಸ್ ಮಾಡಿ ಹೇಳ್ಕೊಡ್ತಿದ್ದಾರೆ, ಅದು ಭಾಳ ಖುಷಿ ಆಗತ್ತೆ ನನಗೆ.
0: ಕಲಿಬೇಕು ಅನ್ನುವಂತಹ ಉತ್ಸಾಹ ಇದೆ. ಮೈಸೂರು ಸುತ್ತಮುತ್ತ ಹಳ್ಳಿಗಳಿವೆ. ಆ ಹಳ್ಳಿಗಳಲ್ಲೇ ಇರುವಂತಹ ಆ ಗ್ರಾಮೀಣ ಮಹಿಳೆಯರನ್ನ, ಗ್ರಾಮೀಣ ಪ್ರತಿಭೆಗಳನ್ನು ನೀವು ಭೇಟಿಯಾದರೆ ಸಾಕು, ಅಂಥ ಗೀತೆಗಳನ್ನು ನೀವು ಕಲಿಯೋದಕ್ಕೆ ಸಾಧ್ಯ ಆಗತ್ತೆ. ಅಂಥ ಒಂದು ಪ್ರಯತ್ನಕ್ಕೆ ತಾವು ಯಾಕೆ ಮುಂದಾಗಬಾರ್ದು?
1: ನೀವು ಹೇಳಿದ್ಮೇಲೆ ನನಗೆ ಈ ಥಾಟ್ ಬಂತು. ಸೊ ಇನ್ನು ಮುಂದೆ ನಾನು ಇದನ್ನು ಮಾಡ್ತೀನಿ.
0: ಯಾಕೆಂತಂದರೆ ಮಹಿಳೆಯರು ಹಾಡುವಂತಹ ಗೀತೆಗಳೇ ನಮ್ಮ ಜನಪದ ಸಾಹಿತ್ಯದಲ್ಲಿ ಹೆಚ್ಚಾಗಿ ಇರುವಂಥದ್ದು. ತ್ರಿಪದಿಗಳನ್ನು ಕಟ್ಟಿದಂಥವ್ರೆ ನಮ್ಮ ಗ್ರಾಮೀಣ ಹೆಣ್ಣು ಮಕ್ಕಳೇ. ನಾಟಿ ಹಾಕುವಾಗಲೋ, ಕಳೆ ಕೀಳುವಾಗಲೋ, ತೂರುವಾಗಲೋ, ಬೀಸುವಾಗಲೋ, ಈ ಆಚರಣೆಗಳಲ್ಲೇ ಆ ಎಲ್ಲ ಗೀತೆಗಳ ಹುಟ್ಟು ಆಗಿರುವಂಥದ್ದು. ಆಸಕ್ತಿ ಇರುವಂತಹ ನಿಮ್ಮಂಥ ಯುವತಿಯರು ಗ್ರಾಮೀಣ ಪ್ರದೇಶಗಳ ಕಡೆಗೆ ಮುಖವನ್ನು ಮಾಡಿದ್ರೆ ಅಂಥ ಗೀತೆಗಳನ್ನು ಮತ್ತೊಂದು ತಲೆಮಾರಿಗೆ ತಲುಪಿಸುವಂತಹ ಅವಕಾಶಗಳು ಜಾಸ್ತಿ ಇರುತ್ತೆ. ಆ ಪ್ರಯತ್ನಕ್ಕೆ ತಾವು ಮುಂದಾಗ್ತೀರಿ ಅನ್ನುವಂಥ ಭರವಸೆಯನ್ನು ಇಟ್ಕೊಳ್ಬಹುದಾ?
1: ಖಂಡಿತವಾಗ್ಲೂ.
0: ಈಗ ಮುಂದಿನ ಯಾವ ಗೀತೆಯನ್ನು ಹಾಡ್ತೀರಿ?
1: ಬಂದೇವು.

0: ಗೀಗಿ ಪದಗಳು ಉತ್ತರ ಕರ್ನಾಟಕದಾದ್ಯಂತ ನಾವು ಕಾಣೋದಕ್ಕೆ ಸಾಧ್ಯ. ಲಾವಣಿಗಳ ರೂಪದಲ್ಲೇ ಇದು ಕೂಡ ಕಾಣಿಸ್ಕೊಳ್ಳುತ್ತದೆ. ಆ ಗೀಗಿ ಪದಗಳ ಮಹತ್ವ ಏನು ಅಂತಂದರೆ, ಒಂದಷ್ಟು ಸಾಮಾಜಿಕ ಅರಿವನ್ನು ಮೂಡಿಸುವಂಥದ್ದು, ಸರ್ಕಾರದ ಕೆಲವು ಯೋಜನೆಗಳನ್ನು ಇಟ್ಕೊಂಡು ಜನಸಾಮಾನ್ಯರಿಗೆ ಆ ಯೋಜನೆಗಳ ಅರಿವನ್ನು ಮೂಡಿಸುವಂಥದ್ದು ಗೀಗಿ ಪದಗಳು ಇಂದು ಮಾಡ್ತಾ ಇವೆ. ಲಾವಣಿಯಾಗಲಿ ಗೀಗಿ ಪದಗಳಾಗಲಿ ಅವೆಲ್ಲೂ ಕೂಡ ದೈವವನ್ನು ಸ್ತುತಿಸೋದಲ್ಲದೇನೆ ಸ್ವಾತಂತ್ರ್ಯ ಸಂಗ್ರಾಮದ ದಿನಗಳಲ್ಲಿ ಆ ಸ್ವಾತಂತ್ರ್ಯ ಹೋರಾಟಗಾರರ ಚರಿತ್ರೆಗಳನ್ನು ಹೇಳುವಂಥದ್ದು, ಸ್ವಾತಂತ್ರ್ಯ ನಮಗೆ ಯಾಕೆ ಬೇಕು ಅನ್ನುವಂತಹ ಸಂಗತಿಗಳನ್ನು ಹೇಳುವಂಥದ್ದು, ಮತ್ತು ಹೋರಾಟಕ್ಕೆ ನಾವು ಹೇಗೆ ಸಜ್ಜಾಗಬೇಕು ಅನ್ನುವಂತಹ ಆ ಸಂಗತಿಗಳನ್ನು ಕೂಡ ಗೀಗಿ ಪದಗಳು ಅಲ್ಲಿ ಮಾಡ್ತಾ ಇದ್ವು. ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ನಾವು ಹೆಚ್ಚು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ದಕ್ಷಿಣ ಕರ್ನಾಟಕದಲ್ಲಿ ಈ ಒಂದು ಪ್ರಕಾರ ಇಲ್ಲ. ಅಲ್ಲಿಯ ಆ ಗೀಗಿ ಅನ್ನುವಂತಹ ಶಬ್ದವನ್ನು ಇಟ್ಟುಕೊಂಡು ಇಲ್ಲಿಯ ಕೆಲವು ಗೀತೆಗಳಿಗೆ ಆರೋಪಿಸ್ಕೊಂಡು ಹಾಡ್ತಾ ಇರುವಂಥ ಕೆಲವು ಗೀತೆಗಳಲ್ಲಿ ಇದು ಕೂಡ ಒಂದು. ಆದರೂ ಹವ್ಯಾಸಿ ಜನಪದ ಗಾಯಕರು ಇದನ್ನೆಲ್ಲವನ್ನು ಹಾಡಲೇಬೇಕಾಗತ್ತೆ. ಯಾಕೆ ಅಂತಂದರೆ, ಮೊದಲೇ ಹೇಳಿದ ಹಾಗೆ ಕ್ಷೇತ್ರ ಕಾರ್ಯವೇ ಇಲ್ಲದೇ ಇರುವಂತಹ ಆ ಗಾಯಕರಲ್ಲಿ ಹೊಸ ಹೊಸ ಪ್ರಕಾರದ ಗೀತೆಗಳನ್ನು ಕ್ಷೇತ್ರ ಕಾರ್ಯದ ಮೂಲಕ ಸಂಗ್ರಹ ಮಾಡೋದು ತುಂಬ ಕಷ್ಟವಾಗಿದೆ. ಆದರೆ ಗ್ರಾಮೀಣ ಹೆಣ್ಣು ಮಕ್ಕಳು ಹಾಡುವಂತಹ, ವೃತ್ತಿಗಾಯಕರು ಹಾಡುವಂತಹ ಗೀತೆಗಳನ್ನು ಒಂದಷ್ಟು ಕಾಲ ಕುಳಿತುಕೊಂಡು ಕೇಳಿದ್ರೆ ಸಾಕು, ಹಾಡಬಲ್ಲಂತಹ ಪ್ರತಿಭೆಗಳಿಗೆ ಸುಲಭವಾಗಿ ಅದು ಸಿಕ್ಬಿಡುತ್ತೆ. ಸುರಭಿಯವರೇ, ತಾವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಈ ತಂದೆ ತಾಯಿ ಈ ಕಡೆಗೆ ಬರ್ತಾರೆ, ಪಾಂಡಿಚೇರಿ ಕಡೆಯಿಂದ ಮೈಸೂರಿಗೆ. ಈಗ ತಮ್ಮ ಉದ್ಯೋಗ ಓದು ಹೇಗೆ?
1: ನಾನೀಗ ಸೆಂಟ್ ಜೋಸೆಫ್ ಸೆಂಟ್ರಲ್ ಸ್ಕೂಲ್ ಇಲ್ವಾಲ ಅಲ್ಲಿ ಕೆಲಸ ಮಾಡ್ತಿದ್ದೀನಿ ಟೀಚರ್ ಆಗಿ. ಆಂಗ್ಲ ಭಾಷಾ ಮತ್ತೆ ಸಂಸ್ಕೃತ ಹೇಳ್ಕೊಡ್ತೀನಿ.
0: ಏನ್ ಅನ್ಸುತ್ತೆ, ನೀವು ಲ್ಯಾಂಗ್ವೇಜ್ ಅನ್ನ ಟೀಚ್ ಮಾಡ್ತಾ ಇದ್ದೀರಿ?
1: ಭಾಷೆ ಅನ್ನೋದು ತುಂಬಾ ಮುಖ್ಯ ಮಕ್ಕಳಿಗೆ. ಭಾಷೆ ಇಲ್ಲದೆ ಮಾತಿಲ್ಲದೆ ಏನೂ ನಡೆಯಲ್ಲ. ಅದರಲ್ಲೂ ಆಂಗ್ಲ ಭಾಷಾ ಅನ್ನೋದು ಈಗಿನ ಕಾಲದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸಂಸ್ಕೃತ ಯಾಕಂದ್ರೆ ನಾನು BA MA ಮಾಡಿರೋದ್ರಿಂದ ಸಂಸ್ಕೃತನ ಹೇಳ್ಕೊಡ್ತೀನಿ. ಕಲ್ಚರ್ ಮತ್ತೆ ಅದರಿಂದ ಟ್ರೆಡಿಷನ್ಸ್ ಬಹಳ ನಮ್ಮಲ್ಲಿ ಉಳ್ಕೊಂಡಿದೆ ಈಗ್ಲೂ.
0: ಪ್ರಪಂಚದ ಬಹುತೇಕ ಭಾಷೆಗಳಿಗೆ ಸಂಸ್ಕೃತವೇ ಮೂಲ ಅನ್ನುವಂತಹ ಒಂದು ಮಾತಿದೆ.
1: ಲಿಂಗ್ವಿಸ್ಟಿಕ್ ಪ್ರಕಾರ ನೋಡಕ್ ಹೋದ್ರೆ ಸಂಸ್ಕೃತನ ಇಂಡೋ ಯುರೇಷಿಯನ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ ಅದನ್ನ. ಸೊ ಅದು ಅದರಿಂದ ಬೇರೆ ಭಾಷೆಗಳು ಬಂದಿರೋದಂತಲ್ಲ, ಅದು ಇಂಡೋ ಯುರೇಷಿಯನ್ ಛಾಯೆಯಲ್ಲಿ ಬಂದಿರೋಂತ ಒಂದು ಭಾಷೆ ಅದು.
0: ಈಗ ತಮಗೆ ಸಂಸ್ಕೃತ ಗೊತ್ತು, ಇಂಗ್ಲಿಷ್ ಗೊತ್ತು, ಕನ್ನಡ ಗೊತ್ತು, ತಮಿಳ್ ಗೊತ್ತು, ಇನ್ಯಾವ್ಯಾವ ಭಾಷೆಗಳು ಗೊತ್ತಿವೆ?
1: ಮರಾಠಿ ಗೊತ್ತು, ತೆಲುಗು ಅರ್ಥ ಆಗತ್ತೆ, ಸುಮಾರಾಗಿ ಮಾತಾಡ್ತೀನಿ.
0: ಕೆಳಗರೆ, ಇಲ್ಲೊಂದು ವಿಶೇಷ ಏನು ಅಂತಂದ್ರೆ, ಸುರಭಿಯವರು 2016 ನಮ್ಮ ಯುವಕರಿಗಾಗಿ ನಡೆಸುವಂತಹ ಜನಪದ ಗೀತಗಾಯನ ಸ್ಪರ್ಧೆಯಲ್ಲಿ ಆಕಾಶವಾಣಿಯಲ್ಲಿ ಅವರು B-Grade ಅರ್ಜಿಯನ್ನು ಹಾಕೊಂಡು ಅದರಲ್ಲಿ ಉತ್ತೀರ್ಣತೆಯನ್ನ ಕಂಡಂತವರು. ಇವ್ರದ್ದು ಕನ್ನಡ ಬರವಣಿಗೆ ಇಲ್ಲ, ಅವರೇನೇ ಹಾಡಬೇಕು ಅಂತಂದ್ರು ಕೂಡ ಕನ್ನಡ ಗೀತೆಗಳನ್ನ ಅವರು ಹಿಂದಿಯಲ್ಲಿ ಬರ್ಕೊಳ್ತಾರೆ. ಇಂಥ ಪ್ರಯತ್ನಗಳು ನಡೆಯೋದ್ರ ಮೂಲಕವೇ ಒಂದು ಹೊಸತನವನ್ನು ನಾವು ಕಾಣಲಿಕ್ಕೆ ಸಾಧ್ಯ, ಹಾಗೇನೆ ಒಂದು ಹೊಸ ಪ್ರತಿಭೆಗಳು ಹೊರಬರಲಿಕ್ಕೆ ಸಾಧ್ಯ. ತನ್ನದಲ್ಲದ ಭಾಷೆಯಲ್ಲಿ ಹಾಡನ್ನು ಹಾಡುವಂಥದ್ದಿದೆಯಲ್ಲ, ಅದು ಕಷ್ಟದ ಕೆಲಸ. ಬರೀ ಹಾಡೋದಷ್ಟೇ ಅಲ್ಲ, ಆ ಭಾಷೆಗೆ ಒಂದು ಬನಿ ಅನ್ನುವಂಥದ್ದು ಇರುತ್ತದಲ್ಲ, ಸೊಗಸು ಇದೆಯಲ್ಲ, ಆ ಒಂದು ಸೊನೆ ಇದೆಯಲ್ಲ, ಆ ಸೊನೆಯನ್ನು ತರುವಂಥದ್ದು ಕೂಡ ಅಷ್ಟೇ ಮುಖ್ಯ. ಕನ್ನಡವನ್ನು ನಿರರ್ಗಳವಾಗಿ ಮಾತನಾಡುವಂತಹ, ಕನ್ನಡ ಹಾಡುಗಳನ್ನು ಸುಶ್ರಾವ್ಯವಾಗಿ ಹಾಡುವಂತಹ ಗಾಯಕಿ ಸುರಭಿ. ಸುರಭಿ, ಈಗ ಯಾವ ಗೀತೆಯನ್ನು ಹಾಡ್ತೀವಿ?
1: ಹಾಲರವಿ ಬಂದು ಅನ್ನೋ ಗೀತೆನ ಹಾಡ್ತಿದ್ದೀನಿ. ಹಾ

0: ಇದುವರೆಗೆ ಹಳ್ಳಿ ಹಾಡು ಕಾರ್ಯಕ್ರಮದಲ್ಲಿ ಕನ್ನಡವನ್ನ ನಿರರ್ಗಳವಾಗಿ ಮಾತನಾಡುವಂತಹ, ಕನ್ನಡ ಗೀತೆಗಳನ್ನ ಸುಶ್ರಾವ್ಯವಾಗಿ ಹಾಡುವಂತಹ, ಕನ್ನಡ ಭಾಷಿಗಳಲ್ಲದ ಒಂದು ಪ್ರತಿಭೆ ಬಿ ಸುರಭಿಯವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುವುದರ ಜೊತೆಗೆ ಕೆಲವು ಜನಪದ ಗೀತೆಗಳನ್ನು ನಿಮಗಾಗಿ ಪ್ರಸ್ತುತಪಡಿಸಿದ್ದಾರೆ. ಎಲ್ಲ ಕೇಳುಗರ ಪರವಾಗಿ ಸುರಭಿಯವರಿಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಜನಪದ ಗಾಯಕರ
3: ಪದ
2: ಪಾದ
3: ಪದ
2: ಪಾದ ಹಳ್ಳಿ ಹಾಡು ಕೇಳಿದಿರಿ.
1: ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್.
2: ನೆರವು
1: ಶ್ರೀದೇವಿ ನಚಿಕೇತ್.
4: ಸರಸ್ವತಿ ಸಣ್ಣ ಕುದಾಕಾರ ಚೆಲುವೆ ಕಲಕಾಂಟ ಮಡದೆಗೆ ರಾಜಮ್ಮ.
1: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.

0: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯವಾಗಿದೆ 10:30. ಇನ್ನು ಮುಂದೆ ಕೇಳೋಣ ಸವಿನೆನಪು, ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಎಂದೂ ನಿನ್ನವನೇ ಚಿತ್ರಕ್ಕಾಗಿ ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಗೀತೆ. ವಿಜಯನಾರಸಿಂಹ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.
1: ನಾನು ಎಂದೂ ನಿನ್ನವನೇ.

ಕೇಳುಗರೆ, ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ನಾಳೆ ಸಂಜೆ 4 ಗಂಟೆಗೆ ಚಾಮರಾಜನಗರ ಜಿಲ್ಲೆ ಕಂದಹಳ್ಳಿಯ ಮಹದೇವ ಶೆಟ್ಟಿ ಮತ್ತು ಸಂಗಡಿಗರಿಂದ ಕೆಂಪಾಚಾರಿ ಸಾಲು, 4:30 ರಸಮಂಜರಿ, ಮೌಕ್ತಿಕ ಮಂಜರಿ, ಸಂಸ್ಕೃತ ಸಾಹಿತ್ಯದಲ್ಲಿ ಮುಕ್ತಕಗಳು, ಸಂಸ್ಕೃತ ಸಂಚಿಕೆಯ ಮೊದಲ ಭಾಗ ಬಿತ್ತರಗೊಳ್ಳಲಿದೆ. ಭಾಗವಹಿಸುತ್ತಾರೆ ಹಿರಿಯ ಸಂಸ್ಕೃತ ವಿದ್ವಾಂಸರಾದ ಡಾಕ್ಟರ್ ಹೆಚ್.ವಿ. ನಾಗರಾಜರಾವ್. ಪ್ರಸ್ತುತಿ ಸುರಭಿ ತಾತಾಚಾರ್. ಇನ್ನು ಮುಂದೆ ಎಸ್.ಕೆ. ಕರೀಂಖಾನ್ ಅವರ ಸಾಹಿತ್ಯವಿರುವ ಚಂದ್ರಕುಮಾರ ಚಿತ್ರದ ಗೀತೆಯನ್ನ ಆಲಿಸೋಣ. ಸಂಗೀತ ನಿರ್ದೇಶಕರು ಟಿ. ಚಲಪತಿರಾವ್ ಹಾಗೂ ಎಂ. ವೆಂಕಟರಾಜು. ಗಾಯಕರು ಪಿ. ಸುಶೀಲಾ.

ಶ್ರೋತೃಗಳೇ, ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ನಾಳೆ ಬೆಳಿಗ್ಗೆ 11 ಗಂಟೆಗೆ ಸುತ್ತಮುತ್ತ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಪ್ರಮುಖ ಸಭೆ ಸಮಾರಂಭಗಳ ಪರಿಚಯಾತ್ಮಕ ಕಾರ್ಯಕ್ರಮ. ಪ್ರಸ್ತುತಿ ಅರ್ಚನಾ ಆರ್ಯ ಹಾಗೂ ಚಂದನಾ ಸಿ. ಚಿತ್ರ ಭಲೆ ಬಸವ, ಹಾಡಿದ್ದಾರೆ ಎಲ್ಲಾರೀಶ್ವರಿ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಎಸ್ ರಾಜೇಶ್ವರ ರಾವ್ ಅವರ ಸಂಗೀತ.

ಆಗಲಿದೆ. ವಾಗ್ದೇವಿ ವಿದ್ಯಾಕುಲ ರೆಸಿಡೆನ್ಷಿಯಲ್ ಪಿಯು ಕಾಲೇಜ್ನಲ್ಲಿರುವ ಕೋರ್ಸ್ಗಳ ಕುರಿತು ಮಾತನಾಡಲಿದ್ದಾರೆ. ಸಂಸ್ಥಾಪಕ ಟ್ರಸ್ಟಿಗಳಾದ ಸಿಟಿ ಬೋಪಣ್ಣ ಹಾಗೂ ರುಕ್ಮಿಣಿ ಯುಆರ್ ಮತ್ತು ಶೈಕ್ಷಣಿಕ ಮುಖ್ಯಸ್ಥರಾದ ಜಿತಿನ್. ಪ್ರಾಯೋಜಕರು ಅಪಾರ ಎಜುಕೇಷನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಹಾಗೂ ವಾಗ್ದೇವಿ ವಿದ್ಯಾಕುಲ ರೆಸಿಡೆನ್ಷಿಯಲ್ ಪಿಯು ಕಾಲೇಜ್ ಮೈಸೂರು. ಕಾರ್ಯಕ್ರಮದ ಪ್ರಸ್ತುತಿ ಚಿನ್ಮಯಿ ಕೆಎಸ್. ಮೈಸೂರು ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ಸವಿ ನೆನಪು, ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸ್ತಾ ಇದ್ದೀರಿ. ಇನ್ನು ಮುಂದೆ ಶ್ರೀ ಕೃಷ್ಣಾರ್ಜುನ ಯುದ್ಧ ಚಿತ್ರಕ್ಕಾಗಿ ಘಂಟಸಾಲ ಹಾಗೂ ಪಿ ಸುಶೀಲಾ ಅವರು ಹಾಡಿರುವ ಗೀತೆ. ಗೀತರಚನಾಕಾರರು ಚಿ ಸದಾಶಿವಯ್ಯ, ಸಂಗೀತ ನಿರ್ದೇಶಕರು ಪಿಂಡ್ಯಾಲ ನಾಗೇಶ್ವರ ರಾವ್.

ಕೇಳುಗರೇ ಗಮನಿಸಿ, ಚೂಟಿ ಚೂಟಿ ಚುಟುಕ್ ಗುಳುಂ ಗುಟುಕ್ ಶಿಶುಗೀತೆಗಳ ಕಾರ್ಯಕ್ರಮದ ಕೊನೆಯ ಸಂಚಿಕೆ ನಾಳೆ ಬೆಳಿಗ್ಗೆ 8:30 ಹಾಗೂ ಸಂಜೆ 5:30 ಪ್ರಸಾರವಾಗಲಿದೆ. ನಾಳೆ ಬೆಳಿಗ್ಗೆ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಹೈದರಾಬಾದ್ ಸಹೋದರರ ಯುಗಳ ಹಾಡುಗಾರಿಕೆ ಹಾಗೂ ರಾತ್ರಿ 9:30 ಪ್ರಸಾರವಾಗುವ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿ ಕೃಷ್ಣನ್ ಅವರ ಹಾಡುಗಾರಿಕೆಯನ್ನು ಆಲಿಸಬಹುದು. ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯ, ಎಂ ವೆಂಕಟರಾಜು ಅವರ ಸ್ವರಕಲ್ಪನೆಯಲ್ಲಿ ಗೀತೆಗೆ ದನಿಗೂಡಿಸಿದ್ದಾರೆ ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ. ಕೇಳಿ ಭಕ್ತ ಕನಕದಾಸ ಚಿತ್ರದ ಈ ಗೀತೆಯನ್ನು.

ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯವಿರುವ ಮತ್ತೊಂದು ಗೀತೆ ಅಡ್ಡದಾರಿ ಚಿತ್ರದಿಂದ ಪ್ರಸಾರವಾಗ್ತಾ ಇದೆ. ಗಾಯಕರು ಪಿ ನಾಗೇಶ್ವರ ರಾವ್, ರಾಜನ್ ನಾಗೇಂದ್ರ ಜೋಡಿಯ ಸಂಗೀತ.

ಗಮನಿಸಿ, ನಾಳೆ ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಜಾಲದಲ್ಲಿ ವನಿತಾ ವಿಹಾರ, ಕೊಡಗಿನ ಮಡಿಕೇರಿಯ ಕೆ ಜಯಲಕ್ಷ್ಮಿ ಅವರಿಂದ ಸಣ್ಣ ಕಥೆ ಖಾಲಿ ಖಾಲಿ ಹಾಗೂ ಮಡಿಕೇರಿಯ ಮೇಘಭಟ್ ಅವರಿಂದ ಸಂಗೀತ ವೈವಿಧ್ಯ, ನಿರ್ವಹಣೆ ಪಿಎಂ ಜಗದೀಶ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 1 ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಸರಣಿಯಲ್ಲಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ, ಈ ಕುರಿತು ಮಾಹಿತಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಕಾರ್ಯಕ್ರಮದ ಕಡೆಯದಾಗಿ ತೂಗುದೀಪ ಚಿತ್ರದ ಗೀತೆಯನ್ನ ಆಲಿಸೋಣ. ಆರ್ಎನ್ಜೆ ಗೋಪಾಲ್ ಅವರ ಸಾಹಿತ್ಯ, ಹಾಡಿದ್ದಾರೆ ಎಲ್ಲಾರೀಶ್ವರಿ, ಸಂಗೀತ ನೀಡಿದ್ದಾರೆ ವಿಜಯಭಾಸ್ಕರ್.

ಇದುವರೆಗೂ ಸವಿನೆನಪು ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 11 ಗಂಟೆ. ನಾಳೆ ನಮ್ಮ ಕೇಂದ್ರದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ: ನಾಳೆ ಬೆಳಿಗ್ಗೆ 6:10 ಗೀತಾರಾಧನ, 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ವಿಶ್ವೇಶ್ವರ ಜಿ ಗಾಯತ್ರಿ ಅವರಿಂದ, 6:35 ದೈಹಿಕ ದೀಕ್ಷೆ, ಅರಿವಿನಿಂದ ಆರೋಗ್ಯದೆಡೆಗೆ ಬಾನುಲಿ ಸರಣಿ, ಪ್ರಸ್ತುತಿ ಡಾಕ್ಟರ್ ಕುಲದೀಪ್ ಎನ್. ಕಾರ್ಯಕ್ರಮದ ಮರುಪ್ರಸಾರ ನಾಳೆ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ, 7:15 ಭಾವಗೀತೆಗಳು, ಸೇವಾವಾಹಿನಿ 7:30. ಚಿತ್ರಗೀತೆಗಳನ್ನು ಆಲಿಸಬಹುದು. ನಾಳೆ ಬೆಳಿಗ್ಗೆ 7:45, 8:35, ಮಧ್ಯಾಹ್ನ 12:45, 2:40 ಹಾಗೂ ರಾತ್ರಿ 7:45. ನಾಳೆ ಬೆಳಿಗ್ಗೆ 8:30 ಚೂಟಿ ಚೂಟಿ ಚುಟುಕ್ ಗುಳುಂ ಗುಟುಕ್ ಶಿಶುಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮರುಪ್ರಸಾರ ನಾಳೆ ಸಂಜೆ 5:30. ನಾಳೆ ಬೆಳಿಗ್ಗೆ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಹೈದರಾಬಾದ್ ಸಹೋದರರ ಯುಗಳ ಹಾಡುಗಾರಿಕೆ. ಹಿಂದಿ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಾಳೆ ಬೆಳಿಗ್ಗೆ 10:30 ಹಾಗೂ ಮಧ್ಯಾಹ್ನ 3:00. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಸುತ್ತಮುತ್ತ ಮೈಸೂರು ಮಂಡ್ಯ ಚಾಮರಾಜನಗರ ಜಿಲ್ಲೆಗಳ ಪ್ರಮುಖ ಸಭೆ ಸಮಾರಂಭಗಳ ಪರಿಚಯಾತ್ಮಕ ಕಾರ್ಯಕ್ರಮ. ಪ್ರಸ್ತುತಿ ಅರ್ಚನಾ ಆರ್ಯ ಹಾಗೂ ಚಂದನಾ ಸಿ. 12:05 ರಾಜ್ಯವ್ಯಾಪಿ ಜಾಲದಲ್ಲಿ ವನಿತಾ ವಿಹಾರ. ಕೊಡಗಿನ ಮಡಿಕೇರಿಯ ಕೆ ಜಯಲಕ್ಷ್ಮಿ ಅವರಿಂದ ಸಣ್ಣ ಕಥೆ ಖಾಲಿ ಖಾಲಿ ಹಾಗೂ ಮಡಿಕೇರಿಯ ಮೇಘಭಟ್ ಅವರಿಂದ ಸಂಗೀತ ವೈವಿಧ್ಯ. ನಿರ್ವಹಣೆ ಪಿಎಂ ಜಗದೀಶ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು ಪಂಡಿತ್ ಭೀಮಸೇನ್ ಜೋಶಿ ಅವರಿಂದ. 1:00 ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಸರಣಿಯಲ್ಲಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಈ ಕುರಿತು ಮಾಹಿತಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ಹೇಮಾ ಎನ್ ಅವರು ಹಾಡಿರುವ ಭಾವಗೀತೆಗಳು. 1:30 ಹಾಗೂ ಸಂಜೆ 5:35 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ನಾಳೆ ಮಧ್ಯಾಹ್ನ 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್. ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ನಾಳೆ ಸಂಜೆ 4:00 ಚಾಮರಾಜನಗರ ಜಿಲ್ಲೆ ಕಂದಹಳ್ಳಿಯ ಮಹದೇವ ಶೆಟ್ಟಿ ಮತ್ತು ಸಂಗಡಿಗರಿಂದ ಕೆಂಪಾಚಾರಿ ಸಾಲು. 4:30 ರಸಮಂಜರಿ ಮೌಕ್ತಿಕ ಮಂಜರಿ. ಸಂಸ್ಕೃತ ಸಾಹಿತ್ಯದಲ್ಲಿ ಮುಕ್ತಕಗಳು ಸಂಸ್ಕೃತ ಸಂಚಿಕೆಯ ಮೊದಲ ಭಾಗ. ಭಾಗವಹಿಸುತ್ತಾರೆ ಹಿರಿಯ ಸಂಸ್ಕೃತ ವಿದ್ವಾಂಸರಾದ ಡಾ ಎಚ್ವಿ ನಾಗರಾಜರಾವ್. ಪ್ರಸ್ತುತಿ ಸುರಭಿ ತಾತಾಚಾರ್. 5:00 ವಾಗ್ದೇವಿ ವಿದ್ಯಾಕುಲ ರೆಸಿಡೆನ್ಷಿಯಲ್ ಪಿಯು ಕಾಲೇಜ್ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಅಪಾರ ಎಜುಕೇಷನ್ ಮತ್ತು ಚಾರಿಟಬಲ್ ಟ್ರಸ್ಟ್ ಮತ್ತು ವಾಗ್ದೇವಿ ವಿದ್ಯಾಕುಲ ರೆಸಿಡೆನ್ಷಿಯಲ್ ಪಿಯು ಕಾಲೇಜ್ ಮೈಸೂರು. ವಾಗ್ದೇವಿ ವಿದ್ಯಾಕುಲ ರೆಸಿಡೆನ್ಷಿಯಲ್ ಪಿಯು ಕಾಲೇಜ್ನಲ್ಲಿರುವ ಕೋರ್ಸ್ಗಳ ಕುರಿತು ಮಾತನಾಡಲಿದ್ದಾರೆ ಸಂಸ್ಥಾಪಕ ಟ್ರಸ್ಟಿಗಳಾದ ಸಿಟಿ ಬೋಪಣ್ಣ ಹಾಗೂ ರುಕ್ಮಿಣಿ ಯುಆರ್ ಮತ್ತು ಶೈಕ್ಷಣಿಕ ಮುಖ್ಯಸ್ಥರಾದ ಜಿತಿನ್. ಪ್ರಸ್ತುತಿ ಚಿನ್ಮಯಿ ಕೆಎಸ್. 6:30 ಜಿಲ್ಲಾ ವಾರ್ತಾಪತ್ರ. 6:50 ಕೃಷಿರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸುಸ್ಥಿರ ಬೇಸಾಯ ಕುರಿತ ಬಾನುಲಿ ಸರಣಿ. ತಾಳೆ ಬೆಳೆ ವಿಸ್ತರಣೆಗೆ ಅವಕಾಶಗಳು ಮತ್ತು ತೋಟಗಾರಿಕಾ ಇಲಾಖೆಯ ಸವಲತ್ತುಗಳನ್ನು ಕುರಿತು ಸಂವಾದ. ಭಾಗವಹಿಸುತ್ತಾರೆ ಟಿ ನರಸೀಪುರ ತಾಲೂಕು ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಎಂ ಶಾಂತ ಮತ್ತು ಟಿ ನರಸೀಪುರ ತಾಲೂಕು ಸೋಸಲೆ ಹೋಬಳಿ ಕಳ್ಳೀಪುರ ಗ್ರಾಮದ ಮಹದೇವಸ್ವಾಮಿ ಕೆಎಸ್. ಪ್ರಸ್ತುತಿ ಎನ್ ಕೇಶವಮೂರ್ತಿ. ನಾಳೆ ರಾತ್ರಿ 8:00 ಹಲೋ ಯುವವಾಣಿ ನೇರ ಫೋನಿನ್ ಕಾರ್ಯಕ್ರಮ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಕುರಿತ ರಸಪ್ರಶ್ನೆ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ನಿವೇದಿತಾ ಹೆಚ್. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿ ಕೃಷ್ಣನ್ ಅವರ ಹಾಡುಗಾರಿಕೆ. 10:00 ನಾಟಕ ತಪ್ಪಿಸಿಕೊಂಡವರು. ರಚನೆ ಹೆಚ್.ಎನ್. ದ್ವಾರಕಾನಾಥ್. ನಿರ್ಮಾಣ ಶಿವಶಂಕರ್ ಕಣಾಜನವರ. 10:30 ಸವಿನೆನಪು ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ಇವಿಷ್ಟು ನಾಳೆ ನಮ್ಮ ಕೇಂದ್ರದಿಂದ ಮೂಡಿಬರಲಿರುವ ಕಾರ್ಯಕ್ರಮಗಳು.
ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 11:05 ವಾಗ್ತಾ ಇದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.